ಆಕಾಶವಾಣಿ ಕಾರವಾರ. ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 19 ತಾರೀಕು ಬುಧವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:30. ಆತ್ಮೀಯರೇ, ತಮಗೆಲ್ಲರಿಗೂ ನಿಮ್ಮ ರೇಡಿಯೋ ಗೆಳತಿ ಗೀತಾ ಪಾಲೇಕರ್ ಹೇಳುವ ನಮಸ್ಕಾರಗಳು. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ನಲುಮೆಯ ಸ್ವಾಗತ.

ಆಕಾಶವಾಣಿ ಕಾರವಾರ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. 6:10 ಕರುನಾಳು ಬಾಬೆಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ. 6:15 ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಎಂಪಿಎಂ ಕೋಟಯ್ಯ ಅವರಿಂದ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುಧೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ. ವಿಷಯ HI ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ನಲ್ಲಿ ಭವಿಷ್ಯದ ಅವಕಾಶಗಳ ಕುರಿತು ಮಾಹಿತಿ. ಭಾಗವಹಿಸುತ್ತಾರೆ ಸಿಡೆಕ್ ಬೆಂಗಳೂರು ಎಫ್ ಸೈಂಟಿಸ್ಟ್ ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ದೀಪಿಕಾ HV. ಪ್ರಾಯೋಜಕರು ಸಿಡೆಕ್ ಬೆಂಗಳೂರು. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ವೆರಿಕೋಸ್ ವೇನ್ಗೆ ಹೋಮಿಯೋಪತಿ.

ಈ ಚಿಕಿತ್ಸೆ ಮಾಹಿತಿ ನೀಡುತ್ತಾರೆ ಬೆಂಗಳೂರಿನ ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಬೃಂದಾ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಮಂಜುಳ ಗಾನ, 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದಾರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:15 ಹೊಸ ಕನ್ನಡ ಚಿತ್ರಗೀತೆಗಳು, 9:30 ಗಜಲ್ಗಳು, 10:00 ಜನಪದ ಗೀತೆಗಳು, 10:30 ವಿದ್ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಆಲಿಸುವಿರಿ.

ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಕುರಿತು ಮಾತನಾಡುತ್ತಾರೆ ಜ್ಯೋತಿ ರವಿರಾಜ್. ನಂತರ ಯಕ್ಷಗಾನದಲ್ಲಿ ಮಹಿಳೆ, ಈ ಕುರಿತು ಮಾತನಾಡುತ್ತಾರೆ ಜಯಂತಿ ಹೊಳ್ಳ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಚರ್ಮದಾನ ಕುರಿತು ಡಾಕ್ಟರ್ ರಮ್ಯಾ ಬೀಳಬೈಲು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ಡಾಕ್ಟರ್ ಡಿ ರಮೇಶ್ ಕುಮಾರ್ ಅವರಿಂದ. ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ, ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ನಾರಾಯಣ ಕುಮಾರ ರಾಯಭಾಗಿ. 3:00 ವಿವಿಧ ಭಾರತಿ ಮುಂಬೈ ಕೇಂದ್ರದ ಕಾರ್ಯಕ್ರಮಗಳನ್ನು ಆಲಿಸುವಿರಿ. ಸಂಜೆ 5:00 ಮಹಿಳಾ ರಂಗ, ಸಂಪ್ರದಾಯದ ಹಾಡುಗಳು. ಸಿದ್ದಾಪುರ ತಾಲೂಕು ಕಲಗದ್ದೆಯ ಪ್ರತಿಮಾ ಪರಮೇಶ್ವರ ಭಟ್ ಮತ್ತು ಸಂಗಡಿಗರಿಂದ. 5:30 ಚಿತ್ರಗೀತೆಗಳು, 6:30 ರಸವಾರ್ತೆ, 6:50 ಕೃಷಿರಂಗ. ಮಿಶ್ರ ಕೃಷಿ ಅನುಭವ ಕುರಿತು ಜೈರ್ಡಾ ತಾಲೂಕು ಗುಂದದ ಸುಮಾ ಭಟ್ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮದುವೆ ಸಂಪ್ರದಾಯದ ಹಾಡುಗಳು, ನುಗ್ಲಿ ಗಣೇಶಗೌಡ ಮತ್ತು ಸಂಗಡಿಗರಿಂದ. 7:45 ವಿಧಾನಮಂಡಲದಲ್ಲಿ ಇಂದು. 8:00 ಸಿರಿಗಂಧ, 8:30 ನಾಳೆ ಆಗಸ್ಟ್ 20 ಕೊಂಕಣಿ ಮಾನ್ಯತಾ ದಿನದ ಕುರಿತು, ಕಾರವಾರದಲ್ಲಿ ಆಯೋಜಿಸಲಾದ ಸಮಾರಂಭದ ಕುರಿತು ಕಾರ್ಯಕ್ರಮದ ಆಯೋಜಕರು ಹಾಗೂ ಕಾರ್ಯದರ್ಶಿಯೂ ಆಗಿರುವ ಡಾಕ್ಟರ್ ವಸಂತ್ ಬಾಂದೇಕರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಗೀತಾ ಪಾಲೇಕರ್. 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾ ಲೋಕ, ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ 2026 ಬಂಗಾರ ಪದಕ ವಿಜೇತ ಹಾಗೂ ಏಕಲವ್ಯ ಪ್ರಶಸ್ತಿ ಪಡೆದ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ. ರಾತ್ರಿ 10:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗೂಬಾಯಿ ಹಾನ್ಗಲ್ ಅವರ ಗಾಯನ. ಇದುವರೆಗೂ ನಿಲಯದಿಂದ ಪ್ರಸಾರವಾಗಲಿರುವ ಇಂದಿನ ಕಾರ್ಯಕ್ರಮಗಳ ವಿವರಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ. ಸಮಯ 6:05 ವಾಗುತ್ತಲಿದೆ. ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ನಾನು ಗುಲ್ಬರ್ಗಾದಲ್ಲಿ ಓದ್ತಾ ಇದ್ದೆ. 1972 ಇಸ್ವಿ ಅಂತ ನೆನಪು ನನಗೆ. ಮಾರ್ಚ್ ತಿಂಗಳಲ್ಲಿ ಕೋಮುವಾದದ ಗಲಭೆ ಆಗ್ಬಿಡ್ತು, ಉಗ್ರ ಆಯ್ತು. ಆಗ ನಾನು ಒಂದು ಖಾಸಗಿ ಹಾಸ್ಟೆಲ್ ಅಲ್ಲಿದ್ದೆ. ಗಲಭೆ ಉಗ್ರ ರೂಪ ಆದಂಗೆಲ್ಲ ಪೊಲೀಸರು ಬಂದು ನಮ್ಮಲ್ಲೆಲ್ಲ ಏನ್ ಮಾಡಿದ್ರು, ಕೆಳಗಡೆ ಇರಬೇಡಿ ನೀವು, ಮನೆ ಮೇಲೆ ಹೋಗಿ ಅಂತ ಕಳಿಸ್ಬಿಟ್ಟು. ಕೆಳಗೆ ಬರೋಂಗಿಲ್ಲ, ಸುತ್ತಲೂ ಕೆಳಗೆಲ್ಲ ಪೊಲೀಸರು ಕಾವಲಿತ್ತು. ಮೇಲ್ಗಡೆ ಬಂದು ಈ ಎರಡು ಕೋಲನ್ನ ಇಟ್ಟು ಅದ್ಮೇಲೆ ಒಂದು ಜಮಖಾನೆ ಹಾಕಿ ಅದು ಕೆಳಗೆ ಗುಡಿಸ್ದಲ್ಲಿ ಕೂತ್ಕೊಂಡು ಕೂತ್ಕೋಬೇಕು. ನಾವು ಮಾರ್ಚ್ ತಿಂಗಳಲ್ಲಿ ಬಿಸಿಲು ಹೇಗಿರುತ್ತೆ ಗುಲ್ಬರ್ಗಾದಲ್ಲಿ, ಮಾಳಿಗೆ ಮೇಲೆ ಕೂತ್ಕೋಬೇಕು, ಬರೀ ಆ ನೆರಳಲ್ಲಿ ಅಂದ್ರೆ ಎಷ್ಟು ಕಷ್ಟ. ಊಟ ಕೂಡ ಮಧ್ಯಾಹ್ನ ಬಂದು ಪೊಲೀಸರು ಒಂದು ಪ್ಯಾಕೆಟ್ ಅಲ್ಲಿ ಬಿಸಾಕ್ ಹೋಗೋರ ಮೇಲೆ ಎಲ್ಲ, ಅದು ಎರಡು ಚಪಾತಿ ಒಳಗೆ ಪಲ್ಯ ಸುತ್ತಿ ಇಟ್ಟಿರಬೇಕು, ಅದನ್ನೇ ತಿನ್ಬೇಕು, ನೀರು ಕುಡಿಬೇಕು. ಹಾಗೇನೆ ಈ ಪರಿಸ್ಥಿತಿ ಇತ್ತು. ಮೇಲೆ ನಾವು ಅಷ್ಟೇ, ಹುಡುಗರಷ್ಟೇ ಅಲ್ಲ, ಪಕ್ಕದ ಮನೆ ಒಂದಿಬ್ಬರು ಜನ ಅಮ್ಮಂದರು ಇದ್ರು.

ನಮ್ಮ ಈ ಹಾಸ್ಟೆಲ್ ಪಕ್ಕದಲ್ಲೇ ಮುದುಕಿ ಇದ್ಲು. ಆಕೆ ಗಂಡ ಇಲ್ಲ, ಅವಳು ಮಗಳು ಒಬ್ಬಳಿದ್ಲಂತೆ. ಆಕೆ ಮಗಳಿಗೆ ಹಡ್ದು ಬಿಟ್ಟು ತೀರ್ಕೊಂಡ್ಬಿಟ್ಲು. ಮನೇಲಿ ಇದ್ದಿದ್ದು ಇಬ್ರೆ, ಅಜ್ಜಿ ಮತ್ತು ಮೊಮ್ಮಗಳು. ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ರು ಅವರು. ಆಕೆ ತಮ್ಮ ಒಬ್ಬ ಎಲ್ಲೋ ಕಮಲಾಪುರ ಹತ್ರ ಇದ್ದಾನೆ, ಅವ್ನು ಸ್ವಲ್ಪ ದುಡ್ಡು ಕಳಿಸ್ತಾನೆ ಅಂತ ಹೇಳ್ತಾ ಇದ್ರು. ಅಜ್ಜಿ ನಮಗೆಲ್ಲ ಬಿಸಿನೀರು ಕಾಯಿಸಿ ಕೊಡ್ಬೇಕು, ಅದೆಲ್ಲ ಗೀಸರ್ ಇರಲಿಲ್ಲ. ಒಂದು ಮಡಿಕೆಗೆ ಇಷ್ಟು ದುಡ್ಡು ಅಂತ ಕೊಡ್ತಿದ್ವಿ ನಾವು. ನನಗೆ ಮಗು ಬಗ್ಗೆ ಪ್ರೀತಿ, ಯಾಕಂದ್ರೆ ಆ ಹುಡುಗಿಗೆ ಬುದ್ಧಿಮಾಂದ್ಯತೆ ಕಾಡ್ತಾ ಇತ್ತು. 6-7 ವರ್ಷ ಇರಬೇಕು ಆ ಹುಡುಗಿಗೆ, ಮಾತೇ ಬರ್ತಿರ್ಲಿಲ್ಲ. ನಾನು ಕಂಡ್ರೆ ವಿಶೇಷ ಪ್ರೀತಿ ಆ ಮಗುಗೆ. ನಾನು ಯೂನಿವರ್ಸಿಟಿಯಿಂದ ಬರುವಾಗ ಆಕೆಗೇನಾದರೂ ಚಾಕ್ಲೇಟೋ ಬಿಸ್ಕೆಟೋ ತೊಗೊಂಡ್ಬರ್ತಾ ಇದ್ದೆ. ಆಕೆನ ಕೊಡ್ತೀನಿ ಅಂತ ಗೊತ್ತು. ಹೋದ ತಕ್ಷಣ ಯಾ ಅದು ಏನಂತಿದ್ಲೋ ಗೊತ್ತಿಲ್ಲ. ಆಕೆ ಮಾತು ಆಕೆಗೆ ಅರ್ಥ ಆಗಬೇಕು. ಕೊಟ್ಟ ತಕ್ಷಣ ಏನೋ ಭಾಷೆಯಲ್ಲಿ ಕೈ ಕುಲುಕ್ತಾ ಇದ್ಲು ನಂದು. ಆದರೆ ಅರ್ಥ ಆಗ್ತಿತ್ತು, ಆ ಮುಗ್ಧ ಮಗುಗೆ ಪ್ರೀತಿ ಬಂದಿದೆ, ಹೇಳೋಕೆ ಅರ್ಥ ಆಗಲ್ಲ, ಗೊತ್ತಾಗಲ್ಲ ಅಂತ. ಆಕೆ ಅಸಹಾಯಕತೆ ಬಗ್ಗೆ ಕನಿಕರ, ಆಕೆ ಮುಗ್ಧತೆ ಬಗ್ಗೆ ಪ್ರೀತಿ, ಒಂದು ಚಿಂತೆ, ಈ ಅಜ್ಜಿ ತೀರ್ಕೊಂಡ್ಮೇಲೆ ಆ ಮಗು ಗತಿ ಏನಪ್ಪ ಅಂತ ಒಂದು ಚಿಂತೆ, ಇದು ತುಂಬಿ ಬರ್ತಾ ಇತ್ತಾನೆ ಮಗು ನೋಡಿದಾಗೆಲ್ಲ. ಈ ಗಲಾಟೆ ದಿನಗಳಲ್ಲಿ ಅಜ್ಜಿ ಮೊಮ್ಮಗಳು ಕೂಡ ನಮ್ಮ ಜೊತೆಗೆ ಮಾಳಿಗೆ ಮಾಡೇ ಇರಬೇಕಾಗಿತ್ತು. ಯೂನಿವರ್ಸಿಟಿಗೆಲ್ಲ ರಜಾ, ಹಾಗಲ್ ರಾತ್ರಿ ಅಲ್ಲಿ ಮೇಲೆ ಜೊತೆಗೆ ಇರಬೇಕಾಗಿತ್ತು ಎಲ್ಲರೂ ಕೂಡ. ಒಂದು ದಿನ ಸಂಜೆ ಆಗ್ತಾ ಇತ್ತು, ಆ ನಮ್ಮ ಕಟ್ಟಿಕೊಂಡಂಥ ಗುಡಿಸಲು ಮಲಗೆ ಮೇಲೆ ಜಮಖಾನೆ ಇದು ಬಿಟ್ಟು ಹೊರಗೆ ಬಂದ್ವಿ. ಸೂರ್ಯ ಪಶ್ಚಿಮದಲ್ಲಿ ದೊಡ್ಡ ಕೆಂಡದ ಉಂಡೆ ಹಾಗೆ ಕಾಣಿಸ್ತಾ ಇದ್ದ. ಮಾಳಿಗೆ ಮೇಲೆ ಅದನ್ನೇ

0: ಅಂತ. ಏನು ಗೊತ್ತಾಗಲಿಲ್ಲ ಆಕೆ ಏನು ಹೇಳ್ತಾಳೆ ಅಂತ. ಆಕೆ ಬಹುತೇಕ ನನ್ನ ಕೆಲವೊಂದ್ಸಲ ಏನು ಮಾಡ್ತಿದ್ದೆ, ಎತ್ತು ಬೆನ್ ಮೇಲೆ ಕೂಡಿಸ್ಕೋತಿದ್ದೆ, ಕುರಿ ಮರಿ ಮಾಡೋದು ಅಂತಾರೆ ಅಲ್ಲೆಲ್ಲ, ಎತ್ಕೊಂಡು ಬೆನ್ ಮೇಲೆ ಕೂಡಿಸ್ಕೊಂಡೆ. ಆಕೆ ತನ್ನ ಪುಟ್ಟ ಕೈಗಳು ನನ್ನ ಕುತ್ತಿಗೆ ಸುತ್ತ ಬಿಗಿದು ಗಟ್ಟಿಯಾಗಿ ಹಿಡ್ಕೊಂಡ್ಲು. ಏನಾಯ್ತು ಏನೋ, ಒಂದೇ ಸಲ ಹುಡುಗಿ ಜೋರಾಗಿ ಕಿರ್ಚ್ಕೊಳಕ್ಕೆ ಶುರು ಮಾಡಿದ್ಲು. ಯಾ ಅಂತ. ಏನು ಹೇಳ್ತಾಳೆ ಅಂತ ಹಿಂಗೆ ತಲೆ ತಿರುಗಿ ನೋಡಿದೆ ಹುಡುಗಿನ. ಆಕೆ ಸೂರ್ಯನ ಕಡೆ ಬೆರಳು ಮಾಡಿ ತೋರಿಸ್ತಾ ಇದ್ಲು. ಯಾ ಅಂತ ಇದ್ಲು. ನಾನು ನೋಡಿದ್ದೀನಿ ಅಂತ ಗೋಣ ಹಾಕಿ. ನಂತರ ಮತ್ತೆ ನನ್ನ ಕತ್ತಿ ಹೇಳಿದ್ಲು, ಈ ಕಡೆ ತೋರಿಸಿದ್ಲು. ಅಷ್ಟುದ್ದ ಬಿದ್ದಿತ್ತಲ್ಲ ನೆರಳು ನಂದು, ನೆರಳು ತೋರಿಸಿ ಯಾ ಅಂದ್ಲು. ಗೊತ್ತಮ್ಮ ನನಗೆ ನೆರಳದು ಅಂತ ಹೇಳಿದೆ. ಮತ್ತೆ ಈ ಕಡೆ ತಿರುಗಿ ಸೂರ್ಯನ ತೋರಿಸೋಳು, ಆ ಕಡೆ ತೋರಿಸಿ ನೆರಳು ತೋರಿಸ್ತಾ ಇದ್ದ. ತಿರ್ಗಾ ಮುರ್ಗ ಸೂರ್ಯನ ತೋರಿಸೋದು ಯಾ ಮ್ಯಾ ಅನ್ನೋದು. ಬುದ್ಧಿಮಾಂದಿ ಹುಡುಗಿ. ಏನು ಹೇಳ್ತಾಳೆ ಆಕೆ, ಅರ್ಥ ಇಲ್ಲ ಅನ್ಕೊಂಡೆ. ಸ್ವಲ್ಪ ಹೊತ್ತು ಮೊದಲು ಅರ್ಥ ಇಲ್ಲದದ್ದು ಅಂತ ಅನಿಸಿದ್ದು ಒಂದು ಗಾಢವಾದ ಸತ್ಯ ಅಂತ ನನಗೆ ಅನಿಸ್ತು. ಒಂದು ಪಾಠ ನನಗೆ ಆದದ್ದು ಅವತ್ತು, ನೀವು ಯಾವತ್ತಿಗೂ ಸೂರ್ಯನ ಕಡೆಗೆ ಮುಖ ಮಾಡಿ ನಿಂತರೆ ನಿಮ್ಮನ್ನ ಎರಳು ಯಾವಾಗಲೂ ನಿಮ್ಮ ಹಿಂದೆ ಇರ್ತದೆ, ಮುಂದೆ ಇರಲ್ಲ. ನೀವು ಬೆಳಕಿನ ಕಡೆಗೆ ಅಂದ್ರೆ ಆಶಾವಾದದ ಕಡೆಗೆ ಮುಖ ಮಾಡಿ ನಿಂತರೆ ನಿಮ್ಮ ವೈಫಲ್ಯಗಳು, ಭಯಗಳು, ಚಿಂತನೆಗಳು ಯಾವಾಗಲೂ ಹಿಂದಿರ್ತವೆ, ಮುಂದೆ ಕಾಡಲ್ಲ. ಆದ್ರೆ ಅದೇ ನೀವು ಸೂರ್ಯನ ಕಡೆಗೆ ಬೆನ್ನು ಮಾಡಿ ನಿಂತುಕೊಂಡ್ರೆ ನಿಮ್ಮ ಮೆರಳು ಮುಂದಿರ್ತದೆ, ವೈಫಲ್ಯಗಳು, ಚಿಂತನೆಗಳು, ದುಃಖಗಳು ಮುಂದೆ ಬರ್ತವೆ. ಆದ್ದರಿಂದ ಜೀವನ ಹಗುರ ಮಾಡ್ಕೋಬೇಕಾದ್ರೆ ಒಂದೇ ಒಂದು ಹಾದಿ ಅಂತ ಆ ಪುಟ್ಟ ಮಗು ನನ್ನ ಕಲಿಸಿದ್ದು. ಯಾವಾಗಲೂ ಸೂರ್ಯನ ಕಡೆ ಮುಖ ಮಾಡಿ ನಿಂತ್ಕೊಳ್ಳಿ. ಹಿಂದೆ ಹೋಗೋದು ವೈಫಲ್ಯ ಹೋಗಲಿ, ಚಿಂತೆ ಹಿಂದೆ ಹೋಗಲಿ, ನಾವು ಸೋತದ್ದೆಲ್ಲ ಹಿಂದೆ ಹೋಗಲಿ, ಮುಂದೆ ಆಶಾವಾದ ಇದೆ. ಆದರೆ ಆಶಾವಾದದ ಕಡೆಗೆ ಬೆನ್ನು ಮಾಡಿ ನಿಂತುಕೊಂಡ್ರೆ ಮಾತ್ರ ನನ್ನ ಮುಂದೆ ಕಾಣೋದೆಲ್ಲ ಬರೀ ವೈಫಲ್ಯ, ಸೋಲು, ದುಃಖ. ಅವಾಗನ್ನಿಸ್ತು ನಾವೇನಾದರೂ ಬದುಕಿನ ಏಕೈಕ ಊರುಗೋಲು ಅಂದರೆ ಆಶಾವಾದ. ದಯವಿಟ್ಟು ನಮ್ಮ ಮಕ್ಕಳಿಗೆ ಜಗತ್ತಲ್ಲಿ ಅಸಹ್ಯವಾದದ್ದನ್ನು, ಸೋತದ್ದನ್ನು, ವಿಫಲತೆಯನ್ನು ತೋರಿಸಬೇಡಿ. ಎತ್ತಿ ಆಶಾವಾದವನ್ನು ತೋರಿಸಿ ಜೀವನ ಕಾಪಾಡೋದು ಅದೊಂದೇನೆ ಹಗುರವಾಗಿರುವಂಥದ್ದು ಅನ್ನೋದನ್ನು ಕಲಿಸಿದ್ದು ಆ ಪುಟ್ಟಿ ಬುದ್ಧ ಬಾಂಧವಾದ ಹುಡುಗಿ. ನನಗನ್ನಿಸ್ತು ಆ ಹುಡುಗಿ ಬುದ್ಧಿ ಮಾಂದ್ಯಳಲ್ಲ, ನಾನು ಬುದ್ಧಿಮಂದನಾಗಿದ್ದೆ, ಆಕೆ ನನಗೆ ಪಾಠ ಕಲಿಸಿದ್ಲು ಅನ್ನಿಸ್ತು.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು.
1: ಪ್ರಸ್ತುತಿ ಮಂಜುಳಾ ಪುರಾಣಿ.

ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ವೃಂದಗಾನದಲ್ಲಿ ಕೇಳಿ ವಿಜಯದಾಸರ ಕೃತಿ. ಜಯ ಜಯ ಮೂಷಕ ಗಮನ, ಜಯ ಜಯ ಗಜಾನನ.

ವೃಂದಗಾನದಲ್ಲಿ ಮೋಹನದಾಸರ ಕೃತಿ ಲಕ್ಷ್ಮೀವಲ್ಲಭ ಜಯ ಪಕ್ಷಿವಾಹನ ಜಯ ಮೋಕ್ಷದಾಯಕನೇ ಜಯವೆನ್ನಿರಿ.

ಇದುವರೆಗೂ ಭಕ್ತಿಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಚಿಂತನವನ್ನು ಕೇಳುವಿರಿ.

0: ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚಿಂತನ ಎಂಪಿಎಂ ಕೊಟ್ರಯ್ಯ ಅವರಿಂದ.
2: ಸ್ಮಶಾನ ವೈರಾಗ್ಯ ಮತ್ತು ಮಾನವನ ಕಡುಮೋಹ. ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಜನ್ಮ ಮೃತಸ್ಯ ಚಹ. ಭಗವದ್ಗೀತೆಯಲ್ಲಿ ಈ ಮಾತನ್ನು ಹೇಳಿರ್ತಾರೆ. ನಮ್ಮ ಶರೀರದ ಷಡ್ಭಾವ ವಿಕಾರಗಳು ಮತ್ತು ಅನಿತ್ಯತೆ ಎಂಬುದನ್ನು ನಾವು ಕಾಣುತ್ತೇವೆ. ಅಂದರೆ ಶರೀರದಲ್ಲಿ ಜಾಯತೆ, ಜನನ, ಅಸ್ಥಿ, ಇರುವಿಕೆ, ವಿವರ್ಧತೆ, ಬೆಳವಣಿಗೆ, ಪರಿಣಮತೆ, ಬದಲಾವಣೆ, ಅಪಕ್ಷೀಯತೆ, ಕ್ಷೀಣಿಸುವುದು, ವಿನಶ್ಚಿತ ಅಂದರೆ ನಾಶ, ಹೀಗೆ ಈ ವಿಕಾರಗಳಿಂದ ಕೂಡಿರತಕ್ಕಂತಹ ನಮ್ಮ ದೇಹ, ಇದನ್ನು ಕುರಿತು ನಾವು ಮೋಹಿಸುತ್ತೇವೆಲ್ಲ ಎಂಬುದು ನಿಜಕ್ಕೂ ಕೂಡ ವಿಷಾದನೀಯ. ಇಷ್ಟೆಲ್ಲ ಗೊತ್ತಿದ್ದರೂ ನಾವು ಸ್ಮಶಾನದಲ್ಲಿದ್ದಾಗ ಮಾತ್ರ ವೈರಾಗ್ಯದ ಮಾತನಾಡುತ್ತೇವೆ. ಏನಿದೆ ಈ ಜೀವನದಲ್ಲಿ? ಇದು ನೀರ ಮೇಲಿನ ಗುಳ್ಳಿ, ಕಾಲನ ಪಾಶಕ್ಕೆ ಸಿಲುಕಿದ ಕಂಠಾಭರಣ ಎಂದೆಲ್ಲ ತತ್ವಜ್ಞಾನ ಬಿಗಿಯುವ ನಾವೇ ಮರುಕ್ಷಣದಲ್ಲಿ ಸತ್ತವರ ಸ್ಥಾವರ ಜಂಗಮ ಆಸ್ತಿಗಾಗಿ ಕಿತ್ತಾಡುತ್ತೇವೆ. ಅದನ್ನು ಪಡೆಯಲು ಹೇಯ ಕೃತ್ಯಕ್ಕೂ ಕೂಡ ನಾವು ಇಳಿಯುತ್ತೇವೆ. ಮಾನವನ ಈ ಹೊಲಸು ಬುದ್ಧಿಯನ್ನು ಕಂಡು ಅಲ್ಲಮ ಪ್ರಭುದೇವರು ತಮ್ಮ ವಚನದಲ್ಲಿ ಅತ್ಯಂತ ಕಟುವಾಗಿ ಇಲ್ಲಿ ತಿಳಿಸಿದ್ದಾರೆ. ಸಂಸಾರವೆಂಬ ಹೆಣ ಬಿದ್ದಿದೆ, ಅದ ತಿನಬಂದ ನಾಯಿಗಳ ಜಗಳ ನೋಡಿರಯ್ಯ. ನಾಯ ಜಗಳ ನೋಡಿ ಹೆಣ ಎದ್ದು ನಗುತ್ತಿದೆ, ಗುಹೇಶ್ವರನೆಂಬ ಲಿಂಗ ಅಲ್ಲೆಲ್ಲ ಕಾಣಿರಯ್ಯ, ಅಲ್ಲೆಲ್ಲ ಕಾಣಿರಿ. ಸತ್ತಾಗ ನಮ್ಮ ಜೊತೆ ಯಾರೂ ಬರರು, ಬರುವಾಗ ಒಬ್ಬರೇ, ಹೋಗುವಾಗ ಒಬ್ಬರೇ. ಶೀರ್ಯತೆ ಇತಿ ಶರೀರಂ ಅಂದರೆ ಶೀಳಿ ಹೋಗುವುದೇ, ಸವೆದು ಹೋಗುವುದೇ ಶರೀರ. ಧಾತುವಿನಿಂದ ಉತ್ಪತ್ತಿಯಾದ ಈ ದೇಹ ಸತ್ತ ಮೇಲೆ ಇದಕ್ಕೆ ಕಾಣದ ಕಾಸಿನ ಬೆಲೆಯೂ ಇರುವುದಿಲ್ಲ. ಅದನ್ನೇ ಶರಣರು ಅತ್ಯಂತ ಕಟು ಸತ್ಯದೊಂದಿಗೆ ಹೀಗೆ ವರ್ಣಿಸಿದ್ದಾರೆ. ಎಲುಬಿನ ಪಂಜರ, ನರಗಳ ಜಾಳಿಗೆ, ಅಮೇಧ್ಯದ ಹುತ್ತ, ಮೂತ್ರದ ಬಾವಿ, ಶ್ಲೇಷ್ಮದ ಕೆಸರು, ಕೀವಿನ ಸೋನೆ,

0: ಎತ್ತರ ಮಡು ನಾಡಿಗಳ ಸುತ್ತುವಳಿ ನೆರವಿನ ನೆಣ ಜಂತ್ರ ಕಿಸು ಕುಳದ ಹೇಸಿಗೆ ಅಸಹ್ಯದ ಮಲಿನ ಅಸ್ಥಿ ರೋಮ ತೊಗಲು ಉತ್ಪತ್ತಿ ಸ್ಥಿತಿ ಲಯದ ಬೀಜ ರೇತ ರಜಸ್ಸಿನಿಂದ ಜನಿತ ವ್ಯಾಧಿಯ ತವರು ಪಾಪದ ಮಾಡಿ ಮುಚ್ಚಿ ಹೂಸಿ ಹೊದಿಸಿದ ಈ ದೇಹ ಎಷ್ಟು ವಿಚಿತ್ರ ಅಲ್ಲವೇ. ಶರಣೆ ಅಕ್ಕ ಮಹಾದೇವಿಯವರು ಲೌಕಿಕ ವೈರಾಗ್ಯ ತಾಳಿದ್ದು ಇದೇ ತತ್ವದಿಂದ. ಇದನ್ನೇ ಪುರಂದರದಾಸರು ತಮ್ಮ ಕೀರ್ತನೆಯಲ್ಲಿ ಹೀಗೆ ಹೇಳ್ತಾರೆ. ಇಷ್ಟು ದಿನ ಈ ದೇಹ ಎನ್ನದೆಂಬುದೆಲ್ಲ ಭ್ರಮೆ, ನಷ್ಟವಾಯಿತು ಮಾಯೇ ಕೃಷ್ಣ ನಿನ್ನ ನೆನೆದ ಮೇಲೆ. ಅಹಂ ಮತ್ತು ಮಮತೆಯನ್ನು ತೊರೆದು ಸೋಹಂ ಬ್ರಹ್ಮಾಸ್ಮಿ ಅಂದರೆ ಆ ಪರಶಿವನೇ ನಾನು ಎಂಬ ಹಾದಿಯಲ್ಲಿ ನಡೆದು ಎಂದೂ ಕೇಡಿಲ್ಲದ ಶಾಶ್ವತ ಪದವಿಯನ್ನು ಪಡೆಯಬೇಕು. ಮರಣಂ ಪ್ರಕೃತಿ ಶರೀರಾಣಾಂ, ಅನ್ನಮಯ ಕೋಶವಾಗಿರುವ ಈ ದೇಹ ವಿಕೃತಿ ಹೊಂದುವುದು ಪ್ರಕೃತಿಯ ಸಹಜ ಗುಣ. ಮಹಾಕವಿ ಕಾಳಿದಾಸ ರಘುವಂಶ ಮಹಾಕಾವ್ಯದಲ್ಲಿ ಹೇಳುತ್ತಾನೆ, ಮರಣಂ ಪ್ರಕೃತಿ ಶರೀರಿಣಾಂ ವಿಕೃತಿರ್ಜಿ ವಿತ ಮುಚ್ಚತೆ ಬುಧೈ. ಅಂದರೆ ಈ ಜೀವಿಗಳಿಗೆ ಮರಣವೆಂಬುದು ಪ್ರಕೃತಿಯ ಸಹಜ ಗುಣ. ಇದಕ್ಕೆ ಬೌದ್ಧ ಧರ್ಮದ ಗೌತಮಿ ಒಂದು ಕಥೆ ಅತ್ಯುತ್ತಮ ನಿದರ್ಶನ. ತನ್ನ ಏಕೈಕ ಕಂದ ಪ್ರಕೃತಿ ನಿಯಮದಂತೆ ಮೃತಪಟ್ಟಾಗ ಅವಳು ಕಂಗಾಲಾಗಿ ಬುದ್ಧನ ಬಳಿ ಬಂದು ಪುತ್ರ ಭಿಕ್ಷೆಯನ್ನು ಬೇಡುತ್ತಾಳೆ. ಆಗ ಬುದ್ಧನಾಗುತ್ತಾ, ತಾಯಿ, ಸಾವೇ ಸಂಭವಿಸಿದ ಮನೆಯಿಂದ ಒಂದು ಮುಷ್ಟಿ ಸಾಸಿವೆಯನ್ನು ತಂದುಕೊಡು, ನಿನ್ನ ಮಗನನ್ನು ಬದುಕಿಸುತ್ತೇನೆ ಎನ್ನುತ್ತಾನೆ. ಗೌತಮಿ ಊರೆಲ್ಲ ಅಲೆದರೂ ಸಾವಿಲ್ಲದ ಒಂದೇ ಒಂದು ಮನೆ ಸಿಗುವುದಿಲ್ಲ. ಪ್ರಕೃತಿಯ ಕಠೋರ ಸತ್ಯ ಅರಿವಾದ ತಕ್ಷಣ ಅವಳು ಮೋಹವನ್ನು ತೊಡೆದು ಬೌದ್ಧ ದೀಕ್ಷೆಯನ್ನು ಪಡೆದು ಸನ್ಯಾಸಿಯಾಗುತ್ತಾಳೆ. ಹೀಗಾಗಿ ನಿಷ್ಕರ್ಷೆ ಬದುಕು ಸಾರ್ಥಕವಾಗಲಿ ಎಂಬತಕ್ಕಂಥ ವಿಷಯವನ್ನು ಅರ್ಥೈಸುವಾಗ ಈ ದೇಹವು ಪಂಚಮಹಾಭೂತಗಳಾಗಿರ್ತಕ್ಕಂತಹ ಆಯುಷ್ಯದ ಬೆಸುಗೆ ಮುಗಿದಾಗ ಮಣ್ಣು ಮಣ್ಣಿಗೆ ಗಾಳಿ ಗಾಳಿಗೆ ಲೀನವಾಗಲೇಬೇಕು.
1: ಇದುವರೆಗೆ MP.M. ಕೊಟ್ರಯ್ಯ ಅವರಿಂದ ಚಿಂತನ ಕೇಳಿದರೆ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ, ರೈತರಿಗೆ ಸಲಹೆ.
3: ಯಾವುದೇ ಬೆಳೆಯಿಂದ ಉತ್ತಮವಾದಂತಹ ಫಸಲನ್ನು ಪಡಿಬೇಕಿದ್ರೆ ಸರಿಯಾದ ಸಮಯಕ್ಕೆ ಹಾಗೂ ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳು ಸಿಗಬೇಕಾಗ್ತದೆ. ಇದರಲ್ಲಿ ಯಾವುದೇ ವ್ಯತ್ಯಾಸವಾದರೂ ಇಳುವರಿಯ ಪ್ರಮಾಣ ಮತ್ತು ಗುಣಮಟ್ಟದಲ್ಲಿ ಗಣನೀಯ ಕೊರತೆ ಉಂಟಾಗ್ತದೆ. ಪೋಷಕಾಂಶಗಳನ್ನು ರಾಸಾಯನಿಕ ಮೂಲಗಳಿಂದ ಪಡೆಯಬಹುದು ಅಥವಾ ಸಾವಯವ ರೀತಿಯಿಂದಲೂ ಕೂಡ ಗಳಿಸಬಹುದು. ಖರ್ಚನ್ನು ಕಡಿಮೆ ಮಾಡಬೇಕು, ಪರಿಸರಕ್ಕೆ ಹೆಚ್ಚು ಹಾನಿಯಾಗದ ಹಾಗಿರಬೇಕು, ಜೊತೆಗೆ ಇಳುವರಿ ಸುಸ್ಥಿರವಾಗಬೇಕು ಎನ್ನುವಂತಹದ್ದು ರೈತರ ಕಾಳಜಿ. ಹಾಗಾಗಿ ಸಮಗ್ರ ಪೋಷಕಾಂಶ ನಿರ್ವಹಣೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗ್ತದೆ. ನಮಗೆಲ್ಲ ತಿಳಿದಿರುವ ಹಾಗೆ ಒಂದು ಬೆಳೆ ಫಸಲನ್ನು ನೀಡ್ತಾ ಇದೆ ಅಂತಂದರೆ ಅದು ಬೇರುಗಳ ಮೂಲಕ ಮಣ್ಣಿನಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ. ಹೀಗೆ ಹೊರಗೆ ತೆಗೆಯಲ್ಪಟ್ಟಂತಹ ಪೋಷಕಾಂಶವನ್ನು ಮತ್ತೆ ನಾವು ಮಣ್ಣಿಗೆ ಸೇರಿಸದೇ ಹೋದರೆ ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ. ಇದರ ಜೊತೆಗೆ ಮಣ್ಣು ಬರಡಾಗ್ತಾ ಸಾಗ್ತದೆ. ಸಾವಯವ ಮೂಲದ ವಸ್ತುಗಳು ಮಣ್ಣಿಗೆ ಹೊದಿಕೆಯನ್ನು ನೀಡುವುದರಿಂದ ತೇವಾಂಶವನ್ನು ಉಳಿಸಿಕೊಳ್ಳುವಲ್ಲಿ ನೆರವಾಗ್ತವೆ, ಮಣ್ಣಿನ ರಚನೆಯನ್ನು ಸುಧಾರಿಸ್ತವೆ, ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಣ್ಣಿನಲ್ಲಿ ಸೂಕ್ಷ್ಮಾಣುಗಳ ಚಟುವಟಿಕೆಯನ್ನು ಪ್ರೋತ್ಸಾಹಿಸ್ತದೆ. ಈ ಸೂಕ್ಷ್ಮಾಣುಗಳೇ ಗಿಡಗಳ ನಿಜವಾದಂತಹ ಸ್ನೇಹಿತ ಅಂತಂದರೆ ತಪ್ಪಲ್ಲ. ನಾವು ಯಾವುದೇ ಪೋಷಕಾಂಶವನ್ನು ಮಣ್ಣಿಗೆ ಕೊಟ್ಟರೂ ಬೆಳೆಗಳು ಅವುಗಳನ್ನು ಹೀರುವ ಹಾಗೆ ಮಾಡಬೇಕಿದ್ರೆ ಸೂಕ್ಷ್ಮಾಣುಜೀವಿಗಳು ಬೇಕೇ ಬೇಕು. ಎರೆಗೊಬ್ಬರ, ಜೀವಾಮೃತ, ಸ್ಲರಿ, ಹಟ್ಟಿ ಗೊಬ್ಬರ, ಕಾಂಪೋಸ್ಟ್, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ಆಡಿನ ಹಿಕ್ಕೆ ಇವೆಲ್ಲವೂ ಮಣ್ಣಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಸಹಕರಿಸ್ತವೆ. ಆದರೆ ಇವುಗಳಿಂದ ಬೆಳೆಗಳಿಗೆ ಬೇಕಾಗಿರುವಂತಹ ಎಲ್ಲ ಪೋಷಕಾಂಶಗಳು ಅಗತ್ಯ ಪ್ರಮಾಣದಲ್ಲಿ ದೊರೆಯುತ್ತವೆ ಎಂದು ಹೇಳುವಂತಹದ್ದು ಕಷ್ಟ. ಹಾಗಾಗಿಯೇ ಇತ್ತೀಚಿನ ವರ್ಷಗಳಲ್ಲಿ ಪೋಷಕಾಂಶಗಳನ್ನು ದ್ರವ ರೂಪದಲ್ಲಿ ಹನಿ ನೀರಾವರಿ ಪದ್ಧತಿಯಲ್ಲಿ ಕೊಡುವಂತಹ ವಿಧಾನ, ಇದನ್ನೇ ರಸಾವರಿ ಎಂದು ಕರೆಯುವಂತಹದ್ದು, ಈ ವಿಧಾನ ಹೆಚ್ಚು ಜನಪ್ರಿಯವಾಗ್ತಾ ಇದೆ. ಈ ಪದ್ಧತಿಯ ಅನುಕೂಲತೆಗಳು ತಂದರೆ ಗಿಡದ ಬೆಳವಣಿಗೆಯ ಹಂತಕ್ಕೆ ಅನುಗುಣವಾಗಿ ಗೊಬ್ಬರವನ್ನು ಪೂರೈಕೆ ಮಾಡಬಹುದು. ಸಾಂಪ್ರದಾಯಿಕ ವಿಧಾನದಲ್ಲಿ ಗೊಬ್ಬರವನ್ನು ಕೊಟ್ಟಾಗ ಪೋಷಕಾಂಶವು ಆವಿಯಾಗಬಹುದು ಅಥವಾ ನೀರಿನೊಂದಿಗೆ ಬಸಿದು ಹೋಗಬಹುದು. ಇದರಿಂದಾಗಿ ನಾವು ಎಷ್ಟೇ ಖರ್ಚು ಮಾಡಿ ಗೊಬ್ಬರವನ್ನು ಕೊಟ್ಟರೂ

0: ಕೂಡ ಬೆಳೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಅವು ದೊರೆಯದೇ ಹೋಗಬಹುದು. ಹಾಗೆಯೇ ಯೂರಿಯಾ ರಸಗೊಬ್ಬರದಲ್ಲಿರುವಂತಹ ಸಾರಜನಕವು ಅಮೋನಿಯಾ ರೂಪದಲ್ಲಿದ್ದು ಅದು ನೈಟ್ರೇಟ್ ರೂಪಕ್ಕೆ ಪರಿವರ್ತನೆ ಹೊಂದಿದ ನಂತರವಷ್ಟೇ ಅದನ್ನು ಬೆಳೆಗಳು ಸ್ವೀಕರಿಸಬಲ್ಲವು. ಅದೇ ರೀತಿ ಮ್ಯೂರೇಟ್ ಆಫ್ ಪೊಟ್ಯಾಶ್ ಕ್ಲೋರಿನ್ ಅಂಶವಿದ್ದು ಇದನ್ನು ಗಿಡಗಳು ಸ್ವೀಕರಿಸಲಾರವು. ಹಾಗೆಯೇ DAP ಅಥವಾ ಡೈ ಅಮೋನಿಯಂ ಫಾಸ್ಫೇಟ್ ಇಲ್ಲವೇ ಸೂಪರ್ ಫಾಸ್ಫೇಟ್, ಇದರಲ್ಲಿರುವಂತಹ ರಂಜಕದ ಅಂಶವು ಮಣ್ಣಿನಲ್ಲಿ ಕರಗದ ಸ್ಥಿತಿಯಲ್ಲಿರುವುದರಿಂದ ಹೆಚ್ಚು ಉಪಯೋಗ ಆಗುವುದಿಲ್ಲ. ಈ ಎಲ್ಲ ನ್ಯೂನತೆಗಳನ್ನು ನೀರಿನಲ್ಲಿ ಕರಗಿಸಿಕೊಡುವ ಗೊಬ್ಬರಗಳಲ್ಲಿ ಪರಿಹರಿಸಬಹುದು. ನೈಟ್ರೇಟ್ ರೂಪದಲ್ಲಿರುವ ಸಾರಜನಕ ಹಾಗೆ ಪೂರ್ಣ ಪ್ರಮಾಣದಲ್ಲಿ ಸಸ್ಯಗಳಿಗೆ ಲಭ್ಯವಾಗುವ ಗಿಡಗಳಿಗೆ ಸುಲಭ ರೀತಿಯಲ್ಲಿ ದೊರೆಯುವ ರೂಪದಲ್ಲಿ ಇವುಗಳನ್ನು ಪರಿವರ್ತಿಸಬಹುದು. ಹನಿ ನೀರಾವರಿ ಮೂಲಕ ಕೊಡುವುದರಿಂದ ರಸಗೊಬ್ಬರಕ್ಕೆ ಮಾಡುವಂತಹ ಖರ್ಚು ಉಳಿತದೆ, ಪೋಷಕಾಂಶ ನಷ್ಟ ಆಗುವುದನ್ನು ತಡೆಗಟ್ಟಬಹುದು. ಬೆಳೆಗಳಿಗೆ ಗೊಬ್ಬರವನ್ನು ಕೊಡುವಾಗ ಮಣ್ಣಿನ ರಸಸಾರ ಅಥವಾ PH ತಟಸ್ಥವಾಗಿರುವ ಹಾಗೆ ನೋಡಿಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಗೊಬ್ಬರದ ಸದುಪಯೋಗವಾಗ್ತದೆ. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಮಣ್ಣಿಗೆ ಸುಣ್ಣ ಕೊಡುವುದನ್ನು ಮಾಡಬೇಕಾಗ್ತದೆ. ಕನಿಷ್ಠ 3 ವರ್ಷಗಳಿಗೆ ಒಮ್ಮೆಯಾದರೂ ಸುಣ್ಣ ಕೊಡುವ ಕೆಲಸವನ್ನು ಮಾಡಬೇಕಾಗ್ತದೆ.
1: ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಮಾಧವಗುಡಿ ಅವರು ಹಾಡಿರುವ ವೆಂಕಟಾದ್ರಿ ವಿಠಲರ ಕೃತಿ ಮನಸ್ಸು ಕರಗದೇನು ಶ್ರೀ ಮಾಧವ ಹರೇ.

0: ಗಾನಸುಧೆ ಕಾರ್ಯಕ್ರಮದಲ್ಲಿ ಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:55. ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಸಮಯ 6:55. ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಿಕಾ ರಿಚಾ ಝಾ.

0: ನಿಮಿಷಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಮುಖ್ಯಾಂಶಗಳು. ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕದ ಅಭಿವೃದ್ಧಿ ಸಾಧ್ಯ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ, ಸಚಿವ ಲಕ್ಷ್ಮಣ ಸವದಿ. ರಾಜ್ಯದ ಅಲ್ಪಸಂಖ್ಯಾತರ ವಸತಿ ನಿಲಯಗಳಿಗೆ ಮೂಲಸೌಕರ್ಯ ಬಲವರ್ಧನೆ, ಸಚಿವ ಯುಟಿ ಖಾದರ್. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ, ಸಚಿವ ರುದ್ರಪ್ಪ ಮನಪಲ್ಲಮಣಿ. ಈಗ ವಾರ್ತೆಗಳ ವಿವರ. ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕವನ್ನು ದೇಶದಲ್ಲಿ ಶಕ್ತಿಯುತ ರಾಜ್ಯವನ್ನಾಗಿ ರೂಪಿಸಲು ಸಾಧ್ಯ. ಆದ್ದರಿಂದ ನಾಡಿನ ಎಲ್ಲ ಜ್ವಲಂತ ಸಮಸ್ಯೆಗಳಿಗೆ ಎಲ್ಲರೂ ಸೇರಿ ರಚನಾತ್ಮಕ ಪರಿಹಾರ ಕಂಡುಕೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ವಿಧಾನಸಭೆಯ ಚರ್ಚೆಯ ಸಮಯದಲ್ಲಿ ಮಾತನಾಡಿದ ಅವರು, ಇಡೀ ದೇಶದಲ್ಲಿ ರಾಜಸ್ಥಾನದ ಬಳಿಕ ಅತಿ ಹೆಚ್ಚು ಒಣಭೂಮಿ ಇರುವ ರಾಜ್ಯ ಕರ್ನಾಟಕ. ಆದ್ದರಿಂದ ರೈತರ ಬಗ್ಗೆ ಕಾಳಜಿ ವಹಿಸಿ ಅವರಿಗೆ ಅತ್ಯಾಧುನಿಕ ತಂತ್ರಜ್ಞಾನದ ಮಾರ್ಗದರ್ಶನ ನೀಡಲು ಸರ್ಕಾರ ಮುಂದಾಗಿದೆ ಎಂದರು. ನಮ್ಮ ಯುವ ಜನತೆಯಲ್ಲಿ ಅಗಾಧವಾದ ಪ್ರತಿಭೆ ಇದೆ, ಅದನ್ನು ಕಾಪಾಡಬೇಕು, ಅವರ ಭವಿಷ್ಯಕ್ಕಾಗಿ ಶ್ರಮಿಸಬೇಕು ಎಂದ ಅವರು, ರಾಜ್ಯದ 350 ಕಿಲೋಮೀಟರ್ ಉದ್ದದ ಕರಾವಳಿಯನ್ನು ಪ್ರವಾಸೋದ್ಯಮಕ್ಕೆ ಬಳಸಿಕೊಳ್ಳಲಾಗುತ್ತಿದ್ದು ಇದಕ್ಕಾಗಿ ಪ್ರತ್ಯೇಕ ಪ್ರವಾಸೋದ್ಯಮ ನೀತಿ ರೂಪಿಸಲಾಗುತ್ತಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ ವಹಿಸಲಾಗುವುದು ಎಂದು ಸಹಕಾರ ಖಾತೆ ಸಚಿವ ಲಕ್ಷ್ಮಣ ಎಸ್ ಸವದಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಚುಕ್ಕೆ ಗುರುತಿನ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿ 6091 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, 249 ಪಟ್ಟಣ ಸಹಕಾರ ಬ್ಯಾಂಕುಗಳು, 5017 ಸೌಹಾರ್ದ ಸಹಕಾರ ಸಂಘಗಳು ಹಾಗೂ 21 ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದರು. ನಂತರ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿಯೇ ಅತ್ಯಂತ ಹೆಚ್ಚು ಬೆಳೆ ಸಾಲ ಪಡೆದ ಜಿಲ್ಲೆಯಾಗಿ ಬೆಳಗಾವಿ ಹೊರಹೊಮ್ಮಿದ್ದು, ಮತ್ತೊಂದೆಡೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದ ಸಾಲ

0: ವಿತರಣೆಯಾಗಿದೆ ಎಂದು ತಿಳಿಸಿದರು. ರೈತರಿಗೆ ಆರ್ಥಿಕ ನೆರವು ನೀಡುವ ನಿಟ್ಟನಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬಡ್ಡಿ ಸಹಾಯಧನ ಯೋಜನೆಯನ್ನು ಜಾರಿಗೊಳಿಸಿವೆ. ರೈತರು ಪಡೆಯುವ ಬೆಳೆ ಸಾಲ ಹಾಗೂ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆಗೆ ಪಡೆಯುವ ದುಡಿಯುವ ಬಂಡವಾಳ ಸಾಲ ಒಟ್ಟಾಗಿ ಎರಡೂ ಸೇರಿ ಗರಿಷ್ಠ 5 ಲಕ್ಷ ರೂಪಾಯಿವರೆಗಿನ ನಿಗದಿತ 1 ವರ್ಷದ ಅವಧಿಯೊಳಗೆ ಮರುಪಾವತಿಸಿದರೆ ಶೂನ್ಯ ಬಡ್ಡಿದರ ಅನ್ವಯವಾಗುತ್ತದೆ. 5 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಸಾಲಗಳಿಗೆ ಸಹಕಾರ ಸಂಸ್ಥೆಗಳು ವಿಧಿಸುವ ಸಾಮಾನ್ಯ ಬಡ್ಡಿದರ ಅನ್ವಯವಾಗುತ್ತದೆ ಎಂದು ತಿಳಿಸಿದರು. ನಿಗದಿತ ಅವಧಿಯಲ್ಲಿ ಸಾಲ ಮರುಪಾವತಿಸುವ ರೈತರ ಪರವಾಗಿ ರಾಜ್ಯ ಸರ್ಕಾರದಿಂದ 6% ಬಡ್ಡಿ ಸಹಾಯಧನ ದೊರೆಯಲಿದ್ದು ಕೇಂದ್ರ ಸರ್ಕಾರದಿಂದ 3% ಪ್ರೋತ್ಸಾಹಧನ ದೊರೆಯಲಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಒಟ್ಟು 405 ವಸತಿ ನಿಲಯಗಳು ಕಾರ್ಯನಿರ್ವಹಿಸುತ್ತಿದ್ದು ಒಟ್ಟು 31,575 ಮಂಜೂರಾದ ಸಂಖ್ಯಾಬಲದೊಂದಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಮೂಲ ಸೌಕರ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದು ಅಲ್ಪಸಂಖ್ಯಾತರ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ವಿಧಾನಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಪರಿಷತ್ ಸದಸ್ಯ ಕೆ ಅಬ್ದುಲ್ ಜಬ್ಬಾರ್ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ರಾಜ್ಯದ ವಿದ್ಯಾರ್ಥಿ ನಿಲಯಗಳ ಸ್ಥಿತಿಗತಿ ಹಾಗೂ ಒದಗಿಸಲಾಗುತ್ತಿರುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು. ಕಳೆದ 3 ವರ್ಷಗಳಲ್ಲಿ ವಸತಿ ನಿಲಯಗಳ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲು ಒಟ್ಟು 29,54,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೊಠಡಿಗಳನ್ನು ಹಂಚಿಕೆ ಮಾಡುವಾಗ ವಸತಿ ನಿಲಯದ ಕೊಠಡಿಯ ವಿಸ್ತೀರ್ಣ ಹಾಗೂ ಸ್ಥಳಾವಕಾಶದ ಆಧಾರದ ಮೇಲೆ ಕೊಠಡಿಗಳ ಹಂಚಿಕೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ. ಸದ್ಯ ಈ ಹಿಂದೆ ಕರೆಯಲಾಗಿದ್ದ ಹರಾಜು ಪ್ರಕ್ರಿಯೆಗೆ ತಡೆಯಾಗಿದ್ದು ಪರಿಷ್ಕೃತ ಟೆಂಡರ್ ಮೂಲಕ ಶೀಘ್ರ ಪುನರಾರಂಭ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಸಕ್ಕರೆ ಮತ್ತು ಜವಳಿ ಖಾತೆ ಸಚಿವ ರುದ್ರಪ್ಪ ಮಾನಪ್ಪ ಲಮಾಣಿ ತಿಳಿಸಿದ್ದಾರೆ. ವಿಧಾನಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಡಾ ಚಂದ್ರಶೇಖರ್ ಬಸವರಾಜ್ ಪಾಟೀಲ್ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರೈತರು ಹಾಗೂ ಕಾರ್ಮಿಕರ ಹಿತರಕ್ಷಣೆಗೆ ಸರ್ಕಾರ ಬದ್ದವಾಗಿದೆ. ಖಾಸಗಿ ಗುತ್ತಿಗೆ ಷರತ್ತು ಸರಳೀಕರಣಗೊಳಿಸಿ ಶೀಘ್ರವೇ ಮರು ಟೆಂಡರ್ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುವುದು ಎಂದರು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ರೈತರ ಜೀವನಾಡಿಯಾಗಿರುವ ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಎದುರಿಸುತ್ತಿರುವ ತೀವ್ರ ಆರ್ಥಿಕ ಸಂಕಷ್ಟವನ್ನು ಬಗೆಹರಿಸಿ ಕಾರ್ಖಾನೆಯನ್ನು ಶೀಘ್ರದಲ್ಲೇ ಪುನರಾರಂಭಿಸಲು ರಾಜ್ಯ ಸರ್ಕಾರವು ಕ್ರಿಯಾ ಯೋಜನೆಯನ್ನು ರೂಪಿಸಿದೆ ಎಂದು ಹೇಳಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ತುಮಕೂರನ್ನು ಕರ್ನಾಟಕದ ಹೊಸ ಕೈಗಾರಿಕಾ ನೆಲೆಯಾಗಿ ನಿರ್ಮಿಸಲಾಗುತ್ತಿದೆ. ತುಮಕೂರಿನಲ್ಲಿ 1,736 ಎಕರೆ ಭೂಮಿಯನ್ನು ಕೈಗಾರಿಕೆ ಅಭಿವೃದ್ದಿಗಾಗಿ ಮೀಸಲಿಡಲಾಗಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು, 7,000 ಕೋಟಿ ರೂಪಾಯಿ ಹೂಡಿಕೆಗೆ ಅನುಮೋದನೆ ನೀಡಲಾಗಿದ್ದು ಇದರಿಂದಾಗಿ 88,000ಕ್ಕೂ ಅಧಿಕ ಉದ್ಯೋಗ ಸೃಷ್ಟಿಯಾಗುತ್ತಿವೆ. 300 ಎಕರೆಯಲ್ಲಿ ಜಪಾನ್ ಟೌನ್ಶಿಪ್ ನಿರ್ಮಾಣಗೊಳ್ಳುತ್ತಿದ್ದರೆ 200 ಎಕರೆಯನ್ನು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಮೀಸಲಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ತಿಪಟೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಬಿಜೆಪಿ ಸರ್ಕಾರದಲ್ಲಿ ಶಿಕ್ಷಣ ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಬಿಸಿ ನಾಗೇಶ್ ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅವರಿಗೆ 67 ವರ್ಷ ವಯಸ್ಸಾಗಿತ್ತು. ಅಪಾರ ಬಂಧು ಬಳಗ ಹಾಗೂ ಅಭಿಮಾನಿಗಳನ್ನು ಅಗಲಿದ್ದಾರೆ. 2008ರಲ್ಲಿ ಮೊದಲ ಬಾರಿಗೆ ತಿಪಟೂರು ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾದ ಅವರು 2013ರ ಚುನಾವಣೆಯಲ್ಲಿ ಸೋಲು ಅನುಭವಿಸಿದರು. ನಂತರ ರಾಜಕೀಯವಾಗಿ ಮತ್ತೆ ಸಂಘಟಿಸಿಕೊಂಡು 2018ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ತಿಪಟೂರು ಕ್ಷೇತ್ರದಿಂದ ಪುನರಾಯ್ಕೆಯಾಗಿ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಮಾಜಿ ಸಚಿವ ಹಾಗೂ ಹಿರಿಯ ನಾಯಕರಾದ ಬಿಸಿ ನಾಗೇಶ್ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆ ಮೂಲಕ ಸಂತಾಪ ಸೂಚಿಸಿದ್ದು ಕಂಬನಿ ಮಿಡಿದಿದ್ದಾರೆ. ಸಚಿವರ ನಿಧನದ ಸುದ್ದಿ ತಿಳಿದು ತಮಗೆ ತೀವ್ರ ದುಃಖವಾಯಿತು. ಮೃತರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ

ಹಾಗೂ ಅವರ ಅಗಲಿಕೆಯ ನೋವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಅವರ ಕುಟುಂಬ ವರ್ಗದವರಿಗೆ ಮತ್ತು ಅಭಿಮಾನಿಗಳಿಗೆ ಕರುಣಿಸಲಿ ಎಂದು ಪ್ರಾರ್ಥಿಸಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬಿಸಿ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿ ಸಂತಾಪ ಸೂಚಿಸಿದ್ದಾರೆ. ಶಾಸಕ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಸುಗಮ ಸಂಚಾರ ಹಾಗೂ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ನಿಟ್ಟನಲ್ಲಿ ರಾಷ್ಟೀಯ ಹೆದ್ದಾರಿಯ ಬಾಕಿ ಇರುವ ಸರ್ವಿಸ್ ರಸ್ತೆ ಮತ್ತು ಇತರೆ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಅನುವು ಮಾಡಿಕೊಡಬೇಕು ಎಂದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಉಡುಪಿಯಲ್ಲಿ ರಾಷ್ಟೀಯ ಹೆದ್ದಾರಿ 66ಕ್ಕೆ ಸಂಬಂಧಿಸಿದಂತೆ ಸರ್ವಿಸ್ ರಸ್ತೆ, ಮೇಲ್ಸೇತುವೆ ಸೇರಿದಂತೆ ವಿವಿಧ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಷ್ಟೀಯ ಹೆದ್ದಾರಿಯ ಕೆಲವು ಕಡೆಗಳಲ್ಲಿ ಇನ್ನೂ ಸರ್ವಿಸ್ ರಸ್ತೆ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸಿಲ್ಲ. ಸರ್ವಿಸ್ ರಸ್ತೆ ನಿರ್ಮಾಣ ಮಾಡುವಾಗ ಕಾಮಗಾರಿಗಳ ಗುಣಮಟ್ಟ ಹಾಗೂ ಸಂಚಾರ ಸುರಕ್ಷತಾ ಕ್ರಮಗಳನ್ನು

0: ಇದ್ದಾರೆ. ಉಡುಪಿಯಲ್ಲಿ ರಾಷ್ಟೀಯ ಹೆದ್ದಾರಿ 66ಕ್ಕೆ ಸಂಬಂಧಿಸಿದಂತೆ ಸರ್ವಿಸ್ ರಸ್ತೆ, ಮೇಲ್ಸೇತುವೆ ಸೇರಿದಂತೆ ವಿವಿಧ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ರಾಷ್ಟೀಯ ಹೆದ್ದಾರಿಯ ಕೆಲವು ಕಡೆಗಳಲ್ಲಿ ಇನ್ನೂ ಸರ್ವಿಸ್ ರಸ್ತೆ ನಿರ್ಮಾಣ ಕಾಮಗಾರಿ ಪ್ರಾರಂಭಿಸಿಲ್ಲ. ಸರ್ವಿಸ್ ರಸ್ತೆ ನಿರ್ಮಾಣ ಮಾಡುವಾಗ ಕಾಮಗಾರಿಗಳ ಗುಣಮಟ್ಟ ಹಾಗೂ ಸಂಚಾರ ಸುರಕ್ಷತಾ ಕ್ರಮಗಳನ್ನು ಕಾಯ್ದುಕೊಳ್ಳುವುದರೊಂದಿಗೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಎಂದು ನಿರ್ದೇಶನ ನೀಡಿದರು. ಈಗ ಸಂಕ್ಷಿಪ್ತ ಸುದ್ದಿಗಳು. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಉದ್ದೇಶವು ಅರ್ಹ ಫಲಾನುಭವಿಗಳಿಗೆ ತಲುಪುವಂತೆ ಅಧಿಕಾರಿಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಬೇಕು ಎಂದು ಉತ್ತರ ಕನ್ನಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆಯ ಜಿಲ್ಲಾ ನಿರೂಪಣಾಧಿಕಾರಿ ಮಾದೇವಪ್ಪ ಹೇಳಿದ್ದಾರೆ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಾಬ್ ಕಾರ್ಡ್ ವಿತರಣೆ ಮೇಳದ ಅಂಗವಾಗಿ ಕೂಲಿ ಕಾರ್ಮಿಕರ ಮನೆ ಮನೆ ಭೇಟಿ ಅಭಿಯಾನ ಜರುಗಿತು. ರಾಜ್ಯದ ಯುವಜನತೆಯಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಹಾಗೂ ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸುವ ಬೃಹತ್ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘಗಳ ರಚನೆಗೆ ವಿಜಯನಗರ ಜಿಲ್ಲೆಯಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಡಳಿತ ಹಾಗೂ ಪ್ರತಿಪಕ್ಷಗಳು ಒಟ್ಟಾಗಿ ಸಾಮರಸ್ಯದಿಂದ ಕಾರ್ಯನಿರ್ವಹಿಸಿದಾಗ ಮಾತ್ರ ಕರ್ನಾಟಕದ ಅಭಿವೃದ್ದಿ ಸಾಧ್ಯ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದಲ್ಲಿ ಸಹಕಾರ ಬ್ಯಾಂಕುಗಳಿಂದ ರೈತರಿಗೆ ಸಾಲ ವಿತರಣೆಗೆ ಕ್ರಮ, ಸಚಿವ ಲಕ್ಷ್ಮಣ ಸವದಿ. ರಾಜ್ಯದ ಅಲ್ಪಸಂಖ್ಯಾತರ ವಸತಿ ನಿಲಯಗಳಿಗೆ ಮೂಲಸೌಕರ್ಯ ಬಲವರ್ಧನೆ, ಸಚಿವ ಯುಟಿ ಖಾದರ್. ಬೀದರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಪುನಶ್ಚೇತನಕ್ಕೆ ಸರ್ಕಾರ ಅಗತ್ಯ ಕ್ರಮ, ಸಚಿವ ರುದ್ರಪ್ಪ ಮಾನಪ್ಪಲಮಾಣಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು.
3: ಸಿಡ್ಯಾಕ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ದೇಶದ ಪ್ರಮುಖ ಸಂಶೋಧನೆ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ ಸಂಸ್ಥೆ. 3 ದಶಕಗಳಿಗಿಂತ ಹೆಚ್ಚು ಕಾಲದಿಂದ ಸೂಪರ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ವಾಂಟಮ್ ಕಂಪ್ಯೂಟಿಂಗ್ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, VLSI ಡಿಸೈನ್, ಇಂಟರ್ನೆಟ್ ಆಫ್ ಥಿಂಗ್ಸ್, AI ಸಿಸ್ಟಮ್ಸ್ ಹಾಗೂ ಕ್ವಾಂಟಮ್ ಟೆಕ್ನಾಲಜೀಸ್ ಕ್ಷೇತ್ರಗಳಲ್ಲಿ ಸಿಡ್ಯಾಕ್ ಬೆಂಗಳೂರು ಮಹತ್ವದ ಸಾಧನೆ ಮಾಡುತ್ತಿದೆ. ಭಾರತದ ಹೆಮ್ಮೆಯ ಪರಂ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಯಲ್ಲಿ ಸಿಡ್ಯಾಕ್ ಬೆಂಗಳೂರು ಪ್ರಮುಖ ಪಾತ್ರ ವಹಿಸಿದೆ. ತಂತ್ರಜ್ಞಾನ ನಿರ್ಮಾಣದಿಂದ ಪ್ರತಿಭೆಗಳ ರೂಪಿಸುವವರೆಗೆ ಸಿಡ್ಯಾಕ್ ಬೆಂಗಳೂರು ಭಾರತದ ಡಿಜಿಟಲ್ ಭವಿಷ್ಯಕ್ಕೆ ಬಲವಾದ ಹೆಜ್ಜೆ ಇಡುತ್ತಿದೆ. ಇದು ಸಿಡ್ಯಾಕ್ ಬೆಂಗಳೂರಿನ ವಿಶೇಷ ಕಾರ್ಯಕ್ರಮ. ತಂತ್ರಜ್ಞಾನಕ್ಕೆ ದಿಕ್ಕು ನೀಡುತ್ತಾ ಪ್ರತಿಭೆಗಳಿಗೆ ಶಕ್ತಿ ತುಂಬುತ್ತಿರುವ ಸಂಸ್ಥೆ.
2: ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ನಲ್ಲಿನ ಭವಿಷ್ಯದ ಅವಕಾಶಗಳು ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ದೀಪಿಕಾ ಹೆಚ್ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು.
4: ನಮಸ್ಕಾರ ಶ್ರೋತೃಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 3 ವಾರಗಳಲ್ಲಿ ನಾವು ಭಾರತದ ಅದ್ಭುತ ಸೂಪರ್ ಕಂಪ್ಯೂಟಿಂಗ್ ಪಯಣವನ್ನ ಕೇಳ್ತಾ ಬರ್ತಾ ಇದ್ದೀವಿ. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂದ್ರೇನು, ಭಾರತವು ಹೇಗೆ ಸ್ವದೇಶಿ ಕಂಪ್ಯೂಟರ್ಗಳನ್ನ ನಿರ್ಮಿಸಿತು ಮತ್ತು ಈ ತಂತ್ರಜ್ಞಾನಗಳು ಉತ್ತಮ ಹವಾಮಾನ ಮುನ್ಸೂಚನೆ, ಆರೋಗ್ಯ ಸೇವೆ, ಕೃತಕ ಬುದ್ಧಿಮತ್ತೆ ಹಾಗೂ ವೈಜ್ಞಾನಿಕ ಸಂಶೋಧನೆಗಳ ಮೂಲಕ ಜನರ ಜೀವನವನ್ನ ಹೇಗೆ ಉತ್ತಮಗೊಳಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ತಾ ಇದೀವಿ. ಈ ತಂತ್ರಜ್ಞಾನಗಳ ಮುಂದಿನ ಪೀಳಿಗೆಯನ್ನ ಯಾರು ನಿರ್ಮಿಸಲಿದ್ದಾರೆ? ನಮ್ಮ ಶ್ರೋತೃಗಳಲ್ಲಿ ಒಬ್ರು ಅಥವಾ ಅವರ ಮಕ್ಕಳಲ್ಲಿ ಒಬ್ರು ಅಥವಾ ಈ ಅದ್ಭುತ ಪಯಣದ ಭಾಗವಾಗಬಹುದೇ? ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ದೀಪಿಕಾ ಅವರೇ.
5: ನಮಸ್ಕಾರ ಮೇಡಮ್.
4: ಕಳೆದ 3 ವಾರಗಳಿಂದ ನಾವು ಸೂಪರ್ ಕಂಪ್ಯೂಟಿಂಗ್ ಬಗ್ಗೆ ಕೇಳ್ತಾ ಬರ್ತಾ ಇದ್ದೀವಿ. ಭಾರತದ ಸೂಪರ್ ಕಂಪ್ಯೂಟಿಂಗ್ ಈ ಸ್ಪೆಷಾಲಿಟಿ ಏನು?
5: ಭಾರತ ಕೇವಲ ಸೂಪರ್ ಕಂಪ್ಯೂಟರ್ಗಳನ್ನು ಬಳಸುತ್ತಿಲ್ಲ, ಭಾರತ ಏಕಕಾಲದಲ್ಲಿ ಸರ್ವರ್ಗಳನ್ನು, ನೆಟ್ವರ್ಕಿಂಗ್ ತಂತ್ರಾಂಶ ಅಂದರೆ ಸಾಫ್ಟ್ವೇರ್, ಪ್ರೊಸೆಸರ್ಗಳನ್ನು, ಕೃತಕ ಬುದ್ಧಿಮತ್ತೆ AI, ಅಪ್ಲಿಕೇಶನ್ಸ್, ಸ್ಕಿಲ್ಡ್ ಮ್ಯಾನ್ ಪವರ್ ಅಭಿವೃದ್ಧಿಪಡಿಸುತ್ತಿದೆ. NSM ಇಲ್ಲಿಯವರೆಗೆ 500ಕ್ಕೂ ಹೆಚ್ಚು ಸಂಸ್ಥೆಗಳಿಗೆ ಮತ್ತು 16,000 ಸಂಶೋಧಕರಿಗೆ 1,800 ರಿಸರ್ಚ್ ಪೇಪರ್ಗಳಿಗೆ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಬೆಂಬಲ ಕೊಟ್ಟಿದೆ. 1,40,00,000 ಹೆಚ್ಚು ಕಂಪ್ಯೂಟಿಂಗ್ ಟಾಸ್ಕ್ಗಳನ್ನು ಅಂದರೆ ಈ ಕಾರ್ಯಗಳನ್ನು ಈಗಾಗಲೇ ಯಶಸ್ವಿಯಾಗಿ ಈ ಸೂಪರ್ ಕಂಪ್ಯೂಟರ್ಗಳಲ್ಲಿ ಪೂರ್ಣಗೊಳಿಸಿದೆ.

0: ಮೀಸಲಾಗಿದೆ.
1: ಅನೇಕ ವಿದ್ಯಾರ್ಥಿಗಳಿಗೆ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ತಮ್ಮ ಕ್ಷೇತ್ರ ಅಲ್ಲ ಅಂತ ಅನಿಸಬಹುದೇನೋ, ಯಾಕಂದ್ರೆ ಅದು ಕಷ್ಟ ಅನಿಸಬಹುದು, ಇದು ನಮ್ಮಂಥವರಿಗೆ ಅಲ್ಲ ಅಂತ ಕೂಡ ಅವರಿಗೆ ಯೋಚನೆ ಆಗ್ಬಹುದು ಅಂತ ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಎನ್ನುವುದು ಒಂದು ವಿಷಯವಲ್ಲ, ಇದು ಅನೇಕ ಶಾಖೆಗಳ ಸಂಗಮವಾಗಿದೆ. ಕೆಲವರು ಪ್ರೊಸೆಸರ್ ಗಳನ್ನು ಡಿಸೈನ್ ಮಾಡುತ್ತಾರೆ, ಕೆಲವರು ಸರ್ವರ್ ಗಳನ್ನು ನಿರ್ಮಿಸುತ್ತಾರೆ, ಕೆಲವರು ಆಪರೇಟಿಂಗ್ ಸಿಸ್ಟಮ್ ಗಳನ್ನು ಮತ್ತು ಸಿಸ್ಟಮ್ ಸಾಫ್ಟ್ವೇರ್ ಗಳನ್ನು ಅಭಿವೃದ್ಧಿಪಡಿಸುತ್ತಾರೆ, ಕೆಲವರು ಎಐ ಅಲ್ಗಾರಿದಮ್ ಬಳಸುತ್ತಾರೆ, ಕೆಲವರು ವೈಜ್ಞಾನಿಕ ಅಪ್ಲಿಕೇಶನ್ಸ್ ಮೂಲಕ ಹವಾಮಾನವನ್ನು ಅಧ್ಯಯನ ಮಾಡುವುದು, ಔಷಧಿಗಳನ್ನು ಕಂಡುಹಿಡಿಯುವುದು, ಕೆಲವರು ಸೈಬರ್ ಸೆಕ್ಯೂರಿಟಿ ಕೆಲಸ ಮಾಡುತ್ತಾರೆ ಮತ್ತು ಕೆಲವರು ಕಮ್ಯುನಿಕೇಶನ್ ನೆಟ್ವರ್ಕ್ಸ್ ನಿರ್ಮಿಸುತ್ತಾರೆ. ಇವೆಲ್ಲರೂ ಒಟ್ಟಾಗಿ ಒಂದು ಸೂಪರ್ ಕಂಪ್ಯೂಟರ್ ನಿರ್ಮಾಣ ಮಾಡುತ್ತಿರುತ್ತಾರೆ. ಹೀಗಾಗಿ ವಿದ್ಯಾರ್ಥಿಯು ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಗಣಿತ, ಭೌತಶಾಸ್ತ್ರ, ಬಯೋಟೆಕ್ನಾಲಜಿ, ಡೇಟಾ ಸೈನ್ಸ್ ಅಥವಾ ಎಐ ಆಸಕ್ತಿ ಹೊಂದಿದ್ದರೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ನಲ್ಲಿ ಇವರಿಗೆ ಖಂಡಿತ ಸ್ಥಾನವಿದೆ.
1: ಕೇಳಿದ್ರಲ್ಲ ವಿದ್ಯಾರ್ಥಿಗಳೇ, ಇಲ್ಲಿ ಪ್ರತಿಯೊಂದು ಬೇರೆ ಬೇರೆ, ಎಲ್ಲ ಒಟ್ಟಾಗಿ ಒಂದೇ ವಿಷಯ ಅಲ್ಲ. ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಅಂದ್ರೆ ಒಂದು ಸಬ್ಜೆಕ್ಟ್ ಅಲ್ಲ, ಅದರಲ್ಲಿ ಇಷ್ಟೆಲ್ಲ ಬರುತ್ತೆ. ಸೊ ಇದರಲ್ಲಿ ನೀವು ಯಾವುದ್ರಲ್ಲಿ ಬೇಕಾದ್ರೂ ಪರಿಣಿತಿಯನ್ನ ಪಡಿಬಹುದು, ಯಾವುದ್ರಲ್ಲಿ ಬೇಕಾದ್ರೂ ನಿಮ್ಮ ಕೊಡುಗೆಯನ್ನ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ ಸೈಂಟಿಸ್ಟ್ ದೀಪಿಕಾ ಅವರು. ಇನ್ನು ದೀಪಿಕಾ ಅವರೇ, ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೆ ಬಯಸುವಂತ ವಿದ್ಯಾರ್ಥಿಗಳು ಯಾವ ರೀತಿಯ ಕೌಶಲ್ಯಗಳನ್ನ ಬೆಳೆಸ್ಕೊಳ್ಬೇಕು ಅಂತೀರಾ?
0: ಒಳ್ಳೆಯ ವಿಷಯವೆಂದರೆ ಈ ಪಯಣವು ಮೂಲಭೂತ ವಿಷಯಗಳಿಂದ ಆರಂಭವಾಗುತ್ತದೆ. ಗಣಿತದಲ್ಲಿ ಗಟ್ಟಿಯಾದ ಅಡಿಪಾಯ, ಡಿಸೈನ್ ಅಂಡ್ ಲಾಜಿಕಲ್ ಥಿಂಕಿಂಗ್ ಮತ್ತು ಪ್ರೋಗ್ರಾಮಿಂಗ್ ಕೌಶಲ್ಯಗಳು ಅತ್ಯಂತ ಮೌಲ್ಯಯುತವಾಗಿವೆ. ಪ್ಯಾರಲಲ್ ಪ್ರೋಗ್ರಾಮಿಂಗ್ ಪರಿಕಲ್ಪನೆಗಳು ಸಹ ಉಪಯುಕ್ತವಾಗಿವೆ. ಆದರೆ ಕೇವಲ ತಾಂತ್ರಿಕ ಕೌಶಲ್ಯಗಳು ಸಾಕಾಗುವುದಿಲ್ಲ. ಕುತೂಹಲ, ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಮತ್ತು ನಿರಂತರವಾಗಿ ಕಲಿಯುವ ಮನೋಭಾವವು ಅಷ್ಟೇ ಮುಖ್ಯ. ತಂತ್ರಜ್ಞಾನವು ವೇಗವಾಗಿ ಬದಲಾಗುತ್ತಿದೆ. ಯಶಸ್ವಿಯಾಗುವ ವಿದ್ಯಾರ್ಥಿಗಳು ಇಂದು ಎಲ್ಲವನ್ನು ತಿಳಿದಿರುವವರು ಆಗಬೇಕಿಲ್ಲ. ತಮ್ಮ ವೃತ್ತಿ ಜೀವನದ ಅವಧಿಯಲ್ಲಿ ನಿರಂತರವಾಗಿ ಕಲಿಯುವ ಇಚ್ಛೆ ಇರುವವರು ಯಶಸ್ಸು ಸಾಧಿಸುವುದು ಗ್ಯಾರಂಟಿ.
1: ವಿದ್ಯಾರ್ಥಿಗಳೇ, ಕಲಿಯುವ ಮನಸ್ಸಿರಬೇಕು, ಪ್ರತಿದಿನ ಕಲಿತಾ ಹೋಗ್ಬೇಕು, ಪ್ರತಿದಿನ ಕಲಿಯುವ ಒಂದು ಕೌಶಲ್ಯವನ್ನ ಬೆಳೆಸ್ಕೊಳ್ಬೇಕು. ಇದೊಂದಿದ್ರೆ ಸಾಕು, ಖಂಡಿತವಾಗಿ ಸಿಡ್ಯಾಕ್ ನಲ್ಲಿ ಕೆಲಸ ಮಾಡಬಹುದು, ಅನೇಕ ಯೋಜನೆಗಳಲ್ಲಿ ಕೈ ಜೋಡಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಅನೇಕ ವಿದ್ಯಾರ್ಥಿಗಳು ಎಐ ನಲ್ಲಿ ಆಸಕ್ತಿ ಹೊಂದ್ತಾ ಇದ್ದಾರೆ, ಯಾಕೆಂದ್ರೆ ಇದಕ್ಕೆ ತುಂಬಾ ಸ್ಕೋಪ್ ಇದೆ ಅಂತ ಹೇಳೋದನ್ನ ಕೇಳ್ತಾ ಇದ್ದೀವಿ. HPCಗೆ ಎಐ ನೊಂದಿಗೆ ಯಾವ ರೀತಿಯಾದ್ರೂ ಸಂಬಂಧ ಇದೆಯಾ?
0: ಎಐ ಮತ್ತು HPC ಪರಸ್ಪರ ಕೈ ಜೋಡಿಸಿ ಸಾಗುತ್ತಾ ಇದೆ. ಅಂದ್ರೆ ಆಧುನಿಕ ಎಐ ಮಾಡೆಲ್ಸ್ ಗಳಿಗೆ ಟ್ರೈನಿಂಗ್ ನೀಡಲು ಅಪಾರ ಪ್ರಮಾಣದ ಗಣನಾ ಶಕ್ತಿ ಅಗತ್ಯವಿದೆ. ಈ ಗಣನಾ ಶಕ್ತಿ HPC ವ್ಯವಸ್ಥೆಗಳಿಂದ ಬರುತ್ತದೆ. ಅದೇ ರೀತಿ ಎಐ ಈಗ ವೈಜ್ಞಾನಿಕ ಸಿಮ್ಯುಲೇಷನ್ಗಳು, ಹವಾಮಾನ ಮಾದರೀಕರಣ, ಆರೋಗ್ಯ ಸೇವೆ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳನ್ನು ಮತ್ತಷ್ಟು ಉತ್ತಮಗೊಳಿಸಲು ಸಹಾಯ ಮಾಡ್ತಾ ಇದೆ. ಭವಿಷ್ಯವು ಕೇವಲ ಎಐ ಅಥವಾ ಕೇವಲ HPCಯದ್ದಲ್ಲ, ಅದು HPC ಮತ್ತು ಎಐ ಒಟ್ಟಾಗಿ ಕೆಲಸ ಮಾಡುವ ಕಾಲ. ಇದು ಇಂಜಿನಿಯರಿಂಗ್ ಮತ್ತು ಫಂಡಮೆಂಟಲ್ ಸೈನ್ಸಸ್ ನ ಡ್ಯುಯಲ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಾ ಇದೆ.
1: ಹಾಗಾದ್ರೆ ಭಾರತದಲ್ಲಿ ಈ ಕ್ಷೇತ್ರದಲ್ಲಿ ಉತ್ತಮ ವೃತ್ತಿಗೆ ಅವಕಾಶಗಳಿದೆಯೇ?
0: ಖಂಡಿತವಾಗಿಯೂ ಇದೆ. ಇಂದು ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಕೆಲವೇ ವಿಜ್ಞಾನಿಗಳ ಕ್ಷೇತ್ರವಾಗಿಲ್ಲ, ಕೃತಕ ಬುದ್ಧಿಮತ್ತೆ, ಸೆಮಿಕಂಡಕ್ಟರ್ಗಳು, ಔಷಧ ಸಂಶೋಧನೆ, ಹವಾಮಾನ ಮುನ್ಸೂಚನೆ, ರಕ್ಷಣಾ ತಂತ್ರಜ್ಞಾನ, ಬಾಹ್ಯಾಕಾಶ, ಕೃಷಿ, ಜೀವ ವಿಜ್ಞಾನ, ವಾಹನ ಉದ್ಯಮ, ಹೀಗೆ ಅನೇಕ ಕ್ಷೇತ್ರಗಳ ಬೆಳವಣಿಗೆಗೆ HPC ಪರಿಣಿತರ ಅವಶ್ಯಕತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಹಾಗೆ ಭಾರತ ಸರ್ಕಾರದ ನ್ಯಾಷನಲ್ ಸೂಪರ್ ಕಂಪ್ಯೂಟಿಂಗ್ ಮಿಷನ್, ಇಂಡಿಯಾ AI ಮಿಷನ್, ಸೆಮಿಕಂಡಕ್ಟರ್ ಮಿಷನ್ ಮತ್ತು ಡಿಜಿಟಲ್ ಮೂಲ ಸೌಕರ್ಯ ನಿರ್ಮಾಣದಂತಹ ಮಹತ್ವಾಕಾಂಕ್ಷಿ ಯೋಜನೆಗಳು ದೇಶದಲ್ಲಿ ಸಾವಿರಾರು ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಾ ಇದೆ. ಈ ಕ್ಷೇತ್ರದಲ್ಲಿ ಕೇವಲ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಮಾತ್ರವಲ್ಲ, ಎಐ ಸಂಶೋಧಕರು, ಡೇಟಾ ವಿಜ್ಞಾನಿಗಳು, ಗಣಿತಜ್ಞರು, ಭೌತಶಾಸ್ತ್ರಜ್ಞರು, ಎಲೆಕ್ಟ್ರಾನಿಕ್ಸ್ ಮತ್ತು ಕಂಪ್ಯೂಟರ್ ಇಂಜಿನಿಯರ್ಗಳು, ಸಿಸ್ಟಮ್ ಆಡಳಿತಗಾರರು, ನೆಟ್ವರ್ಕ್ ತಜ್ಞರು, ಚಿಪ್ ವಿನ್ಯಾಸಕರು, ಅಪ್ಲಿಕೇಶನ್ ವಿಜ್ಞಾನಿಗಳು ಸೇರಿದಂತೆ ವಿವಿಧ ಹಿನ್ನೆಲೆಯ ಪರಿಣಿತರಿಗೆ ಉತ್ತಮ ಅವಕಾಶಗಳಿವೆ. ಸಿಡ್ಯಾಕ್ನಂತ ರಾಷ್ಟ್ರೀಯ R&D ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ಸ್ಟಾರ್ಟ್ಅಪ್ ಹಾಗೂ ಖಾಸಗಿ ಉದ್ಯಮಗಳಲ್ಲಿಯೂ HPC ಕೌಶಲ್ಯ ಹೊಂದಿರುವ ವೃತ್ತಿಪರರಿಗೆ ಉತ್ತಮ ಬೇಡಿಕೆ ಇದೆ. ಇದರ ಜೊತೆಗೆ

0: ಭಾರತದ ಅಭಿವೃದ್ಧಿಯಾಗುತ್ತಿರುವ ಪಾರಸ್ ಎಕೋಸಿಸ್ಟಮ್ ನಂತಹ ಓಪನ್ ಸೋರ್ಸ್ ಯೋಜನೆಗಳಲ್ಲಿ ವಿದ್ಯಾರ್ಥಿಗಳು ಮತ್ತು ಯುವ ಇಂಜಿನಿಯರ್ಗಳು ನೇರವಾಗಿ ಭಾಗವಹಿಸಬಹುದು. ಇಂತಹ ಕಾಂಟ್ರಿಬ್ಯೂಷನ್ ವಿಶ್ವದಾದ್ಯಂತ ಬಳಸಲಾಗುವ ತಂತ್ರಜ್ಞಾನಗಳ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ನೀಡುವುದಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಅನುಭವ ಮತ್ತು ಗುರುತನ್ನು ತಂದುಕೊಡುತ್ತೆ. ಎಚ್ಪಿಸಿ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರು ಸಿಡ್ಯಾಕ್ ಆಯೋಜಿಸುವ ವಿವಿಧ ತರಬೇತಿ ಕಾರ್ಯಕ್ರಮಗಳು, ಫ್ಯಾಕಲ್ಟಿ ಡೆವಲಪ್ಮೆಂಟ್ ಕಾರ್ಯಕ್ರಮಗಳು, ವಿದ್ಯಾರ್ಥಿ ವರ್ಕ್ಶಾಪ್ ಮತ್ತು ಕೌಶಲ್ಯಾಭಿವೃದ್ಧಿ ಅವಕಾಶಗಳ ಮೂಲಕ ತಮ್ಮ ಪಯಣವನ್ನು ಆರಂಭಿಸಬಹುದು. ಸಿಡ್ಯಾಕ್ನಲ್ಲಿ ಲಭ್ಯವಿರುವ ಉದ್ಯೋಗಾವಕಾಶಗಳನ್ನು cdac.in ವೆಬ್ಸೈಟ್ನ ಕರಿಯರ್ಸ್ ವಿಭಾಗದಲ್ಲಿ ನಿಯಮಿತವಾಗಿ ಪ್ರಕಟಿಸಲಾಗುತ್ತದೆ. ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಮತ್ತು ತರಬೇತಿಗಳ ಮಾಹಿತಿಗಾಗಿ cdac.in ವೆಬ್ಸೈಟ್ಗೆ ಭೇಟಿ ನೀಡಬಹುದು ಮತ್ತು ಅಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು. ಜೊತೆಗೆ ಸಿಡ್ಯಾಕ್ನ ಲಿಂಕ್ಡ್ಇನ್ ಮತ್ತು ಫೇಸ್ಬುಕ್ನ ಅಧಿಕೃತ ಪುಟಗಳನ್ನು ಫಾಲೋ ಮಾಡಿದರೆ ಹೊಸ ಪ್ರಕಟಣೆಗಳು, ತರಬೇತಿಗಳು ಮತ್ತು ಅವಕಾಶಗಳ ಮಾಹಿತಿ ನಿರಂತರವಾಗಿ ಪಡೆಯಬಹುದು.
1: ವಿದ್ಯಾರ್ಥಿಗಳು ವೆಬ್ಸೈಟ್ಗೆ ಹೋಗಿ ಖಂಡಿತವಾಗಿಯೂ ಚೆಕ್ ಮಾಡಬಹುದು, ತರಬೇತಿಯನ್ನ ಪಡೆಯಬಹುದು. ಇನ್ನು ವಿದ್ಯಾರ್ಥಿಗಳು ಕಾಲೇಜ್ನಲ್ಲಿ ಇರುವಾಗಲೇನೆ ಏನಾದರೂ ತಯಾರಿ ಮಾಡ್ಕೊಳ್ಬೇಕಾಗತ್ತಾ? ಇದಕ್ಕೆ ಹೇಗೆ
0: ಗಟ್ಟಿಯಾದ ಮೂಲಭೂತ ಜ್ಞಾನವನ್ನು ಬೆಳೆಸಿಕೊಳ್ಳಲು ಕಾಲೇಜ್ ಅತ್ಯುತ್ತಮ ಸಮಯ. ಪಠ್ಯಕ್ರಮವನ್ನು ಮೀರಿ ಟೆಕ್ನಾಲಜಿ ಅಪ್ಡೇಟ್ಸ್ ಕಡೆಗೆ ಗಮನ ಕೊಡಿ, ಕೋಡಿಂಗ್ ಸ್ಪರ್ಧೆಗಳು ಮತ್ತು ಹ್ಯಾಕಥಾನ್ಗಳಲ್ಲಿ ಭಾಗವಹಿಸಿ, ಓಪನ್ ಸೋರ್ಸ್ ಸಾಫ್ಟ್ವೇರ್ಗೆ ಕೊಡುಗೆಗಳನ್ನು ನೀಡಿ, ಕಂಪ್ಯೂಟರ್ಗಳನ್ನು ಬಳಸುವುದನ್ನು ಮಾತ್ರವಲ್ಲ ಅದು ನಿಜವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಕಲಿಯಿರಿ. ಅತ್ಯಂತ ಮುಖ್ಯವಾಗಿ ಒಂದು ಪರಿಣಿತರಾಗಿರುವ ಪ್ರತಿಯೊಬ್ಬರು ತಮ್ಮ ಪಯಣವನ್ನು ಆರಂಭಿಕರಾಗಿ ಆರಂಭಿಸಿರುತ್ತಾರೆ. ಅಂದರೆ ಎವ್ರಿ ಎಕ್ಸ್ಪರ್ಟ್ ವಾಸ್ ಒನ್ಸ್ ಅ ಬಿಗಿನರ್.
1: ಕೇಳಿದ್ರಲ್ಲ, ಎವ್ರಿ ಎಕ್ಸ್ಪರ್ಟ್ ವಾಸ್ ಒನ್ಸ್ ಅ ಬಿಗ್ನರ್. ಸೊ ಹಾಗಾಗಿ ಪ್ರತಿಯೊಬ್ಬರು ಆರಂಭದಿಂದನೇ ಶುರು ಮಾಡಿರೋದು, ಈಗ ಉನ್ನತ ಮಟ್ಟದಲ್ಲಿ ಇದ್ದಾರೆ. ಹಾಗೆ ನೀವು ಕೂಡ ಈಗ ಆರಂಭ ಮಾಡಿದ್ರೆ ಉನ್ನತ ಮಟ್ಟಕ್ಕೆ ತಲುಪಬಹುದು ಅಂತ ಹೇಳ್ತಾ ಇದ್ರೆ ದೀಪಿಕಾ ಹೆಚ್.ವಿ. ಇನ್ನು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ನಮ್ಮ ಯುವ ಶ್ರೋತೃಗಳಿಗೆ ಅಥವಾ ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ?
0: ಭಾರತದ ಸೂಪರ್ ಕಂಪ್ಯೂಟಿಂಗ್ ಪಯಣ ನಮಗೆ ಒಂದು ಅತ್ಯಂತ ಮಹತ್ವದ ಪಾಠವನ್ನು ಕಲಿಸುತ್ತದೆ. ಪ್ರತಿಯೊಂದು ಸವಾಲು ಅವಕಾಶವಾಗಿ ಪರಿವರ್ತನೆಯಾಗಬಹುದು ಎಂಬುದನ್ನು ಭಾರತದ ಸೂಪರ್ ಕಂಪ್ಯೂಟಿಂಗ್ ಪಯಣ ಸಾಬೀತುಪಡಿಸುತ್ತೆ. ನಿಮಗೆ ಗಣಿತ, ವಿಜ್ಞಾನ, ಎಲೆಕ್ಟ್ರಾನಿಕ್ಸ್ ಅಥವಾ ಪ್ರೋಗ್ರಾಮಿಂಗ್ ಇಷ್ಟವಿದ್ದರೆ ಕಲಿಯುವುದನ್ನು ಮುಂದುವರೆಸಿ ಮತ್ತು ಸದಾ ಕುತೂಹಲದಿಂದಿರಿ. ಸಿಡ್ಯಾಕ್ ನಿಯಮಿತವಾಗಿ ತನ್ನ ಉದ್ಯೋಗಾವಕಾಶಗಳನ್ನು ಪ್ರಕಟಿಸುತ್ತಿರುತ್ತದೆ. ಬಹುಶಃ ಭಾರತೀಯ ತಂತ್ರಜ್ಞಾನದಲ್ಲಿ ಮುಂದಿನ ಮಹತ್ವದ ಸಾಧನೆ ನಿಮ್ಮಲ್ಲಿ ಯಾರೊಬ್ಬರಿಂದಾದರೂ ಬರಬಹುದು.
1: ಆ ಪ್ರೇರಣಾದಾಯಕ ಮಾತುಗಳಿಗೆ ಧನ್ಯವಾದಗಳು ದೀಪಿಕಾ ಅವರೇ. ಕಳೆದ 4 ವಾರಗಳಲ್ಲಿ ನಾವು ಭಾರತದ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ನ ಅದ್ಭುತ ಪಯಣವನ್ನ ಪರಂನ ಜನನದಿಂದ ಹಿಡಿದು ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ವರೆಗೆ ಸ್ವದೇಶಿ ತಂತ್ರಜ್ಞಾನಗಳಿಂದ ಲಕ್ಷಾಂತರ ಜನರ ಬದುಕನ್ನು ಸ್ಪರ್ಶಿಸುವ ಅನ್ವಯಿಕೆಗಳವರೆಗೆ ಮತ್ತು ಅಂತಿಮವಾಗಿ ಮುಂದಿನ ಪೀಳಿಗೆಗಾಗಿ ಕಾದಿರುವ ಅವಕಾಶಗಳವರೆಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ನೀಡ್ತಾ ಬಂದಿವಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತು ಅಂತ ಅನ್ಕೊಳ್ತೀನಿ. ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀವಿ. ಕೇಳ್ತಾ ಇರಿ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ದೀಪಿಕಾ ಅವರೇ. ನಮಸ್ಕಾರ.
0: ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್.
2: ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ನಲ್ಲಿನ ಭವಿಷ್ಯದ ಅವಕಾಶಗಳು, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ದೀಪಿಕಾ ಹೆಚ್.ವಿ, ಸೈಂಟಿಸ್ಟ್ ಎಫ್, ಅಸೋಸಿಯೇಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಸಿಡ್ಯಾಕ್ ಬೆಂಗಳೂರು, ಇವರೊಂದಿಗೆ ನಿರ್ಮಲಾ ಎಸ್.
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಈ ಜರ್ನಿಯಲ್ಲಿ ನಮ್ಮ ಜೊತೆ ಸೇರಿಕೊಳ್ಳಿ. ಕಲಿಯಲು ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಸಿಡ್ಯಾಕ್ ಬೆಂಗಳೂರಿಗೆ ಬಂದು ಕಲಿಯಬಹುದು. ಪ್ರತಿಭಾವಂತರು ನಮ್ಮ ಸಂಸ್ಥೆಗೆ ಅರ್ಜಿ ಸಲ್ಲಿಸಿ ಸೇರಬಹುದು. ನೀವು www.cdac.in ನಲ್ಲಿ ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಸ್ಟಾರ್ಟ್ಅಪ್ಗಳು, ಸಾಫ್ಟ್ವೇರ್ ಕಂಪನಿಗಳು ಮತ್ತು ವಿದ್ಯಾಸಂಸ್ಥೆಗಳು ಸಂಶೋಧನೆ ಹಾಗೂ ವಿವಿಧ ಚಟುವಟಿಕೆಗಳಲ್ಲಿ ಸಿಡ್ಯಾಕ್ ಬೆಂಗಳೂರಿನೊಂದಿಗೆ ಭಾಗವಹಿಸಬಹುದು. ಇದರ ಜೊತೆಗೆ ACTS ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಟ್ರೈನಿಂಗ್ ಸ್ಕೂಲ್ ಮೂಲಕ ಭವಿಷ್ಯದ ತಂತ್ರಜ್ಞಾನ ತಜ್ಞರನ್ನು ರೂಪಿಸಲಾಗುತ್ತಿದೆ. ಸಿಡ್ಯಾಕ್ ಬೆಂಗಳೂರಿನ ಪ್ರಮುಖ ಪೋಸ್ಟ್ ಗ್ರಾಜುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಎಂಬೆಡೆಡ್ ಸಿಸ್ಟಮ್ಸ್ ಡಿಸೈನ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಗ್ ಡೇಟಾ ಅನಾಲಿಟಿಕ್ಸ್, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಸಿಸ್ಟಮ್ಸ್ ಅಂಡ್ ಸೆಕ್ಯೂರಿಟಿ, ಪಿಜಿ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್.

0: ಈ ಕೋರ್ಸ್ಗಳಿಗೆ ಪ್ಲೇಸ್ಮೆಂಟ್ ಸಪೋರ್ಟ್ ಅನ್ನು ಕೊಡಲಾಗುತ್ತದೆ ಹಾಗೂ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್, ಮಿಷಿನ್ ಲರ್ನಿಂಗ್ ಮತ್ತು ಸೈಬರ್ ಸೆಕ್ಯೂರಿಟಿ ಕ್ಷೇತ್ರಗಳಲ್ಲಿ ಅಡ್ವಾನ್ಸ್ಡ್ ಕೋರ್ಸ್ ಕೂಡ ಲಭ್ಯವಿದೆ. ಪ್ರಾಕ್ಟಿಕಲ್ ಲರ್ನಿಂಗ್, ಕೈಗಾರಿಕಾ ಅವಶ್ಯಕತೆಗಳಿಗೆ ಹೊಂದಾಣಿಕೆ ಹಾಗೂ ಉತ್ತಮ ಉದ್ಯೋಗಾವಕಾಶಗಳ ಮೂಲಕ ACTS ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುತ್ತಿದೆ. ನಿಮ್ಮ ಪ್ರಶ್ನೆಗಳನ್ನು ಇಮೇಲ್ ಐಡಿಗೆ ಕಳುಹಿಸಿ tp-blr@cdac.in ಅಥವಾ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ 8050555639. ನಿಮ್ಮ ಪ್ರಶ್ನೆಗಳು ನಿಮಗೆ ಮಾತ್ರ ಅಲ್ಲ ಬೇರೆಯವರಿಗೂ ಉಪಯೋಗವಾಗಬಹುದು. ಒಂದು ನೀರಿನ ಹನಿ ಅಲೆಯನ್ನು ಸೃಷ್ಟಿಸುತ್ತದೆ, ಅಲೆಯು ಒಂದು ತರಂಗವಾಗುತ್ತದೆ, ತರಂಗವು ತೀರವನ್ನೇ ಬದಲಾಯಿಸಬಹುದು. ಒಟ್ಟಿಗೆ ಕಲಿಯೋಣ, ಒಟ್ಟಿಗೆ ಬೆಳೆಯೋಣ ಮತ್ತು ತಂತ್ರಜ್ಞಾನ ತರಂಗದ ಒಟ್ಟಿಗೆ ಮುಂದೆ ಸಾಗೋಣ. ಧನ್ಯವಾದಗಳು.
1: ಇದುವರೆಗೂ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಾಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.

ಕೇಳುಗರೆ, ಇಂದು ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಸಾರವಾಗುವ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಚರ್ಮದಾನ ಕುರಿತು ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ. ಪಿಎಂ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಮಾಹಿತಿ ಡಾಕ್ಟರ್ ಡಿ ರಮೇಶ್ ಕುಮಾರ್ ಅವರಿಂದ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಇಂದು ಸಂಜೆ 5 ಗಂಟೆಗೆ ಮಹಿಳಾರಂಗ ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಹಾಡುಗಳು ಸಿದ್ದಾಪುರ ತಾಲೂಕು ಕಲಗದ್ದೆಯ ಪ್ರತಿಮಾ ಪರಮೇಶ್ವರ ಭಟ್ ಮತ್ತು ಸಂಗಡಿಗರಿಂದ.

ಈ ರಾತ್ರಿ 8 ಗಂಟೆ 30 ನಿಮಿಷಕ್ಕೆ ನಾಳೆ ಆಗಸ್ಟ್ 20 ಕೊಂಕಣಿ ಮಾನ್ಯತಾ ದಿನದ ಕುರಿತು ಕಾರವಾರದಲ್ಲಿ ಆಯೋಜಿಸಲಾದ ಸಮಾರಂಭದ ಕುರಿತು ಕಾರ್ಯಕ್ರಮದ ಆಯೋಜಕರು ಕಾರ್ಯದರ್ಶಿಯೂ ಆಗಿರುವ ಡಾಕ್ಟರ್ ವಸಂತ್ ಬಾಂದೇಕರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

ಇಂದು ರಾತ್ರಿ 9:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕ್ರೀಡಾಲೋಕ ಕಾರ್ಯಕ್ರಮದಲ್ಲಿ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ 2026 ಬಂಗಾರ ಪದಕ ವಿಜೇತ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು

그렇게 날다 그러게. ಆಕಾಶವಾಣಿ ಕಾರವಾರ ಸಮಯ 7:34 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತಾ ಪ್ರಸಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಪರೀಕ್ಷಾ ತಂಡ ಪುನರ್ರಚಿಸಿದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ, ನೂತನ ಪರಿಣಿತರ ಸೇರ್ಪಡೆ, ತನಿಖಾ ವ್ಯವಸ್ಥೆಯ ಬಲವರ್ಧನೆ. ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸೆಪ್ಟೆಂಬರ್ 1 ಜಾರಿ. 12 ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಬದ್ಧತೆ ಪುನರುಚ್ಚರಿಸಿದ ಸದಸ್ಯ ರಾಷ್ಟಗಳು. ಭಾರತ ಜಪಾನ್ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ, ಬಂಡವಾಳ ಹೂಡಿಕೆಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಆಹ್ವಾನ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್, ಇಂದು ಭಾರತ ಪಾಕಿಸ್ತಾನ ಹಣಾಹಣಿ. ವಾರ್ತೆಗಳ ವಿವರ: ಸ್ಪರ್ಧಾತ್ಮಕ ಹಾಗೂ ಪ್ರವೇಶ ಪರೀಕ್ಷೆಗಳ ಪಾರದರ್ಶಕತೆ ಮತ್ತು ಭದ್ರತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ತನ್ನ ಪರೀಕ್ಷಾ ತಂಡವನ್ನು ಸಂಪೂರ್ಣವಾಗಿ ಪುನರ್ರಚಿಸಿದೆ. ಈ ಕ್ರಮದ ಭಾಗವಾಗಿ ಹಳೆಯ 600 ಪರಿಣತರನ್ನು ಪಟ್ಟಿಯಿಂದ ಕೈಬಿಡಲಾಗಿದ್ದು, ಹೊಸ ಪರಿಣತರನ್ನು ಸಂಸ್ಥೆಗೆ ಸೇರ್ಪಡೆಗೊಳಿಸಲಾಗಿದೆ. ಪರೀಕ್ಷಾ ಪ್ರಶ್ನೆಪತ್ರಿಕೆಗಳ ಕೂಲಂಕುಷ ಪರಿಶೀಲನೆಗಾಗಿ 4 ಹಂತದ ತನಿಖಾ ವ್ಯವಸ್ಥೆಯನ್ನು ಜಾರಿಗೆ ತರಲಾಗುವುದು ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಜೊತೆಗೆ ಮುಂಬರುವ 2-3 ವಾರಗಳಲ್ಲಿ ಎನ್ಟಿಎ ಸಂಸ್ಥೆಗೆ 20-25 ನೂತನ ಅಧಿಕಾರಿಗಳನ್ನು ನಿಯೋಜಿಸಿಕೊಳ್ಳಲಾಗುವುದು, ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಎನ್ಟಿಎ ಕಚೇರಿಗಳನ್ನು ಹೊಸ ಆವರಣಕ್ಕೆ ಸ್ಥಳಾಂತರಿಸಲಾಗುತ್ತಿದ್ದು, ಅಲ್ಲಿ ಸಿಐಎಸ್ಎಫ್ ಪಡೆಯನ್ನು ಭದ್ರತೆಗೆ ನಿಯೋಜಿಸಲಾಗುವುದು. ಪರೀಕ್ಷೆಗಳನ್ನು ಯಾವುದೇ ಅಡೆತಡೆಗಳಿಲ್ಲದೆ ಸುಗಮವಾಗಿ ನಡೆಸುವುದು ಹಾಗೂ ಅಗತ್ಯ ಭದ್ರತಾ ಮತ್ತು ಮೂಲಸೌಕರ್ಯ ಸೌಲಭ್ಯಗಳನ್ನು ತಕ್ಷಣವೇ ಒದಗಿಸುವಂತೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನೀಡಿದ್ದ ಸ್ಪಷ್ಟ ನಿರ್ದೇಶನದ ಮೇರೆಗೆ ಎನ್ಟಿಎ ಈ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ದೇಶದ ಪ್ರತಿಯೊಂದು ಮನೆಗೂ ಸ್ವಚ್ಛ ಹಾಗೂ ಕೈಗೆಟಕುವ ದರದಲ್ಲಿ ನಳೀಕೃತ ನೈಸರ್ಗಿಕ ಅನಿಲ ಪಿಎನ್ಜಿ ಪೂರೈಸುವ ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದ್ದು, ಇದು ಮುಂದಿನ ತಿಂಗಳ 1 ಜಾರಿಗೆ ಬರಲಿದೆ. ಪ್ರಸ್ತುತ ದೇಶದಲ್ಲಿ 1.74 ಕೋಟಿ ಗೃಹ ಬಳಕೆಯ ಪಿಎನ್ಜಿ ಸಂಪರ್ಕಗಳಿದ್ದು, ಈ ಹೊಸ ಯೋಜನೆಯು ನಗರ ಅನಿಲ ವಿತರಣಾ ಸಂಸ್ಥೆ ಸಿಜಿಡಿಗಳ ಮೂಲಕ ಹೊಸ ಪ್ರದೇಶಗಳಿಗೆ ಜಾಲವನ್ನು ವಿಸ್ತರಿಸಲು ಪ್ರೋತ್ಸಾಹ ನೀಡಲಿದೆ. 6 ತಿಂಗಳ ಅವಧಿಯಲ್ಲಿ 2 ಹಂತಗಳಲ್ಲಿ ಅನುಷ್ಠಾನಗೊಳ್ಳಲಿರುವ ಈ ಯೋಜನೆಯಡಿ ಸಕ್ರಿಯಗೊಳಿಸುವ ಪ್ರತಿಯೊಂದು ಹೆಚ್ಚುವರಿ ಗೃಹ ಬಳಕೆಯ ಸಂಪರ್ಕಕ್ಕೆ ಸಿಜಿಡಿ ಸಂಸ್ಥೆಗಳಿಗೆ 200 ಸ್ಟ್ಯಾಂಡರ್ಡ್ ಕ್ಯೂಬಿಕ್ ಮೀಟರ್ ಎಸ್ಸಿಎಂನಷ್ಟು ಕಡಿಮೆ ಬೆಲೆಯ ದೇಶೀಯ ಅನಿಲವನ್ನು ಹೆಚ್ಚುವರಿಯಾಗಿ ಹಂಚಿಕೆ ಮಾಡಲಾಗುತ್ತದೆ. ಇದರಿಂದ ಸಂಸ್ಥೆಗಳ ಅನಿಲ ಖರೀದಿ ವೆಚ್ಚ ತಗ್ಗಲಿದ್ದು, ಸಾರ್ವಜನಿಕರಿಗೆ ಸುರಕ್ಷಿತ ಅಡುಗೆ ಅನಿಲ ಸೇವೆಯು ಮತ್ತಷ್ಟು ವೇಗವಾಗಿ ತಲುಪಲಿದೆ. ಪರಿಸರ ಸಂರಕ್ಷಣೆ ಹಾಗೂ ಸುಸ್ಥಿರ ಅಭಿವೃದ್ಧಿಯ ಕ್ಷೇತ್ರದಲ್ಲಿ ತಮ್ಮ ನಡುವಿನ ಸಹಯೋಗವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಬ್ರಿಕ್ಸ್ ಒಕ್ಕೂಟದ ರಾಷ್ಟಗಳು ಪುನರುಚ್ಚರಿಸಿವೆ. ನವದೆಹಲಿಯಲ್ಲಿ ಮುಕ್ತಾಯಗೊಂಡ 12 ಬ್ರಿಕ್ಸ್ ಪರಿಸರ ಸಚಿವರ ಸಭೆಯ ಅಂತ್ಯದ

0: ಅಂಗೀಕರಿಸಲಾದ ಜಂಟಿ ಹೇಳಿಕೆಯಲ್ಲಿ 2030 ಸುಸ್ಥಿರ ಅಭಿವೃದ್ಧಿ ಕಾರ್ಯಸೂಚಿ, ವಿಶ್ವಸಂಸ್ಥೆಯ ಹವಾಮಾನ ಬದಲಾವಣೆ ಚೌಕಟ್ಟು ಒಪ್ಪಂದ ಹಾಗೂ ಪ್ಯಾರಿಸ್ ಒಪ್ಪಂದದ ಪೂರ್ಣ ಹಾಗೂ ಪರಿಣಾಮಕಾರಿ ಅನುಷ್ಠಾನವನ್ನು ಮುನ್ನಡೆಸಲು ಬ್ರಿಕ್ಸ್ ದೇಶಗಳು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿವೆ. ಅಭಿವೃದ್ಧಿಶೀಲ ರಾಷ್ಟಗಳು ಎದುರಿಸುತ್ತಿರುವ ಪರಿಸರ ಮತ್ತು ಹವಾಮಾನ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಲು ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಅಗತ್ಯ ಆರ್ಥಿಕ ನೆರವು ದೊರೆಯುವುದು ಸೇರಿದಂತೆ ಅಂತಾರಾಷ್ಟೀಯ ಸಹಕಾರವನ್ನು ಬಲಪಡಿಸುವುದು ಅತ್ಯಗತ್ಯ ಎಂದು ಈ ದೇಶಗಳು ಸಭೆಯಲ್ಲಿ ಪ್ರತಿಪಾದಿಸಿವೆ. ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅವರು 2 ದಿನಗಳ ಭೇಟಿಗಾಗಿ ತಮಿಳುನಾಡಿಗೆ ತೆರಳಲಿದ್ದು, ಚೆನ್ನೈ ಸಮೀಪದ ಕೋವಳಂನಲ್ಲಿ ನಾಳೆ ಆಯೋಜಿಸಲಾಗಿರುವ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ತಮಿಳುನಾಡು, ಕೇರಳಂ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಹಾಗೂ ಉನ್ನತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಸರ್ಕಾರ 44 ನೇಮಕಾತಿ ಪರೀಕ್ಷೆಗಳನ್ನು ರದ್ದುಗೊಳಿಸಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ 8 ಅಧಿಸೂಚನೆಗಳನ್ನು ಹೊರಡಿಸಿ ಈ ನಿರ್ಧಾರ ಪ್ರಕಟಿಸಿದೆ. 2014 ಜಾರ್ಖಂಡ್ ಲೋಕಸೇವಾ ಆಯೋಗ ಹಾಗೂ ಹೊರಗುತ್ತಿಗೆ ಸಂಸ್ಥೆ ಟಿಎಸ್ಆರ್ ಡೇಟಾ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್ ನಡೆಸಿದ ಪರೀಕ್ಷೆಗಳು ಇದರಲ್ಲಿ ಸೇರಿವೆ. ಪ್ರಕರಣಗಳ ವಿಚಾರಣೆಗೆ ತ್ವರಿತ ನ್ಯಾಯಾಲಯ ರಚಿಸುವಂತೆ ಹೈಕೋರ್ಟ್ಗೆ ಮನವಿ ಮಾಡಲು ಸರ್ಕಾರ ನಿರ್ಧರಿಸಿದೆ. ಜಾರ್ಖಂಡ್ ಲೋಕಸೇವಾ ಆಯೋಗದಲ್ಲಿ ಆಂತರಿಕ ಜಾಗೃತ ದಳ ರಚಿಸಲಾಗುವುದು. ಸುಧಾರಣೆಗಳ ಕುರಿತು ಸಮಿತಿಯು 2 ತಿಂಗಳಲ್ಲಿ ವರದಿ ಸಲ್ಲಿಸಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಮತ್ತು ಜಪಾನ್ ನಡುವಿನ ಕಾರ್ಯತಂತ್ರದ ಸಹಭಾಗಿತ್ವವು ಅತ್ಯಂತ ಪ್ರಮುಖ ಹಾಗೂ ಆಳವಾದ ಸಂಬಂಧವನ್ನು ಹೊಂದಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಜಪಾನಿನ ನಿಯೋಗವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂಡೋ ಪೆಸಿಫಿಕ್ ವಲಯದ ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಯ ಜಂಟಿ ಆಶಯದೊಂದಿಗೆ ಉಭಯ ದೇಶಗಳ ಬಾಂಧವ್ಯ ಸದೃಢವಾಗಿ ಬೆಳೆದಿದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಭಾರತದಲ್ಲಿ ತಮ್ಮ ಹೂಡಿಕೆಗಳನ್ನು ಮತ್ತಷ್ಟು ವಿಸ್ತರಿಸುವಂತೆ ಜಪಾನಿ ಉದ್ಯಮಿಗಳಿಗೆ ಆಹ್ವಾನ ನೀಡಿದರು. 2025-26 ಹಣಕಾಸು ವರ್ಷದಲ್ಲಿ ಭಾರತ ಮತ್ತು ಜಪಾನ್ ನಡುವಿನ ದ್ವಿಪಕ್ಷೀಯ ವ್ಯಾಪಾರ 27.5 ಶತಕೋಟಿ ಡಾಲರ್ ತಲುಪಿದ್ದು, ಭಾರತದಲ್ಲಿ ನೇರ ವಿದೇಶಿ ಹೂಡಿಕೆ ಮಾಡುತ್ತಿರುವ ದೇಶಗಳಲ್ಲಿ ಜಪಾನ್ 5ನೇ ಅತಿದೊಡ್ಡ ಮೂಲವಾಗಿದೆ ಎಂದರು. ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ರೈಲು ಯೋಜನೆ, ದೆಹಲಿ ಅಹಮದಾಬಾದ್, ಬೆಂಗಳೂರು ಹಾಗೂ ಚೆನ್ನೈ ಮೆಟ್ರೋ ಯೋಜನೆಗಳು ಮತ್ತು 8 ರಾಜ್ಯಗಳಲ್ಲಿ ವ್ಯಾಪಿಸಿರುವ 11 ಜಪಾನಿ ಕೈಗಾರಿಕಾ ಟೌನ್ಶಿಪ್ಗಳು ಈ ಯಶಸ್ವಿ ಸಹಭಾಗಿತ್ವಕ್ಕೆ ಸ್ಪಷ್ಟ ನಿರ್ದೇಶನಗಳಿವೆ ಎಂದು ಸಚಿವರು ವಿವರಿಸಿದ್ದಾರೆ. 2025-26 ಹಣಕಾಸು ವರ್ಷದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಸಾಲ ವಿತರಣೆಯಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿವೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಬ್ಯಾಂಕುಗಳ ಒಟ್ಟು ಬಾಕಿ ಸಾಲದ ಪ್ರಮಾಣ ಶೇಕಡ 10.3 ಹೆಚ್ಚಳ ಕಂಡು 5.78 ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಿದೆ. ಒಟ್ಟು ಸಾಲದಲ್ಲಿ ಕೃಷಿ ಮತ್ತು ಸಂಯೋಜಿತ ಚಟುವಟಿಕೆಗಳ ಪಾಲು ಶೇಕಡ 77 ಇದ್ದು 3.78 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಹೊಂದಿದೆ. ಇನ್ನು ಎಂಎಸ್ಎಂಇ ವಲಯಕ್ಕೆ ಸುಮಾರು 67,000 ಕೋಟಿ ರೂಪಾಯಿ ಸಾಲ ನೀಡಲಾಗಿದೆ. ಇಂಡಿಯಾ ರೇಟಿಂಗ್ಸ್ ಅಂಡ್ ರಿಸರ್ಚ್ ಇಂಡ್ರಾ ಸಂಸ್ಥೆಯು 2026-27 ಆರ್ಥಿಕ ವರ್ಷಕ್ಕೆ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಜಿಡಿಪಿಯ ಬೆಳವಣಿಗೆ ದರದ ಅಂದಾಜನ್ನು ಶೇಕಡ 6.7 ರಿಂದ ಶೇಕಡ 6.8 ಹೆಚ್ಚಿಸಿದೆ. ಆದರೂ ಎಲ್ಲಿನೋ ಹವಾಮಾನ ವೈಪರೀತ್ಯ ಹಾಗೂ ಜಾಗತಿಕ ರಾಜಕೀಯ ಉದ್ವಿಗ್ನತೆಗಳು ಆರ್ಥಿಕ ಪ್ರಗತಿಯ ವೇಗಕ್ಕೆ ತಡೆಯೊಡ್ಡಬಹುದು ಎಂದು ಸಂಸ್ಥೆ ಎಚ್ಚರಿಸಿದೆ. ಇರಾನ್ ಒಪ್ಪಂದಕ್ಕೆ ಸಿದ್ದವಾಗುವವರೆಗೆ ಆ ದೇಶದೊಂದಿಗೆ ಮಾತುಕತೆ ನಡೆಸುವುದನ್ನು ತಡೆ ಹಿಡಿಯುವಂತೆ ತಮ್ಮ ಸಮಾಲೋಚನಾ ತಂಡಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚಿಸಿದ್ದಾರೆ. ಇರಾನ್ ಜೊತೆಗೆ ರಾಜತಾಂತ್ರಿಕ ಮಾತುಕತೆ ನಡೆಸುವ ವಿಚಾರದಲ್ಲಿ ಅಮೆರಿಕ ಆಡಳಿತದೊಳಗೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಎಂದು ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಸಿರಿಯಾ ವಾಯುವ್ಯ ಇಡ್ಲಿಬ್ ಪ್ರಾಂತ್ಯದಲ್ಲಿ ಅಬು ದಹುರ್ ವಾಯುನೆಲೆಯ ಮೇಲೆ ಇಸ್ರೇಲ್

0: ವಾಯುದಾಳಿ ನಡೆಸಿದೆ. ವಾಯುನೆಲೆಯಲ್ಲಿ ಟರ್ಕಿ ಸೇನೆಯನ್ನು ನಿಯೋಜಿಸುವುದನ್ನು ತಡೆಯುವ ಉದ್ದೇಶದಿಂದ ಈ ದಾಳಿ ನಡೆಸಲಾಗಿದೆ ಎಂದು ಇಸ್ರೇಲ್ ತಿಳಿಸಿದೆ. ರನ್ವೇ ಮೇಲೆ 8 ದಾಳಿಗಳು ನಡೆದಿದ್ದು ವಾಯುನೆಲೆಗೆ ಹಾನಿಯಾಗಿದ್ದರೂ ಯಾವುದೇ ಪ್ರಾಣಹಾನಿಯಾಗಿಲ್ಲ. ಭದ್ರತಾ ವಿಚಾರದಲ್ಲಿ ಒಪ್ಪಿಕೊಂಡಿದ್ದ ಯಥಾಸ್ಥಿತಿಯನ್ನು ಸಿರಿಯಾ ಉಲ್ಲಂಘಿಸುವ ಹಂತದಲ್ಲಿದೆ ಎಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಕಚೇರಿ ತಿಳಿಸಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟೆಲ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ನಲ್ಲಿ ಭಾರತ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಡಿ ಗುಂಪಿನ ಈ ನಿರ್ಣಾಯಕ ಪಂದ್ಯದಲ್ಲಿ ಎರಡು ತಂಡಗಳು ಮುಂದಿನ ಸುತ್ತಿಗೆ ಅರ್ಹತೆ ಪಡೆಯುವ ಗುರಿ ಹೊಂದಿದೆ. ಎರಡು ಪಂದ್ಯಗಳಿಂದ 3 ಅಂಕ ಹೊಂದಿರುವ ಭಾರತ ಮುಂದಿನ ಹಂತ ತಲುಪಲು ಕನಿಷ್ಠ ಡ್ರಾ ಸಾಧಿಸಬೇಕಾಗಿದೆ. ಭಾರತ ತನ್ನ ಮೊದಲ ಪಂದ್ಯದಲ್ಲಿ ವೇಲ್ಸ್ ತಂಡವನ್ನು 3-1 ಸೋಲಿಸಿತ್ತು. ನಂತರ ವಿಶ್ವದ 3 ಶ್ರೇಯಾಂಕದ ಇಂಗ್ಲೆಂಡ್ ವಿರುದ್ದ 2-4 ಸೋಲು ಕಂಡಿತ್ತು. ಪಾಕಿಸ್ತಾನ 2 ಪಂದ್ಯಗಳಿಂದ ಕೇವಲ 1 ಅಂಕ ಗಳಿಸಿದೆ. ಇದೇ ವೇಳೆ ಭಾರತ ಮಹಿಳಾ ತಂಡ ದಕ್ಷಿಣ ಆಫ್ರಿಕಾವನ್ನು 6-1 ಸೋಲಿಸಿದೆ. ಈ ಗೆಲುವಿನೊಂದಿಗೆ ಭಾರತ ಡಿ ಗುಂಪಿನಲ್ಲಿ 4 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಆಟಗಾರರು ಉತ್ತಮ ಪ್ರದರ್ಶನ ಮುಂದುವರಿಸಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯ ಸೇನ್ ಆಸ್ಟ್ರಿಯಾದ ಕಾಲಿನ್ಸ್ ಫಿಲಿಮನ್ ಅವರನ್ನು ಮಣಿಸಿ 2 ಸುತ್ತಿಗೆ ಪ್ರವೇಶಿಸಿದ್ದಾರೆ. ನಂತರದ 2 ಸೆಟ್ ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ ಜೋಡಿ ಅಮೆರಿಕದ ಲಾರೆನ್ ಲ್ಯಾಮ್ ಮತ್ತು ಅಲಿಸನ್ ಲೀ ಜೋಡಿಯನ್ನು ನೇರ ಸೆಟ್ಗಳಿಂದ ಸೋಲಿಸಿ ಪ್ರೀಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ ಕೂಡ 2 ಸುತ್ತಿಗೆ ಅರ್ಹತೆ ಪಡೆದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರೀಕ್ಷಾ ತಂಡ ಪುನರ್ರಚಿಸಿದ ರಾಷ್ಟೀಯ ಪರೀಕ್ಷಾ ಸಂಸ್ಥೆ, ನೂತನ ಪರಿಣಿತರ ಸೇರ್ಪಡೆ, ತನಿಖಾ ವ್ಯವಸ್ಥೆಯ ಬಲವರ್ಧನೆ. ಪಿಎನ್ಜಿ ಪ್ರೋತ್ಸಾಹಕ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮೋದನೆ, ಸೆಪ್ಟೆಂಬರ್ 1 ಜಾರಿ. 12 ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಬದ್ಧತೆ ಪುನರುಚ್ಚರಿಸಿದ ಸದಸ್ಯ ರಾಷ್ಟಗಳು. ಭಾರತ ಜಪಾನ್ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ, ಬಂಡವಾಳ ಹೂಡಿಕೆಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಆಹ್ವಾನ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್, ಇಂದು ಭಾರತ ಪಾಕಿಸ್ತಾನ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTVಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.

ಮೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರಕ್ಕಾಗಿ ಚಿತ್ರ ಹಾಗೂ ಸಂಗಡಿಗರು ಹಾಡಿರುವ ಗೀತೆಯನ್ನ ಕೇಳುತ್ತಿದ್ದೀರಿ. ಗೀತರಚನೆ ಮತ್ತು ಸಂಗೀತ ಸಂಯೋಜನೆ ಇದೆ ಹಂಸಲೇಖ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಮಧುರ ಸ್ವಪ್ನ ಚಿತ್ರಕ್ಕಾಗಿ ದಿನಕರ್ ಹಾಡಿರುವ ಗೀತೆಯನ್ನ ಕೇಳುತ್ತಿದ್ದೀರಿ. ರವಿರತ್ನಂ ಅವರ ಸಾಹಿತ್ಯ ಸಂಗೀತ, ರವಿ ಕಲ್ಯಾಣ್ ಅವರದು.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: Thank you, Renu. And now, before we end the bulletin, the headlines once again. Government approves incentive scheme to accelerate domestic PNG connections. National Testing Agency revamps its examination team by removing 600 experts and onboarding new ones. Jharkhand government releases list of 44 recruitment exams cancelled due to irregularities amid students' protest. Anti-corruption branch of Delhi government arrests former minister and AAP leader Satender Jain and five others in the Jal Board bribery case. UAE suspends all trade and financial dealings with Iran after accusing it of missile threat. And India to take on Pakistan in the crucial Pool D match of the FIH Men's Hockey World Cup in Amstelveen, Netherlands today. And with that, we end the morning news. Have a nice day.
1: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
3: ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಬೃಂದಾ, ಹೋಮಿಯೋಪತಿ ತಜ್ಞೆ. ಗೌರ್ಮೆಂಟ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಡಾಕ್ಟ್ರೇ, ಇತ್ತೀಚೆಗೆ ನನ್ನ ಕಾಲುಗಳು ತುಂಬಾ ನೋಯುತ್ತೆ, ಸೆಳೆಯುತ್ತೆ, ಕಾಲುಗಳು ಭಾರ ಅನ್ಸುತ್ತೆ, ಕಾಲು ಬಾವು ಬರ್ತಾ ಇದೆ, ಚಪ್ಪಲಿ ಹಾಕೊಳಕ್ ಆಗ್ತಾ ಇಲ್ಲ, ಕಾಲಲ್ಲಿ ನೀಲಿ ಊದ್ಕೊಂಡಿರೋ ನರಗಳು ಕಾಣಿಸ್ತಿದೆ ಅಂತ ತುಂಬಾ ಜನ ಪೇಷಂಟ್ಸ್ ನಮ್ಮ ಆಸ್ಪತ್ರೆಗೆ ಬಂದು ಹೇಳ್ತಾರೆ. ತುಂಬಾ ಹೊತ್ತು ನಿಂತ್ಕೊಂಡೆ ಕೆಲಸ ಮಾಡೋರಲ್ಲಿ, ವಯಸ್ಸಾದವರಲ್ಲಿ, ಮಹಿಳೆಯರಲ್ಲಿ, ಗರ್ಭಿಣಿ ಸ್ತ್ರೀಯರಲ್ಲಿ ಈ ಕಂಡೀಷನ್ ನ ನಾವು ತುಂಬಾ ಸಾಮಾನ್ಯವಾಗಿ ನೋಡಬಹುದು. ಇದನ್ನೇ ನಾವು ವೆರಿಕೋಸ್ ವೇಸ್ ಅಂತ ಹೇಳ್ತೀವಿ. ತುಂಬಾ ಜನಕ್ಕೆ ಇದು ತಪ್ಪು ಕಲ್ಪನೆ ಇದೆ, ಇದು ಉಬ್ಬಿರೋ ನರಗಳು ಅಂತ ಹೇಳ್ತಾರೆ. ಆದ್ರೆ ಇವುಗಳು ರಕ್ತನಾಳಗಳು. ನಮ್ಮ ದೇಹದಲ್ಲಿ ಎರಡು ತರ ರಕ್ತನಾಳಗಳು ಇವೆ, ಆರ್ಟ್ರೀಸ್ ಮತ್ತು ವೇನ್ಸ್ಗಳು ಅಂತ. ಆರ್ಟ್ರೀಸ್ಗಳ ಕೆಲಸವು ಶುದ್ಧ ರಕ್ತವನ್ನು ಹೃದಯದಿಂದ ದೇಹದ ಬೇರೆ ಬೇರೆ ಭಾಗಕ್ಕೆ ಕೊಂಡೊಯ್ಯುತ್ತವೆ. ಹಾಗೆಯೇ ವೇನ್ಸ್ಗಳು ಅಶುದ್ಧ ರಕ್ತವನ್ನು ದೇಹದ ಎಲ್ಲಾ ಭಾಗದಿಂದ ಹೃದಯಕ್ಕೆ ತಗೊಂಡು ಹೋಗೋ ಕೆಲಸ ಮಾಡುತ್ತವೆ. ಈ ವೇನ್ಸ್ಗಳ ಒಳಗೆ ಏಕಮುಖ ರಕ್ತ ಸಂಚಾರ ಅನುವು ಮಾಡಲು ವಾಲ್ವ್ಸ್ಗಳು ಇರುತ್ತವೆ. ಕಾಲಿನಿಂದ ಅಶುದ್ಧ ರಕ್ತವನ್ನು ಹೃದಯಕ್ಕೆ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಈ ವಾಲ್ವ್ಸ್ಗಳು ರಕ್ತ ಸಂಚಾರ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತವೆ. ರಕ್ತ ವಾಪಸ್ ಕಾಲಿಗೆ ಬರದೇ ಇರೋ ತರ ತಡೆಯುತ್ತವೆ. ಯಾವಾಗ ಈ ವಾಲ್ವ್ಸ್ಗಳು ಹಾಳಾಗುತ್ತವೋ ಅಥವಾ ದುರ್ಬಲವಾಗುತ್ತವೋ ಆಗ ರಕ್ತ ಹೃದಯಕ್ಕೆ ಸರಿಯಾಗಿ ಹೋಗದೆ ಕಾಲಲ್ಲೇ ಉಳಿದ್ಬಿಡುತ್ತವೆ. ಹಾಗಾಗಿ ಈ ರಕ್ತನಾಳಗಳು ಬರ್ತಾ ಬರ್ತಾ ದಪ್ಪಗಾಗಿ ತಿರುಚಾಗಿ ಆಗುತ್ತವೆ. ಇದನ್ನೇ ನಾವು ಇಂಗ್ಲಿಷ್ನಲ್ಲಿ ಟಾರ್ಚಿಯಾಸಿಟಿ ಅಥವಾ ವೆರಿಕೋಸಿಟಿ ಅಂತ ಹೇಳ್ತೀವಿ. ಇದೇ ವೆರಿಕೋಸ್ ವೇನ್ಸ್. ಮೊದಮೊದಲು ಇದು ಸಣ್ಣ ಸಣ್ಣದಾಗಿ ಜೇಡ್ರ ಬಲೆ ಅಂದ್ರೆ ಸ್ಪೈಡರ್ ವೆಬ್ ತರ ಸಣ್ಣದಾಗಿ ನೀಲಿ ಬಣ್ಣ ಅಥವಾ ಹಸಿರು ಬಣ್ಣದಲ್ಲಿ ಕಾಣುತ್ತವೆ. ಆದ್ರೆ ಬರ್ತಾ ಬರ್ತಾ ಇದೇ ದಪ್ಪವಾಗಿ ಉಪ್ಪುಕೊಂಡು ಹಾವಿನ ತರ ಆಗುತ್ತವೆ. ರಕ್ತ ಕಾಲಲ್ಲೇ ಉಳಿಯೋದ್ರಿಂದ ಚರ್ಮ ಕಪ್ಪಗಾಗುತ್ತೆ, ಆಮೇಲೆ ತುರಿಕೆ ಬರುತ್ತೆ. ಇದನ್ನೇ ನಾವು ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಹೀಗೆ ಇದನ್ನು ಮುಂದೆ ಹೀಗೆ ಬಿಟ್ಟಲ್ಲಿ ಕಾಲುಗಳು ಗಾಯ ಆಗುತ್ತವೆ. ಇದನ್ನೇ ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಕೂಡ ಹೇಳ್ತೀವಿ. ಈ ವೇನ್ಸ್ ಒಳಗೆ ರಕ್ತ ಹೆಪ್ಪುಗಟ್ಟಿ ವೀನಸ್ ಥ್ರಾಂಬೋಸಿಸ್ ಅಂತ ಕೂಡ ಕಂಡೀಷನ್ಸ್ ಆಗುತ್ತವೆ. ಹೆಚ್ಚು ಹೊತ್ತು ನಿಂತ್ಕೊಂಡೇ ಕೆಲಸ ಮಾಡೋರಲ್ಲಿ, ಮಹಿಳೆಯರಲ್ಲಿ, ಸ್ಥೂಲಕಾಯ ಅಥವಾ ಒಬೆಸಿಟಿಯಿಂದ ಇರೋರಲ್ಲಿ ಸಾಮಾನ್ಯವಾಗಿ ನಾವು ನೋಡಬಹುದು. ಇದು ಅನುವಂಶೀಯವಾಗಿಯೂ ಬರಬಹುದು. ತುಂಬಾ ಹೊತ್ತು ಒಂದೇ ಕಡೆ ನಿಂತು ಕೆಲಸ ಮಾಡಬಾರದು. 10 ನಿಮಿಷ ಶಾರ್ಟ್ ಬ್ರೇಕ್ ತಗೊಂಡು ವಾಕ್ ಮಾಡಿ, ಕೂತ್ಕೊಂಡು ಅಥವಾ ಮಲ್ಕೊಂಡು ರೆಸ್ಟ್ ಮಾಡಿ. ಹಾಗೆ ಮಾಡಿದಾಗ ಎರಡೂ ಕಾಲುಗಳನ್ನು ಮೇಲೆ ಇಟ್ಕೊಳ್ಳಿ, ಫುಟ್ ಅಂಡ್ ಎಲಿವೇಷನ್ ಮಾಡಿ, ಕಂಪ್ರೆಸರ್ ಸ್ಟಾಕಿಂಗ್ಸ್ ಯೂಸ್ ಮಾಡಿ. ವಾಕಿಂಗ್ ವ್ಯಾಯಾಮಗಳನ್ನು ಮಾಡಿದ್ರೆ ಕಾಫ್ ಮಸಲ್ಸ್ ಅಥವಾ ಮೀನುಕಂಡಕ್ಕೆ ಶಕ್ತಿ ಬಂದು ನಿಮ್ಮ ರಕ್ತ ನಮ್ ಪಂಪ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಕೆಲವೊಂದು ಮುಖ್ಯವಾದ ವ್ಯಾಯಾಮಗಳಂದ್ರೆ ಆಂಕಲ್ ಪಂಪ್ ಅಂತ ಹೇಳ್ತೀವಿ, ಹೀಲ್ ರೈಸ್ ಅಂತ ಹೇಳ್ತೀವಿ, ಟೋ ವಾಕಿಂಗ್ ಅಥವಾ ಸೈಕ್ಲಿಂಗ್ ಮಾಡಬಹುದು. ಸಮತೋಲನ ಆಹಾರನ ತಗೊಳ್ಬೇಕು. ಪ್ರತಿದಿನ 8-10 ಗ್ಲಾಸ್ ಚೆನ್ನಾಗಿ ನೀರ್ ಕುಡೀರಿ. ಆಮೇಲೆ ಒಂದೇ ಕಡೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಬೇಡಿ. ಟೈಟ್ ಪ್ಯಾಂಟ್ಗಳು, ಟೈಟ್ ಬೆಲ್ಟ್ಗಳನ್ನ ಯೂಸ್ ಮಾಡೋದು, ಟೈಟ್ ಲೆಗ್ಗಿಂಗ್ಸ್ನ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ಹೈ ಹೀಲ್ಸ್ ಚಪ್ಪಲಿಗಳನ್ನ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡಬೇಕು. ಇದನ್ನ ನಿರ್ಲಕ್ಷ್ಯ ಮಾಡದೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಇನ್ನು ನಮ್ಮ ಹೋಮಿಯೋಪತಿ ಚಿಕಿತ್ಸೆಗೆ ಬರೋದಾದ್ರೆ ವ್ಯಕ್ತಿಯ ದೇಹ ಸ್ವಭಾವ, ರೋಗ ಲಕ್ಷಣಗಳು, ಜೀವನ ಶೈಲಿ ಎಲ್ಲವನ್ನೂ ಗಮನಿಸಿ ಚಿಕಿತ್ಸೆ ನೀಡ್ತೀವಿ. ಇದಕ್ಕೆ ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಮತ್ತು ಸಾಮಾನ್ಯವಾಗಿ ನಾವು ಬಳಸುವ ಔಷಧಿಗಳು ಅಂದ್ರೆ ಪಲ್ಸೆಟಿಲ್ಲ, ಹ್ಯಾಮಮಿಲಿಸ್, ಲ್ಯಾಕಿಸಿಸ್, ಕ್ಯಾಲ್ಕೇರಿಯಾ ಫ್ಲೋರ್, ವೈಪೆರಾ, ಆಸಿಡ್ ಫ್ಲೋರ್, ಇನ್ನೂ ಮುಂತಾದ ಔಷಧಿ ನಾವು

0: ಕೊಡ್ತೀವಿ. ಈ ಔಷಧಿಗಳು ರಕ್ತನಾಳಗಳ ಬಲವನ್ನು ಹೆಚ್ಚಿಸಿ ರಕ್ತ ಸಂಚಾರ ಸುಗಮವಾಗಿ ಆಗೋ ತರ ಮಾಡುತ್ತವೆ. ಅಡ್ಡ ಪರಿಣಾಮವಿಲ್ಲದೆ ದೀರ್ಘಕಾಲದ ಪರಿಹಾರ ನೀಡುತ್ತೆ. ವೆರಿಕೋಸ್ ವೆಯಿನ್ಸ್ ಒಂದು ನಿರ್ಲಕ್ಷಿಸಬಾರದ ಸಮಸ್ಯೆ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಮಾಡಿದರೆ ಸರ್ಜರಿನ ತಪ್ಪಿಸಬಹುದು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ವೆರಿಕೋಸ್ ವೆಯಿನ್ಸ್ಗೆ ಹೋಮಿಯೋಪತಿ ಚಿಕಿತ್ಸೆ, ಈ ಕುರಿತು ತಿಳಿಸಿದವರು ಡಾಕ್ಟರ್ ಬೃಂದಾ, ಹೋಮಿಯೋಪತಿ ತಜ್ಞೆ ಹಾಗೂ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಹೋಮಿಯೋಪತಿ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಮಂಜುಳ ಗಾನ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
2: ಚಲಿಸುವ ಮೋಡಗಳು ಚಿತ್ರಕ್ಕಾಗಿ ಮಾಸ್ಟರ್ ಲೋಹಿತ್ ಹಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ಗೀತೆ ರಚನೆ, ಸಂಗೀತ ರಾಜನ್ ನಾಗೇಂದ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
3: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
4: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
3: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
5: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ಭೂಪತಿ ರಂಗ ಚಿತ್ರಕ್ಕಾಗಿ PB ಶ್ರೀನಿವಾಸ್ ಹಾಡಿರುವ ಗೀತೆ, ಗೀತಾಪ್ರಿಯ ಅವರ ಗೀತೃಷ್ಣೆ, ಸಂಗೀತ ವಿಜಯ್ ಭಾಸ್ಕರ್.

ಮಂಕುತಿಮ್ಮ ಚಿತ್ರದ ಗೀತೆ, ಇವುಗಳ ಸ್ವರಗಳು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಜಿ ಉದಯಶಂಕರ್ ಅವರ ಗೀತರಚನೆ, ಸಂಗೀತ ರಾಜನ್ ನಾಗೇಂದ್ರ ಅವರದು.

ಮಂಜುಳಗಾನ ಕಾರ್ಯಕ್ರಮದಲ್ಲಿ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:50. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಗ್ಗದ ಸಿರಿ ಇದೀಗ ಮೂಡಿಬರುವುದು.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸಂಚಾರ ಮುಖದ ಮುಂದಕಪಾರ, ಗೋಚರಿಪುದೇನದಕ್ಕೆ ತಲೆಯ ಹಿಂದಣದು. ಲೋಚನದ ಸಂಚಾರ ಮುಖದ ಮುಂದಕಪಾರ, ಗೋಚರಿಪುದೇನದಕ್ಕೆ ತಲೆಯ ಹಿಂದಣದು. ಪ್ರಾಚೀನ ಹೊರತು ಸ್ವತಂತ್ರ ನೀಂ ಸಾಂತವದು, ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ. ಪ್ರಾಚೀನ ಹೊರತು ಸ್ವತಂತ್ರ ನೀಂ ಸಾಂತವದು, ಚಾಚು ಮುಂದಕ್ಕೆ ಮನವ ಮಂಕುತಿಮ್ಮ.

ನಾವು ಮತ್ತಷ್ಟು ಉನ್ನತಿಯೆಡೆಗೆ ಹೋಗಬೇಕು ಅಂತ ಬಯಸೋದು ಸರಿಯೇ, ತಪ್ಪೇನಲ್ಲ. ಆದರೆ ಹಿಂದೆ ಮಾಡಿದ ಪಾಪಕರ್ಮದ ನೆನಪು ಪರಿಣಾಮ ನಮ್ಮನ್ನು ಸದಾ ಕಾಡ್ತಿರತ್ವೇ ಸಹಜ. ಆದರೆ ಗುಂಡಪ್ಪನವರು ಒಂದು ಕಡೆ ಹೇಳ್ತಾರೆ, ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿಂಬಾಳು, ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು ಅಂತಂತಾರೆ. ಅಂದರೆ ಅದೆಲ್ಲದರ ಅರ್ಥ ಏನು ಅಂದರೆ, ಮುಖದ ಮೇಲೆ ಕಣ್ಣಿದೆ, ಎಷ್ಟು ದೂರಕ್ಕೆ ದೃಷ್ಟಿ ಹರಿಸೋದಕ್ಕೆ ಸಾಮರ್ಥ್ಯ ಇದೆಯೋ ಅದಕ್ಕೆ ಅಷ್ಟೂ ಅಪಾರವಾದ ವ್ಯವಸ್ಥೆ ಇದೆ. ಬೆನ್ನ ಹಿಂದಿಂದು ಅದು ಕಾಣಿಸೋಲ್ಲ, ಕಣ್ಣಿಗೆ ನಮ್ಮ ಬೆನ್ನ ಹಿಂದೆ ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಹಾಗೇನೆ ನೆನಪುಗಳು ಕೂಡ, ಹಿಂದೆ ನಾವು ಮಾಡಿದ ಕರ್ಮಫಲವನ್ನು ನಾವು ಇವಾಗ ಅನುಭವಿಸ್ತಾ ಇದ್ದೇವೆ, ಇರಲಿ, ಈಗಲಾದರೂ ಒಳ್ಳೆ ಕೆಲಸ ಮಾಡೋಣ, ಉತ್ತಮವಾದ ಕೆಲಸ ಮಾಡೋಣ, ನಮ್ಮ ಉತ್ತಮ ಕಾರ್ಯಗಳು ಮುಂದಾದರೂ ಒಳ್ಳೆಯದಕ್ಕೆ ಕಾರಣ ಆಗುತ್ತವೆ. ನಮಗಾಗಲಿಲ್ಲಪ್ಪ, ಬೇರೆಯವ್ರಿಗಾದರೂ ಒಳ್ಳೆಯದಾಗುತ್ತಲ್ಲ, ಆಗಲಿ. ಹೀಗಾಗಿ ಪ್ರಾಚೀನ ಕರ್ಮಗಳನ್ನು ಬಿಟ್ಟು ನಾವು ದೂರ ನಿಂತ್ಕೊಂಡ್ಬಿಟ್ರೆ ನಾವು ಸ್ವತಂತ್ರರು. ಪ್ರಾಚೀನ ಹೊರತು ಸ್ವತಂತ್ರ ನೀಂ ಅಂತಾರೆ ತಿಮ್ಮಗುರು. ಉತ್ತಮವಾದ ಕಾರ್ಯವನ್ನು ಮಾಡೋದಕ್ಕೆ ನಾವೆಲ್ಲರೂ ಸಮರ್ಥರೇ, ನಮ್ಮಲ್ಲಿ ದೈವಶಕ್ತಿ ಇದೆ. ಉತ್ಸಾಹಂ ಸಾಹಸಂ ಧೈರ್ಯಂ

ಬುದ್ಧಿಶಕ್ತಿ ಪರಾಕ್ರಮಂ ಷಡೇಯತೆ ಯತ್ರ ವರ್ತಂತೆ ತತ್ರ ದೈವಂ ಪ್ರಸೀದತಿ ಅನ್ನೋ ಒಂದು ಮಾತಿದೆ. ಉತ್ಸಾಹ, ಸಾಹಸ, ಧೈರ್ಯ, ಬುದ್ಧಿ, ಶಕ್ತಿ, ಪರಾಕ್ರಮ, ಈ ಆರು ಗುಣ ಯಾರ ಹತ್ರ ಇರುತ್ತೆ ಅವರೆಲ್ಲರೂ ದೇವರೇ. ಅಂದರೆ ನಾವೆಲ್ಲರೂ ನಮಗೆ ದೇವರೇನೆ. ಹಾಗಾಗಿ ದೇವ್ರ ಕೆಲಸ ಏನು? ಒಳ್ಳೇದು ಮಾಡೋದು. ಹೀಗಾಗಿ ನಮ್ಮ ಮನಸ್ಸು ಒಳ್ಳೆಯದನ್ನು ಮಾಡೋದಕ್ಕೆ ವಿಸ್ತಾರವಾಗಲಿ ಮುಂದಾಗಲಿ ಕತ್ತಲೆಯ ಮೊಡಕು ಮೂಲೆಗಳನ್ನು ಸೇರದೆ ವಿಸ್ತಾರವಾದಂಥ ಬೆಳಕಿನ ಕಡೆಗೆ ನಾವು ಹೋಗೋಣ, ನಮ್ಮ ಜೊತೆಯಲ್ಲಿ ಇರೋರನ್ನೂ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾ ಇದ್ದಾರೆ ಡಿ ವಿಜಿಯವರು.

ನಡಿಗೆಯಲಿ ಮೇರುವಿನ ಗುರಿಯಿರಲಿ, ಮೇರುವನು ಮರೆತಂದೆ ನಾರಕಕ್ಕೆ ದಾರಿ. ಧಾರುಣಿಯ ನಡಿಗೆಯಲಿ ಮೇರುವಿನ ಗುರಿಯಿರಲಿ, ಮೇರುವನು ಮರೆತಂದೆ ನಾರಕಕ್ಕೆ ದಾರಿ. ದೂರವಾದೊಡದೇನು ಕಾಲು ಕುಂಟಿರಲೇನು, ಊರ ನೆನಪೇ ಬಲವೋ ಮಂಕುತಿಮ್ಮ. ದೂರವಾದೊಡದೇನು ಕಾಲು ಕುಂಟಿರಲೇನು, ಊರ ನೆನಪೇ ಬಲವೋ ಮಂಕುತಿಮ್ಮ.

0: ದಾರುಣಿಯ ನಡಿಗೆಯಲ್ಲಿ ಮೇರುವಿನ ಗುರಿ ಇರಲಿ. ಎಂಥ ಒಳ್ಳೆ ವಾಕ್ಯ ಇದು. ಅಲ್ಲಿರುವುದು ನಮ್ಮನೆ, ನಾವಿಲ್ಲಿರುವುದು ಸುಮ್ಮನೆ ಅಂತನ್ನೋ ಮಾತಿದೆ. ನಮ್ಮನೆ ನಮ್ಮೂರು ಎಷ್ಟೇ ದೂರವಿರಲಿ, ಏನೇ ಅಡೆತಡೆ ಇರಲಿ, ಹೋಗಲೇಬೇಕು, ಹೋಗ್ತೇವೆ. ಹೆತ್ತ ತಾಯಿ ಜನ್ಮ ಕೊಟ್ಟ ನಾಡು ಮರೆತು ಜೀವಿಸಬಹುದೇ? ನಾವೆಲ್ಲ ಸಹಪಥಿಕರು, ಪ್ರವಾಸಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇವೆ. ಪ್ರವಾಸದ ಜಾಗ ಎಷ್ಟೇ ಆಗಲಿ ನಮ್ಮದಲ್ಲ, ಸಂತೆ ದಾರಿ ಹಿಂದೆ ಮುಂದೆ ಅಂತನ್ನೋ ಮಾತನ್ನು ಕೇಳಿದ್ದೇವೆ. ನಮ್ಮ ನಮ್ಮ ವ್ಯಾಪಾರ ಮುಗಿಸಿದ ತಕ್ಷಣ ನಮಗಿಲ್ಲೇನು ಕೆಲಸ? ಹಾಗಂತಲೇ ಈ ದಾರುಣಿ ಭೂಮಿಯಲ್ಲಿ ನಾವೆಷ್ಟೇ ನಡೆದಾಡಿದ್ರು, ಮೆರೆದಾಡಿದ್ರು, ನಾನೇ ನಮ್ಮೂರಿಗೆ ಪಾಳೆಗಾರ ಅಂತಂದುಕೊಂಡ್ರು, ಮನುಷ್ಯತ್ವದಿಂದ ದೈವತ್ವಕ್ಕೇರೋ ಅಂಥ ಮನಸ್ಸಿರಬೇಕು, ಆಸೆ ಇರಬೇಕು. ಆ ಮೇರುವನ್ನು ಮರೆತಂದೆ ನಾರಕಕ್ಕೆ ದಾರಿ. ಎಂಥ ಒಳ್ಳೆ ಮಾತು. ಹಾಗಾಗಿ ಎಷ್ಟೇ ನಾವು ಮೆರೆದಾಡಿದ್ರೂ ಆ ದೈವತ್ವಕ್ಕೇರೋ ಆಸೆ ಇಲ್ಲದೆ ಹೋದರೆ ಅದು ವ್ಯರ್ಥವಾದ ಬದುಕು. ಉನ್ನತವಾದ ಉದ್ದೇಶದ ಕಡೆಗೆ ನಡೆಯದಿದ್ದರೆ ಏನೂ ಫಲವಿಲ್ಲ. ಆ ಉನ್ನತ ಗುರಿಯನ್ನು ಮರೆತು ಬಿಟ್ಟರೆ ಅಂಥವನ ಜೀವನ ವ್ಯರ್ಥ, ಅದು ನರಕದ ದಾರಿ ಕೂಡ ಹೌದಂತೆ. ಅಂದರೆ ಕಷ್ಟ ಪರಂಪರೆಗಳನ್ನು, ಕೆಳಮಟ್ಟದ ಬದುಕನ್ನು ಅನುಭವಿಸಲೇಬೇಕು. ಹಾಗಾಗಿ ನಡಿಗೆ ಭೂಮಿಯ ಮೇಲೆ ಆಗಿದ್ದರೂ ದೃಷ್ಟಿ ಯಾಕೆ ತಲೆ ಮೇಲೆ ಮುಖದ ಮೇಲೆ ಇಟ್ಟಿದ್ದಾನೆ ಅಂದರೆ ಅದು ಉನ್ನತವಾಗಿರಲಿ, ನಮ್ಮ ವ್ಯಕ್ತಿತ್ವ ಉನ್ನತವಾಗಿರಲಿ, ಅರಳಲಿ, ಅದು 10 ಜನಕ್ಕೆ ದಾರಿಯನ್ನು ತೋರಿಸಲಿ. ಆಗ ನಮ್ಮ ಊರನ್ನು ನಾವು ಹಿಡಿದು ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ನಮ್ಮ ಊರಿನ ಕಡೆ ನಮ್ಮ ಪ್ರಯಾಣ ಸಾಗಲಿ ಅಂತ ಇದ್ದಾರೆ ತಿಮ್ಮಗುರು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ

ಎಂಆರ್ ಶ್ರೀನಿಧಿ, ವ್ಯಾಖ್ಯಾನ ಎಚ್ಎಸ್ ಶ್ರೀರಾಮಕೃಷ್ಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್, ಕಗ್ಗದ ಸಿರಿ.

0: ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 9:15. ವಾಣಿಜ್ಯ ಪ್ರಕಟಣೆಗಳು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
3: ಅಪ್ ಟು 85% LTVಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
9: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ, ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ. ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ. ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಕೆಳವರೆ, ಇಂದು ಸಂಜೆ 5 ಗಂಟೆಗೆ ಮಹಿಳಾರಂಗ ಕಾರ್ಯಕ್ರಮದಲ್ಲಿ ಸಂಪ್ರದಾಯದ ಹಾಡುಗಳು. ಸಿದ್ದಾಪುರ ತಾಲೂಕು ಕಲಗದ್ದೆಯ ಪ್ರತಿಮಾ ಪರಮೇಶ್ವರ್ ಭಟ್ ಮತ್ತು ಸಂಗಡಿಗರಿಂದ. ಇಂದು ಸಂಜೆ 6:50 ರೈತ ಬಾಂಧವರಿಗಾಗಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿ ಅನುಭವ ಕುರಿತು ಜರಡಾ ತಾಲೂಕು ಗೊಂದದ ಸುಮಾ

ಇಂದು ರಾತ್ರಿ 8:30 ನಾಳೆ ಆಗಸ್ಟ್ 20 ಕೊಂಕಣಿ ಮಾನ್ಯತಾ ದಿನ. ಈ ದಿನದ ಕುರಿತು ಕಾರವಾರದಲ್ಲಿ ಆಯೋಜಿಸಲಾದ ಸಮಾರಂಭದ ಕುರಿತು ಕಾರ್ಯಕ್ರಮದ ಆಯೋಜಕರು ಹಾಗೂ ಕಾರ್ಯದರ್ಶಿಯೂ ಆಗಿರುವ ಡಾಕ್ಟರ್ ವಸಂತ್ ಬಾಂದೇಕರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

0: ಆಕಾಶವಾಣಿ ಕಾರವಾರ ಭಾವಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಗೀತೆಗಳನ್ನು ಪ್ರಸಾರಿಸುತ್ತಿದ್ದೇವೆ. ಮೊದಲಿಗೆ ಮೈಸೂರು ಅನಂತಸ್ವಾಮಿ ಹಾಡಿರುವ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಬಿ ಆರ್ ಛಾಯಾ ಹಾಡಿರುವ ಗೀತೆಯನ್ನ ಕೇಳಿದರೆ ಇದುವರೆಗೂ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಗಳು ಪ್ರಸಾರವಾದವು. ಇದು ಆಕಾಶವಾಣಿ ಕಾರವಾರ ಕೇಂದ್ರ. ಹೊಸ ಕನ್ನಡ ಚಿತ್ರಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಮಾಸ್ ಲೀಡರ್ ಚಿತ್ರಕ್ಕಾಗಿ ಚೇತನ್ ಗಂಧರ್ವ ಹಾಗೂ ಶ್ರೇಯಾ ಘೋಷಾಲ್ ಇವುಗಳ ಸ್ವರದಲ್ಲಿ ಹಾಡಿರುವ ಗೀತೆ, ಕವಿರಾಜ್ ಅವರ ಗೀತರಚನೆ, ಸಂಗೀತ ವೀರಸಮರ್ಥ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಹರಿಚರಣ್ ಹಾಗೂ ನಂದಿತಾ ಯುಗಳ ಸ್ವರದಲ್ಲಿ ಹಾಡಿರುವ ಧೂಳ್ ಚಿತ್ರದ ಗೀತೆ. ಗೀತರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ ಅವರದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಸಂಗಮ ಚಿತ್ರಕ್ಕಾಗಿ ಕಾರ್ತಿಕ್ ಹಾಡಿರುವ ಗೀತೆ. ಗೀತರಚನೆ ಇದೆ ಕವಿರಾಜ್ ಅವರದು, ಸಂಗೀತ ಸಂಯೋಜನೆ ಇದೆ ದೇವಿಶ್ರೀ ಪ್ರಸಾದ್.

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇದುವರೆಗೂ ಹೊಸ ಕನ್ನಡ ಚಿತ್ರಗೀತೆಗಳು ಪ್ರಸಾರವಾದವು.

0: ಆಕಾಶವಾಣಿ ಕಾರವಾರ ಕೇಳಿ ಗಜಲ್ಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಕಾರ್ಯಕ್ರಮದ ಮೊದಲಿಗೆ ಕೇಳಿ ಅನುರಾಧ ಪೌಡ್ವಾಲ್ ಹಾಡಿರುವ ಗೀತೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕುಮಾರ್ ಸಾನು ಹಾಡಿರುವ ಗೀತೆ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಪಂಕಜ್ ಉದಾಸ್ ಹಾಡಿರುವ ಗೀತೆಯನ್ನ ಕೇಳಿದಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

ಪಂಕಜ್ ಉದಾಸ್ ಹಾಡಿರುವ ಈ ಗೀತೆಯೊಂದಿಗೆ ಗಜಲ್

0: ಕಾರ್ಯಕ್ರಮ ಮುಕ್ತಾಯವಾಯಿತು. ಇದು ಆಕಾಶವಾಣಿ ಕಾರವಾರ ಕೇಂದ್ರ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಕೆಳಗರೆ ಇದೀಗ ಜನಪದ ಗೀತೆಗಳು. ಬಿ ಕೆ ಸುಮಿತ್ರ, ಸುಧಾಕರ ಹಾಗೂ ಗೋಪಿ ಹಾಡಿರುವ ಗೀತೆ.

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800 420 2233.
2: ಬಿಕೆ ಸುಮಿತ್ರಾ ಹಾಡಿರುವ ಗೀತೆ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೆಳಗರೆ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಜನಪದ ಗೀತೆಗಳನ್ನ ಕೇಳುತ್ತಿದ್ದೀರಿ.
0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಬಿಕೆ ಸುಮಿತ್ರಾ ಹಾಗೂ ML ಸುಧಾಕರ್ ಹಾಡಿರುವ ಗೀತೆ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
1: ಅಪ್ ಟು 85%

0: ಬಿಕೆ ಸುಮಿತ್ರಾ ಹಾಡಿರುವ ಗೀತೆಯನ್ನ ಕೇಳಿದಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಗೋಪಿ ಹಾಡಿರುವ ಗೀತೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.

0: ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.
2: ಬಿಕೆ ಸುಮಿತ್ರಾ ಹಾಗೂ ML ಸುಧಾಕರ್ ಹಾಡಿರುವ ಗೀತೆ

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇದುವರೆಗೂ ಜನಪದ ಗೀತೆಗಳನ್ನು ಕೇಳಿದಿರಿ.

ಆಕಾಶವಾಣಿ ಕಾರವಾರ, ಸಮಯ 10:30 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಸಹಪ್ರಸಾರದಲ್ಲಿ ಕೇಳುವಿರಿ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಮನೆಗೆಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು, 1 kg ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
2: ಹಾಗೆ ಹೇಳು ಮತ್ತೆ.
1: ನಿರ್ಮಾ ಶುದ್ಧ ಉಪ್ಪು.
3: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
4: ಹತ್ತು ಗಂಟೆ 31:53 ಸಮಯ ಆಗಿದೆ. ವಿವಿಧ ಭಾರತಿಯಿಂದ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ನೀವು ಕೇಳ್ತಾ ಇದ್ದೀರಾ. ಸಿಡಿಲ ಮರೆಯ ಚಿತ್ರದ ಹಾಡೊಂದು ಕೇಳಿಬಂತು, ಝಲ್ ಝಲ್ ಎನ್ನುವ ಗೀತೆ. ಇದು ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿದ್ದು, ಜಿ ಉದಯಶಂಕರ್ ಅವರು ಬರೆದಿದ್ರು, ಎಸ್ ರಾಜೇಶ್ವರ ರಾವ್ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು. ಈ ಸಮಯದಲ್ಲಿ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಸುನಿಲ್ ಕುಲಕರ್ಣಿ ಅವರು ಅಮೆರಿಕದಿಂದ. ಹಳೆಯ ಹಾಡುಗಳನ್ನು ಕೇಳ್ತಾ ಕೇಳ್ತಾ ನನ್ನ ಮನಸ್ಸಿಗೆ ಬಹಳ ಖುಷಿ ಆಗ್ತಾ ಇದೆ. ನಾನು ರೆಗ್ಯುಲರ್ ಆಗಿ ಎವ್ರಿ ಡೇ ವಿವಿಧ ಭಾರತಿಯನ್ನು ಕೇಳ್ತಾ ಇರ್ತೀನಿ. ಧನ್ಯವಾದಗಳು ಅಂತ ಹೇಳಿದರೆ ಚಂದ್ರಮತಿ ಅವರು ITI ಲೇಔಟ್ ಮಲ್ಲತಳ್ಳಿಯಿಂದ ಹೇಳ್ತಾ ಇದ್ದಾರೆ. ದೇವರ ಸಾಮಾನುಗಳನ್ನು ಬೆಳಗ್ತಾ ಬೆಳಗ್ತಾ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುವಂಥ ಕಾರ್ಯಕ್ರಮ ಕೊಡ್ತಾ ಇದ್ದೀರಾ. ನನ್ನ ಕೆಲಸ ಹೇಗೆ ಮುಗಿದು ಹೋಯಿತು ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ಕಾರ್ಯಕ್ರಮ ಅಂತ ಹೇಳ್ತಾರೆ. ಭೀಮರಾವ್ ಅವರು SBM ಕಾಲನಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಸೇಡಂ ತಾಲೂಕು ಕೋಡ್ಲದಿಂದ ಶಿವಲಿಂಗಯ್ಯ ಸ್ವಾಮಿಯವರು, ರೇಣುಕಾ ನರಸಿಂಹ ಪಾದ್ರಾಯನ್ಪುರದಿಂದ, ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಅಪರೂಪದ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ ಅಂತ, ರಮ್ಯ ಚಲ್ಲಹಳ್ಳಿಯಿಂದ, ಮತ್ತೆ ಯಾರೊಬ್ಬರು ಹೆಸರೇ ಹಾಕಿಲ್ಲ. ಅಂಜನಾ ಅವರು ಗಾಂಧಿ ಬಜಾರ್ನಿಂದ ಹೇಳ್ತಾ ಇದ್ದಾರೆ, ಆಲ್ ಸಾಂಗ್ಸ್ ಆರ್ ವೆರಿ ಬ್ಯೂಟಿಫುಲ್, ಎಕ್ಸಲೆಂಟ್ ಟೇಸ್ಟ್ ಅಂತ ಹೇಳುತ್ತಾ ಇದ್ದಾರೆ. ಹೇಗೆ ನಿಮ್ಮ ಸಂದೇಶಗಳ ಸುರಿಮಳೆಯ ಜೊತೆಗೆ ನಮ್ಮ ಹಾಡುಗಳ ಸುರಿಮಳೆ ಕೂಡ ಆಗುತ್ತೆ. ಓಲ್ಡ್ ಈಸ್ ಗೋಲ್ಡ್ ಹಳೆಯ ಕನ್ನಡ ಚಿತ್ರಗೀತೆಗಳ ಈ ಪ್ರಸಾರದಲ್ಲಿ ಮುಂದಿನ ಹಾಡು ನಿಮಗೆಲ್ಲ ಗೊತ್ತಿರುವಂಥದ್ದೇ, ಕಲ್ಲು ಸಕ್ಕರೆ ಚಿತ್ರದ ಗೀತೆ. ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ, ವಿಜಯ್ ನಾರಸಿಂಹ ಅವರ ರಚನೆ, NS ತ್ಯಾಗರಾಜನ್ ಅವರ ಸಂಗೀತ ಸಂಯೋಜನೆ.

ಜನ್ಮ ಜನ್ಮದ ಅನುಬಂಧ ಇದ್ರೆ ಮಾತ್ರ ಈ ರೀತಿಯ ಹಾಡುಗಳನ್ನ ಕೇಳೋದಕ್ಕೆ ಸಾಧ್ಯ ಅಂತ ಒಬ್ರು ಹೇಳಿದರೆ, ಸಾಕ್ಷಾತ್ಕಾರ ಚಿತ್ರದ ಈ ಹಾಡು ಅಪ್ರತಿಮವಾದದ್ದು ಅಂತ ಮತ್ತೊಬ್ರು ಹೇಳಿದರೆ, ಮನಮೋಹಕ ಹಾಡುಗಳು ಅಂತ ರವೀಂದ್ರ ಅವರು, ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನ ಕೇಳೋದೇ ಪರಮಾನಂದ ಅಂತ ಕಲಬುರಗಿ ಪದ್ಮನಾಭ ಶುಕ್ರ ಇವರು ಹೇಳ್ತಾ ಇದ್ದಾರೆ. ಪ್ರಸಾರ ಆಗ್ತಾ ಇರುವ ಹಾಡುಗಳನ್ನ ಕೇಳ್ತಾ ಕೇಳ್ತಾ

0: ಮುಖದ ಮೇಲೆ ಮಂದಹಾಸ ಉಕ್ಕಿ ಅರಿತಾ ಇದೆ ಅಂತ ಹೇಳಿ ಅಕ್ಕ ಮಹಾದೇವಿಯವರು ಕೊಡೆಕಲ್ನಿಂದ ಸಂದೇಶವನ್ನು ಕಳಿಸ್ಕೊಟ್ರೆ. ಹಳೆಯ ಹಾಡುಗಳು ಚಿನ್ನದ ಹಾಗೆ ಸೂಪರ್ ಅಂತ ಹೇಳಿ ಪಂಚಶೀಲ ನಗರ ಇಲ್ಲಿಂದ ಕೆ ಜಿ ಕೃಷ್ಣಮೂರ್ತಿ, ಸರೋಜಾ ವಿಜಯ್, ರಾಗಿಣಿ ಶ್ರೇಯಾ, ಉಷಾ ರಚಿತ, ಅನ್ವಿತ ಇವರು ಗಜಲಕ್ಷ್ಮಿ ಶ್ರೀನಿವಾಸ್ ಶಿಡ್ಲಘಟ್ಟದಿಂದ ಸುಮಾ ಸುಂಕದಕಟ್ಟೆಯಿಂದ ಹೇಳ್ತಾ ಇದ್ರೆ, ನಾನು ಯಾವಾಗಲೂ ವಿವಿಧ ಭಾರತಿ ಕೇಳಿಕೊಂಡೆ, ಮನೆ ಕೆಲಸ ಮಾಡೋದು ದಿನದ ರೊಟೀನ್ ಆಗೋಗ್ಬಿಟ್ಟಿದೆ ವಿವಿಧ ಭಾರತಿಯನ್ನು ಕೇಳೋದು ಅಂತ ಹೇಳಿದ್ರೆ, ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ ನಾನು ಕೂಡ ವಿವಿಧ ಭಾರತಿ ಜೊತೆಯಾಗೆ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಓಲ್ಡ್ ಈಸ್ ಗೋಲ್ಡ್, ಕಲ್ಲು ಸಕ್ಕರೆ ಎಷ್ಟೇ ಸಿಹಿಯಾಗಿದೆ ಅಂತ ತೀರ್ಥ ಪ್ರಸಾದ್ ದೊಡ್ಡ ಮೇಟಿ ಕುರಿಕೆಯಿಂದ, ಮತ್ತೆ ಉರಿ ಬಿಸಿಲಿನಲ್ಲಿ ತಂಪು ಕೊಡ್ತಾ ಇದೆ ಕೊರೆಯುವ ಚಳಿಯಲ್ಲಿ ಬಿಸಿ ಅಪ್ಪುಗೆಯ ಹಾಗಿದೆ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾ ಇದ್ರೆ, ಮಹಾಲಿಂಗಪ್ಪ ಜಾಲವಾದಿಯವರ ಸಂದೇಶ ಬಂದಿದೆ, ರತ್ನ ರಂಗಪ್ಪ ಅವರ ಸಂದೇಶ ಬಂದಿದೆ, SBM ಕಾಲೋನಿ ಭೀಮರಾವ್ ಅವರ ಸಂದೇಶ ಬಂದಿದೆ. ಕಿವಿಯಲ್ಲಿ ಮುದ್ದಾದ ಗೀತೆಗಳು, ಕೈಯಲ್ಲಿ ಮನೆ ಕೆಲಸ, ಬೆಳಿಗ್ಗೆಯಿಂದ ಖುಷಿಯೋ ಖುಷಿ ವಿವಿಧ ಭಾರತಿ ಕೇಳ್ತಾ ಕೇಳ್ತಾ ಅಂತ ನಿರ್ಮಲ ಅವರು ಗೊರಗುಂಟೆಪಾಳ್ಯದಿಂದ. ಭಾಗ್ಯರಾಮಣ್ಣ ಅವರು ಹೇಳ್ತಾ ಇದ್ರೆ, ಈ ಹಾಡುಗಳನ್ನು ನಾನು ದಿನಾನು ಯೂಟ್ಯೂಬ್ನಲ್ಲಿ ಕೇಳ್ತೇನೆ, ಆದರೆ ರೇಡಿಯೋದಲ್ಲಿ ಅದರಲ್ಲೂ ನನ್ನ ಮೆಚ್ಚಿನ ವಿವಿಧ ಭಾರತಿಯಲ್ಲಿ ಕೇಳೋ ಸಂತೋಷನೇ ಬೇರೆ ಅಂತ ಹೇಳ್ತಾರೆ. ಹಲಸೂರು ರಾಜೇಶ್ ಅವರು, ಸುರೇಶ್ ಬಾಬು, KB ಕದಲೂರು, ಮದ್ದೂರಿನಿಂದ ಬೆಳಗಿನ ಕಾರ್ಯಕ್ರಮವನ್ನೆಲ್ಲ ಕೇಳಿದೆ, ಈಗಲೂ ಕೂಡ ಓಲ್ಡ್ ಈಸ್ ಗೋಲ್ಡ್ ಕೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ ಅಂತಾರೆ. ಅರುಣಾ ಮೈತ್ರಿ, JC ನಗರ ಇಲ್ಲಿಂದ. ಮತ್ತೊಬ್ಬರು ಯಾರು, ಭೀಮ್ಷೆ ತಳವಾರ ಅಥಣಿ ಝಂಜರವಾಡದಿಂದ ಹೇಳ್ತಾ ಇದ್ರೆ, ಹಳೆಯ ಹಾಡುಗಳನ್ನು ಕೇಳೋದೇ ಒಂದು ಖುಷಿ ಅಂತ ಸಂದೇಶವನ್ನು ಕಳಿಸ್ಕೊಟ್ಟಿದ್ರಿ. ಹೌದು, ನಿಮಗೆ ಹಳೆಯ ಹಾಡುಗಳನ್ನು ಕೇಳೋದು ಖುಷಿ, ನಿಮಗಾಗಿ ಹಾಡುಗಳನ್ನು ಪ್ರಸಾರ ಮಾಡೋದು ನಮಗೆ ಇನ್ನೂ ಖುಷಿ.
1: ನಮಸ್ಕಾರ, ನಾನು ನಿಮ್ಮ ಪ್ರೇಮ ಮಾತಾಡ್ತಾ ಇದ್ದೀನಿ. ನಾನು ಯಾವಾಗಲೂ ವಿವಿಧ ಭಾರತಿ ದಿನಾ ಕೇಳ್ತಾ ಇರ್ತೀನಿ, ಅದರಲ್ಲಿ ಹಿಂದಿ ಸಾಂಗ್ಸು, ಕನ್ನಡ ಹಳೇ ಸಾಂಗ್ಸು ಎಲ್ಲ ಕೇಳ್ತಾ ಇರ್ತೀನಿ, ಬಹಳ ಇಂಪಾಗಿರುತ್ತೆ. ನೀವು ಕೇಳ್ತೀರಲ್ಲ ವಿವಿಧ ಭಾರತಿ, ಕೇಳ್ತಾ ಇರಿ.

ಮಾಡಿತ್ತು. ಶರಪಂಜರ ಚಿತ್ರದ ಸೂಪರ್ ಹಾಡ್ ಕೇಳಿದ್ರಿ, ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಅಂತ. ದರಾ ಬೇಂದ್ರೆ ಅವರ ಕವಿತೆಗೆ ಪಿ ಸುಶೀಲಾ ಮತ್ತು ಪಿ ವಿ ಶ್ರೀನಿವಾಸ್ ಅವರು ಧ್ವನಿಯಾಗಿದ್ರು. ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಅದ್ಭುತವಾಗಿದೆ, ಸಿಹಿಯಾಗಿದೆ, ವೈವಿಧ್ಯಮಯ ಹಾಡುಗಳ ಮೂಲಕ ಮನಸ್ಸನ್ನ ರಂಜಿಸ್ತಾ ಇದೆ ಅಂತ ಹೇಳಿ ಭಾಸ್ಕರ್ ಅವರು ಯಶವಂತಪುರದಿಂದ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಕೆತಿಪ್ಪೇಸ್ವಾಮಿ, ಹರಿಹರದಿಂದ ಹಳೆಯ ಹಾಡುಗಳು ತುಂಬಾನೇ ಖುಷಿಯಾಗುತ್ತೆ, ಇಂಥ ಹಾಡುಗಳನ್ನು ಕೇಳೋದೇ ಒಂದು ಹಬ್ಬ ಅಂತ ಹೇಳಿದ್ರೆ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿ ಉಡುಪಿಯಿಂದ ಸೋನಿ ಅವರು ಹೇಳ್ತಾ ಇದ್ರೆ, ನಾನು ಸಣ್ಣವರಾಗಿದ್ದಾಗ ವಿವಿಧ ಭಾರತಿಯನ್ನ ಕೇಳ್ತಾ ಇದ್ವಿ, ಆಮೇಲೆ ಫೋನು ಟಿ ವಿ ಅಂತ ಹೇಳಿ ಕೇಳೋದು ಬಿಟ್ಬಿಟ್ಟಿದ್ವಿ, ಈಗ ಮತ್ತೆ ನಾವು ವಿವಿಧ ಭಾರತಿಯನ್ನ ಒಂದು ತಿಂಗಳಿಂದ ಕೇಳ್ತಾ ಇದ್ದೇವೆ, ಡೈಲಿ ಕೇಳ್ತಾ ಇದ್ದೇವೆ, ತುಂಬ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಹಾಡು ಮಾತು ಮಾಹಿತಿ ಎಲ್ಲವೂ ಕೂಡ ಸೊಗಸಾಗಿರುತ್ತೆ. ವಿಶೇಷ ಅನಿಸಿದ್ದು ಏನಂದರೆ ಆಗಾಗ ಟೈಮ್ ಹೇಳ್ತಾ ಇರ್ತೀರಾ, ಸೊ ನಾವು ಕೆಲಸ ಮಾಡ್ತಾ ಮಾಡ್ತಾ ಟೈಮ್ ಕಡೆ ಗಮನ ಕೊಡೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಅಂತ ಹೇಳಿದ್ದೀರಾ. ಹೌದು, ಅಷ್ಟು ಮಾತ್ರ ಅಲ್ಲ, ಬಹಳಷ್ಟು ವಿಶೇಷತೆಗಳನ್ನು ನೀವು ವಿವಿಧ ಭಾರತಿಯಿಂದ ಗಮನಿಸಬಹುದು. ಕೊಪ್ಪಳ ಜಿಲ್ಲೆ ಮಂಗಳೂರಿನ ಮಂಗಳೇಶ ಸ್ವಾಮಿ ಅವರು ಸುಮಧುರವಾದ ಹಾಡುಗಳು ಅಂತ ಹೇಳ್ತಾರೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ, ಶಾಂತಾರಾಮ್ ಜೋಗುಪಳ್ಳಿಯ ಹಲಸೂರಿನಿಂದ, ನಾನು ಯಾವುದಕ್ಕೂ ಕೂಡ ಮೆಸೇಜ್ ಮಾಡಲ್ಲ, ಓಲ್ಡ್ ಈಸ್ ಗೋಲ್ಡ್ ಕೇಳ್ತಾ ವ್ಯಾಯಾಮ ಮಾಡೋದನ್ನಂತೂ ಮರೆಯೋದೇ ಇಲ್ಲ ಅಂತ ಹೇಳ್ತಾರೆ. ಅಪರೂಪದ ಸುಮಧುರವಾದ ಹಾಡುಗಳು ಕೇಳಿ ಖುಷಿಯಾಯಿತು ಅಂತ ನಿರ್ಮಲ ಈರಾವ್ ಜೆ ಪಿ ನಗರದಿಂದ. ಹಾಗೆ ಮಂಗಳೂರು ಮೈಸೂರಿನಿಂದ ಹೇಳ್ತಾ ಇದ್ರೆ, ಜನ್ಮ ಜನ್ಮದ ಪೂಜಾ ಫಲ ಇದ್ರೆ ಮಾತ್ರ ಇಂತಹ ಕಲ್ಲು ಸಕ್ಕರೆ ಇಂತಹ ಹಾಡುಗಳನ್ನು ಕೇಳೋದಕ್ಕೆ ವಿವಿಧ ಭಾರತೀಯ ಆರ್ಜೆಗಳ ಔದಾರ್ಯ ಇರಬೇಕು ಅಂತ ಹೇಳಿದ್ರ, ಹಾಗೇನೂ ಇಲ್ಲ, ನಮ್ಮ ಔದಾರ್ಯ ಯಾವಾಗಲೂ ನಿಮ್ಮ ಕಡೆಗಿರುತ್ತೆ. ಎಲ್ಲರೂ ಕೂಡ ಚಂದದ ಹಾಡುಗಳನ್ನು ಪ್ರಸಾರ ಮಾಡುವಂಥ ಪ್ರಯತ್ನದಲ್ಲಿರ್ತಾರೆ ಅಂತ ನಿಮಗೆ ನಾನು ಹೇಳ್ತೇನೆ. ವೆಂಕಣ್ಣ ಪತ್ತಾರ್ ಅವರು ಭಾಗ್ಯನಗರ ಕೊಪ್ಪಳದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಪೂರ್ಣಿಮಾ ರಾಘವೇಂದ್ರ ಕುಂದಾಪುರದಿಂದ, ಸವಿದಷ್ಟು ಹಸಿವನ್ನು ಹೆಚ್ಚಿಸ್ತಾ ಇರುವಂಥ ಮಧುರ ಗೀತೆಗಳನ್ನು ಉಣಬಡಿಸಿದ ವಿವಿಧ ಭಾರತಿಗೆ ಧನ್ಯವಾದ ಅಂತ ಅಮರನಾಥ್ ಅವರು ವಿದ್ಯಾರಣ್ಯಪುರದಿಂದ ಚಂದದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಮುಂದಿನ ಗೀತೆ.

ಹತ್ತು ಗಂಟೆ 50:25 ಸಮಯ ಆಗಿದೆ. ಓಲ್ಡ್ ಇಸ್ ಗೋಲ್ಡ್ನಲ್ಲಿ ಒಂದು ಹಾಡು ಕೇಳಿದ್ರಲ್ಲ, ಸೇಡಿನ ಕಿಡಿ ಸಿರಿ ಕೈ ಸೇರಿದಾಗ ಅಂತ ಪಿ ಸುಶೀಲ ಮತ್ತು ಸಂಗಡಿಗರು ಹಾಡಿದ ಈ ಗೀತೆಯನ್ನು ಬರೆದದ್ದು ವಿಜಯ ನಾರಸಿಂಹ ಅವರು. ಎಂ ಪೂರ್ಣಚಂದ್ರ ರಾವ್ ಅವರ ಸಂಗೀತ ಸಂಯೋಜನೆ.

ಆನಂದವಾಗಿದೆ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಅಂತ ನೀವೆಲ್ಲರೂ ಕಳಿಸಿರುವಂತಹ ಸಂದೇಶಗಳು ಬಂದಿದೆ. ನನ್ನ ತಮ್ಮ ಚಿತ್ರದ ಹಾಡು ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ, ಘಂಟಸಾಲ ಅವರ ಸಂಗೀತ, ಪಿವಿ ಶ್ರೀನಿವಾಸ್ ಅವರು ಹಾಡಿದ್ರು. ಈಗ ತಾನೇ ಕೇಳಿದ್ರಿ ಏನೋ ಏನೋ ಆನಂದ, ಇದು ಕಣ್ಣೀರು ಚಿತ್ರದ ಗೀತೆ. ಬಿ ಎಂ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ಜಾನಕಿ ಅವರು ಹಾಡಿಗೆ ಧ್ವನಿಯಾಗಿದ್ರು. ಸುಮಿತ್ರಮೂರ್ತಿ ಮಲ್ಲೇಶ್ವರಂಯಿಂದ ಹೇಳ್ತಾ ಇದ್ರೆ ವಂದನೆಗಳು. ಸುಮಧುರವಾದ ಹಾಡುಗಳನ್ನ ಕೇಳ್ತಾ ಕೇಳ್ತಾ ಮೆಸೇಜ್ ಮಾಡೋಕ್ಕೂ ಕೂಡ ಮರ್ತೇ ಹೋಯ್ತು. ಮೈ ಮರೆಸುವಂತ ಹಾಡುಗಳನ್ನ ಪ್ರಸಾರ ಮಾಡಿದ್ರಿ, ಧನ್ಯವಾದಗಳು ಅಂತ ವಾಣಿಶ್ರೀ ಧಾರವಾಡದಿಂದ. ನಾನು ಕೂಡ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನನ್ನ ಕೆಲಸಗಳನ್ನ ಸಾಗಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಳಿನಾ ಲಂಕೇಶ್ ಅವರು ವಿಜಯನಗರದಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ಗಂಗಾವತಿ ತಾಲೂಕು ಹೇರೂರಿನಿಂದ ಗಂಗಪ್ಪ ಬಡಿಗೇರವರು, ಎಲ್ಲರೂ ಕೂಡ ಸಂದೇಶಗಳ ಸುರಿಮಳೆಯನ್ನ ಸುರಿಸಿದ್ದೀರಿ. ನಿಮ್ಮೆಲ್ಲರ ಸಂದೇಶಗಳನ್ನ ಓದಿ ಖಂಡಿತವಾಗ್ಲೂ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆ. ನಮಸ್ಕಾರಗಳು ಅಂತ ಹೇಳಿ ಎಲ್ಲರಿಗೂ ಕೂಡ ಹೇಳ್ತಾ, ಬೆಳಗಿನಿಂದ ಇಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ಚಂದು ಬಾನುಲಿ ಬಂಧು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಯಾಕಂದ್ರೆ ಈಗ ಸಮಯ 11 ಗಂಟೆ ಆಗಿದೆ. ನಾವೀಗ ಕೇಳೋಣ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ನಾಲ್ಕನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಪಾಲ್ಗೊಳ್ಳಲು ಉನ್ನತ ಮಟ್ಟದ ಸಚಿವರ ನಿಯೋಗದೊಂದಿಗೆ ಸಿಂಗಾಪುರಕ್ಕೆ ಅಧಿಕೃತ ಭೇಟಿ ನೀಡಿದ್ದಾರೆ. ಭಾರತದ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪೋರ್ಟ್ ಲೂಯಿಸ್ನಲ್ಲಿರುವ ಭಾರತೀಯ ಹೈಕಮಿಷನ್ ಆಯೋಜಿಸಿದ್ದ ವಿಶೇಷ ಸಮಾರಂಭದಲ್ಲಿ ಮಾರಿಷಸ್ ಅಧ್ಯಕ್ಷ ದಂಬೀರ್ ಗೋಕುಲ್ ಹಾಗೂ ಮಾರಿಷಸ್ನಲ್ಲಿರುವ ಭಾರತದ ಹೈಕಮಿಷನರ್ ಅನುರಾಗ್ ಶ್ರೀವಾಸ್ತವ ಅವರು ಭಾರತ ಮತ್ತು ಮಾರಿಷಸ್ ನಡುವಿನ ಸುದೀರ್ಘ ಸ್ನೇಹ ಸಂಬಂಧವನ್ನು ಸ್ಮರಿಸಿ ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು. ಭಾರತ ಪಾಕಿಸ್ತಾನ ಗಡಿಭಾಗದ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿಲ್ಲ ಎಂದು ದೂರಿದ ಆಧಾರದ ಮೇಲೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು ಪಂಜಾಬ್ ಸರ್ಕಾರಕ್ಕೆ ವರದಿ ನೀಡುವಂತೆ ಸೂಚಿಸಿದೆ. ಪ್ಯಾಲೆಸ್ತೇನ್ ಸಂಘರ್ಷ ಶಮನಕ್ಕೆ ಸಂಬಂಧಿಸಿದಂತೆ ಸಂಧಾನ ಆಧಾರಿತ ದ್ವಿರಾಷ್ಟ ಪರಿಹಾರ ಸೂತ್ರಕ್ಕೆ ಭಾರತ ತನ್ನ ಬೆಂಬಲವನ್ನು ಪುನರುಚ್ಚರಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ಶ್ರೀಪ್ರಿಯಾ ರಂಗನಾಥನ್, ಪ್ಯಾಲೆಸ್ತೇನ್ ವಿದೇಶಾಂಗ ವ್ಯವಹಾರಗಳ ಸಚಿವೆ ವಾರ್ಸನ್ ಅಗಾಬೇಕಿಯನ್ ಶಹೀನ್ ಅವರೊಂದಿಗೆ ನಡೆಸಿದ ಉನ್ನತ ಮಟ್ಟದ ಸಭೆಯಲ್ಲಿ ಈ ವಿಷಯವನ್ನು ತಿಳಿಸಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 166 ಅಂಕಗಳ ಇಳಿಕೆ ದಾಖಲಿಸಿ 77,070 ಆರಂಭಿಕ ವಹಿವಾಟು ನಡೆಸಿದೆ. ನಿಫ್ಟಿ ಕೂಡ 59 ಅಂಕಗಳ ಇಳಿಕೆ ಕಂಡು 24,096 ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 1 ಪೈಸೆ ಏರಿಕೆ ದಾಖಲಿಸಿ 95.73 ರೂಪಾಯಿಯಷ್ಟಿದೆ. ನೆದರ್ಲ್ಯಾಂಡ್ಸ್ನ ಆಮ್ಸ್ಟರ್ಡ್ಯಾಮ್ನಲ್ಲಿಂದು ನಡೆಯಲಿರುವ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಡಿ ಗುಂಪಿನ ಪಂದ್ಯದಲ್ಲಿ ಭಾರತ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 3:00 PM ಆರಂಭವಾಗಲಿದೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಮಹಿಳಾ ಸಿಂಗಲ್ಸ್ ವಿಭಾಗದ 32ರ ಸುತ್ತಿನ ಪ್ರತ್ಯೇಕ ಪಂದ್ಯಗಳಲ್ಲಿ ಭಾರತದ ಉನ್ನತಿ ಹೂಡಾ ಮತ್ತು ಪಿವಿ ಸಿಂಧು ಕಣಕ್ಕಿಳಿಯುತ್ತಿದ್ದಾರೆ. ಶ್ರೀಲಂಕಾದ ಗಾಲ್ನಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಮೊದಲನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ 5ನೇ ಹಾಗೂ ಕೊನೆಯ ದಿನವಾದ ಇಂದು ತನ್ನ 2ನೇ ಇನ್ನಿಂಗ್ಸ್ನಲ್ಲಿ 372 ರನ್ ಗುರಿ ಬೆನ್ನತ್ತಿರುವುದನ್ನು ಮುಂದುವರೆಸಿದ ಶ್ರೀಲಂಕಾ ಇತ್ತೀಚಿನ ವರದಿ ಬಂದಾಗ 4 ವಿಕೆಟ್ ನಷ್ಟಕ್ಕೆ 140 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಕಳಿಸಿರುವ ಇನ್ನೊಂದೆರಡು ಸಂದೇಶಗಳು ಬಾಕಿ ಇದೆ. ಕಾರ್ಯಕ್ರಮ ಮುಗಿದ ನಂತರವೂ ಕೂಡ ಒಂದಷ್ಟು ಹಾಡುಗಳು ನಮ್ಮ ಮೆದುಳಿನಲ್ಲಿ ಗುಯಿಗುಡುತ್ತಾ ಮನಸ್ಸಿಗೆ ಸಂತೋಷ ಕೊಡುತ್ತೆ. ಹಳೆಯ ಹಾಡುಗಳು ಅಂದರೆ ಒಂದೊಂದ್ಸಲ ಕೇಳಿದಂತಹ ಹಾಡುಗಳು 8-10 ದಿನಗಳ ನಂತರ ಕೂಡ ಮೆದುಳಿನಲ್ಲಿ ಕುಣಿದಾಡುತ್ತೆ ಅಂತ ಒಬ್ಬರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಮಸ್ಕಾರ, ನಾನು ಉದಯ್ ಕಲಬುರ್ಗಿ. ದರಾಬೇಂದ್ರೆಯವರ ಹಾಡನ್ನು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂಥೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಒಟ್ಟಾರೆಯಾಗಿ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮ ಮುಗೀತು. ಇನ್ನೀಗ ಹೊಸ ಹಾಡುಗಳು ಅಂದರೆ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ನೀವು ಕೇಳಬಹುದು. 11:30 ಸಮಯ ಆಗಿದೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಿ

ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ದೇಶ ಪ್ರೇಮ ಎಂಬ ಪದದ ಅರ್ಥ ಬಹು ವಿಶಾಲವಾದದು. ನಾಡಿನ ಪರಿಸರ, ಭಾಷೆ, ಸಂಸ್ಕೃತಿ, ಜನ ಜನಜೀವನ ಎಲ್ಲವನ್ನೂ ಪ್ರೀತಿಸುವುದು ದೇಶಪ್ರೇಮ.
1: ಹಿಂದು ರಾಷ್ಟ್ರ ರಥೋತ್ಸವ ಬನ್ನಿ ರಥವನೆಳೆಯುವ
0: ಸಹಬಾಳ್ವೆಯು ದೇಶಪ್ರೇಮದ ಬಹುಮುಖ್ಯ ಭಾಗ. ಮತಧರ್ಮಗಳ ತಿರುಳನ್ನು ತಿಳಿದು ಬದುಕೋಣ, ನಾವೆಲ್ಲ ಭಾರತೀಯರು ಎಂಬುದನ್ನು ನಿಜದ ನಡವಳಿಕೆಯಲ್ಲಿ ಆಚರಿಸಿ ತೋರಿಸೋಣ. ಮತೀಯ ಸಾಮರಸ್ಯ, ರಾಷ್ಟ್ರೀಯ ಏಕತೆ ನಮ್ಮೆಲ್ಲರ ಗುರಿಯಾಗಲಿ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ 102.9 FM. ಇನ್ನೀಗ ಕೇಳಿ ಮದರ್ ಪ್ರಾಮಿಸ್ ಚಿತ್ರದ ಗೀತೆಯನ್ನ ಸಂಜಿತ್ ಹೆಗ್ಡೆ ಮತ್ತು ಸಂಗಡಿಗರು ಹಾಡಿದ್ದಾರೆ. ಡಾಲಿ ಧನಂಜಯ್ ಅವರು ಬರೆದಂತಹ ಗೀತೆಗೆ ನವನೀತ್ ಶ್ಯಾಮ್ ಅವರ ಸಂಗೀತ ನಿರ್ದೇಶನ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಇದುವರೆಗೆ ನೀವು ಕೇಳಿದ್ದು ಪೆದ್ದಿ ಚಿತ್ರದ ಗೀತೆಯನ್ನ. ಸಂಜಿತ್ ಹೆಗಡೆ ಮತ್ತು ಸಂಗಡಿಗರು ಧ್ವನಿಯಾಗಿದ್ರು. ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಎಆರ್ ರೆಹಮಾನ್ ಅವರ ಸಂಗೀತ ನಿರ್ದೇಶನ ಇತ್ತು. ಇವತ್ತಿನ ಈ ಕಾರ್ಯಕ್ರಮದ ಕೊನೆಯ ಗೀತೆ ಸೋನು ನಿಗಮ್ ಅವರು ಹಾಡಿದ್ದಾರೆ. ಬಾ ಗೆಳತಿ ಬಾ ಅನ್ನುವಂತಹ ಸಾಲು ಇದೆ. ಮನದ ಕಡಲು ಚಿತ್ರದ ಗೀತೆ ಇದು. ಯೋಗರಾಜ್ ಭಟ್ ಅವರ ಬರವಣಿಗೆ, ವಿ ಹರಿಕೃಷ್ಣ ಅವರ ಸ್ವರಕಲ್ಪನೆ.

0: ವಿವಿಧ ಭಾರತಿ
1: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
2: ಇವತ್ತಿನ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಇನ್ನು ಮುಂದೆ ಕೇಳಲಿದ್ದೀರಿ ಕಾರ್ಯಕ್ರಮ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮ ಖಂಡಿತ ವಿಶೇಷ ಅಂತ ಹೇಳಬಹುದು. ಕರ್ನಾಟಕದ ಕುಳ್ಳ ಅಂತಾನೆ ಹೆಸರಾಗಿರುವಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಾಸ್ಯ ನಟ, ನಿರ್ಮಾಪಕ, ನಿರ್ದೇಶಕ, ಬಹುಮುಖ ಪ್ರತಿಭೆ, ಕರ್ನಾಟಕ ಅಥವಾ ಕನ್ನಡ ಚಿತ್ರರಂಗದಲ್ಲಿ ಹಾಸ್ಯ ನಟರಾಗಿ ಮಿಂಚೋದಷ್ಟೇ ಅಲ್ಲ, ನಿಜವಾಗ್ಲೂ ಬಹಳಷ್ಟು ಕೊಡುಗೆಗಳನ್ನು ನಮ್ಮೆಲ್ಲರ ಮೆಚ್ಚಿನ ದ್ವಾರಕೇಶ್ ಅವರು. ಬಂಗ್ಲೆ ಶ್ಯಾಮರಾವ್ ದ್ವಾರಕಾನಾಥ್ ಇವರ ಪೂರ್ತಿ ಹೆಸರು. ಇವರು ಮಾಡಿರುವಂತಹ ಪಾತ್ರಗಳು, ಹಾಗೆಯೇ ತಗೊಂಡಿರುವಂತಹ

ಹಾ, ರಿಸ್ಕಿ ಕೆಲಸಗಳು ನಿಜವಾಗ್ಲೂ ಅವರ ಸಾಧನೆ ಒಂದೊಂದೇ ಓದ್ತಾ ಹೋದರೆ ಅಥವಾ ತಿಳಿತಾ ಹೋದರೆ ನಿಜವಾಗ್ಲೂ ಖುಷಿ ಆಗತ್ತೆ, ಹೆಮ್ಮೆ ಆಗತ್ತೆ ಕನ್ನಡದ ಒಬ್ಬ ಪ್ರತಿಭೆ ಇಷ್ಟರ ಮಟ್ಟಿಗೆ ಹೆಸರು ಮಾಡ್ತಾರೆ ಅಂತ. ಆ ಕಾಲದಲ್ಲಿ ಬಹಳ ಬೇಡಿಕೆಯ ನಟ, ನಿರ್ದೇಶಕ, ನಿರ್ಮಾಪಕರಾಗಿ ತಮ್ಮನ್ನು ತಾವು ಗುರುತಿಸ್ಕೊಂಡ್ರು ದ್ವಾರಕೇಶ್ ಅವರು. ಆದರೆ ಈ ಹಾಡು ನಿಜವಾಗ್ಲೂ ಒಮ್ಮೆ ಕೇಳಿ ಬರೋಣ. ಕಾಲವನ್ನು ತಡೆಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ.

ಸಿ ವಿ ಶಿವಶಂಕರ್ ಅವರು ಇವರಿಗೆ ದ್ವಾರಕೇಶ್ ಅಂತ ಹೆಸರನ್ನ ನೀಡಿ ಮರು ನಾಮಕರಣವನ್ನ ಮಾಡ್ತಾರೆ. ಇವರು ಹುಟ್ಟಿದ್ದು 19 ಆಗಸ್ಟ್ 1942 ಹುಣಸೂರು ಮೈಸೂರು ಸಾಮ್ರಾಜ್ಯದ್ದು. ಇನ್ನು ಮಡದಿ ಮಕ್ಕಳ ಮೊಮ್ಮಕ್ಕಳ ತುಂಬು ಕುಟುಂಬ ಸುಖಿ ಜೀವನವನ್ನು ಸಾಗಿಸಿದ್ರು ದ್ವಾರಕೇಶ್ ಅವರು. ಅನೇಕ ಪ್ರಯೋಗಗಳು ಪ್ರಯತ್ನಗಳನ್ನು ಮಾಡ್ತಾ ಕನ್ನಡ ಚಿತ್ರರಂಗದ ಗರಿಮೆಯನ್ನು ಹೆಚ್ಚಿಸಿದ್ರು ದ್ವಾರಕೇಶ್ ಅವರು. ಹಲವಾರು ಚಿತ್ರಗಳಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ಹಾಸ್ಯದ ಮುಖಾಂತರ ಮತ್ತು ನಾಯಕ ನಟರಾಗೂ ಸಹ ವಿಭಿನ್ನ ಪ್ರಯತ್ನಗಳನ್ನು ಮಾಡ್ತಾ ನಿರ್ದೇಶಕರಾಗಿ ನಿರ್ಮಾಪಕರಾಗಿ 50 ಚಿತ್ರಗಳ ನಿರ್ಮಾಣವನ್ನು ಮಾಡಿದ್ದಾರೆ. ಹಾಗೆಯೇ ಅವರ ಅಭಿನಯದ ಮತ್ತು ನಿರ್ಮಾಣದ ಆಪ್ತ ಮಿತ್ರ ಚಿತ್ರ 2 ವರ್ಷಗಳ ಕಾಲ ಓಡಿತು. ಹಾಗೆಯೇ ಬಹಳ ದೊಡ್ಡ ದಾಖಲೆಯನ್ನು ಮಾಡಿ ಮುನ್ನುಗ್ಗಿದಂತಹ ಚಿತ್ರ. ಇನ್ನು ಅವರ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ನೇಹದ ಬಗ್ಗೆ ಹೇಳೋದೇ ಬೇಡ. ಕನ್ನಡ ಚಿತ್ರರಂಗದಲ್ಲಿ ಬಹಳ ಒಂದು ದೊಡ್ಡ ಸ್ನೇಹಕ್ಕೆ ಹೆಸರಾದಂತಹ ಹೆಸರುಗಳು ಇವರಿಬ್ಬರದು. ಆಪ್ತ ಮಿತ್ರ ಚಿತ್ರದ ಮುಖಾಂತರ ಮತ್ತೆ ಒಂದಾಗ್ತಾರೆ. ಒಂದು ಸಣ್ಣ ಅಂತರವನ್ನು ಸಹ ಅವರ ಚಿತ್ರಗಳ ನಿರ್ಮಾಣಕ್ಕೆ ನಿರ್ದೇಶನಕ್ಕೆ ನೀಡಿರ್ತಾರೆ. ಆನಂತರ ಆ ಅಂತರ ದೂರ ಆಗತ್ತೆ, ಬಹಳ ದೊಡ್ಡ ಮಟ್ಟಕ್ಕೆ ಹೆಸರನ್ನ ಮಾಡುತ್ತೆ ಆಪ್ತ ಮಿತ್ರ ಚಿತ್ರ. ಇನ್ನು ಇವರ ಅಭಿನಯದ ಚಿತ್ರಗಳ ಪಟ್ಟಿ ಬಹಳ ದೊಡ್ಡದಿದೆ. ಕೆಲವು ಚಿತ್ರಗಳನ್ನು ಹೇಳೋದಾದರೆ ವೀರ ಸಂಕಲ್ಪ, ಮದುವೆ ಮಾಡಿ ನೋಡು, ಸತ್ಯ ಹರಿಶ್ಚಂದ್ರ, ಮಮತೆಯ ಬಂಧನ, ಮನೆ ಕಟ್ಟಿ ನೋಡು, ಎಂದು ನಿನ್ನವನೇ ಶ್ರೀ ಪುರಂದರದಾಸ ಬೆಳ್ಳಿ ಮೋಡ, ಹಾಗೆಯೇ ಭಾಗ್ಯದ ಬಾಗಿಲು, ಬೇಡಿ ಬಂದವಳು, ಗಾಂಧಿನಗರ, ಅರುಣೋದಯ ಮತ್ತು ಪ್ರವಾಸಿ ಮಂದಿರ, ಶಿವಭಕ್ತ, ಹಾಗೆಯೇ ಮೇಯರ್ ಮುತ್ತಣ್ಣ. ಮೇಯರ್ ಮುತ್ತಣ್ಣ ಚಿತ್ರ ಅಂತೂ ಬಹಳ ದೊಡ್ಡ ಹೆಸರನ್ನು ಕೊಡುತ್ತೆ ದ್ವಾರಕೇಶ್ ಅವರ ಚಿತ್ರ ಬದುಕಿಗೆ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಜೊತೆಗೆ ಭಾರತಿ ವಿಷ್ಣುವರ್ಧನ್ ಅವರು ಎಲ್ಲರ ಪಾತ್ರಗಳು ನಿಜವಾಗ್ಲೂ ಕಣ್ಣಿಗೆ ಕಟ್ಟುವಂತೆ ಇದೆ. ಆನಂತರ ಸಿಡಿಲಾಮಾರಿ, ಶ್ರೀ ಕೃಷ್ಣ, ರುಕ್ಮಿಣಿ, ಸತ್ಯಭಾಮ, ತಾಯಿ ದೇವರು, ನ್ಯಾಯವೇ ದೇವರು, ತಂದೆ ಮಕ್ಕಳು, ನಂದಗೋಕುಲ, ಜನ್ಮ ರಹಸ್ಯ, ಕ್ರಾಂತಿವೀರ, ಬಂಗಾರದ ಮನುಷ್ಯ ಚಿತ್ರದ ಹಾಸ್ಯ ಪಾತ್ರವಂತೂ ಇವತ್ತಿಗೂ ಬಹುತೇಕ ಮಂದಿ ಆಗಾಗ್ಗೆ ನೋಡಿ ಖುಷಿ ಪಡ್ತಾರೆ. ಅಷ್ಟು ಚಂದದ ಹಾಸ್ಯ ಇವರಿಂದ ಮೂಡಿಬಂದಿದೆ. ಪಿ ಯು ಟಿ ಪುಟ್, ಸಿ ಯು ಟಿ ಕುಟ್ ಯಾಕಾಗಲ್ಲ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಹಾಗೆಯೇ ನನಗೆ ಬೇಜಾರಾಗಿದೆ, ನಾನು ಸಾಯ್ಬೇಕು ಅಂತಿದ್ದೀನಿ ಅಂತ ನದಿಯ ತಡದಲ್ಲಿ ಅಥವಾ ಕೆರೆಯ ತಡದಲ್ಲಿ ನಿಂತಿರ್ತಾರೆ. ಆಗ ಅಣ್ಣವರು ಬಂದು ಕೇಳ್ತಾರೆ, ಏನಪ್ಪ ಏನು ಮಾಡ್ತಿದ್ಯಾ ಅಂತ. ನಾನು ಹಾರಬೇಕು ಅಂತಿದ್ದೀನಿ ಅಂತ ಹೇಳ್ತಾರೆ. ಆಗ ಮತ್ತೆ ಹಾರು ಮತ್ತೆ ಅಂತಾರೆ. ಆವಾಗ ಅವರು, ಇಲ್ಲ ನೀರು ಯಾಕೋ ತಣ್ಣಗಿದೆ, ಸ್ವಲ್ಪ ಬಿಸಿಯಾಗಲಿ ಆಮೇಲೆ ಹಾರ್ತೀನಿ ಅಂತ. ನೋಡಿ, ಈ ಹಾಸ್ಯದ ಸನ್ನಿವೇಶಗಳು ನಿಜವಾಗ್ಲೂ ಅವರ ಮತ್ತು ಬಾಲಕೃಷ್ಣ ಅವರ ಕಾಂಬಿನೇಷನ್ನು, ನರಸಿಂಹರಾಜು ಅವರು ಎಲ್ಲರೂ ಸೇರಿದ್ರೆ ಒಂದು ರೀತಿ ಅಪ್ಪಪ್ಪ. ಇನ್ನಷ್ಟು ಮತ್ತಷ್ಟು ಮಾತನಾಡೋಣ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ. ನಿಮಗೆ ದ್ವಾರಕೇಶ್ ಅವರ ಅಭಿನಯದ ಯಾವ ಚಿತ್ರ, ಯಾವ ಪಾತ್ರ ತುಂಬ ಇಷ್ಟ ಆಗುತ್ತೆ ನಮಗೆ ಸಂದೇಶದ ಮುಖಾಂತರ ತಿಳಿಸಿ. ನಮ್ಮ ನಂಬರ್ 9493091209 4830910 9 ಈ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸ್ಕೊಡಿ.

ನಿಜವಾಗ್ಲೂ ದೊಡ್ಡವರೆಲ್ಲ, ಜಾಣರಲ್ಲ, ಚಿಕ್ಕವರೆಲ್ಲ, ಕೋಣರಲ್ಲ, ಗುರು ಶಿಷ್ಯರು ಚಿತ್ರದ ಈ ಗೀತೆ ಮತ್ತು ಚಿತ್ರವನ್ನು ನೋಡಿದಾಗ ಅನ್ಸುತ್ತೆ ದ್ವಾರಕೀಶ್ ಅವರ ಪ್ರತಿಭೆ ಎಂಥದ್ದು ಅಂತ. ಹಾಸ್ಯದ ಸನ್ನಿವೇಶ ಅಷ್ಟೇ ಅಲ್ಲ, ತಾವು ನಾಯಕ ನಟರಾಗಿ ಸಹ ವಿಜೃಂಭಿಸಿದ್ರು. ಅನೇಕ ಪಾತ್ರಗಳಿಗೆ ಜೀವ ತುಂಬಿ ಅಭಿನಯವನ್ನು ಮಾಡಿದ್ರು. ಅವರು ಕರ್ನಾಟಕದ ಕುಳ್ಳ ಅಂತಾನೆ ಹೆಸರಾದರು. ಈ ದಿನ ಅವರ ಜನ್ಮದಿನ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ನಿಜವಾಗ್ಲೂ ಅವರು ಇಹಲೋಕವನ್ನು ತ್ಯಜಿಸಿದರೂ ಸಹ ಕಲಾವಿದನಿಗೆ ಕಲೆಯ ಮುಖಾಂತರ ಎಂದಿಗೂ ಸಾವಿಲ್ಲ ಅನ್ನೋದನ್ನು ಪದೇ ಪದೇ ನಾವೆಲ್ಲರೂ ಹೇಳ್ತಾ ಇರ್ತೀವಿ. ಹಾಗಾಗಿ ಅವರ ಅನೇಕ ಚಿತ್ರಗಳು, ಪಾತ್ರಗಳು ಆಗಾಗ್ಗೆ ನಮ್ಮ ಕಣ್ಣ ಮುಂದೆ ಬಂದು ಹೋಗುತ್ತೆ, ನಮಗೆ ಖುಷಿಯನ್ನು ತರುತ್ತೆ. ಅವರ ಪಾತ್ರಗಳು ಹಾಗೇನೆ, ಯಾಕೆಂದರೆ ಒಂದು ಕಾಲದಲ್ಲಿ ನರಸಿಂಹರಾಜು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಹಾಸ್ಯ ಸನ್ನಿವೇಶಗಳು ಎಷ್ಟು ಫೇಮಸ್ ಆಗಿತ್ತು ಬಾಲಕೃಷ್ಣ ಅವ್ರ ಜೊತೆಗೂಡಿ. ಆನಂತರ ಬಾಲಕೃಷ್ಣ ಮತ್ತು ಡಾಕ್ಟರ್ ರಾಜ್ಕುಮಾರ್ ಹಾಗೆಯೇ ದ್ವಾರಕೀಶ್ ಅವರ ಚಿತ್ರಗಳು ಸಹ ಅಷ್ಟೇ ಮಟ್ಟಕ್ಕೆ ಯಶಸ್ಸನ್ನು ಕಾಣುತ್ತೆ, ಜನರ ಮನಸ್ಸನ್ನು ಮುಟ್ಟುತ್ತೆ. ಆನಂತರ ವಿಷ್ಣುವರ್ಧನ್ ಅವರ ಜೋಡಿ, ಇವರ ಜೋಡಿ ಮಾಡಿದ್ದು ಮೋಡಿನೇ, ಎಲ್ಲರಿಗೂ ತಿಳಿದಿದೆ ಹೇಗೆ ಅವರ ಚಿತ್ರಗಳು, ಪಾತ್ರಗಳು ನಮ್ಮನ್ನೆಲ್ಲ ಮುಟ್ತು ಅಂತ. ಇನ್ನು ಶ್ರುತಿ ಚಿತ್ರ, ಆಫ್ರಿಕಾದಲ್ಲಿ ಶೀಲ, ಹಾಗೆಯೇ ನೀ ಬರೆದ ಕಾದಂಬರಿ, ಹೀಗೆ ಸಾಲು ಸಾಲು ಚಿತ್ರಗಳು. ಪ್ರಚಂಡ ಕುಳ್ಳ, ಪೊಲೀಸ್ ಪಾಪಣ್ಣ, ಬ್ರಹ್ಮಗಂಟು, ಮದುವೆ ಮಾಡು, ತಮಾಷೆ ನೋಡು, ಈ ಚಿತ್ರ ಮಾತ್ರ

0: ತುಂಬಾ ಚೆನ್ನಾಗಿದೆ, ಯಾರೆಲ್ಲ ನೋಡಿಲ್ಲ ಒಮ್ಮೆ ನೋಡಿ. ಸರ್ವರ್ ಸೋಮಣ್ಣ, ಮುದ್ದಿನ ಮಾವ, ರಾಯರು ಬಂದರು ಮಾವನ ಮನೆಗೆ, ಆಹಾ ಬ್ರಹ್ಮಚಾರಿ, ಮಂಡ್ಯದ ಗಂಡು, ಕಿಲಾಡಿಗಳು, ರಸಿಕ, ಅಪಹರಣ, ಹೀಗೆ ಅನೇಕ ಚಿತ್ರಗಳು. ಬಹುತೇಕ ಎಲ್ಲ ಇತ್ತೀಚಿನವರೆಗಿನ ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆ, ಶಿವರಾಜ್ ಕುಮಾರ್, ರವಿಚಂದ್ರನ್, ಹೀಗೆ ಕಾಶಿನಾಥ್, ಎಲ್ಲರ ಜೊತೆ ಇವರು ಅಭಿನಯವನ್ನು ಮಾಡಿದ್ದಾರೆ. ಇನ್ನು ಅನೇಕ ಚಿತ್ರಗಳ ನಿರ್ಮಾಣ ನಿರ್ದೇಶನವನ್ನು ಸಹ ಇವರು ಮಾಡಿದ್ದಾರೆ. ಸುದೀಪ್ ಅವರ ಜೊತೆಗಿನ ವಿಷ್ಣುವರ್ಧನ ಚಿತ್ರದ ಅಭಿನಯ, ಮಾಣಿಕ್ಯ, ಆಟಗಾರ, ಚೌಕ, ಮಾಯಾನಗರಿ, ಹಾಗೆಯೇ ಇವರ ನಿರ್ದೇಶನ ನಿರ್ಮಾಣ ಇರುವಂತಹ ಚಿತ್ರಗಳು ಅಂತ ನೋಡೋದಾದರೆ, ಮೇಯರ್ ಮುತ್ತಣ್ಣ ಬಹಳ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕಾಣುತ್ತೆ, ಕುಳ್ಳ ಏಜೆಂಟ್ 000, ಹಾಗೆಯೇ ಸಿಂಗಾಪುರದಲ್ಲಿ ರಾಜ, ಕುಳ್ಳ, ಕಿಟ್ಟು ಪುಟ್ಟು, ಭಾಗ್ಯವಂತರು ಬಹಳ ದೊಡ್ಡ ಮಟ್ಟಕ್ಕೆ ಇವರಿಗೆ ಹೆಸರನ್ನು ತಂದುಕೊಡುತ್ತೆ, ನಿರ್ಮಾಪಕರಾಗಿ ಕೆಲಸ ಮಾಡಿದ್ದಾರೆ. ಹಾಗೆಯೇ ಮಂಕುತಿಮ್ಮ, ಮನೆ ಮನೆ ಕಥೆ, ಪೆದ್ದ ಗೆದ್ದ, ಅದೃಷ್ಟವಂತ, ನ್ಯಾಯ ಎಲ್ಲಿದೆ, ನಿಜವಾಗ್ಲೂ ಪಾತ್ರಗಳಿಗೆ ಅಷ್ಟು ಜೀವ ತುಂಬುತ್ತಾ ಇದ್ದರು ದ್ವಾರ್ಕೀಶ್ ಅವರು ತಮ್ಮ ಅಭಿನಯದ ಮುಖಾಂತರ. ಯಾರೇ ನೋಡಿದ್ರು ಏನಪ್ಪ ಹೀಗಿದ್ದಾರೆ, ಕುಳ್ಳಗಿದ್ದಾರೆ, ಇವರು ನಿಜವಾಗ್ಲೂ ಅಭಿನಯ ಮಾಡ್ತಾರಾ, ಆ ರೀತಿಯ ಒಂದು ಅಭಿನಯವನ್ನು ನಮ್ಮ ಮನಸ್ಸನ್ನು ಮುಟ್ಟುವಂತೆ ನೀಡ್ತಾರಾ ಅಂತ ಪ್ರಶ್ನೆ ಮಾಡೋರಿಗೆಲ್ಲ ಮೂಗ್ ಮೇಲೆ ಬೆರಳಿಟ್ಟುಕೊಳ್ಳುವ ಹಾಗೆ ಇವರ ಅಭಿನಯ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇನ್ನು ಇವರ ಮಕ್ಕಳು ಸಹ ಚಿತ್ರರಂಗದಲ್ಲಿ ಹಲವು ಚಿತ್ರಗಳಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಆಯುಷ್ಮಾನ್ ಭವ ಚಿತ್ರದ ನಿರ್ಮಾಪಕರು ಸಹ ಅವರು. ಹಾಗೆಯೇ ಅಮ್ಮ, ಐ ಲವ್ ಯು, ಚೌಕ, ಆಟಗಾರ, ಚಾರುಲತಾ, ವಿಷ್ಣುವರ್ಧನ, ಆಪ್ತಮಿತ್ರ, ಮಜ್ನು, ಹೀಗೆ ಶ್ರುತಿ ಹಾಕಿದ ಹೆಜ್ಜೆ, ಹೃದಯ, ಕಳ್ಳರು, ಕಿಲಾಡಿಗಳು, ಈ ಎಲ್ಲ ಚಿತ್ರಗಳು ಇವರ ಒಂದು ಕಲೆಗೆ ನಿದರ್ಶನ ಅಂತ ಹೇಳಬಹುದು.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಸಂದೇಶಗಳ ಮಹಾಪೂರನೇ ಹರಿದು ಬಂದಿದೆ ಅಂತ ಹೇಳಬಹುದು. ಸಂದೇಶಗಳನ್ನು ನೋಡ್ತಾ ಇದ್ರೆ ನಿಜವಾಗ್ಲೂ ನೀವು ಎಷ್ಟು ಇಷ್ಟಪಡ್ತೀರಿ ದ್ವಾರಕೇಶ್ ಅವ್ರನ್ನ ಅಂತ ತಿಳಿಯುತ್ತೆ. ಇನ್ನು ಒಂದೊಂದೇ ಮೆಸೇಜ್ಗಳನ್ನು ನೋಡೋದಾದ್ರೆ, ನನಗೆ ದ್ವಾರಕೇಶ್ ಅವರ ದೂರದ ಬೆಟ್ಟ ಚಿತ್ರ ಅಭಿನಯ ತುಂಬ ಇಷ್ಟ ಆಗುತ್ತೆ ಅಂತ ಲೀಲಾ ಅವರು ಬೇಗೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಹಾಡುಗಳು ಚೆನ್ನಾಗಿ ಬರ್ತಾ ಇದೆ ಅಂತ ಸುಜಾತಾ ಆರ್, ಗಣೇಶ್, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ್ ಇವರೆಲ್ಲ ನಮಗೆ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೇ ನನಗೆ ಮಂಕುತಿಮ್ಮನ ಮುಗ್ಧ ಪಾತ್ರ ಬಹಳ ಇಷ್ಟ ಆಗುತ್ತೆ ಅಂತ ಹರೀಶ್ ಅವರು ಮಲ್ಲೇಶ್ವರಂನಿಂದ ತಿಳಿಸ್ತಾ ಇದ್ದಾರೆ. ಇನ್ನು ಕಲಾಭಾರತಿ ಕಾರ್ಯಕ್ರಮ ಹಾಡುಗಳು ದ್ವಾರಕೇಶ್ ಅವರ ಬಗ್ಗೆ ಮಾಹಿತಿ ಇಷ್ಟ ಆಗ್ತಿದೆ ಅಂತ ಅರುಣ, ಮೈತ್ರಿ, ಜೆ ಸಿ ನಗರ ಇಲ್ಲಿಂದ. ನ್ಯಾಯ ಎಲ್ಲಿದೆ ಚಿತ್ರದ ಟೈಟಲ್ ಟ್ರ್ಯಾಕ್ ನಂಗೆ ತುಂಬ ಇಷ್ಟ ಆಗುತ್ತೆ, ಸಿನಿಮಾ ಇಷ್ಟ ಆಗುತ್ತೆ ಅಂತ ಶಿಲ್ಪಾ ಅವರು ಸೋಮವಾರಪೇಟೆಯಿಂದ. ಶಾಂತ ಬ್ಯಾಂಕ್ ಕಾಲೋನಿ ಇಲ್ಲಿಂದ, ದ್ವಾರಕೇಶ್ ಅವರ ಕಾರ್ಯಕ್ರಮ ನನಗಿಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಸವದತ್ತಿ ಇಲ್ಲಿಂದ, ಪ್ರಸನ್ನ, ನನಗೆ ಅದೃಷ್ಟವಂತ ಮೂವಿ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಬ್ರು ಹೌದು ದೊಡ್ಡವರೆಲ್ಲ ಜಾಣರಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಾದಾಮಿ ತಾಲೂಕು ಕೆರೂರು ಪಟ್ಟಣದಿಂದ ತಿರುಪತಿ ಇಲ್ಲಿಂದ ಪ್ರಕಾಶ್, ಬಸಯ್ಯ, ಗುರು ಶಿಷ್ಯರು ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದ್ವಾರಕೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ರಾಜಣ್ಣ ಅವರ ಜೊತೆಗೂಡಿ ಮಾಡಿದಂತಹ ಚಿತ್ರಗಳು, ಕಿವುಡನ ಪಾತ್ರ ಸಿ ಐ ಡಿ ರಾಜಣ್ಣ ಚಿತ್ರದಲ್ಲಿ, ಅಮರಾವತಿ ಅವರು, ಹರಿಕುಮಾರ್ ಸೌರಾಷ್ಟ್ರಪೇಟೆ ಇಲ್ಲಿಂದ ನಮಗೆ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಮುದ್ದಿನ ಮಾವ ಚಿತ್ರದ, ಅದರಲ್ಲೂ ದೊಡ್ಡಣ್ಣ ಅವ್ರ ಜೊತೆ ಇವರು ಮಾಡಿದಂತಹ ಕಾಮಿಡಿ ಮೋಡಿ ಅಂತೂ ಇವತ್ತಿಗೂ ನನಗೆ ಒಂದ್ಸರಿ ಆ ಮುದ್ದಿನ ಮಾವ ಮತ್ತು ದೊಡ್ಡಣ್ಣ ಇವರು ನೆನಪಿಗೆ ಬಂದರೆ ಸಾಕು, ಅಷ್ಟು ಹಾಸ್ಯದ ಸನ್ನಿವೇಶಗಳು ಕಣ್ಮುಂದೆ ಬರುತ್ತೆ ಅಂತ. ನಾರಾಯಣಾಚಾರಿ ಇವರು ಮಳ್ಳೂರು ಹುಣಸೂರಿನಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆಯೇ ದ್ವಾರಕೇಶ್ ಅವರ ಅಭಿನಯದ ಸಿಂಗಾಪುರದಲ್ಲಿ ರಾಜಾಕುಳ್ಳ ಸಿನಿಮಾ ನನಗೆ ತುಂಬ ಇಷ್ಟ, ಮೊದಲ ಬಾರಿಗೆ ವಿದೇಶದಲ್ಲಿ ಚಿತ್ರೀಕರಣ ಮಾಡಿದಂತಹ ಚಿತ್ರ ಅಂತ. ಇಳಕಲ್ ತಾಲೂಕು ಇಲ್ಲಿಂದ ಕವಲಿ, ಮಂಜುಳಾ ಕವಲಿ ಇವರು ನಮಗೆ, ಸಮರ್ಥನ್, ಮನೋಜ ಇವರೆಲ್ಲ, ಶಿವಲಿಂಗಪ್ಪ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮಾಹಿತಿ ಮತ್ತು ಹಾಡುಗಳು ಸೂಪರ್ ಅಂತ ಭಾಗ್ಯವಂತರು ಚಿತ್ರದ ಹಾಡನ್ನು ಪ್ರಸಾರ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಸಮಯಾವಕಾಶ ಇದ್ದರೆ ಖಂಡಿತ ಮಾಡೋಣ. ಶ್ರೀನಿವಾಸ ರಾಜು ಅವರು ಚಿಕ್ಕಬಳ್ಳಾಪುರದಿಂದ ಒಂದು ಹಾಡನ್ನು ಕೇಳಿ ಬನ್ನಿ, ನಿಮಗೆ ಖಂಡಿತ ಈ ಹಾಡು ವಿಶೇಷ ಅನಿಸುತ್ತೆ.

0: ಮೇರ್ಮುತ್ತಣ್ಣ ಚಿತ್ರದ ಟೈಟಲ್ ಟ್ರ್ಯಾಕ್ ಇದುವರೆಗೆ ನೀವು ಕೇಳಿದ್ರಿ. ಇನ್ನೂ ಹಲವಾರು ಸಂದೇಶಗಳು ಹರಿದು ಬಂದಿದೆ. ಸುರೇಶ್ ಭಟ್ ಅವರು ಗೌರಿಬಿದನೂರಿಂದ ಕಲಾಭಾರತಿ ಕಾರ್ಯಕ್ರಮ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದ ಕುಳ್ಳ ಅಂತ ಹೆಸರಾಗಿರುವಂತಹ ದ್ವಾರಕೀಶ್ ಅವರ ಅಭಿನಯ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಭಕ್ತ ಕುಂಬಾರ, ಆಫ್ರಿಕಾದಲ್ಲಿ ಶೀಲ, ಬಂಗಾರದ ಮನುಷ್ಯ ಚಿತ್ರಗಳ ಅವರ ಅಭಿನಯ ಅದ್ಭುತ ಅಂತ. ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಪ್ರಜ್ಞಾ ಭಟ್ ಅವರು ಭರತನಹಳ್ಳಿ ಇಲ್ಲಿಂದ, ಅದೃಷ್ಟವಂತ ಚಿತ್ರ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದ್ವಾರಕೀಶ್ ಅವರ ಬಗ್ಗೆ ಹಾಡುಗಳು ಮತ್ತು ಕಾರ್ಯಕ್ರಮ ಇಷ್ಟ ಆಯಿತು ಅಂತ. ಶ್ವೇತಾ ಎಸ್ರಾವ್ ಅವರು ಸುಳ್ಯನಿಂದ, ಹಾಗೇನೆ ತಿಮ್ಮಪ್ಪ ಕೋಳಿಹಾಳ್ ಇವರು ನಮಗೆ ದ್ವಾರಕೀಶ್ ಅವರ ಅಭಿನಯ ತುಂಬ ಇಷ್ಟ ಆಗುತ್ತೆ, ಅದ್ಭುತ ಅನಿಸುತ್ತೆ, ಮನಮುಟ್ಟುವಂತೆ ಭಕ್ತಿಭಾವದಲ್ಲೂ ಅವರು ಎತ್ತಿದ ಕೈ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾರೆ. ಹಾಗೇನೆ ತೀರ್ಥೇಶ್ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ಇಳಕಲ್ ತಾಲೂಕು ಇಲ್ಲಿಂದ. ದ್ವಾರಕೀಶ್ ಶ್ಯಾಮೂರ್ತಿ ಇವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಸತೀಶ್ ಎನ್ ಎಚ್ ನಗರಗೆರೆ ಇಲ್ಲಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನೂ ಹಲವು ಮೆಸೇಜ್ಗಳು ಹರಿದು ಬರ್ತಾ ಇದೆ. ಸೋಮಶೇಖರ್ ಅವರು ತಟ್ಟಿ ಹಂಪಸಾಗರದಿಂದ, ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಲಾಭಾರತಿ ಕಾರ್ಯಕ್ರಮವನ್ನು 1 ಅವರ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ವರಲಕ್ಷ್ಮಿ ಪೀಣ್ಯಾನಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ಹಲವಾರು ಗೆಳೆಯರ ಸಂದೇಶಗಳು ಹೊರಗೆ ಬಂದಿದೆ. ಈ ಒಂದು ಸಂದೇಶಗಳ ಜೊತೆಗೆ ದ್ವಾರಕೀಶ್ ಅವರ ಪಾತ್ರಗಳು, ಚಿತ್ರಗಳು ಯಾವಾಗಲೂ ಅಜರಾಮರ ಅಂತ ಹೇಳ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡ ಹೊಂದಿರದ ಉಪನೋಂದಣಿ ಕಚೇರಿಗಳಿಗೆ ಸೂಕ್ತ ನಿವೇಶನ ಗುರುತಿಸಿ ಅಗತ್ಯವಿರುವ ಕಡೆಗಳಲ್ಲಿ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತಿದೆ. 96 ಕೋಟಿ ರೂಪಾಯಿ ಅನುದಾನದಡಿ ಕಟ್ಟಡ ನಿರ್ಮಾಣ ಹಾಗೂ ಮೂಲಸೌಕರ್ಯ ಕಲ್ಪಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ವಿಧಾನಸೌಧದ ಕಾರ್ಯಾಲಯದಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿರುವ ಕುರಿತು ಮಾಹಿತಿ ಹಂಚಿಕೊಂಡಿರುವ ಅವರು, ಉಪನೋಂದಣಿ ಕಚೇರಿಗಳಿಗೆ ಆಗಮಿಸುವ ಸಾರ್ವಜನಿಕರಿಗೆ ಉತ್ತಮ ಮೂಲಸೌಕರ್ಯ, ಸುಗಮ ಸೇವೆ ನೀಡುವುದು ಸರ್ಕಾರದ ಆದ್ಯತೆಯಾಗಿದೆ ಎಂದು ತಿಳಿಸಿದ್ದಾರೆ. ಗಣಿ ಮತ್ತು ಖನಿಜ ಅಭಿವೃದ್ಧಿ ಹಾಗೂ ನಿಯಂತ್ರಣ ತಿದ್ದುಪಡಿ ಮಸೂದೆಯನ್ನು ಕೇಂದ್ರ ಸರ್ಕಾರ ಹಿಂಪಡೆಯಬೇಕು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಖಾತೆ ಸಚಿವ ಜಿ ಕಿಶನ್ ರೆಡ್ಡಿ ಅವರಿಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ. ಖನಿಜ ಹಕ್ಕುಗಳು ಹಾಗೂ ಖನಿಜ ಸಮೃದ್ಧ ಭೂಮಿಗಳ ಮೇಲೆ ತೆರಿಗೆ ವಿಧಿಸುವ ಹಾಗೂ ರಾಜ್ಯಗಳ ಸಾಂವಿಧಾನಿಕ ಅಧಿಕಾರವನ್ನು ನಿರ್ಬಂಧಿಸುವ

0: ಮಸೂದೆಯ ನಿಬಂಧನೆಗಳ ಕುರಿತು ಅಸಮಾಧಾನ ವ್ಯಕ್ತಪಡಿಸಿರುವ ಅವರು, ಮಸೂದೆ ಕುರಿತು ಎಲ್ಲ ರಾಜ್ಯ ಸರ್ಕಾರಗಳು ಅರ್ಥಪೂರ್ಣ ಸಮಾಲೋಚನೆ ನಡೆಸಬೇಕು ಎಂದು ಮನವಿ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ವೇಳೆ ಗಣತಿ ನಮೂನೆಗಳನ್ನು ಹಿಂದಿರುಗಿಸದ 115,066 ಮತದಾರರ ಹೆಸರುಗಳನ್ನು ಮತದಾರ ಪಟ್ಟಿಯಿಂದ ತೆಗೆಯಲು ಸದ್ಯಕ್ಕೆ ತೀರ್ಮಾನಿಸಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರ್ ತಿಳಿಸಿದ್ದಾರೆ. ಈ ತಿಂಗಳ 24ರಂದು ಕರಡು ಪಟ್ಟಿ ಪ್ರಕಟವಾಗಲಿದೆ. ಅನರ್ಹರ ಪಟ್ಟಿಗೆ ಸೇರ್ಪಡೆಗೊಂಡ ಮತದಾರರಿಗೆ ಆಕ್ಷೇಪಣೆ ಸಲ್ಲಿಸಲು ಇದೇ 24ರಿಂದ ಸೆಪ್ಟೆಂಬರ್ 24ರವರೆಗೆ ಅವಕಾಶವಿದೆ ಎಂದು ತಿಳಿಸಿದ್ದಾರೆ. ಅಕ್ಟೋಬರ್ 27ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟವಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಇಂದು ದೇಶದ 9ನೇ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ್ದ ಶಂಕರ್ ದಯಾಳ್ ಶರ್ಮಾ ಅವರ ಜಯಂತಿ. ಕಾನೂನು ಹಾಗೂ ಶಿಕ್ಷಣ ತಜ್ಞರಾಗಿ ಅವರು ಸಲ್ಲಿಸಿದ ಸಾಮಾಜಿಕ ಸೇವೆಗಳನ್ನು ಸ್ಮರಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ಇಂದು ವಿಶ್ವ ಛಾಯಾಗ್ರಹಣ ದಿನ. ಈ ದಿನವು 1839ರಲ್ಲಿ ಡ್ಯಾಗರೋಟೈಪ್ ಛಾಯಾಗ್ರಹಣ ಪ್ರಕ್ರಿಯೆಯ ಆವಿಷ್ಕಾರ ಹಾಗೂ ವಿಶ್ವಾದ್ಯಂತ ದೃಶ್ಯ ಕಥೆಯ ಪ್ರಭಾವವನ್ನು ತಿಳಿಸುತ್ತದೆ. ಸಕಲೇಶಪುರ ಸುಬ್ರಹ್ಮಣ್ಯ ರೈಲು ನಿಲ್ದಾಣಗಳ ಮಧ್ಯೆ ವಂದೇ ಭಾರತ್ ಪ್ರಾಯೋಗಿಕ ಸಂಚಾರವನ್ನು ನೈಋತ್ಯ ರೈಲ್ವೆ ವಿಭಾಗದ ಪ್ರಧಾನ ವ್ಯವಸ್ಥಾಪಕ ಪಿ ಅನಂತ್ ಪರಿಶೀಲಿಸಿದರು. ಇದೇ ಸಂದರ್ಭ ಸಕಲೇಶಪುರ ಹಾಗೂ ಸುಬ್ರಹ್ಮಣ್ಯ ರೈಲ್ವೆ ನಿಲ್ದಾಣಗಳಲ್ಲಿ ಅಮೃತ್ ಭಾರತ್ ಸ್ಟೇಷನ್ ಯೋಜನೆ ಕಾಮಗಾರಿಗಳ ಪ್ರಗತಿಯನ್ನು ಮೌಲ್ಯಮಾಪನ ಮಾಡಿದರು. ಭಾರತದ ಬಾಹ್ಯಾಕಾಶ ಕ್ಷೇತ್ರದ ಸಾಧನೆಗಳನ್ನು ಸ್ಮರಿಸುವ ಹಾಗೂ ಯುವಜನರಲ್ಲಿ ಬಾಹ್ಯಾಕಾಶ ವಿಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ, ಬೆಂಗಳೂರಿನ ಲ್ಯಾಬೊರೇಟರಿ ಫಾರ್ ಎಲೆಕ್ಟ್ರೋ ಆಪ್ಟಿಕ್ ಸಿಸ್ಟಮ್ ಇಂದು ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಬಾಹ್ಯಾಕಾಶ 2025-26 ಕಾರ್ಯಕ್ರಮ ಆಯೋಜಿಸಿದೆ. ಬೆಂಗಳೂರಿನ ಜಯನಗರದಲ್ಲಿ ಅಗಲಿದ ಮಾಜಿ ಸಚಿವ ಬಿಸಿ ನಾಗೇಶ್ ಅವರ ಅಂತ್ಯ ಸಂಸ್ಕಾರ ನಾಳೆ ತಿಪಟೂರಿನಲ್ಲಿ ನಡೆಯಲಿದೆ. ಬಿಜೆಪಿ ರಾಜ್ಯ ಕಚೇರಿ ಜಗನ್ನಾಥ ಭವನದಲ್ಲಿ ಬಿಸಿ ನಾಗೇಶ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನ ಸಲ್ಲಿಸಿದರು. ಕರಾವಳಿ ಕರ್ನಾಟಕದಲ್ಲಿ ಇಂದು ಮತ್ತು ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ರಾಜ್ಯದ ಉತ್ತರ ಒಳನಾಡು ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಮಳೆಯಾಗಲಿದೆ ಎಂದು ತಿಳಿಸಿದೆ. ಪ್ರಸಕ್ತ ಸಾಲಿನ ಡಿ ದೇವರಾಜ ಅರಸು ಪ್ರಶಸ್ತಿಗೆ ಮೈಸೂರಿನ ಸಾಮಾಜಿಕ ಕಾರ್ಯಕರ್ತ ಪ್ರೊಫೆಸರ್ ಪಿವಿ ನಂಜರಾಜ ಅರಸು ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ 5 ಲಕ್ಷ ರೂಪಾಯಿ ನಗದು ಹಾಗೂ ಫಲಕ ಒಳಗೊಂಡಿದೆ. ನಾಳೆ ಬೆಳಗ್ಗೆ 11ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಆಯೋಜಿತ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11ಗಂಟೆಗೆ ಕಲಬುರಗಿ ನಗರದ ಡಾ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಾಗೂ ಧಾರವಾಡದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಆಯೋಜಿತವಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ ಪಿಒಪಿ ಗಣೇಶ ವಿಗ್ರಹಗಳ ತಯಾರಿಕೆ, ಮಾರಾಟ, ಸಂಗ್ರಹಣೆ ಮತ್ತು ಬಳಕೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಇಂದಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಕೇಳುಗರೆ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಈ ಕುರಿತು ಜ್ಯೋತಿ ರವಿರಾಜ್ ಅವರಿಂದ ಭಾಷಣ.
1: ಹುಳು ಹುಟ್ಟಿ ಸಾಯುತ್ತಿರೆ, ನೆಲ ಸವೆದು ಕರಗುತ್ತಿರೆ, ಕಡಲೊಳೆ

ಸುತ್ತಲೂ ಹೊಸದ್ವೇಳುವುದು. ಕಳೆಯಿ ತೊಂದಿರಲಿಲ್ಲಿ ಬೆಳೆ ಇನ್ನೊಂದೆಲ್ಲೋ, ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಪ್ರಪಂಚದಲ್ಲಿ ಹುಳು ಹುಟ್ಟಿ ಸಾಯುವುದು, ನೆಲ ಸೇದು ಕರಗಿ ಸಮುದ್ರದ ಭಾಗವಾಗುವುದು, ಇನ್ನೆಲ್ಲೋ ಒಂದು ದ್ವೀಪವು ಹುಟ್ಟಿಕೊಳ್ಳುವುದು, ಹೀಗೆ ನಿರಂತರ ಪ್ರಕ್ರಿಯೆಗಳು ನಡೆಯುವವು. ಈ ವಿಶ್ವಕ್ಕೆ ನಾಶವೆಂಬುದಿಲ್ಲ. ಅಂತೆಯೇ ಭಾರತೀಯ ಸಂಸ್ಕೃತಿಯು ಶಾಶ್ವತ, ಅದು ಎಂದೆಂದೂ ಜೀವಂತ. ಅದಕ್ಕಿರುವ ಕಾರಣವೆಂದರೆ ಆದಿ ಅನಂತ ಕಾಲದಿಂದಲೂ ಈ ರಾಷ್ಟ್ರದಲ್ಲಿ ರೂಪ ತಳೆದ ಶಾಸ್ತ್ರಗಳು ಹಾಗೂ ಕ್ಷಣಭಂಗುರ ವಸ್ತುಗಳಿಗಿಂತಲೂ ಅನಾದಿ ಅನಂತದ ಕಡೆಗೆ ಇರುವ ಸತತ ಭಾರತೀಯ ದೃಷ್ಟಿ. ಆಚಾರ್ಯ ವಿನೋಬಾ ಭಾವೆಯವರ ನುಡಿಗಳಂತೆ ಭಾರತೀಯ ಸಂಸ್ಕೃತಿ ಜ್ಞಾನ ಪರಂಪರೆ ಅವರನ್ನು ಅಸತ್ಯದಿಂದ ಸತ್ಯದಗೆ ಕೊಂಡೊಯ್ಯಿತು. ಭಾರತವೆಂದರೆ ಅದು ಅಚ್ಚರಿಗಳ ಅನೂಹ್ಯ ಲೋಹ, ಅದರ ಹೆಜ್ಜೆಯ ಕ್ರಮ ವಿಭಿನ್ನ ವಿಶಿಷ್ಟ. ಜೀವನದ ಎಲ್ಲಾ ಕ್ಷೇತ್ರಗಳ ಮೇಲೂ ಅದರ ಕ್ಷಕಿರಣ ಹರಿದಿದೆ. ಅದರ ಚಿಂತನೆಯ ವ್ಯಾಪಕತೆಯ ಗುಟ್ಟು ಅದೇ. ಭಾರತ ಒಂದು ಗುಹೆಯಂತೆ, ಅವರ ಬೆಳಕಿಗೆ ಹೊಂದಿಕೊಂಡ ಕಣ್ಣು ಗುಹೆಯೊಳಗೆ ಕುರುಡು. ಬಹುಕಾಲ ಗುಹೆಯೊಳಗೆ ಇದ್ದರೆ ಗುಹೆಯ ಬೆಳಕು ಅರಿವಾಗುವುದು. ಭಾರತೀಯ ಸಂಸ್ಕೃತಿಯು ವ್ಯಕ್ತಿಯ ಹಕ್ಕನ್ನಲ್ಲ, ಆತನ ಕರ್ತವ್ಯವನ್ನು, ಬಲಾಢ್ಯನ ಉಳಿವನ್ನಲ್ಲ, ಸರ್ವೋದಯವನ್ನು ಸಾರುತ್ತದೆ. ಪ್ರಕೃತಿಯ ಮೇಲೆ ವಿಜಯವಲ್ಲ, ಆಕೆಯೊಂದಿಗೆ ಆಕೆಯು ವಿಧಿಸುವ ಜೀವನ ಸೂತ್ರಗಳಿಗೆ ತಲೆಬಾಗಿ ಬಾಳುವುದನ್ನು ಕಲಿಸುತ್ತದೆ. ನಮ್ಮ ಸಂಸ್ಕೃತಿಯು ಭೋಗಪ್ರವಣನ್ನಲ್ಲ, ಸಂಯಮಿತ ಉಪಭೋಗಗಳನ್ನು ಪ್ರತಿಪಾದಿಸುತ್ತದೆ. ಆರ್ಯಾವರ್ತ ಭಾರತವು ಜಗಜ್ಜನನಿ ಹಾಗೂ ಜಗದ್ಗುರು ಎನಿಸಿಕೊಂಡಿದೆ. ಜಗತ್ತಿಗೆ ಅಭೂತಪೂರ್ವ ಬೆಳಕನ್ನು ಕೊಟ್ಟ ಋಷಿಗಳ ತಪೋಭೂಮಿ ಭಾರತ. ಮಾನವ ಸಂಸ್ಕೃತಿ ಮತ್ತು ಸಭ್ಯತೆಯ ತೊಟ್ಟಿಲು ಭಾರತವೇ ಆಗಿದೆ. ಪುರಾತನ ಇತಿಹಾಸ, ಭೌಗೋಳಿಕ ರಚನೆ, ವೈವಿಧ್ಯಮಯ ಜನಸಮುದಾಯ, ವಿಭಿನ್ನ ಸಂಪ್ರದಾಯಗಳು ಮತ್ತು ಆಚರಣೆಗಳು, ಪ್ರಾಚೀನ ಪರಂಪರೆ, ಇವೆಲ್ಲವೂ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ರೂಪಿಸಿವೆ. ಸಿಂಧೂ ಕಣಿವೆ ನಾಗರಿಕತೆಯಿಂದ ಆರಂಭಗೊಂಡ ಭಾರತೀಯ ಸಂಸ್ಕೃತಿ ವೇದಗಳ ಕಾಲದಲ್ಲಿ ಅಸಾಧಾರಣ ವಿಕಸನ ಕಂಡಿದೆ. ಭಾರತದ ಶ್ರೇಷ್ಠ ಧಾರ್ಮಿಕ ಆಚರಣೆಗಳು, ಭಾಷೆಗಳು, ಪದ್ಧತಿ ಮತ್ತು ಸಂಪ್ರದಾಯಗಳು ಕಳೆದ 5000 ವರ್ಷಗಳಿಂದ ಅದರ ಅನನ್ಯತೆಗೆ ಸಾಕ್ಷಿಯಾಗಿವೆ. ಭಾರತದ ಪಾಕಪ್ರವೀಣತೆ, ಗಾಯನ, ನೃತ್ಯ, ದೇವಾಲಯಗಳು, ಕ್ರೀಡೆ, ಸಾಹಿತ್ಯ, ಕೃಷಿ, ಹೀಗೆ ಪ್ರತಿಯೊಂದು ಅಮೋಘವಾಗಿದೆ. ಭಾರತೀಯ ಹಬ್ಬಗಳು ವೈವಿಧ್ಯಮಯ ಸಂಸ್ಕೃತಿಯನ್ನು ಬಿಂಬಿಸುತ್ತವೆ. ಆದರೆ ಭಿನ್ನ ರೀತಿಯಲ್ಲಿ ಹಬ್ಬಗಳನ್ನು ಆಚರಿಸುವ ಜನರು ಐಕ್ಯತೆಯಿಂದ ಸಂಭ್ರಮಿಸುತ್ತಾರೆ. ವಿಭಿನ್ನ ಗಿಡಮೂಲಿಕೆ ಮತ್ತು ಸಾಂಬಾರ ಪದಾರ್ಥಗಳ ಸುಸಂಸ್ಕೃತ ಮತ್ತು ಚತುರ ಬಳಕೆಯಿಂದ ಭಾರತೀಯ ಆಹಾರ ಪದ್ಧತಿ ಇಂದು ವಿಶ್ವದಾದ್ಯಂತ ವಿಶೇಷವಾಗಿದೆ. ಭಾರತೀಯ ಆಹಾರ ಪದ್ಧತಿಯಲ್ಲಿ ಸಸ್ಯಾಹಾರ ಮಹತ್ವಪೂರ್ಣ ಭಾಗವನ್ನು ಪಡೆದಿದೆ. ಭಾರತೀಯ ಮಹಿಳೆಯರ ಸಾಂಪ್ರದಾಯಿಕ ಉಡುಗೆ ಸೀರೆಯಾಗಿದೆ. ಮಹಿಳೆಯರ ಅಲಂಕಾರ ಪರಿಕರದಲ್ಲೂ ಬಿಂದಿಯು ಸೇರಿಕೊಂಡಿದೆ. ಕೆಂಪು ಕುಂಕುಮ ಸಿಂಧೂರವನ್ನು ವಿವಾಹಿತ ಮಹಿಳೆಯರು ಹಣೆಗೆ ಹಚ್ಚುವುದು ಭಾರತೀಯ ಸಂಸ್ಕೃತಿ ಸಂಪ್ರದಾಯವಾಗಿದೆ. ಇದು ಕೆಟ್ಟ ಬಾಹ್ಯ ಶಕ್ತಿಗಳಿಂದ ರಕ್ಷಿಸಿ ನಮ್ಮನ್ನು ಕ್ರಿಯಾಶೀಲರಾಗಿ ಕಾಪಾಡುತ್ತದೆ ಎನ್ನುವ ನಂಬಿಕೆಯೂ ಇದೆ. ಭಾರತದ ಮೊಟ್ಟ ಮೊದಲ ಸಂಸ್ಕೃತ ಸಾಹಿತ್ಯ ಋಗ್ವೇದ. ಶ್ರೀರಾಮಾಯಣ ಮತ್ತು ಶ್ರೀ ಮಹಾಭಾರತವು ನಮ್ಮ ಪೌರಾಣಿಕ ಗ್ರಂಥಗಳಾಗಿವೆ. ಕುರುಕ್ಷೇತ್ರದ ಯುದ್ಧದ ವಿವರಣೆ 74,000 ಸಾಲುಗಳಿಗಿಂತಲೂ ಹೆಚ್ಚಿದೆ. ಸುಮಾರು 1.8 ದಶಲಕ್ಷ ಪದಗಳಿರುವ ಮಹಾಭಾರತ ಬೃಹತ್ ಮಹಾಕಾವ್ಯವಾಗಿದೆ. ಹೀಗೆ 10 ಹಲವು ರೀತಿಯಿಂದ ನಮ್ಮ ಸಂಸ್ಕೃತಿ ಪರಂಪರೆ ಶ್ರೇಷ್ಠವಾಗಿರುವುದರಲ್ಲಿ ಸಂಶಯವಿಲ್ಲ. ಹಿಂದೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಜ್ಞಾನದ ಜ್ಯೋತಿ ಇತ್ತು, ತುಡಿವ ಮನವಿತ್ತು, ಮಿಡಿವ ಹೃದಯವಿತ್ತು. ನ್ಯಾಯಕ್ಕೆ ತಲೆಬಾಗುವ, ಅನ್ಯಾಯವನ್ನು ಸಹಿಸದ, ನೀತಿಯ ಸನ್ಮಾರ್ಗದಲ್ಲಿ ಸದಾ ಸುಖವ ಕಾಣುವ ಮಾನವೀಯ ಮೌಲ್ಯಗಳೇ ಮೂರ್ತಿವೆತ್ತ ಘನತೆ ಇತ್ತು, ಗಾಂಭೀರ್ಯವಿತ್ತು. ಇದೇ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬ. ತಂದೆಗಾಗಿ ತನ್ನನ್ನೇ ಯಮನಿಗೆ ಸಮರ್ಪಿಸಿದ ನಚಿಕೇತ, ಗುರುವಿನ ಧೇನುವಿಗಾಗಿ ತನ್ನನ್ನು ಸಿಂಹಕ್ಕೆ ಸಮರ್ಪಿಸಲು ಸಿದ್ಧನಾದ ದಿಲೀಪ, ಪಿತೃವಾಕ್ಯ ಪರಿಪಾಲನೆಗಾಗಿ

ರಾಜ್ಯ ವೈಭವ ತೊರೆದು ವನವಾಸಕ್ಕೆ ತೆರಳಿದ ಶ್ರೀರಾಮ, ಪಿತನಿಗಾಗಿ ಸರ್ವತ್ಯಾಗ ಮಾಡಿದ ಭೀಷ್ಮ, ಲೀಲೆಯಾಟ ಆಡಿದ ಶ್ರೀಕೃಷ್ಣ, ಧರ್ಮಕ್ಕಾಗಿ ಸಂಕಟಗಳನ್ನು ಎದುರಿಸಿದ ಧರ್ಮರಾಜ, ಇವರೆಲ್ಲ ನಮ್ಮ ಪೌರಾಣಿಕ ಸಂಸ್ಕೃತಿಯನ್ನು ಪೋಷಿಸಿದ ವೀರ ಪುರುಷರು. ಆರ್ಯಭಟ, ವರಾಹಿಮಿಹಿರ, ಭಾಸ್ಕರಾಚಾರ್ಯ ಮುಂತಾದ ಅಗಣಿತ ಗಣಿತಜ್ಞರು, ಖಗೋಳ ಶಾಸ್ತ್ರಜ್ಞರು, ಕಾಳಿದಾಸ, ಭಾರವಿ, ಭವಭೂತಿ, ದಂಡಿ ಮುಂತಾದ ಅನನ್ಯ ಕವಿ ಪುಂಗವರು, ಪಾಣಿನಿ, ಪತಂಜಲಿ ಮುಂತಾದ ವಿದ್ವಾಂಸ ಶ್ರೇಷ್ಠರು, ಮತಭ್ರಾಂತಿ ತೊಡೆದು ಏಕತೆಗಾಗಿ ಹೋರಾಟ ನಡೆಸಿದ ಶ್ರೀ ಶಂಕರಾಚಾರ್ಯರು ಮುಂತಾದವರು ನಮ್ಮ ಸನಾತನ ಸಂಸ್ಕೃತಿಯ ಕಿರೀಟಪ್ರಾಯರಾದ ಉಜ್ವಲ ರತ್ನಗಳು. ನಲಂದ, ವಿಕ್ರಮಶೀಲ, ತಕ್ಷಶಿಲಾಗಳಂತಹ ವಿಶಿಷ್ಟ ಉನ್ನತ ಸಂಸ್ಕೃತಿಯ ಆಕರಗಳಾದ ವಿಶ್ವವಿದ್ಯಾಲಯಗಳಿಂದ ಹೊರಬಂದ ಪ್ರಭೃತಿಗಳನ್ನು, ದೇಶಕ್ಕಾಗಿ ಹೋರಾಡಿದ ವೀರರತ್ನಗಳನ್ನು, ನೂರಾರು ಸಾಹಿತಿಗಳನ್ನು, ಕಲಾಕೋವಿದರನ್ನು, ಕ್ರೀಡಾಪಟುಗಳನ್ನು, ನಟರನ್ನು, ವಿಮರ್ಶಕರನ್ನು ಹೊತ್ತು ಹೆತ್ತು ಸಂಸ್ಕೃತಿ ಪರಂಪರೆಯನ್ನು ಉಳಿಸಿದ ರತ್ನಗರ್ಭೆಯೇ ಈ ವಸುಂಧರೆ ಭಾರತ ಮಾತೆ. ಆದ್ದರಿಂದ ನಾವು ರತ್ನಗರ್ಭೆ ವಸುಂಧರೆಯ ಖಜಾನೆಗೆ ಕನ್ನ ಹಾಕುತ್ತಿದ್ದೇವೆ. ನಮ್ಮದಿಂದು ಕೇವಲ ಬುಲ್ಡೋಜರ್ ಸಂಸ್ಕೃತಿಯಾಗಿದೆ. ನೆಲವನ್ನು ಅಗೆದು ಅಗೆದು ಬದಿಗೆತ್ತುವುದೇ ಅಭಿವೃದ್ಧಿಯ ಸಂಕೇತವಾಗಿದೆ. ದೂರದ ಕಾಡುಗಳು ನಾಶವಾಗುತ್ತವೆ ಎಂದು ತಣ್ಣೀರು ಸ್ನಾನ ಮಾಡದ ನಾವುಗಳು ಬಿಸಿ ಕಾಫಿಯನ್ನು ಹೀರುವ ಪಕ್ಕದಲ್ಲಿ ನಾಲಿಗೆ ಸುಟ್ಟುಕೊಳ್ಳುತ್ತಿದ್ದೇವೆ. ಆದರೆ ಸಂಸ್ಕೃತಿಯ ಉಳಿವು ಕೇವಲ ಶಿಕ್ಷಣದಿಂದ ಮಾತ್ರ ಸಾಧ್ಯ. ವಿಶ್ವದ ಶೈಕ್ಷಣಿಕ ವಲಯದಲ್ಲಿ ಭಾರತೀಯ ಶಿಕ್ಷಣ ಪದ್ಧತಿ ಬಗ್ಗೆ ಅಗಾಧ ಕುತೂಹಲವಿದೆ. ಅದಕ್ಕೆ ಕಾರಣ ಈ ದೇಶದ ಪ್ರಾಚೀನತಮ ಸಂಸ್ಕೃತಿ, ಈ ಸಂಸ್ಕೃತಿಯ ಸಂವಹನದ ಹಿಂದಿನ ಪರಂಪರೆ, ಆ ಪರಂಪರೆಯ ಸನಾತನ ಪರಿಕಲ್ಪನೆ, ಅಗಾಧವಾದ ವೇದರಾಶಿ ಅರ್ಥಾತ್ ಆದಿ ಅಂತ್ಯಗಳಿಲ್ಲದ ನಿರಂತರ ಅಂತರ್ಬಹಿಷ್ಠವಾಗಿ ಹರಿಯುವ ಪ್ರಜ್ಞಾಪ್ರವಾಹ. ಅಂದಿನ ಶಿಕ್ಷಣ ಪದ್ಧತಿಯಲ್ಲಿ ಸತ್ಸಂಸ್ಕಾರ, ಸಂಸ್ಕೃತಿ, ಸದಾಚಾರ, ಸ್ವಭಾವನ, ಸದ್ಗುಣ, ಸದ್ವಿಚಾರ, ಸಂತೃಪ್ತಿ, ಜೀವದಯ ಸತ್ಸಂಗಾದಿಗಳನ್ನು ಪೋಷಿಸುತ್ತಿದ್ದರು. ಆದರೆ ಸ್ವಾತಂತ್ರ್ಯೋತ್ತರ ಭಾರತ ಈ ನಿಟ್ಟಿನಲ್ಲಿ ಸೋತಿದೆ. ಇಂದಿನ ಶಿಕ್ಷಣದ ಮೂಲ ಗುರಿ ಪ್ರಜೆಗಳನ್ನು ನಿರ್ಮಿಸುವ ಕಾರ್ಯದತ್ತ ಸಾಗುವ ಬದಲು ಅರ್ಥ ಸಂಪಾದನೆಯಾಗಿದೆ. ಅಂದರೆ ಬದುಕು ವಿಕೃತಿಯತ್ತ ಮುಖ ಮಾಡಿದೆಯೇ? ಹಾಗೊಂದು ಸಂಶಯ ಬಂದಿರುವುದು ಸುಳ್ಳಲ್ಲ. ಬದುಕಿನ ವಿಕೃತಿಗೆ ಸಂಸ್ಕೃತಿಯ ಅನುಸರಣೆ ಅನುಕರಣೆ ಇಲ್ಲದಿರುವುದೇ ಕಾರಣ. ಸಂಸ್ಕೃತಿ ದೂರಾಗುವುದಕ್ಕೆ ಅದರ ಕುರಿತಾದ ಅಜ್ಞಾನವೇ ಕಾರಣ. ಆ ಅಜ್ಞಾನಕ್ಕೆ ಸಂಸ್ಕೃತಿಯ ಶಿಕ್ಷಣವಿಲ್ಲದಿರುವುದೇ ಕಾರಣ. ಆದ್ದರಿಂದ ಶಿಕ್ಷಣದಲ್ಲಿ ಸಂಸ್ಕೃತಿಯ ಅಳವಡಿಕೆಯೇ ವಿಕೃತ ಬದುಕಿನ ನಿವಾರಣೆಗೆ ಪರಿಹಾರವಾಗಿದೆ, ಅದು ಅನಿವಾರ್ಯವೂ ಆಗಿದೆ. ನಮ್ಮ ಅತ್ಯಮೂಲ್ಯ ಸಂಸ್ಕೃತಿ ಪರಂಪರೆ ಉಳಿಸಲು ಮೊಟ್ಟ ಮೊದಲು ಶಿಕ್ಷಣದಲ್ಲಿ, ಶಿಕ್ಷಣ ಕ್ರಮದಲ್ಲಿ, ಶಿಕ್ಷಣ ನೀಡುವವರೇ ಇತ್ಯಾತ್ಮಕ ಬದಲಾವಣೆಯಾಗಬೇಕು. ಮನ ಮುಟ್ಟಿ ಧರ್ಮ ಕರ್ಮ ನಡೆಸುವವರು ಶಿಕ್ಷಕರಾಗಿ ಸಿದ್ಧರಾಗಬೇಕು. ನವ ಯುವಕರನ್ನು ಸಿದ್ಧಗೊಳಿಸುವ ಕಾಯಕ ಹೊತ್ತ ಗುರುವೃಂದ ಉತ್ತಮ ಸಂಸ್ಕೃತಿಯನ್ನು ಹೊತ್ತ ನವ ನಾಗರಿಕರನ್ನು ಸಿದ್ಧಗೊಳಿಸಲು ಸಾಧ್ಯ. ತಂದೆ ತಾಯಿ ಗುರು ಹಿರಿಯರೆಂಬ ವಿಧೇಯತೆ ವಿನಯ ಭಾವ ದುಷ್ಟತನ ಧಾರ್ಷ್ಟ್ಯಗಳ ನಿರ್ಮೂಲನೆಗಾಗಿ ಹೋರಾಡುವ ಜಗಜಗೀಪ ಆತ್ಮಶಕ್ತಿಯ ವಿದ್ಯಾರ್ಥಿ ವೃಂದ ಯುವ ಪೀಳಿಗೆ ಸಿದ್ಧವಾಗಬೇಕು. ಸಂಸ್ಕಾರ ಸಂಸ್ಕೃತಿಗಳೆಂಬ ಭದ್ರ ಬುನಾದಿಯ ಮೇಲೆ ನಿಂತ ನಮ್ಮ ಭಾರತವು ತನ್ನ ಸಂಸ್ಕಾರ ವೈಶಿಷ್ಟ್ಯಗಳಿಂದಲೇ ಜಗದ್ವಂದ್ಯವಿದೆ. ಈ ಗೌರವವನ್ನು ಉಳಿಸುವ ಸನಾತನ ಸಂಸ್ಕೃತಿಯ ಸಂರಕ್ಷಕರು ನಾವಾಗಬೇಕು. ಇಂದಿನ ಯುವಜನತೆ ಹಳೆಯ ವಿಚಾರಗಳನ್ನೆಲ್ಲ ಗೊಡ್ಡು ಸತ್ವಹೀನ ಮೂಢನಂಬಿಕೆ ಎಂದೆಲ್ಲ ಭಾವಿಸುತ್ತಿದೆ. ಅರೆಗಳಿಗೆಯು ವ್ಯವಧಾನವಿಲ್ಲದೆ ಶೀಘ್ರ ಫಲಿತಾಂಶಕ್ಕೆ ಹೆಣಗಾಡುವ ನಮ್ಮ ಬದುಕು ಕೇವಲ ಗುರಿ ತಲುಪಲು ಓಡುವಂತಾಗಿದೆ. ಇಲ್ಲಿ ನಮ್ಮ ಗುರಿ ನಾವು ತಿಳಿದಿಲ್ಲ, ಆದರೆ ಓಡುವುದನ್ನೇ ಗುರಿಯಾಗಿಸಿಕೊಂಡಿದ್ದೇವೆ. ಹೀಗಾಗಬಾರದು. ಆಧುನಿಕತೆಯ ಪಾಶ್ಚಾತ್ಯ ಅನುಕರಣೆಯ ಕಬಂಧ ಬಾಹುಗಳು ನಮ್ಮನ್ನು ಸಂಪೂರ್ಣವಾಗಿ ತಬ್ಬಿಕೊಳ್ಳುವ ಮುನ್ನ

ಜಾಗೃತರಾಗೋಣ. ಅನುಭಾವಿ ಕವಿಯ ಮಾತಿನಂತೆ ನಾವು ಧರ್ಮ, ಸಂಸ್ಕೃತಿ, ಪರಂಪರೆಯ ಸಾರವನ್ನು ಸಾರೋಣ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು. ಹೊಸಿಗುರು ಹಳೆ ಬೇರು ಕೂಡಿರಲು ಮರಸೊಬಗು. ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಹೊಸ ಯುಕ್ತಿ ಹಳೆ ತತ್ವದೊಡಗೂಡೆ ಧರ್ಮ. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ.

0: ಋಷಿವಾಕ್ದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಋಷಿವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ. ಹಳೆಯ ಬೇರಿನಿಂದ ಕೂಡಿದ ಮರ ಹೊಸ ಚಿಗುರಿನಿಂದ ನಳನಳಿಸಿದಾಗ ನೋಡಲು ಸುಂದರ. ಹಳೆಯ ತತ್ವಗಳಿಂದ ಕೂಡಿದ ಧರ್ಮ ಯುಕ್ತಿಯಿಂದ ಕೂಡಿದರೆ ಚೆನ್ನ. ಪ್ರಾಚೀನ ಋಷಿವಾಣಿಯೊಡನೆ ವಿಜ್ಞಾನ ಕಲೆ ಕೂಡಿದರೆ ಜನಜೀವನ ಹುಲುಸಾಗುತ್ತದೆ. ನಾವು ವಿದೇಶಿಯರನ್ನು ಅನುಕರಿಸಲು ಇಷ್ಟಪಡುತ್ತಾ ಹೋಗುತ್ತಿದ್ದೇವೆ. ಆದರೆ ವಿದೇಶಿಯ ಪ್ರವಾಸಿಗರೊಬ್ಬರು ಭಾರತಕ್ಕೆ ಬಂದು ಇಲ್ಲಿ ವಾಸಿಸಲು ಇಷ್ಟಪಡುತ್ತೇನೆ, ಅದಕ್ಕೆ 10 ಕಾರಣಗಳಿವೆ ಎನ್ನುತ್ತಾರೆ. ಆ ಕಾರಣಗಳು ಯಾವುವೆಂದರೆ, ಬದುಕನ್ನು ಬೆಳಗುವ ಭಾರತೀಯ ತತ್ವಶಾಸ್ತ್ರ, ದೇವತೆಗಳು ವಾಸಿಸುವ ಭಾರತದ ಪರ್ವತಗಳು, ಭಾರತದ ಜನರ ಗುಣ ಶ್ರೀಮಂತಿಕೆ, ಭಾರತೀಯರ ಆತಿಥ್ಯ ಕ್ರಮ, ಆರ್ಥಿಕ ಕ್ಷೇತ್ರದಲ್ಲಿ ನಮ್ಮ ಪ್ರಗತಿ, ಭಾರತೀಯರ ಕ್ರಿಯಾತ್ಮಕತೆ, ಭಾರತೀಯರ ರಾಜನೈತಿಕತೆ, ಮಾನವೀಯ ಅಧಿಕಾರ ವ್ಯವಸ್ಥೆ, ಸೈನಿಕರ ಸಮರ್ಪಣಾಭಾವ ಮತ್ತು ಭಗವಂತನನ್ನು ನಂಬಿ ಬದುಕುವ ಭಾರತೀಯರ ಆತ್ಮನಿರ್ಭರತೆ. ಆದ್ದರಿಂದ ಇಂತಹ ಶ್ರೇಷ್ಠ ಭಾರತ ಮಾತೆಯ ಸಂಸ್ಕೃತಿ ಉಳಿಸುವ, ಆತ್ಮತುಷ್ಟಿಯೊಂದಿಗೆ ಜಗತ್ತನ್ನು ತುಷ್ಟಿಗೊಳಿಸುವ ಯುವ ಪ್ರಭೆಗಳಾಗೋಣ. ಸಂಸ್ಕೃತಿ ಉಳಿಸುವಂತಹ ಶಿಕ್ಷಣ ವ್ಯವಸ್ಥೆಗೆ ಪ್ರಾಶಸ್ತ್ಯ ನೀಡೋಣ. ಬಿಂದು ರೂಪದ ಎಲ್ಲ ಜೀವನ ಮೌಲ್ಯಗಳನ್ನು ಸಿಂಧು ರೂಪದಲ್ಲಿ ವಿಸ್ತರಿಸುತ್ತಾ ಈ ಗುಣ ಸಂಪತ್ತುಗಳ ಸಂಪಾದನೆಯೇ ಜೀವನದ ಪರಮ ಗುರಿ ಎಂದು ನಂಬಿರುವ ಭಾರತೀಯ ಸಂಸ್ಕೃತಿಯ ದೃಷ್ಟಿಯನ್ನು ವೃದ್ಧಿಸೋಣ. ನಮ್ಮ ಸಂಸ್ಕೃತಿ ಪರಂಪರೆ ಬಗ್ಗೆ ಹೆಮ್ಮೆ ಪಡುವುದರ ಜೊತೆಗೆ ಉಳಿಸಿ ಬೆಳೆಸೋಣ ಅಲ್ಲವೇ?
1: ಇದುವರೆಗೆ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಈ ಕುರಿತು ಜ್ಯೋತಿ ರವಿರಾಜ್ ಅವರಿಂದ ಭಾಷಣ ಕೇಳಿದಿರಿ. ಮುಂದೆ ಕೇಳಿ ಯಕ್ಷಗಾನದಲ್ಲಿ ಮಹಿಳೆಯರು ಈ ಕುರಿತು ಭಾಷಣ ಜಯಂತಿ ಹೊಳ್ಳ ಅವರಿಂದ.
2: ಸೃಷ್ಟಿಯ ಸಂಪುಟದ ಜೀವರಾಶಿಗಳಲ್ಲಿ ಡಾರ್ವಿನನ ವಿಕಾಸವಾದದಂತೆ ಅರಳಿ ನಿಂತ ಮಾನವ ವಿಶೇಷ ಜ್ಞಾನವಿರುವ ಮಿದುಳನ್ನು ಹೊಂದಿದ್ದಾನೆ. ಆತನಿಗೆ ಅಳು ನಗು, ಸಿಹಿ ಕಹಿ, ಬೇವು ಬೆಲ್ಲ, ನೋವು ನಲಿವು, ಭಾವ ವಿಭವ, ಸಂತೋಷ ದುಃಖ, ಕಷ್ಟ ಸ್ವ ಎಲ್ಲವುಗಳ ಸಮ್ಮಿಶ್ರ ಅನುಭವ ಅನುಭಾವಗಳ ಅರಿವು ಇದೆ. ಜೀವನಾನುಭವಗಳಿಂದ ನೊಂದ ಬೆಂದ ಮನದ ಪುನಶ್ಚೇತನಕ್ಕಾಗಿ, ಮನರಂಜನೆ ಜೀವನೋತ್ಸಾಹಕ್ಕಾಗಿ ಒಂದಿಷ್ಟು ಸ್ಫೂರ್ತಿಯ ಸೆಲೆ ಬೇಕು. ಸಮಾಜದಲ್ಲಿ ಅದನ್ನು ಪಡೆಯಬಹುದಾದ ಹಲವಾರು ಕ್ಷೇತ್ರಗಳಿವೆ. ಸಂಗೀತ ಆಲಿಸುವುದು, ಪರಿಸರ ವೀಕ್ಷಣೆ, ಚಿತ್ರರಚನೆ, ಪ್ರವಾಸ ಕೈಗೊಳ್ಳುವುದು, ಚಲನಚಿತ್ರ ವೀಕ್ಷಣೆ, ಪ್ರಾಣಿ ಜೀವನಗಳ ಅಭ್ಯಾಸ ಮುಂತಾದ ಮಾರ್ಗೋಪಾಯಗಳಿವೆ. ನಮ್ಮ ದೇಶ ಅತ್ಯುತ್ತಮವಾದ ಹಲವು ಸಂಸ್ಕೃತಿಗಳ ತವರೂರು, ಋಷಿ ಮುನಿಗಳ ತಾಣ. ದೇಶದಾದ್ಯಂತ ಜನರ ವೇಷ, ಭಾಷೆ, ಜೀವನ ಕ್ರಮ, ಸಾಂಸ್ಕೃತಿಕ ಮನರಂಜನೆಯ ಆಸ್ವಾದನೆಗಳಲ್ಲಿ ಭಿನ್ನತೆ ಇರುವುದರಿಂದ ಭಾರತ ವೈವಿಧ್ಯತೆಗಳ ಖಂಡ ಎನಿಸಿದೆ. ದೇಶದಲ್ಲೇ ಕರ್ನಾಟಕವು ಶಿಸ್ತು, ಸ್ವಚ್ಛತೆ, ಸಹಬಾಳ್ವೆ, ಸ್ನೇಹ ಸೌಹಾರ್ದತೆ, ವೈವಿಧ್ಯತೆಯಲ್ಲಿ ಏಕತೆ, ಸಂಶೋಧನೆ, ವೈಜ್ಞಾನಿಕ ಮನೋಭಾವ, ಕಂಪ್ಯೂಟರ್ ಬಳಕೆ ಎಲ್ಲದರಲ್ಲೂ ಸರ್ವತೋಮುಖ ಪ್ರಗತಿಯನ್ನು ಸಾಧಿಸಿದೆ. ಸಾಂಸ್ಕೃತಿಕ ರಂಗದಲ್ಲಿಯೂ ವಿಶೇಷ ಸಾಧನೆ ಪರಿಣತಿಯನ್ನು ತನ್ನದಾಗಿಸಿಕೊಂಡ ರಾಜ್ಯ ಕರ್ನಾಟಕ. ಭರತನಾಟ್ಯ, ಸಂಗೀತ, ನಾಟಕ, ಯಕ್ಷಗಾನ ಕ್ಷೇತ್ರಗಳಲ್ಲಿ ಅಪಾರ ಯಶಸ್ಸಿನ ಜೊತೆಗೆ ಜನಮನ್ನಣೆಯನ್ನು ಪಡೆದಿದೆ. ಕರಾವಳಿ ಕರ್ನಾಟಕದ ಮಣ್ಣ ಕಣ ಕಣದಲ್ಲಿ ಹಾಸುಹೊಕ್ಕಾಗಿ ಬೆರೆತಿರುವ ಯಕ್ಷಗಾನದ ಝೇಂಕಾರ ಹೃನ್ಮನಗಳನ್ನು ಸಚೇತನಗೊಳಿಸುವ ಕಲೆ. ದಿನದಿಂದ ದಿನಕ್ಕೆ ಪ್ರೌಢಿಯ ಮೆಟ್ಟಲೇರುತ್ತಾ ಸಾಗುತ್ತಿರುವ ಈ ಕಲೆ ಜನಮನದ ವಿಕಸನದಲ್ಲಿ ಮಹತ್ವದ ಪಾತ್ರ ಪಡೆದಿದೆ. ರಾಮಾಯಣ, ಮಹಾಭಾರತ, ಭಾಗವತದಂತಹ ಯುಗಯುಗಳ ಕಥಾನಕಗಳನ್ನು ವೇಷಭೂಷಣ ಹಾಗೂ ಮಾತಿನಲ್ಲಿ ಕಟ್ಟಿಕೊಡುವ ಪುಣ್ಯಕಥೆಗಳ ಸಾಕ್ಷಾತ್ಕಾರದೊಂದಿಗೆ ದೇಶದ ಭವ್ಯ ಪರಂಪರೆಯನ್ನು ಬಿಂಬಿಸುವ, ಸನಾತನ ಧಾರ್ಮಿಕ ಪ್ರಜ್ಞೆಯನ್ನು ಮನಮನಗಳಲ್ಲಿ ಸ್ಥಿರಗೊಳಿಸುವ, ಸಂಗೀತ, ವಾದನ, ನೃತ್ಯ, ವಾಕ್ಚಾತುರ್ಯ, ನಟನೆಯಂತಹ ಪಂಚಕಲೆಗಳನ್ನು ಚೆಂಡೆ, ಮದ್ದಳೆ, ಶ್ರುತಿ, ಗಂಟೆ, ತಾಳಗಳೆಂಬ ಪಂಚವಾದ್ಯಗಳೊಂದಿಗೆ ಏಕರಂಗದಲ್ಲಿ ಮೇಳೈಸುವ, ಅರಳಿಸುವ ಅದ್ಭುತ, ಅಪ್ರತಿಮ, ಅನನ್ಯ, ಅದ್ವಿತೀಯ ಕಲೆಯೆಂದರೆ ಅದು ಯಕ್ಷಗಾನ. ಸುಮಾರು 40-50 ವರ್ಷಗಳ ಹಿಂದೆ ಮನರಂಜನೆಯನ್ನೇ ಕಾಣದ ಹಳ್ಳಿಯ ಕೃಷಿಕರು ತೆಂಗಿನ ಗರಿಯಿಂದ ತಯಾರಾದ ದೊಂದಿಯನ್ನು

ದಾರಿ ದೀಪವಾಗಿ ಬಳಸಿಕೊಂಡು ಮೈಲುಗಟ್ಟಲೆ ದೂರದವರೆಗೆ ಹೋಗಿ ಈ ಯಕ್ಷಗಾನವನ್ನು ವೀಕ್ಷಿಸುತ್ತಿದ್ದರು. ಅದರಲ್ಲಿಯೇ ಸಂಪೂರ್ಣವಾಗಿ ಲೀನವಾಗಿ ಮರುದಿನ ಅದೇ ವಿಷಯಗಳ ಬಗ್ಗೆ ಪರಸ್ಪರ ಚರ್ಚಿಸಾ ತಮ್ಮ ಬುದ್ಧಿಗೊಂದಿಷ್ಟು ಮೇವು ಕೊಟ್ಟು ಸಂತೋಷ ಸಮಾಧಾನ ಸಾರ್ಥಕ್ಯ ಪಡೆಯುತ್ತಿದ್ದರು. ಯಕ್ಷಗಾನ ಗಂಡು ಕಲೆ ಏಕೆ? ಯಕ್ಷರ ಲೋಕದ ರಾಜವೇಷ, ಕಿರೀಟವೇಷ, ಪುಂಡುವೇಷ, ಬಣ್ಣದ ವೇಷಗಳ ಗತ್ತು ಗಾಂಭೀರ್ಯ, ರಂಗದ ಮೇಲಿನ ಕುಣಿತ ಹಿಡಿತ, ಪಾತ್ರ ಸಮರ್ಥನೆ, ಆಡಂಬರ ವೈಭವ, ಸ್ವರಭಾರ, ಶಕ್ತಿ ಸಾಮರ್ಥ್ಯ, ಲಾಲಿತ್ಯ, ಚೈತನ್ಯ, ಪ್ರಸ್ತುತಪಡಿಸುವ ವೈಖರಿ ಗಂಡಿಗೆ ಮಾತ್ರ ಸಾಧ್ಯ ಎಂಬುದು ಇತ್ತೀಚಿನ ವರ್ಷಗಳವರೆಗೂ ಜನರ ಚಿತ್ವಿತ್ತಿಯಲ್ಲಿ ಅಚ್ಚೊತ್ತಿ ನಿಂತ ಭಾವಗಳಾಗಿದ್ದವು. ಆದರೆ ಇಂದು ಅದೇ ಸರ್ವಗುಣಗಳನ್ನು ರಂಗದಲ್ಲಿ ಸಾಕ್ಷಾತ್ಕರಿಸುವ ಸಾಮರ್ಥ್ಯ, ಸದೃಢತೆ, ಸರ್ವೋತ್ಸಾಹ ಹೆಣ್ಣು ಮಕ್ಕಳಲ್ಲಿಯೂ ಒಡಗೂಡಿ ಬಂದಿದೆ ಎಂಬುದು ಸತ್ಯ. ಇದನ್ನು ಈಗಾಗಲೇ ಹಲವು ಪ್ರದರ್ಶನಗಳು ದಿಟವಾಗಿಸಿದೆ. ಯುವ ಪೀಳಿಗೆಯ ಪ್ರತಿಭೆಗಳಂತೂ ಇಡೀ ರಂಗಸ್ಥಳದಲ್ಲಿ ದೇವಲೋಕವನ್ನು ಯಕ್ಷಲೋಕವನ್ನು ನಾವೇನೂ ಕಡಿಮೆ ಇಲ್ಲ ಎಂಬಂತೆ ಅಬ್ಬರಿಸಿ ತೆರೆದಿಟ್ಟದ್ದು ಹೌದು, ವೈಭವೀಕರಿಸಿದ್ದೂ ಹೌದು. ಇತ್ತೀಚಿನ ದಿನಗಳಲ್ಲಿ ಗಂಡು ಕಲೆ ಎನಿಸಿದ ಯಕ್ಷಗಾನ ಬೃಹದಾಕಾರವಾಗಿ ಬೆಳೆದು ನಿಂತ ಸಂಸ್ಕೃತಿಯ ಕ್ಷೇತ್ರ. ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೂರ್ಣಗೊಳ್ಳಲು ಯಕ್ಷಗಾನ ಬೇಕೇ ಬೇಕು ಎಂಬುದು ಯಕ್ಷರಸರ ಆಶಯ. ತೆಂಕು, ಬಡಗು, ಬಡಾಬಡಗು ಎಂಬ ಪ್ರಾಕಾರಗಳಿಂದ ತನ್ನ ಛಾಪನ್ನು ಮೂಡಿಸುತ್ತಾ ನೃತ್ಯ ಪ್ರಕಾರಗಳು, ಮಾತಿನ ವೈಖರಿ, ಹಾಡುಗಾರಿಕೆ, ಚೆಂಡದ್ದಳೆಗಳ ವಾದನಗಳಲ್ಲಿ ಭಿನ್ನತೆ ಇದ್ದು ಪರಂಪರೆಯಿಂದ ಬಂದ ಅಂಶಗಳನ್ನು ಕಾಪಾಡಿ ರೂಢಿಸಿ ಬೆಳೆಸುವಂತಹ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡ ಹತ್ತು ಹಲವು ಮಹನೀಯರು ಇಲ್ಲಿ ಪ್ರಾತಸ್ಮರಣೀಯರು. ಈ ಪರಿಸರದಲ್ಲಿರುವ ಹಲವಾರು ಮೇಳಗಳು, ಕೂಟಗಳು, ಸಂಘ ಸಂಸ್ಥೆಗಳು ಕರಾವಳಿಯ ಗಂಡು ಕಲೆಯನ್ನು ಉಳಿಸಿ ಬೆಳೆಸಿ ಪೋಷಿಸಿ ರಕ್ಷಿಸಿ ದಿಗಂತದೆತ್ತರಕ್ಕೆ ಪಸರಿಸುವಲ್ಲಿ ಕೈಗೊಂಡ ಕಾರ್ಯಗಳು ಶ್ಲಾಘನೀಯ, ಸ್ತುತ್ಯರ್ಹ. ನನ್ನ ಬಾಲ್ಯದ ದಿನಗಳಲ್ಲಿ ನಾನು ಕಂಡ ಶ್ರೇಣಿ ಗೋಪಾಲಕೃಷ್ಣ ಭಟ್, ಪಡೆ ಚಂದು, ತೆಕ್ಕಟ್ಟೆ ಆನಂದ ಮಾಸ್ತರ್, ಪುತ್ತೂರು ನಾರಾಯಣ ಹೆಗ್ಡೆಯವರಂತಹ ಧೀಮಂತರು ಈ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಪಾರ. ಕೆಲವು ಪುರುಷ ಮಹಿಳಾ ಸಮ್ಮಿಶ್ರ ತಂಡಂತೂ ವಿದೇಶದಲ್ಲಿಯೂ ಈ ಸುಧೆಯನ್ನು ಹರಿಸಿ ಅಲ್ಲಿಯ ಆಸಕ್ತರಿಗೂ ಕಲೆಯನ್ನು ಕಲಿಸಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಅಗ್ರಗಣ್ಯರೆನಿಸಿದ್ದಾರೆ. ಇಲ್ಲಿ ಮಹನೀಯರ ಜೊತೆಗೆ ಹೆಜ್ಜೆ ಹಾಕುತ್ತಿರುವ ಮಾನಿನಿಯರು ಯಕ್ಷ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ಅದು ಗಂಡು ಕಲೆ ಗಂಡಿನ ಕೈಯಲ್ಲಿ ಮಾತ್ರ ಉಳಿದಿಲ್ಲ ಎಂದನಿಸುತ್ತಿದೆ. ಬಣ್ಣಗಾರಿಕೆ ವೇಷಭೂಷಣಗಳಲ್ಲಿ ಮಿಂಚುತ್ತಾ ಗಾನಲೋಕದಲ್ಲಿ ವಿಹರಿಸುತ್ತಾ ಯಕ್ಷಾಸಕ್ತರನ್ನು ತನ್ನೆಡೆಗೆ ಸೆಳೆಯುತ್ತಾ ಯಕ್ಷರಂಗಗಳು, ಮಾತಿನ ಮಂಟಪಗಳು ಕಲೆಯನ್ನು ಬೆಳಗುವಲ್ಲಿ ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಇಂದಿನ ದಿನಗಳಲ್ಲಿ ಅಲ್ಲಲ್ಲಿ ಬಾಲಕ ಬಾಲಕಿಯರ, ಯುವಕ ಯುವತಿಯರ, ಹಿರಿಯರ ಕಲಾತಂಡಗಳು ಹೊಸದಾಗಿ ತಲೆ ಎತ್ತಿ ಈ ಕ್ಷೇತ್ರದಲ್ಲಿ ಮಿಂಚುತ್ತಿವೆ. ನಮ್ಮ ಭಾವಿ ಪ್ರಜೆಗಳಾಗಿ ಬೆಳಗಲಿರುವ ಚಿಣ್ಣರು ಶಾಲೆಯಲ್ಲಿ ಪಾಠ ಕಲಿತರೆ ಸಾಲದು. ಅಂತರ್ಗತವಾಗಿರುವ ಸಾಮರ್ಥ್ಯಗಳು ಸಾಕಾರಗೊಳ್ಳಬೇಕು, ಆಸಕ್ತಿಯು ಗರಿಗೆದರಬೇಕು. ಇಂದು ನಮ್ಮ ಕರಾವಳಿಯ ಪುಟಾಣಿಗಳನ್ನು ಬಹುವಾಗಿ ಆಕರ್ಷಿಸುತ್ತಿರುವ ಕ್ಷೇತ್ರಗಳಲ್ಲಿ ಪಂಚವಾದ್ಯ ಸಮ್ಮಿಲನದ ಯಕ್ಷಗಾನವು ಒಂದು. ನಮ್ಮ ಬಾಲ್ಯದಿಂದಲೂ ನನ್ನನ್ನು ಕೈಬೀಸಿ ಕರೆದ ಈ ರಂಗದ ಆಕರ್ಷಣೆಗೆ ರೂಪ ಕೊಟ್ಟು ನನ್ನ ಕನಸನ್ನು ನನಸಾಗಿಸಿಕೊಳ್ಳುವಲ್ಲಿ ಸಹಾಯಕರಾಗಿ ಒದಗಿ ಬಂದ ನನ್ನ ಯಕ್ಷಗುರುಗಳು ಸುರತ್ಕಲ್ ವಾಸುದೇವರಾಯರು. ಅವರಿಗೆ ನಾನು ಚಿರಋಣಿ. ನಾನು ಮಾತಿನ ಕೂಟದಲ್ಲಿ ಭಾಗವಹಿಸಿದ ಒಂದೆರಡು ಪಾತ್ರಗಳ ಹಾಡು ಮತ್ತು ಅರ್ಥವನ್ನು ಒಂದಿಷ್ಟು ಇಲ್ಲಿ ಪ್ರಸ್ತುತಪಡಿಸಲಿಚ್ಛಿಸುವೆ. ರುಕ್ಮಿಣಿ ಕಲ್ಯಾಣ ಪ್ರಸಂಗದಲ್ಲಿ ಶ್ರೀಕೃಷ್ಣನನ್ನೇ ಪತಿಯಾಗಿ ಪಡೆಯಬೇಕೆಂಬ ವಾಂಛೆ ಹೊಂದಿದ ರುಕ್ಮಿಣಿ ಸಮಸ್ಯೆಗಳು ಎದುರಾದಾಗ ಯಾಕೆ ಹೆಣ್ಣಾಗಿ ಹುಟ್ಟಿದೆನೋ ಎಂದು ದುಃಖಿಸುವಂತಹ ಒಂದು ಸಂದರ್ಭ.

ನಾನು ಹುಟ್ಟಲೇ ಬಾರದಿತ್ತು, ಹೆಣ್ಣಾಗಿ ಹುಟ್ಟಬಾರದು. ಹೆಣ್ಣು ಜನ್ಮ ಎಷ್ಟು ನಿಕೃಷ್ಟ ಎಂಬುದು ನನಗೆ ಈಗ ಅರಿವಾಗುತ್ತಿದೆ. ಯಾವ ಸ್ವಾತಂತ್ರ್ಯವೂ ಇಲ್ಲದ ಜನ್ಮವೆಂದರೆ ಅದು ಹೆಣ್ಣು ಜನ್ಮ. ಹೆಣ್ಣಿಗೂ ಒಂದು ಮನಸ್ಸಿದೆ, ಹೆಣ್ಣಿಗೂ ಒಂದು ಅಭಿಪ್ರಾಯ.

0: ಸಾಮರ್ಥ್ಯವಿದೆ ಎಂಬುದನ್ನು ಒಪ್ಪದ ಪ್ರಪಲ ಇದು. ಹಿಂದೆ ಅದೆಷ್ಟೋ ಸಾಧ್ವಿಮಣಿಯರು ಈ ಪುರುಷ ಪ್ರಧಾನವಾದ ಸಮಾಜದಿಂದ ಎಷ್ಟೊಂದು ಸಂಕಷ್ಟಕ್ಕೊಳಗಾಗಿದ್ದಾರೆ. ಮರ್ಯಾದಾ ಪುರುಷೋತ್ತಮನಾದ, ಮಹಾಮಹಿಮನಾದ, ಜಗದೇಕ ವೀರನಾದ ಶ್ರೀರಾಮಚಂದ್ರನ ಮಡದಿಯಾಗಿದ್ದು ಆ ಸೀತಾಮಾತೆ ಅನುಭವಿಸಿದ ಸಂಕಷ್ಟಗಳಿಗೆ ಎಣಿಯುಂಟೆ? ಅದಕ್ಕೆ ಅಲ್ಲವೇ ಆಕೆ ಅಂದಿದ್ದು, ಪೆಣ್ಣಾಗಿ ಪುಟ್ಟಿದುದೆನ್ನಯ ದೋಷಮಂ, ಪೆಣ್ಣಾಗಿ ಪುಟ್ಟದೆ ಮಣ್ಣಾಗಿ ಪುಟ್ಟಿದರೆ ಮಣ್ಣಿನ ಮೇಲೊಂದು ಮರವಾಗಿ ಪುಣ್ಯವಂತರಿಗೆ ನೆರಳಾಗಿ. ಎಷ್ಟೊಂದು ದಿಟವಾದ ಮಾತಿದು. ಸತ್ಯವೆಂದರೆ ಹರಿಶ್ಚಂದ್ರ, ಹರಿಶ್ಚಂದ್ರನೆಂದರೆ ಸತ್ಯ ಎಂಬಂತಿದ್ದ ಸತ್ಯ ಹರಿಶ್ಚಂದ್ರನ ಮಡದಿಯಾಗಿದ್ದು ಆ ಚಂದ್ರಮತಿ ಅನುಭವಿಸಿದ ಅನುಭಾವಿಸಿದ ಆತಂಕಗಳೆಷ್ಟು! ಬೇಡ ಬೇಡ, ಈ ತನು ಬೇಡ, ಈ ದೇಹವನ್ನು ತ್ಯಜಿಸಿ ಮುಂದಿನ ಜನ್ಮದಲ್ಲಾದರೂ ಆ ಶ್ರೀಹರಿಯ ಪಾದಾರವಿಂದಗಳನ್ನು ಪಡೆಯುವ ಭಾಗ್ಯ ದೊರಕಿತು ಕಾಯುತ್ತೇನಂತೆ. ಹಿರಿಯರಾಗಿದ್ದುಕೊಂಡು ಕೈ ಹಿಡಿದು ಮುನ್ನಡೆಸಬೇಕಾದವರೇ ಈ ರೀತಿ ವಿವೇಕ ಶೂನ್ಯರಾಗಿ ವರ್ತಿಸಿದರೆ ಇನ್ನು ನನ್ನನ್ನು ರಕ್ಷಿಸುವವರು ಯಾರಿದ್ದಾರೆ? ನಾನೇಕೆ ದೊಡ್ಡಣ್ಣನಾದ ರುಕ್ಮನಿಗೆ ಅನುಜೆಯಾಗಿ ಜನಿಸಿದೆನೋ? ಅದಕ್ಕೆ ಅಲ್ಲವೇ ನನ್ನ ಸ್ಥಿತಿ ಇಷ್ಟೊಂದು ದುಸ್ಥಿತಿಗಿಳಿದುದು. ಇನ್ನೊಂದು, ಜಾಂಬವತಿ ಕಲ್ಯಾಣದಲ್ಲಿ ಶ್ರೀಕೃಷ್ಣನು ಜಾಂಬವಂತನ ಗುಹೆಯ ಬಳಿ ಬಂದು ಪಾಂಚಜನ್ಯವನ್ನು ಧ್ವನಿಸಿದ ಸಂದರ್ಭ, ಬೆದೆದ ಜಾಂಬವತಿಯ ಧ್ವನಿಯನ್ನು ಕೇಳಿ ಜಾಂಬವಂತನ ಆಗಮನವಾದಾಗ, ಅರರೆ ಪಿತನ ಕೆಟ್ಟೆ ಬಾ ಬಾ ಪರಮ ಭೀಕರವಿದೆನ್ನವು, ಕೆರಳಿಯಾರ್ಭಟಿಸುತ್ತ ಜಾಂಬವ ಬಂದು ಪರಿಕಿಸುತ್ತ. ಏನಿದು ಆರ್ತಸ್ವರ? ಅರರೆ ಪಿತನ ಕೆಟ್ಟೆ, ನನ್ನ ಗುಹೆಯಿಂದ ಬಂದ ಸದ್ದಲ್ಲವೇ? ನನ್ನ ಮಗಳು ಜಾಂಬವತಿಯ ಧ್ವನಿಯಲ್ಲವೇ? ಈ ರೀತಿ ಕೂಗಿ ಕರೆಯಬೇಕಾದರೆ ಯಾರೋ ನನ್ನ ಗುಹೆಯೊಳಗೆ ಪ್ರವೇಶಿಸಿರಬೇಕು. ಅತ್ತ ಹೋಗಿ ವಿಚಾರಿಸಬೇಕಾಗಿದೆ. ಏನದು ಏನದು? ಶಂಖಧ್ವನಿ, ಗಿರಿ ಗುಹೆಗಳಲ್ಲೆಲ್ಲ ಮಾರ್ಧನಿಸುವಂತಹ ಧ್ವನಿ. ಆ ನದದಿಂದಲೇ ನನ್ನ ಮಗಳು ಭೀತಳಾಗಿರಬೇಕು. ಯಾರದು ಯಾರದು ಗುಹೆಯ ಬಾಗಿಲಲ್ಲಿ ನಿಂತವರು? ಮಾನವನೊಬ್ಬ. ಶಂಖವನ್ನು ಮೊಳಗಿ ನನ್ನ ಮಗಳಲ್ಲಿ ಭಯ ಹುಟ್ಟಿಸಿದವನು ಈತನೇ ಇರಬೇಕು. ವಿಚಾರಿಸಬೇಕಾಗಿದೆ. ಎಲ್ಲವೋ ಮಾನವ, ಯಾ ನೀನು? ಯಾಕೆ ಬಂದೆ? ಎಲ್ಲಿಂದ ಬಂದೆ? ಏನು ನಿನ್ನ ಹೆಸರು? ಹೇಳಬೇಗ. ಹಾಗಾಗಿ ಗಂಡು ಕಲೆ ಯಕ್ಷಗಾನ ಅಷ್ಟಕ್ಕೆ ಸೀಮಿತವಾಗದೆ ಸೀಮೋಲ್ಲಂಘನವಾಗಿ ಹೆಣ್ಣು ಅಷ್ಟೇ ಪ್ರಾಧಾನ್ಯಳು ಎಂಬುದನ್ನು ತೋರಿಸಿಕೊಟ್ಟಿದೆ.
1: ಯಕ್ಷಗಾನದಲ್ಲಿ ಮಹಿಳೆಯರು, ಈ ಕುರಿತು ಜಯಂತಿ ಹೊಳ್ಳ ಅವರಿಂದ ಭಾಷಣ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಕೇಳಿದ್ರಿ. ಸಮಯ 12:30 ಇದು ಆಕಾಶವಾಣಿ ಬೆಂಗಳೂರು. ಮೀಟರ್ಗಳು ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
3: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
4: ಅದು ಕೂಡ ಆಪ್ನಿಂದ? ಸಿಕ್ಬಿದ್ರು.
5: ಅಪರಿಚಿತ ಆಪ್ನಿಂದ ಬಚಾವ್ ಆಗಿ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 FM Rainbow 101.3 MHz, BPM 855 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM 7:45 ಪ್ರಸಾರವಾಗಲಿದೆ.

0: ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 lakh ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 lakh ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.
5: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
4: ಆಕಾಶವಾಣಿ FM ರೈನ್ಬೋದಲ್ಲಿ ಮಧ್ಯಾಹ್ನ 1:30 ವಿವಿಧ ಭಾರತಿಯಲ್ಲಿ ಸಂಜೆ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಚರ್ಮದಾನ ಕುರಿತಾಗಿ ಡಾಕ್ಟರ್ ರಮ್ಯಾ ಬೀಡುಬೈಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ರಮ್ಯಾ ಬೀಡುಬೈಲ್ ಅವರಿದ್ದಾರೆ. ಇವರು ಪ್ಲಾಸ್ಟಿಕ್ ಸರ್ಜನ್ ಮತ್ತು ರೀಕನ್ಸ್ಟ್ರಕ್ಟಿವ್ ಸರ್ಜನ್ ಕೂಡ ಹೌದು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಈಗ ನಾವು ಕಣ್ಣು ದಾನ, ರಕ್ತದಾನ, ಇನ್ನು ಬೇರೆ ಬೇರೆ ಅಂಗಗಳ ದಾನದ ಬಗ್ಗೆ ಬಹಳಷ್ಟು ಮಾತಾಡ್ತೀವಿ. ಈ ಸಂದರ್ಭದಲ್ಲಿ ನಮಗೆ ಈ ಒಂದು ಅಂಶದ ಕಡೆ ಹೆಚ್ಚಿಗೆ ಗಮನ ಕೊಡೋಕ್ಕಾಗಿಲ್ಲ ಅಂತ ಅನ್ಬೋದು. ಏನಂತಂದರೆ ಚರ್ಮದಾನ ಈ ಚರ್ಮದಾನದ ಬಗ್ಗೆ ಬಹುಶಃ ಎಲ್ರಿಗೂ ಆಶ್ಚರ್ಯ ಆಗ್ಬೋದು. ಒಂದು ಏನಂದರೆ ಪ್ಲಾಸ್ಟಿಕ್ ಸರ್ಜರಿ ಆಗುವಾಗ ಚರ್ಮವನ್ನು ಎಲ್ಲೋ ತೆಗೆದು ಇಲ್ಲಿ ಹಾಕ್ತಾರೆ ಅಂಥೇಳಿ, ಬಟ್ ದಾನ ಮಾಡಬೇಕಂತಂದರೆ ಇನ್ನೊಬ್ಬರ ಒಂದು ಅಗತ್ಯತೆ ಇಲ್ಲಿ ಬೇಕಾಗತ್ತೆ. ಈ ಬಗ್ಗೆ ಮಾಹಿತಿ ಕೊಡಿ ಮೇಡಮ್. ಈ ದಾನ, ಚರ್ಮದಾನ ಅಂತನೋ ಈ ಒಂದು ಕಲ್ಪನೆ ಯಾವಾಗ ಹುಟ್ಟಿತು, ಇದರ ಒಂದು ಅಗತ್ಯತೆ ಹೇಗೆ?
2: ಚರ್ಮದಾನ ಅಂದರೆ ಮರಣಾಂತರ ದಾನ ಮಾಡುವ ಚರ್ಮವನ್ನು ಚರ್ಮದಾನ ಅಂತ ಕರೀತೇವೆ. ಸೊ ಇದು ಈಗ ಬೇರೆ ಅಂಗಗಳ ದಾನದಂತೆ ಇದು ಕೂಡ ಒಂದು ಶ್ರೇಷ್ಠ ದಾನ. ಯಾರು ಮಾಡ್ಬೋದು ಇದನ್ನ? 18 ವರ್ಷದ ಮೇಲಿನವರು ಯಾರಾದರೂ ಮಾಡ್ಬೋದು. ಬಟ್ ಈಗ ದಾನ ಮಾಡುವವರದ್ದು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಕೆಲವೊಂದು ವೈರಲ್ ಡಿಸೀಸಸ್, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, HIV, ಏಡ್ಸ್, ಸಿಫಿಲಿಸ್, ಮತ್ತೆ ರಕ್ತ ನಂಜಿನಿಂದ ತೀರ್ಕೊಂಡವರು.

0: ಇಂಥವ್ರು ಮಾಡ್ಲಿಕ್ಕಾಗಲ್ಲ. ಇದು ಬಿಟ್ಟರೆ ಬೇರೆ ಯಾರಾದರೂ, ಈಗ ಕೆಲವೊಂದು ಚರ್ಮ ರೋಗ ಇರೋರು ಕೂಡ ಮಾಡ್ಲಿಕ್ಕಾಗಲ್ಲ. ಇದು ಬಿಟ್ಟರೆ ಬೇರೆ ಯಾರಾದರೂ ಮಾಡ್ಬೋದು. ಈಗ 100 ವರ್ಷದವರು ಮಾಡ್ಬೋದು, 110 ವರ್ಷದವರು ಮಾಡ್ಬೋದು. ಸೊ 18 ವರ್ಷದ ಮೇಲಿನವರು ಯಾರಾದರೂ ಮಾಡ್ಬೋದು.
1: ಈಗ 100 ವರ್ಷದವರು ಮಾಡ್ಬೋದು ಅಂತಂದಿದ್ದು ಬಹಳ ಆಶ್ಚರ್ಯದ ವಿಷಯ ಆಯಿತು. ಚರ್ಮ ತುಂಬಾ ಆರೋಗ್ಯಕರವಾಗಿರ್ಬೇಕು, ಫಳ ಫಳ ಹೊಳಿತಾ ಇರಬೇಕು ಅಂತಂತೇಳಿ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಈಗ ತುಂಬಾ ವಯಸ್ಸಾದವರ ಚರ್ಮ ಅದು ಏನ್ ಕೆಲಸಕ್ಕೆ ಬರುತ್ತೆ ಅಂದ್ರೆ ಆ ವಯಸ್ಸಿನವರಿಗೆ ಅದು ಉಪಯೋಗ ಬರುತ್ತಾ?
0: ಏನಿಲ್ಲ. ಈಗ ವಯಸ್ಸಿನ ಪ್ರಕಾರ ಚರ್ಮವನ್ನು ಹಾಕೋದು ಹಾಗೆ ಮಾಡೋದಿಲ್ಲ. ಈಗ ಯಾರಿಗದನ್ನ ಉಪಯೋಗಿಸ್ತೇವೆ, ಈಗ ಸುಟ್ಟು ಬಂದಿರ್ತಾರೆ ಎಷ್ಟೋ ಜನ, ಒಂದು ಇಡೀ ದೇಹವನ್ನು 100% ಅಂತ ತಗೊಂಡ್ರೆ, 100% ಅಂತ ತಗೊಂಡ್ರೆ, ಒಂದು 30-40% ಹೆಚ್ಚು ಸುಟ್ಟು ಬಂದಾಗ, ಈಗ ಆ ಮನುಷ್ಯನ ದೇಹದಲ್ಲೇ, ಆ ರೋಗಿಯ ದೇಹದಲ್ಲೇ ಚರ್ಮ ಇರುವುದಿಲ್ಲ ತಗೊಂಡು ಇಲ್ಲಿಗೆ ಹಾಕ್ಲಿಕ್ಕೆ. ಈಗ ಅದು ಗಾಯದ ತೀವ್ರತೆ ಮೇಲೆ ಹೊಂದಿದೆ. ಅಂದ್ರೆ ಗಾಯ ತುಂಬಾ ಆಳವಾಗಿದ್ರೆ ಅದನ್ನ ತೆಗೆದು, ಆ ಗಾಯದ ಭಾಗವನ್ನು ತೆಗೆದು ಈ ದಾನ ಮಾಡಿರುವ ಚರ್ಮವನ್ನು ಅದರ ಮೇಲೆ ಹಾಕ್ತೇವೆ. ಸೊ ಇದೊಂದು ಟೆಂಪರರಿ ಡ್ರೆಸ್ಸಿಂಗ್ ಆಗಿ ವರ್ಕ್ ಆಗುತ್ತೆ. ಈಗ ಯಾವುದೇ ಗಾಯ ಇದ್ದಾಗ ಅಲ್ಲಿಂದ ನೀರಿನ ಅಂಶ ಮತ್ತೆ ಪ್ರೋಟೀನ್ ಅಂಶ, ಹೀಗೆ ತುಂಬಾ ಅಗತ್ಯವಾದ ಅಂಶಗಳು ಆರಿ ಹೋಗ್ತವೆ. ಸೊ ಇದನ್ನ ತಡೆಗಟ್ಟಿಸೋದು ಇದು
1: ಚರ್ಮದಾನದಿಂದ,
0: ಚರ್ಮ ಅಂದ್ರೆ ಚರ್ಮದಾನ ಮಾಡಿದ ಚರ್ಮದಿಂದ
1: ಸರಿಯಾಗುತ್ತೆ,
0: ಕಮ್ಮಿ ಆಗುತ್ತೆ. ಇದು ತನ್ನತಾನೇ ಒಂದು 3-4 ವಾರದಲ್ಲಿ ರಿಜೆಕ್ಟ್ ಆಗುತ್ತೆ. ಬಟ್ ಅಲ್ಲಿ ತನಕ ಅದು ಮಾಡೋ ಕೆಲಸಗಳಿದೆ ಅಲ್ಲ, ಅದು ತುಂಬಾ ಅಗತ್ಯವಾಗಿರೋದು. ಅದರಿಂದ ಮಾರ್ಟಾಲಿಟಿ ಅಂದ್ರೆ ಮಾರ್ಟಾಲಿಟಿ ರೇಟ್ ಕೂಡ ತುಂಬಾ ಕಮ್ಮಿ ಆಗುತ್ತೆ
1: ಅಲ್ವಾ? ಓಹೋ, ಈಗ ಸುಟ್ಟ ಗಾಯಗಳಿಂದ ಅದು ಬಹಳಷ್ಟು ಹೆಚ್ಚಿನ ಪ್ರತಿಶತ ಸುಟ್ಟು ಗಾಯ ಇದ್ರೆ ಮನುಷ್ಯ ಬದುಕುಳಿಯೋದು ತುಂಬಾನೇ ಕಠಿಣ ಅಂತ ಹೇಳ್ತಾರೆ. ಎಷ್ಟು ಯಾವ ಪ್ರತಿಶತದಲ್ಲಿ ಅದು ಆಗಿದ್ರೆ ಮನುಷ್ಯ ಬದುಕ್ತಾನೆ ಅದರ ಬಗ್ಗೆ?
0: ಅಂದ್ರೆ ಹಾಗೆ ಒಂದು ಬ್ಲಾಂಕೆಟ್ ಟರ್ಮ್ ಅಥವಾ ಪರ್ಸೆಂಟೇಜ್ ಕೊಡ್ಲಿಕ್ಕೆ ಆಗಲ್ಲ. ಅದು ಆ ಮನುಷ್ಯನ ಕೋಮಾರ್ಬಿಡಿಟೀಸ್ ಅಂದ್ರೆ ಅವನಿಗೆ ಬಿಪಿ ಶುಗರ್ ಇದೆಯಾ, ಅವನ ಏಜ್ ಎಷ್ಟು, ಮತ್ತೆ ಎಷ್ಟು ಆಳವಾಗಿ ಬರ್ನ್ಸ್ ಆಗಿದೆ. ಅದು ಎಲೆಕ್ಟ್ರಿಕಲ್ ಬರ್ನ್ಸ್ ಆದ್ರೆ ಅದ್ರದ್ದು ಕಥೆನೆ ಬೇರೆ. ಸೊ ಅದೆಲ್ಲವೂ ಅದಕ್ಕೆ ಮ್ಯಾಟರ್ ಆಗುತ್ತೆ. ಸೊ ನಾನು 20%, 30% ಅಂತ ಈಗ ಬ್ಲಾಂಕೆಟ್ ಆಗಿ ಹೇಳಲಿಕ್ಕಾಗಲ್ಲ.
1: ಒಂದು 20% ಸುಟ್ಟಿದೆ ಆ ಮನುಷ್ಯನಿಗೆ, ಅವನು ಅಪಾಯದಿಂದ ಪಾರಾದ ಅಂತ ಹೇಳಲಿಕ್ಕೆ ಸಾಧ್ಯವಾ?
0: ಅದು ಸೂಪರ್ಫಿಷಿಯಲ್ ಆಗಿದ್ರೆ, ಮತ್ತೆ ಅದು ಬೇರೆ ಏನು ಆರ್ಗನ್ ಇನ್ವಾಲ್ವ್ಮೆಂಟ್ ಅಥವಾ ಬೇರೆ ಏನು ಇನ್ವಾಲ್ವ್ಮೆಂಟ್ ಇಲ್ಲ ಅಂತಂದ್ರೆ ಹೌದು ನಾವು ಹೇಳ್ಬೋದು.
1: ಕೈ ಕಾಲು ಅಲ್ಲೆಲ್ಲ ಆದ್ರೆ ತೊಂದರೆ ಇಲ್ಲ, ಅದೇ ಒಂದು ಕಿಡ್ನಿಯ ಭಾಗ, ಹೃದಯದ ಭಾಗ
0: ಒಳಗೆ ಡೀಪ್ ಆಗಿ ಎಲೆಕ್ಟ್ರಿಕಲ್ ಬರ್ನ್ಸ್ ಆದ್ರೆ ಅದ್ರದ್ದು ಇದೇ ಬೇರೆ ಆಗುತ್ತೆ
1: ಅಲ್ವಾ? ಎಲೆಕ್ಟ್ರಿಕಲ್ ಬರ್ನ್ ಅಂತಂದಾಗ ತುಂಬಾ ಆಳವಾಗಿ ಅದರ ಪರಿಣಾಮ ಇರುತ್ತೆ,
0: ಆಳವಾಗಿ ಹೋಗುತ್ತೆ, ಅದು ಒಳಗಿನ ಒಳಗೆ ಹೋಗುತ್ತೆ, ಮತ್ತೆ ಅದರದ್ದು ಡೆಪ್ತ್ ಆಫ್ ಇಂಜುರಿ ತುಂಬಾ ಹೈ ಇರುತ್ತೆ
1: ಅಲ್ವಾ? ಈಗ ಚರ್ಮದಾನ ವಿಷಯಕ್ಕೆ ಬರೋಣ. ಅನೇಕ ಸಂದರ್ಭದಲ್ಲಿ ತಾವು ಎಲ್ಲಾ ಸವಾಲುಗಳನ್ನ ಮೆಟ್ಟಿ ನಿಂತು ವಯಸ್ಸಾದವರ ಚರ್ಮವನ್ನು ಕೂಡ ಬಳಸಲಿಕ್ಕೆ ಸಾಧ್ಯವಿದೆ ಅಂತನ್ನೋದನ್ನ ಮಾಡಿದಿರಿ ನೀವು. ಈ ಚರ್ಮದಾನಕ್ಕೆ ಮುಂದೆ ಬರಬೇಕು ಅಂತಂದ್ರೆ, ಈಗ ಒಂದು ದೇಹದಾನ ಮಾಡಿಬಿಟ್ಟಿರ್ತಾರೆ, ಅಲ್ಲಿ ಏನಾರ ಮಾಡ್ಕೊಳ್ಳಿ ನೀವು ಅಂತ ಹೇಳಿ ಇಡೀ ದೇಹವನ್ನು ಕೊಟ್ಬಿಡ್ತಾರೆ. ಆ ಸಂದರ್ಭದಲ್ಲಿ ದೇಹದಾನ ಮಾಡಿದ್ದ ದೇಹದಿಂದ ಚರ್ಮವನ್ನ ಬಳಸೋ ಸಾಧ್ಯತೆ ಇದೆಯಾ? ಅಕಸ್ಮಾತ್ ಅದು ವಿದ್ಯಾರ್ಥಿಗಳಿಗೆ ಬರೀ ಪಾಠ ಹೇಳಕ್ ಅಷ್ಟೇನೆ ಸೀಮಿತವಾಗಿಟ್ಟಿರ್ತಾರಾ? ಅಲ್ಲಿ ಚರ್ಮ ಕೆಲಸಕ್ಕೆ ಬರ್ತಾ ಅಥವಾ ಬೇರೆ ಏನಾದರೂ ಅವ್ರು ಬಳಸ್ಕೊಳ್ಳೋ ಸಾಧ್ಯತೆ ಇದೆಯಾ? ಉದಾಹರಣೆ ಎಲುಬು, ಅದನ್ನು ಕೂಡ ಬಳಸ್ತಾರ ಹೇಗೆ ಅಂತ?
0: ದೇಹ ಬೇರೆ ಇದು ಅಂಗಗಳ ಅಥವಾ ಬೇರೆ ಆರ್ಗನ್ಸ್ ಡೊನೇಟ್ ಮಾಡಿದ್ರು ಚರ್ಮವನ್ನು ತೆಗೆದು
1: ಅಗತ್ಯತೆ ಇದ್ರೆ ಅದನ್ನು ಬಳಸಬಹುದು.
0: ಹೌದು, ಬಳಸಬಹುದು. ಅಂದ್ರೆ ಇದು ಎಲ್ಲಿಂದ ತೆಗಿತೇವೆ ನಾವು? 2 ತೊಡೆಗಳು, ಕಾಲುಗಳು, ಮತ್ತೆ ಬೆನ್ನಿನ ಹಿಂದಿನ ಭಾಗ. ಸೊ ಇಲ್ಲಿಂದ ತೆಗೆಯೋದು. ಸೊ ಆರ್ಗನ್ ಡೊನೇಷನ್ ಮಾಡಿದ್ದಕ್ಕೂ ಇದಕ್ಕೂ ಅಂದ್ರೆ ಮಾಡಬಾರ್ದು ಅಂತ
1: ಏನಿಲ್ಲ. ಅಂದ್ರೆ ಈಗ ದೇಹದಾನ ಅಂತಂದ್ರೆ ಆ ದೇಹದ ಅದು ಸುಮಾರು ದಿನಗಳ ತನಕ ಅದನ್ನ ಇಟ್ಟಿರ್ತಾರೆ ನಿಜ, ಆದ್ರೆ ಅಲ್ಲಿ ಚರ್ಮ ಕೆಲಸಕ್ಕೆ ಬರಲ್ಲ, ಅದಕ್ಕೆ ಏನು ಅಗತ್ಯತೆಗಳಿವೆ? ಇಂತಿಷ್ಟು ಮನುಷ್ಯನ ಇಡಿಯಾದ ದೇಹದಾನ ಮಾಡಿದ ಸಂದರ್ಭದಲ್ಲಿ ಆಗ್ಲಿ ಅಥವಾ ವಯಸ್ಸಾದಂತ ಮರಣ ಆದ ನಂತರ ಎಷ್ಟು ಅವಧಿ ಬೇಕು?
0: ಮರಣಾಂತರ 6 ಗಂಟೆ ಒಳಗೆ,
1: ಅಲ್ಲಿ 6 ಗಂಟೆ ಅವಧಿನಲ್ಲಿ ಚರ್ಮವನ್ನು ಬಳಸ್ಕೋಬಹುದು ನಾವು.
0: ಮತ್ತೆ ಇದಕ್ಕೆ ಆಸ್ಪತ್ರೆಗೆ ಕೊಂಡೊಯ್ಯೋದು ಇದೆಲ್ಲ ಬೇಡ. ಸೊ ಟೀಮ್ಸ್ ಇದೆ ಅದಕ್ಕೆ ಅಂತಾನೆ. ಈಗ ಇಡೀ ಇಂಡಿಯಾದಲ್ಲಿ ಒಂದು 20-22 ಸ್ಕಿನ್ ಬ್ಯಾಂಕ್ ಗಳಿವೆ. ನೀವು ಅವ್ರಿಗೆ ಕರೆ ಮಾಡಿದ್ರೆ ಅವ್ರು ಇಡೀ ಟೀಮ್ ಕರ್ಕೊಂಡು ಬರ್ತಾರೆ. ಸೊ ಹೇಗೆ ಐ ಡೊನೇಷನ್ ಮಾಡ್ತಾರ ಹಾಗೆ ಇದು ಕೂಡ ಅವರೇ ಬಂದು ತಗೊಂಡು ಹೋಗ್ತಾರೆ.
1: ಅಲ್ಲಿಂದ ಬೇಕಾದ್ರೆ ಚರ್ಮ ಬೇಕಾಗಿರೋ ಸ್ಥಳಕ್ಕೆ ಅದನ್ನ ಸಾಗಿಸಬಹುದು. ಈಗ ಹೇಗೆ ರಕ್ತವನ್ನ ಸಂಗ್ರಹ ಮಾಡ್ತಾರೆ ಹಂಗೆ ಚರ್ಮವನ್ನ ಚರ್ಮ ಬ್ಯಾಂಕ್ ನಲ್ಲಿ ಸಂಗ್ರಹ ಮಾಡಬಹುದಾ?
0: ಈಗ ಬೇರೆ ಆರ್ಗನ್ಸ್ ನಂತೆ ತಕ್ಷಣ ಉಪಯೋಗಿಸಬೇಕಾಗಿಲ್ಲ ಇದು. ಸೊ ಇದನ್ನ

0: ಮಾಡ್ತೇವೆ ನಾವು.
1: ಹ್ಮ್
0: ಪ್ರಿಸರ್ವ್ ಮಾಡಿ 5 ವರ್ಷ ತನಕ ಕೂಡ
1: ವಾ ಒಬ್ಬ
0: ಉಪಯೋಗಿಸ್ಬಹುದು.
1: ಓಹೋಹೋ
0: ಸೊ ಅಷ್ಟು ಬರ್ನ್ಸ್ ವಿಕ್ಟಿಮ್ ಕೂಡ ಇರ್ತಾರೆ, 5 ವರ್ಷ ತನಕ ಕಾಯ್ಬೇಕಾಗಿಲ್ಲ. ಸೊ ಅಷ್ಟು ನೀಡ್ ಕೂಡ ಇದೆ
1: ಅದರ
0: ಇಲ್ಲಿ.
1: ರಕ್ಷಣೆ ಅಂತಂದ್ರೆ ಅದು ವೈಜ್ಞಾನಿಕವಾಗಿ ಹೇಗೆ ಮಾಡಬೇಕು ಹಾಗೆ ಮಾಡಬೇಕು ಅಂದ್ರೆ ಮಾತ್ರ ಅದು ಉಪಯೋಗಕ್ಕೆ
0: ಹೌದು
1: ಬರುತ್ತೆ.
0: ಹೌದು, ಗ್ಲಿಸರಾಲ್ ಸೊಲ್ಯೂಷನ್ ಅಂತ ಇದೆ, ಅದರಲ್ಲಿ ಪ್ರಿಸರ್ವ್ ಮಾಡೋದು.
1: ಅಂತ ಚರ್ಮ ತುಂಬಾ ತಡವಾಗಿ ಇದ್ದಂತಹ ಚರ್ಮವನ್ನು ಬಳಸಲಿಕ್ಕೆ ಹೋದಾಗ ನೀವು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀರಿ ಎಲ್ಲೋ ಒಂದು ಕಡೆ ಬೇಕಾಗಿರುತ್ತದೆ, ಅದು ತುರ್ತಾಗಿ ತಂದಿರೋ ಚರ್ಮ ನಿಮಗೆ ಅನುಕೂಲಕರನೋ ಅಥವಾ ತಡವಾಗಿ ಬಂದಂತಹ ಚರ್ಮನೂ ಕೂಡ ಪ್ಲಾಸ್ಟಿಕ್ ಸರ್ಜರಿ ಮಾಡೋಕ್ಕೆ ಬಳಕೆಗೆ ಬರುತ್ತೆ ಹೇಗೆ?
0: ಅದೆರಡು ಒಂದೇ ಪ್ರೋಸೆಸ್ ಅಲ್ಲಿ ಹೋಗಿರುತ್ತೆ, ಅಂದ್ರೆ ಎರಡು ಒಂದೇ ರೀತಿ ಕೊಡ್ತಾರೆ,
1: ಒಂದೇ
0: ಒಂದೇ
1: ರೀತಿ,
0: ರೀತಿ.
1: ನಿಮ್ಗೇನು
0: ಹೌದು
1: ಡಿಫ್ರೆನ್ಸ್ ಮಾಡಲ್ಲ ನೀವು.
0: ಹೌದು
1: ಅದಕ್ಕೆ ಅಂದ್ರೆ ಈಗ ವಯಸ್ಸಾದಂಥವ್ರು ಹರೆಯದಲ್ಲಿ ಯಾರೋ ಮರಣ ಹೊಂದಿರ್ತಾರೆ ಅವ್ರ ಚರ್ಮ ಬಳಕೆಗೆ ತುಂಬಾ ಇನ್ನು ಸೂಕ್ತವಾಗಿ ಅನಿಸುತ್ತಾ?
0: ಹಾಗೇನಿಲ್ಲ, ಅದೇ ಅದು
1: ಚರ್ಮಕ್ಕೆ ಏನೋ ಯಾವುದೇ ಇಲ್ಲ,
0: ಯಾವುದೇ ಆಗ್ಲಿ
1: 18 ವರ್ಷ ನಂತರ.
0: ಹೌದು, ಯಾವುದೇ ಆಗ್ಲಿ, ಯಾರಿಗೆ ಆಗ್ಲಿ,
1: ಚಿಕ್ಕ ಮಕ್ಕಳು ಸಾವಾದಾಗ ಅವರಿಗೂ ಚರ್ಮ ಇರುತ್ತಲ್ಲ, ಆ ಚರ್ಮವನ್ನು ಯಾಕೆ ಬಳಸಲ್ಲ?
0: ಅದು ಪ್ರೋಟೋಕಾಲ್.
1: ಹಂಗೆ, ಸರಿ ಸರಿ ಸರಿ ಸರಿ, ಗೊತ್ತಾಯ್ತು. ಈಗ ಅಂದ್ರೆ ಚರ್ಮ ದಾನದ
0: ಚಿಕ್ಕ ಸಣ್ಣದೇ ಬರುತ್ತೆ, ಅದು ಹೆಚ್ಚು ಬರುವುದಿಲ್ಲ. ಇಡೀ ಬಾಡಿ ಸರ್ಫೇಸ್ ಏರಿಯಾ ನೋಡಿದ್ರೆ ಹೆಚ್ಚು ಬರುವುದಿಲ್ಲ.
1: ಏನು ಇದರಲ್ಲಿ ಕಾನೂನಿನ ಅಥವಾ ಪ್ರೋಟೋಕಾಲ್ ಅಂತ ಹೇಳಿದ್ರಲ್ಲ, ಏನು ಇರುತ್ತೆ ಸಮಸ್ಯೆಗಳು ಅಂತ ಹೇಳಿ. ದಾನದ ಸಂದರ್ಭದಲ್ಲಿ ಹೇಗೆ ಆಗಬಹುದು? ಈಗ ನೇತ್ರ ದಾನ ಅಂತಂದಾಗ ಸತ್ತ ವ್ಯಕ್ತಿಯ ನೇತ್ರವನ್ನು ತೆಗಿತಾರೆ, ಅದು ಸಾವಾದಂತಹ ದೇಹದಿಂದ ಇಂತಿಷ್ಟು ಅವಧಿನಲ್ಲಿ ಆ ಚರ್ಮವನ್ನು ತೆಗೆದು ಕಲೆಕ್ಟ್ ಮಾಡಿ ಇಟ್ಕೋಬಹುದು. ಆದರೆ ಒಂದು ನಂಬಿಕೆ, ವೈದ್ಯಕೀಯ ಚಿಕಿತ್ಸೆಯಲ್ಲಿ ಎಲ್ಲವೂ ಸಾಧ್ಯತೆ ಇದೆ, ಎಲ್ಲವನ್ನು ದಾನವಾಗಿ ಕೊಡಬಹುದು ಅಂತನೋದು. ಯಾವುದು ಕೂಡ ಮನುಷ್ಯನ ಇಡೀ ದೇಹ ಸತ್ತು ಅಂದರೆ ಮಣ್ಣಲ್ಲಿ ಸೇರೋ ಬದಲು ಅದು ದೇಹ ದಾನ ಮಾಡಿದಾಗ ಅದು ಯಾವುದಕ್ಕಾದರೂ ಬರಲಿ. ಮೇಲಾಗಿ ಇಲ್ಲಿ ತಾವು ಹೇಳಿದ್ದು ಬಹಳ ಆಸಕ್ತಿದಾಯಕ ವಿಷಯ ಏನಂದ್ರೆ 5 ವರ್ಷ ತನಕ ಅದನ್ನು ಕಾಯ್ದಿಟ್ಕೋಬಹುದು.
0: ಅಂದ್ರೆ ಇದರಲ್ಲಿ ಚರ್ಮದಾನ ಮಾಡಬಹುದು ಅಂತ
1: ಆ ವಿಷಯನೇ ಸ್ವಲ್ಪ ಗೊತ್ತಿಲ್ಲ.
0: ಗೊತ್ತಿಲ್ಲ. ಮತ್ತೆ ಇವತ್ತಿಗೂ ಕೂಡ ನಿಮಗೆ ಮಾಡೋ ಮನ್ಸಿದ್ರೆ ಇಲ್ಲಿ ಕರ್ನಾಟಕದಲ್ಲೇ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ಅವ್ರ ಹತ್ರ ಸ್ಕಿನ್ ಬ್ಯಾಂಕ್ ಇದೆ. ಸೊ ಅವ್ರದೇ ವೆಬ್ಸೈಟ್ ಇದೆ, ಅಲ್ಲಿ ಹೋಗಿ ಯು ಕ್ಯಾನ್ ಪ್ಲೆಡ್ಜ್ ಯುವರ್ ಸ್ಕಿನ್, ನೀವು ನಿಮ್ಮ ಸ್ಕಿನ್ ಅನ್ನು ಪ್ಲೆಡ್ಜ್ ಮಾಡಬಹುದು. ಸೊ ಮರಣಾಂತರ ಈಗ ನೀವು ಆ ಪ್ಲೆಡ್ಜ್ ಮೊದಲೇ
1: ಮೊದಲೇ ದಾನ ಮಾಡೋದು, ಈಗ ನೇತ್ರ ದಾನ ಮಾಡ್ತೀವಿ ನಾವು ಅಂತಂದಾಗ ಚರ್ಮದಾನ ಮಾಡ್ತೀವಿ ಅಂತ
0: ಪ್ಲೆಡ್ಜ್
1: ಮಾಡಬಹುದು,
0: ಇವತ್ತೇ ಮಾಡಬಹುದು. ಅದು ಮೊದಲೇ
1: ದೇಹದಾನ ಮಾಡ್ತೀವಿ ಅಂದಾಗ ಅದನ್ನು
0: ಮಾಡಬಹುದು. ಈಗ ಅದು ಮಾಡದೇ ಇದ್ರು ಮರಣಾಂತರ ನಿಮ್ಮ ಸುತ್ತಮುತ್ತ ಅಂದ್ರೆ ನಿಮ್ಮ
1: ಸಂಬಂಧಿಕರು ಒಪ್ಪಿಗೆ ಮೇರೆಗೆ
0: ಒಪ್ಪಿಗೆ ಕೊಟ್ರೆ ಅದನ್ನ ತಗೋಬಹುದು.
1: ಈಗ ಈ ವೈಶಿಷ್ಟ್ಯತೆ ಏನು ಮೇಡಮ್, ಈಗ ಈ ರೀತಿಯಾಗಿ ಈ ಚರ್ಮದಾನಕ್ಕೂ ಒಂದು ಮಹತ್ವ ಇದೆ, ಪ್ಲಾಸ್ಟಿಕ್ ಸರ್ಜರಿ ಟೈಮ್ನಲ್ಲಿ ಇವರಿಗೆ ತುಂಬಾ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿ ಹೇಳೋದು ಒಂದಾಯ್ತು. ಇದರ ಒಂದು ಜಾಗತಿಕವಾಗಿ ಈ ಬಗ್ಗೆ ಒಂದು ಅಗತ್ಯತೆಯನ್ನು ಹೇಗೆ ಮನಗಾಣಲಾಯಿತು, ಜಾಗತಿಕವಾಗಿ ಇದರ ಚರ್ಚೆ ಶುರು ಆಯಿತು, ಯಾವ ಕಾರಣಕ್ಕಾಗಿ ಈ ಒಂದು ವಿಷಯ ಮುನ್ನೆಲೆಗೆ ಬಂತು ಅಂತ?
0: ಅದೇ ಈಗ ಒಂದು ಸುಟ್ಟ ರೋಗಿಗೆ ಬೇಕಾದಷ್ಟು ಚರ್ಮ ಇರುವುದಿಲ್ಲ, ಅದೇ ಅದನ್ನ ಹೀಗೆ ಹೀಗೆ ಬಿಟ್ಟರೆ ನೀರಿನ ಅಂಶ ಆಗಲಿ ಸೋಂಕು ಬರೋದಾಗಲಿ ಇದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ, ಪೇಷಂಟ್ನ ಮರಣ ಹತ್ತಿರ ಬರ್ತಾ ಹೋಗುತ್ತೆ. ಸೊ ಆದಷ್ಟು ಬೇಗ ಇದನ್ನ ಎಲೋಗ್ರಾಫ್ಟಿಂಗ್ ಅಂತ ಕರಿತೇವೆ, ಆದಷ್ಟು ಬೇಗ ಅದನ್ನ ಸುಟ್ಟ ಗಾಯ ಈಗ ಆಳವಾಗಿರೋ ಗಾಯವನ್ನ ಕ್ಲೀನ್ ಮಾಡಿ ಈ ದಾನ ಮಾಡಿದ ಚರ್ಮವನ್ನು ಅದನ್ನ ಅದಕ್ಕೆ ಹಾಕಿದ್ರೆ ಅದೊಂದು ಟೆಂಪರರಿ ಡ್ರೆಸ್ಸಿಂಗ್ ಆಗಿ ಉಳ್ಕೊಳ್ಳುತ್ತೆ. ಅಂದ್ರೆ ಅದನ್ನ ಅಲ್ಲಿ ಆಗೋ ವಾಟರ್ ಇವ್ಯಾಪರೇಷನ್ ಅಥವಾ ಅದೆಲ್ಲವನ್ನು ಕಮ್ಮಿ ಮಾಡುತ್ತೆ, ಮತ್ತೆ ಕೆಳಗಿಂದ ಗಾಯ ಹೀಲ್ ಆಗ್ತಾ ಹೋಗುತ್ತೆ.
1: ಈ ಬಗ್ಗೆ ಜಾಗತಿಕವಾಗಿ ಒಂದು ಪ್ರಚಾರ, ಈಗ ನೇತ್ರದಾನದ ಪಾಕ್ಷಿಕ ಅಂತ ಮಾಡ್ತಾರೆ, ಅದರ ಒಂದು ಪ್ರಚಾರ ಮಾಡ್ತಾರೆ, ಆ ಬಗ್ಗೆ ಅರಿವನ್ನು ಕೊಡ್ತಾರೆ. ಈ ಚರ್ಮದಾನದ ಅರಿವು ಅಂತನೋದು ಕೊಡ್ಬೇಕಂತಂದಾಗ ಏನಾದರೂ ಒಂದು ವಿಶಿಷ್ಟ ದಿನಗಳ ಆಚರಣೆ ಏನಾದ್ರು ಇದೆಯಾ?
0: ಅದೇ ಈಗ ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ ಅಂತ 2000 ಈಗ ನ್ಯಾಷನಲ್ ಪ್ಲಾಸ್ಟಿಕ್ ಸರ್ಜರಿ ಡೇ 2011 2011 ಇಲ್ಲಿ ಶುರು ಆಗಿದೆ ಇಂಡಿಯಾದಲ್ಲಿ. ಸೊ ಇಂಡಿಯಾದ ಪ್ಲಾಸ್ಟಿಕ್ ಸರ್ಜನ್ಸೇ ಅದನ್ನ ಮುಂದಿಟ್ಟು ಈಗ ಅದು ವರ್ಲ್ಡ್ ನವರು ಆಕ್ಸೆಪ್ಟ್ ಮಾಡಿದ್ದಾರೆ. 2021 ವರ್ಲ್ಡ್ ಪ್ಲಾಸ್ಟಿಕ್ ಸರ್ಜರಿ ಡೇ July 15
1: ಮಾಡ್ತಾರಲ್ಲ, ಸೊ ಆ ಸಂದರ್ಭದಲ್ಲಿ ಅಂಗವಾಗಿ ಒಂದಿಷ್ಟು ಒಂದಿಷ್ಟು ಪ್ರಚಾರ, ಒಂದಿಷ್ಟು ಈ ಬಗ್ಗೆ ತಿಳುವಳಿಕೆಯನ್ನ ಜನರಿಗೆ ಕೊಡೋ ಪ್ರಯತ್ನ ಆಗುತ್ತೆ ಅಲ್ವಾ? ಅಂದ್ರೆ ಯಾವುದೇ ಆಗಲಿ ಒಂದು ಇಂತಿಷ್ಟು ಪ್ರಚಾರ ಆದರೆ ಜನರಿಗೆ ಗೊತ್ತಾಗುತ್ತೆ. ಈಗ ನಾವು ಆಕಾಶವಾಣಿ ಮಾಧ್ಯಮದ ಮೂಲಕವಾಗಿ ಈ ಬಗ್ಗೆ ಒಂದು ಜಾಗೃತಿಯನ್ನು ಕೊಡ್ತಾ ಇದ್ದೇವೆ, ತಿಳ್ಕೊಂಡಿರ್ಬೇಕು ಅಂಥೇಳಿ. ಹೇಗೆ ಚರ್ಮವನ್ನು ಕೊಡಬಹುದು, ಮತ್ತು ಹಿಂದಿನ ಕಾರ್ಯಕ್ರಮಗಳಲ್ಲಿ ನಾವು ಮಾತಾಡ್ತಾ ಹೋದಂಗೆ ಒಂದು ತುಂಡಾದ ಬೆರಳನ್ನು ಹೇಗೆ ತರಬೇಕು, ಎಷ್ಟು ತಾಸಲ್ಲಿ ತರಬೇಕು, 6 ತಾಸಲ್ಲಿ ತರಬೇಕು, ಇವೆಲ್ಲ ಅಂಶಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸಾಧ್ಯ.
0: ಹೌದು,

0: ಅಲ್ವಾ, ಆ ಬಗ್ಗೆ ತಿಳುವಳಿಕೆ. ಈಗ ಗ್ರಾಮೀಣ ಭಾಗದಲ್ಲಿ ಒಂದಿಷ್ಟು ತಿಳುವಳಿಕೆ ಇಲ್ಲ, ಈ ಬಗ್ಗೆ ಗೊತ್ತೇ ಇರಲ್ಲ. ಪ್ಲಾಸ್ಟಿಕ್ ಸರ್ಜರಿ ಅಂದ್ರೆ ಏನಂದ್ರೆ ಈ ಸೌಂದರ್ಯಕ್ಕಾಗಿ ಅಷ್ಟೇ ಅದು ಸೀಮಿತ ಅಂತಾರೆ. ಆದ್ರೆ ಬಹಳ ಒಂದು ಅದರ ಅಗತ್ಯತೆ ತುಂಬಾ ವಿಸ್ತಾರವಾಗಿದೆ. ಎಲ್ಲೆಲ್ಲಿ ಏನೇನು ಬಳಕೆ ಆಗತ್ತೆ ಅದು ಸ್ವಲ್ಪ ಹೇಳಿ.
1: ಸೊ ಈಗ ನಾವು ಮೇಲಿಂದ ಕೆಳಗೆ ನೋಡಿದ್ರೆ ಈಗ ಹುಟ್ಟಿನಿಂದ ಬರುವಂತ ಕೆಲವೊಂದು ಪ್ರಾಬ್ಲಮ್ಸ್, ಕ್ರೇನಿಯೋಸಿನೋಸ್ಟ್ರೋಸಿಸ್ ಅಂದ್ರೆ ಈ ತಲೆದು ಮೂಳೆಗಳು ಮೊದಲೇ ಅಂಡ್ಕೊಳ್ಳುತ್ತವೆ. ಸೊ ಅದಕ್ಕೆ ಬೇಕಾಗಿರೋ ಸರ್ಜರೀಸ್, ಕಿವಿ ಇಲ್ಲದೆ ಹುಟ್ಟುತ್ತಾರೆ ಕೆಲವರು, ಕಿವಿಯನ್ನ ಮಾಡೋದು ಬರೀ ನೋಡ್ಲಿಕ್ಕಷ್ಟೇ, ಇದರಿಂದ ಕಿವಿ ಕೇಳೋದು ಹೆಚ್ಚಾಗ
0: ಸೌಂದರ್ಯದಲ್ಲಿ ಬರುತ್ತದು. ಒಂದು ಆರ್ಗನ್ ಟೈಪ್ ಫಿಕ್ಸ್ ಮಾಡ್ಬಿಡೋದು.
1: ಹೌದು. ಮತ್ತೆ ಕ್ಲೆಫ್ಟ್ ಪ್ಯಾಲೆಟ್, ಸೀಳು ತುಟಿ, ಈ ಆಪರೇಷನ್ಸ್ ಎಲ್ಲ ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡೋದು. ಈ ಮುಖದ್ದು ಎಲುಬುಗಳು ಮುರಿದ್ರೆ ಅದರದ್ದು ಆಪರೇಷನ್ ಫಿಕ್ಸ್ ಮಾಡೋದು ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡ್ತಾರೆ. ಎಲ್ಲೇ ಕ್ಯಾನ್ಸರ್ ಆದ್ರೂ, ಈಗ ಮುಖದಲ್ಲಿ ಕ್ಯಾನ್ಸರ್ ಆಗ್ಲಿ, ಚರ್ಮದಲ್ಲಿ ಎಲ್ಲೇ ಕ್ಯಾನ್ಸರ್ ಆದ್ರೂ ಇದನ್ನ ತೆಗೆಯೋದು ಮತ್ತೆ ಅದಕ್ಕೆ ಕವರ್ ಕೊಡೋದು, ಇದು ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡೋದು.
0: ಅಪಘಾತ ಸಂದರ್ಭಗಳಲ್ಲಿ
1: ಅಪಘಾತ, ಹೌದು ಅದು ಕೂಡ. ಮತ್ತೆ ಬೇರೆ ಯಾವ್ದೇ ಅಪಘಾತ ಆದಾಗ ಎಲ್ಲಾದ್ರೂ, ಈಗ ಬೆರಳಾಗ್ಲಿ, ಕೈಯಾಗ್ಲಿ, ಕಾಲಾಗ್ಲಿ, ಇದನ್ನ ಜೋಡಣೆ ಮಾಡೋದು, ಅಥವಾ ಅಲ್ಲಿ ಚರ್ಮ ಮಾಂಸದ ಏನಾದ್ರು ಕೊರತೆ ಬಂದ್ರೆ ಅದನ್ನ ಮುಚ್ಚೋದು, ಇದೆಲ್ಲವೂ ಪ್ಲಾಸ್ಟಿಕ್ ಸರ್ಜರಿ ಅಂಡರ್ ಬರುತ್ತೆ. ಸೊ ಇದು ಪ್ಲಾಸ್ಟಿಕ್ ಅಂಡ್ ರೀಕನ್ಸ್ಟ್ರಕ್ಟಿವ್ ಸರ್ಜರಿ ಅಂತ.
0: ಹೌದು, ರೀಕನ್ಸ್ಟ್ರಕ್ಟಿವ್ ಮತ್ತೆ
1: ರೀಕನ್ಸ್ಟ್ರಕ್ಷನ್
0: ಅಂದ್ರೆ ಮತ್ತೆ ಈಗ ಮುರಿದು ಹೋದಂತದನ್ನ ಸರಿಪಡಿಸೋದು ಮತ್ತೆ ವಾಪಸ್ ಅಂತ. ಬಿಲ್ಡಿಂಗ್ ಬಿತ್ತು ಅಂದ್ರೆ ಅದನ್ನ ಹೇಗೆ ಸರಿ ಕಟ್ಟಿಬಿಡ್ತೀವಿ ವಾಪಸ್. ಸೊ ಆ ರೀತಿ ಕಟ್ಟುವ ಕೆಲಸ ಆಗತ್ತೆ.
1: ಮನುಷ್ಯ
0: ನರಗಳ ಜೋಡಣೆ, ಮನುಷ್ಯ ಹೇಗಿದಾನೋ ಹಾಗೇನೆ ಕಾಣುವ ಹಂಗೆ ಮಾಡುವಂತ ಸಾಧ್ಯತೆಗಳು ಇವೆ ಅಂತ. ಮತ್ತೆ ಇದಕ್ಕಾಗಿ ಅಪಘಾತಗಳು ಆಗೋ ಸಂದರ್ಭದಲ್ಲಿ ತುರ್ತಾಗಿ ಚರ್ಮ ಬೇಕಾಗಿರುತ್ತದೆ. ಸುಟ್ಟ ಗಾಯದ ಸಂದರ್ಭದಲ್ಲಿ ಕೂಡ ಚರ್ಮ ಬೇಕಾಗಿರುತ್ತದೆ. ಇನ್ನೇನೇನೋ ಸಾಧ್ಯತೆ ಬೇಕಾಗಿರುತ್ತದೆ. ಈಗ ಒಂದಿಷ್ಟು ಚರ್ಮವನ್ನ ಈ ಸೌಂದರ್ಯಕ್ಕಾಗಿ ಒಂದೇನೋ ತೆಗಿತಾರೆ ಅನ್ಕೊಳ್ಳೋಣ, ತೆಗೆದು ಬಿಸಾಕ್ಬಿಡ್ತಾರೆ ಅನ್ಕೊಳ್ಳೋಣ, ಆ ಚರ್ಮವನ್ನ ದಾನವಾಗಿ ಕೊಡ್ಬೋದಾ? ಈಗ ಉದಾಹರಣೆ ಬೊಜ್ಜು,
1: ಅದರ್ ಈಗ ಬೊಜ್ಜಲ್ಲಿ, ಹೌದು, ಈಗ ಅಬ್ಡೋಮಿನೋಪ್ಲಾಸ್ಟಿ ಅಂತ ಕರಿತೇವೆ. ಸೊ ಅದರಲ್ಲೂ ಸ್ವಲ್ಪ ಚರ್ಮ ಬರುತ್ತೆ, ಬಟ್ ಅದೆಲ್ಲ ಚಿಕ್ಕ ಚಿಕ್ಕ, ಅದರಿಂದ ನಾವು
0: ಅಲ್ಲ ಈ ಚಿಕ್ಕ ಚಿಕ್ಕ ಸೇರಿಸಿ ಅದು ದೊಡ್ಡದಾಗತ್ತಲ್ಲ, ಇಂತಿಷ್ಟು ಜನರ ಕಡೆಯಿಂದ ಶೇಖರಣೆ ಮಾಡಿ ಅದು ಇಷ್ಟು ಚರ್ಮ ಆಗ್ಬೋದಲ್ಲ.
1: ಹಾಗೆ ಹಾಗೆ ಇನ್ನು
0: ಬ್ಯಾಂಕ್ ಅಲ್ಲಿ ಮಾಡಕ್ ಬರಲ್ಲ ಆ ತರ ಅಲ್ಲ. ಅಂದ್ರೆ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕೊಡೋದಂತಲ್ಲ, ಹೆಚ್ಚಿನ ಭಾಗ ಒಬ್ಬನೇ ವ್ಯಕ್ತಿಯಿಂದ ತೆಗೆದಿದ್ದು. ಒಂದೊಂದು ಕಡೆ ಅದನ್ನ ನೀವು ವರ್ಗೀಕರಣ ಮಾಡಿ, ಕ್ಲಾಸಿಫಿಕೇಶನ್ ಮಾಡಿ ಇಟ್ಬಿಡ್ತೀರಾ, ಈ ವಯಸ್ಸಿನವ್ರ ಚರ್ಮ ಇದು, ಇದು ಇವ್ರದ್ದು, ಇದನ್ನೆಲ್ಲ ಬರುತ್ತೆ,
1: ಯಾರಿಂದ ಬಂದಿರೋದು ಅಂತ ಅಲ್ಲಿ ಗೊತ್ತಾಗುತ್ತೆ ನಮಗೆ, ಐಡೆಂಟಿಫಿಕೇಶನ್ ಮಾರ್ಕರ್ ಇರುತ್ತೆ. ಬಟ್
0: ಹೆಸರು ಡಿಸ್ಕ್ಲೋಸ್ ಮಾಡಲ್ಲ ಯಾರ್ದು ಆಗಿದೆ ಅಂತ.
1: ಬಟ್ ಇದು ಯಾರಿಗೆ ಹಾಕ್ತೇವ ಅದು
0: ಗೊತ್ತಾಗಲ್ಲ. ಈಗ ಚರ್ಮದಾನದ ಮಹತ್ವದ ಬಗ್ಗೆ ಜನರಿಗೆ ತಿಳುವಳಿಕೆ ಆಗಿದೆಯಾ ನಿಮ್ಮ ಪ್ರಕಾರ ಏನನ್ಸುತ್ತೆ?
1: ಇನ್ನೂ ಅದು ಹೆಚ್ಚು ಜನರಿಗೆ ತಿಳುವಳಿಕೆ ಇಲ್ಲ. ಈಗ ನಿಮ್ಮ ಮನೆಯಲ್ಲೇ ನೋಡಿ, ಕೇಳಿದ್ರೆ ಗೊತ್ತಿರ್ಲಿಕ್ಕಿಲ್ಲ ಅವರಿಗೆ. ಸೊ ನಾವೆಲ್ಲರೂ ಇದ್ರ ಬಗ್ಗೆ
0: ಮಾತಾಡಬೇಕು. ಈಗ ಮೇಡಮ್ ಸ್ವಲ್ಪ ಚರ್ಮ ಬೇಕಾಗಿರ್ತದೆ, ಉದಾಹರಣೆ ಏನೋ ಒಂದು ಒಂದು ಸ್ವಲ್ಪ ಗಾಯ ಆಗಿದೆ ಅನ್ಕೋಣ, ಆ ಗಾಯದ ಭಾಗವನ್ನ ತೆಗೆದಿರ್ತೀವಿ, ಸರಿ ಏನೋ ಆಪರೇಷನ್ ಮಾಡಿರ್ತಾರೆ, ಅಲ್ಲಿ ಸ್ವಲ್ಪ ಚರ್ಮ ಬೇಕಾಗಿರ್ತದೆ, ಅದನ್ನ ಅವರ ದೇಹದಿಂದನೇ ಎಲ್ಲೋ ಒಂದ್ ಕಡೆ ತೆಗೆದು ಮಾಡ್ತಿರ ಬಂದು ತೆಗಿಯಕ್ಕಾಗ ತೆಗೆದ್ರೆ ಇನ್ನೊಂದು ಕಡೆ ಅದು ಕುರುಪಾಗತ್ತೆ, ಅದರದ್ದು ಬ್ಯೂಟಿನೆಸ್ ಹೋಗುತ್ತೆ ಅಂತಂದಾಗ, ಆವಾಗ ಅಷ್ಟೇ ಚರ್ಮವನ್ನು ತಗೊಂಡು ಕಸಿ ಮಾಡಿ ಹೊಂದಾಣಿಕೆ ಮಾಡೋಕ್ಕಾಗತ್ತಾ ದಾನವಾದಿಗೆ ಪಡೆದಂಥದ್ದನ್ನು?
1: ಇಲ್ಲ, ಅದು ಏನಂದರೆ ಈ ದಾನ ಮಾಡಿದ ಚರ್ಮವನ್ನು ಹಾಕಿದ್ರು ಕೂಡ ಅದು ಮೂರ್ನಾಲ್ಕು ವಾರದಲ್ಲಿ ರಿಜೆಕ್ಟ್ ಆಗುತ್ತೆ, ಆಟೋಮೆಟಿಕ್ ರಿಜೆಕ್ಟ್ ಆಗುತ್ತೆ. ಬಟ್ ಅಲ್ಲಿಯ ತನಕ ಕೊಡೋ ಪ್ರೊಟೆಕ್ಷನ್ ಇದೆ ಅಲ್ಲ, ಅದು ಇಂಪಾರ್ಟೆಂಟ್. ಸೊ ಅದು ಈ ಬರ್ನ್ಸ್ ವಿಕ್ಟಿಮ್ಸಿಗೆ, ಇದು ಸುಟ್ಟು ಗಾಯಗೊಂಡ ರೋಗಿಗಳಿಗೆ ಇಂಪಾರ್ಟೆಂಟ್. ಯಾಕೆ, ಒಂದು ದೇಹದ ಅರ್ಧ ಭಾಗ ಸುಟ್ಟಾಗ ನೀವು ಅದನ್ನು ಕವರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಈಗ ಚರ್ಮ ಇದೆ ಅಲ್ಲ, ನಮಗೆ ಅದು ಹೊರಗಿನ ಪದರದ ಹಾಗೆ ಫುಲ್ ಇಡೀ ದೇಹಕ್ಕೆ ಅದು ಕವರ್ ಮಾಡುತ್ತೆ. ಸೊ ನೀವು ಇನ್ನೊಂದು ಕಡೆಯಿಂದಲೂ ತಗೊಂಡ್ರೆ ಅಲ್ಲಿ ಕೂಡ ಗಾಯ ಆಗುತ್ತೆ, ಆವಾಗ ಇದು ಬಳುವಳಿಕೆ ಮಾಡಬಹುದು.
0: ಚರ್ಮದಾನವಾಗಿ ಪಡೆದಂತದ್ದನ್ನ ಮಾಡ್ಲಿಕ್ಕೆ ಬರುತ್ತೆ ಅಂತ,
1: ಸಣ್ಣ ಸಣ್ಣ ಗಾಯಗಳಿಗೆ
0: ಅಲ್ಲಲ್ಲಿ ಅವರವರ ದೇಹದಲ್ಲೇ ತಗೊಂಡು ಮಾಡ್ತಾರೆ.
1: ಮತ್ತೆ ಅದು ಅಲ್ಲಿ ಎಲ್ಲಿಂದ ತಗೊಂಡಿರ್ತೇವ ಅಲ್ಲಿ ಕೂಡ ಬೆಳೆಯುತ್ತೆ, ಅದು
0: ಬೆಳೆಯುತ್ತೆ. ಅಲ್ವಾ,
1: ಈಗ ನಿಮಗೆ ಒಂದು ಚರ್ಮದಾನ ಮಾಡುವವರ ಅಥವಾ ರಿಲೇಟಿವ್ಸಿಗೆ ಡೌಟ್ ಆಗ್ಬೋದು, ಇದು ಸ್ವಲ್ಪ ಕುರುಪಾದ್ರೆ, ಡಿಫಾರ್ಮಿಟಿ ಆದ್ರೆ ದಾನ ಮಾಡಿದ ದೇಹಕ್ಕೆ. ಸೊ ಇದು ನಾವು ಎಲ್ಲಿಂದ ತಗೋತೇವೆ, ಕಾಣದೇ ಇರೋ ಜಾಗದಿಂದ
0: ತಗೊಳ್ತೀರಿ,
1: ತೊಡೆಗಳಿಂದ, ಬೆನ್ನಿನ ಹಿಂದಿನ ಭಾಗದಿಂದ, ಮುಖ ಆಗ್ಲಿ, ಎದೆ ಆಗ್ಲಿ, ಕೈ ಆಗ್ಲಿ, ಕೈಯಿಂದ ಎಲ್ಲ ಹೆಚ್ಚು ತಗೊಳ್ಳೋದು.
0: ಅದೇ ಅವರವರ ದೇಹದಿಂದ

0: ಚರ್ಮವನ್ನು ತೆಗೆದಾಗ ಜೈವಿಕವಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಲ್ಲ ಅನ್ಕೋಬಹುದು.
1: ಹೌದು
0: ಇನ್ನೊಂದು, ದೇಹದಿಂದ ಪಡೆದಂತಹ ಚರ್ಮಕ್ಕೆ ಅನೇಕ ಸವಾಲುಗಳಿವೆ. ಸರಿಯಾದ ಪರೀಕ್ಷೆಗಳನ್ನು ಮಾಡಿ ಅದು
1: ಮಾಡಿ
0: ಹೊಂದಾಣಿಕೆ ಆಗುತ್ತೋ ಇಲ್ಲ ಅಂತ ನೋಡ್ಬೇಕಾಗತ್ತೆ.
1: ಇಲ್ಲ, ಈಗ ಬೇರೆ ಆರ್ಗನ್ ಡೊನೇಷನ್ ಮಾಡಿದಾಗ ಹೇಗೆ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಇಂಪಾರ್ಟೆಂಟ್, ಎಚ್ ಎಲ್ ಎ ಟೈಪಿಂಗ್ ಹೇಗೆ ಇಂಪಾರ್ಟೆಂಟ್ ಇದೆಯಾ, ಹಾಗೆ ಚರ್ಮದಾನದಲ್ಲಿ ಇಲ್ಲ. ಸೊ ಬ್ಲಡ್ ಗ್ರೂಪ್ ಮ್ಯಾಚ್ ಆಗದೆ ಇದ್ರೂ ನಡೆಯುತ್ತೆ, ಎಚ್ ಎಲ್ ಎ ಟೈಪಿಂಗ್ ಆಗದೆ ಇದ್ರು. ಸೊ ಇದೆಲ್ಲ ಚೆಕ್ ಮಾಡೋದಿಲ್ಲ. ಒಂದೇ ಏನು ಇಂಪಾರ್ಟೆಂಟ್, ಇನ್ಫೆಕ್ಷನ್ ಇರಬಾರ್ದು ಮತ್ತೆ ರೋಗಗಳಿರಬಾರ್ದು, ಈಗ ವೈರಲ್ ಇನ್ಫೆಕ್ಷನ್ಸ್ ಇರಬಾರ್ದು.
0: ಅಂದ್ರೆ ದಾನವಾಗಿ ಪಡೆದಂತಹ ಚರ್ಮದ ಒಂದು ಲಕ್ಷಣಗಳನ್ನ ಅಲ್ಲಿ ಫಿಕ್ಸ್ ಮಾಡಿಟ್ಟಿರ್ತಾರ ಈಗ,
1: ಅದೆಲ್ಲ ಈಗ
0: ಗೊತ್ತಾಗಲ್ಲ ನಿಮಗೆ.
1: ಅಲ್ಲಿ ಹಾರ್ವೆಸ್ಟ್ ಮಾಡುವಾಗ್ಲೇ ಬ್ಲಡ್ ಕೂಡ ತಗೊಂಡು, ರಕ್ತ ಕೂಡ ತಗೊಂಡು ಅದನ್ನ ಚೆಕ್ ಮಾಡ್ತೇವೆ. ಸೊ ಅವರಿಗೆ ಏನಾದ್ರೂ ಸ್ಕಿನ್ ಇನ್ಫೆಕ್ಷನ್ ಇದೆಯಾ ಅಥವಾ ಬ್ಲಡ್ ಇನ್ಫೆಕ್ಷನ್ ಇದೆಯಾ, ಯಾವ್ದಾದ್ರೂ ವೈರಲ್ ಡಿಸೀಸಸ್ ಇದೆಯಾ, ಎಲ್ಲವನ್ನು ಚೆಕ್ ಮಾಡಿ ಕ್ಲಿಯರ್ ಆದಾಗ ಅದನ್ನ ರೆಡಿ ಫಾರ್ ಗ್ರಾಫ್ಟಿಂಗ್ ಅಂತ ಇಡೋದು.
0: ಇದು ಚರ್ಮದಾನದ ಬಗ್ಗೆ ನಾವು ಸ್ವಲ್ಪ ಹೊಸ ವಿಷಯನೇ ತಿಳ್ಕೊಂಡಿದ್ದೀವಿ. ಜನರಿಗೆ ಈ ಬಗ್ಗೆ ಪ್ರಜ್ಞೆ ಬರಬೇಕು, ತಿಳ್ಕೊಂಡಿರ್ಬೇಕು. ಒಟ್ಟು ಪ್ಲಾಸ್ಟಿಕ್ ಸರ್ಜರಿ ಅಂತಂದಾಗ ಅದು ಅನೇಕ ವಿಷಯಗಳಿವೆ, ಅದರಲ್ಲಿ ಆ ಎಲ್ಲ ವಿಷಯಗಳನ್ನು ತಿಳ್ಕೋಬೇಕು. ಮತ್ತು ದಾನವಾಗಿ ಪಡೆದಾಗ ಕಾನೂನಾತ್ಮಕವಾಗಿ ಯಾವುದೇ ಅಡೆತಡೆಗಳು ಇಲ್ಲಾರದ ಹಾಗೆ, ಈವನ್ ಇವಾಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ, ಈಗ ತಾವು ಹೇಳಿದಂಗೆ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಕೂಡ ಅದರದ್ದು ಬ್ಯಾಂಕ್ ಇದೆ ಅಂತಂತ ಹೇಳಿ ಹೇಳಿದ್ರಿ. ಇದು ಇನ್ನೂ ಎಲ್ಲ ಕಡೆಯೂ ಗೊತ್ತಾಗಲಿ, ಹೇಗೆ ರಕ್ತದ ಬ್ಯಾಂಕುಗಳು, ರಕ್ತನಿಧಿ, ಬ್ಲಡ್ ಬ್ಯಾಂಕ್ಗಳು ಎಲ್ಲ ಕಡೆ ಇವೆ, ಹಾಗೆ ಚರ್ಮದಾನದ ಒಂದು ವ್ಯವಸ್ಥೆ, ಒಂದು ಶೇಖರಣೆ ಮಾಡುವಂಥ ವ್ಯವಸ್ಥೆ ಆಗಬೇಕು. ಯಾಕಂದರೆ ತಾವು ಹೇಳಿದಂಗೆ 5 ವರ್ಷದ ತನಕ ಉಪಯೋಗ ಮಾಡಬೇಕಂದಾಗ ಎಲ್ಲಿಂದ ಎಲ್ಲಿಂದಾದರೂ ಸಾಗಿಸ್ಬೋದು.
1: ಹೌದು,
0: ಜನರ ಸಮಸ್ಯೆ, ಅವರ ಒಂದು ಸಮಸ್ಯೆ ನಿವಾರಣೆಗೆ ಇದು ಒಂದು ಸಹಾಯಕಾರಿ ಅಂಶ ಅಂತ ಹೇಳ್ಬೋದು.
1: ಈಗ ದೇಶದಲ್ಲಿರೋ 20 ಬ್ಯಾಂಕ್ಗಳು ಇಡೀ
0: ದೇಶಕ್ಕೆ ಸಪ್ಲೈ ಮಾಡ್ತಾರೆ.
1: ಅದಕ್ಕೆ ಆದಷ್ಟು ಚರ್ಮದಾನ ಮಾಡಿದ್ರೆ ಒಳ್ಳೇದು.
0: ನಮ್ಮಲ್ಲಿ ಅದು ಮತ್ತೆ ಅಗೇನ್ ದೊಡ್ಡ ದೊಡ್ಡ ಪಟ್ಟಣಗಳಲ್ಲೇ ಈ ಒಂದು ಚರ್ಮ ದಾನವಾಗಿ ಪಡೆದಂತಹ ಚರ್ಮದ ಕಸಿ ಆಗತ್ತಾ, ಅದು ಹೆಂಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕಂದ್ರೆ ಬೇರೆ ಬೇರೆ ಜಿಲ್ಲಾ ಸ್ಥಳದಲ್ಲಿ ಈ ರೀತಿ ಚರ್ಮ ದಾನವಾಗಿ ಪಡೆದ ಚರ್ಮವನ್ನ ಮಾಡಬಹುದಾ?
1: ಮಾಡಬಹುದು, ಮಾಡಬಹುದು. ಅಂದ್ರೆ ಅದನ್ನ ಸರಿಯಾಗಿ ಪ್ರೊಸೆಸ್ ಮಾಡಿ
0: ಪ್ರಿಸರ್ವ್ ಮಾಡಿದ್ರೆ ಅದನ್ನ ಎಲ್ಲಾದ್ರೂ
1: ಯೂಸ್
0: ಮಾಡಬಹುದು. ಮತ್ತೆ ಅಲ್ಲಿ ತಜ್ಞ ವೈದ್ಯರು ಇರಬೇಕು.
1: ಹೌದು, ಉಪಯೋಗಿಸೋರು ಇರಬೇಕು.
0: ಸರ್ಜನ್ಸ್, ಪ್ಲಾಸ್ಟಿಕ್ ಸರ್ಜನ್ಸ್ ಮಾಡಬಹುದು ಅಂತ. ಈ ಬಗ್ಗೆ ಒಂದು ಕೋರ್ಸ್, ಈಗ MBBS ಮಾಡಿದ್ಮೇಲೆ ತಾವು ಓದ್ತಿರಲ್ಲ, ಸ್ಪೆಷಲೈಸೇಷನ್, ಸಾಕಷ್ಟು ಅವಕಾಶಗಳಿವೆಯಾ ಓದ್ಲಿಕ್ಕೆ?
1: ಇದೆ, ಕಾಂಪಿಟಿಷನ್ ಇದೆ.
0: ಇದೆ
1: ಅಂದ್ರೆ MBBS ಮಾಡಿ, MS ಸರ್ಜರಿ ಮಾಡಿ, ಜನರಲ್ ಸರ್ಜರಿ ಮಾಡಿ, ಮತ್ತೆ ಸೂಪರ್ ಸ್ಪೆಷಾಲಿಟಿ ಮಾಸ್ಟರ್ಸ್ ಇನ್ ಚಿರರ್ಜಿ ಅಂತ ಕರಿತೇವೆ.
0: MBBS ಮಾಡಿ, MS ಮಾಡಿದ್ಮೇಲೆ
1: ಸೂಪರ್ ಸ್ಪೆಷಾಲಿಟಿ 3 ವರ್ಷದ್ದು
0: ಅಲ್ವಾ?
1: ಅದು ಪ್ಲಾಸ್ಟಿಕ್ ಅಂಡ್ ರಿಕನ್ಸ್ಟ್ರಕ್ಟಿವ್ ಸರ್ಜರಿ.
0: ಓಹೋ, ಸಾಕಷ್ಟು ತಜ್ಞತೆ ಬೇಕಾಗತ್ತೆ, ಸಾಕಷ್ಟು ಜ್ಞಾನ ಬೇಕಾಗತ್ತೆ ಇದರಲ್ಲಿ. ಒಳ್ಳೆಯದು ಮೇಡಮ್, ಈ ಬಗ್ಗೆ ಚರ್ಮದಾನದ ಬಗ್ಗೆ ತಾವು ಉತ್ತಮವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಒಟ್ಟಾರೆ ಒಂದು ಜಾಗೃತಿ ಮೂಡಬೇಕು, ಎಲ್ರಿಗೂ ಗೊತ್ತಿರಬೇಕು ಯಾವ್ಯಾವ ವಿಷಯಗಳನ್ನು ಹೇಗೆ ಹೇಗೆ ವೈದ್ಯರು ಅದನ್ನು ಡೀಲ್ ಮಾಡ್ತಿರ್ತಾರೆ ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕು. ಈ ಮಾಹಿತಿ ತುಂಬ ಅಗತ್ಯ ಅಂತ ಅನ್ನಿಸ್ತು. ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದ.
2: ಚರ್ಮದಾನ ಕುರಿತು ಇದುವರೆಗೂ ರಮ್ಯಾ ಪೀಡುಬೈಲು ಅವರೊಂದಿಗಿನ ಸಂದರ್ಶನವನ್ನ ಕೇಳಿದ್ರಿ. ಸಂದರ್ಶಕರು ಚಾಂಪಣ್ಣ, ಆಶಿಹಾಳ್. ರಾಜ್ಯವ್ಯಾಪಿ ಪ್ರಸಾರವಾದ ಆರೋಗ್ಯ ಸಂಚಿಕೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದೀಗ ಒಂದು ಭಾವಗೀತೆ.

0: ರತ್ನಮಾಲ ಪ್ರಕಾಶ್ ಅವರ ಕಂಠದಲ್ಲಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀ ನಾರಾಯಣ ಭಟ್ಟ ಅವರ ಕವನವನ್ನ ಕೇಳಿದ್ರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನ.
2: ಆತ್ಮೀಯ ಕೇಳುಗರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತು ಕೇಂದ್ರ ಸರ್ಕಾರದ ಒಂದು ಬಹಳ ಮುಖ್ಯವಾದಂತಹ ಕಾರ್ಯಕ್ರಮ ಕೃಷಿ ಸಿಂಚಾಯಿ ಯೋಜನೆ. ಈ ಕೃಷಿ ಸಿಂಚಾಯಿ ಯೋಜನೆಯ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
2: ಏನು ಸರ್ ಕೃಷಿ ಸಿಂಚಾಯಿ ಯೋಜನೆ ಅಂತ ಹೇಳಿದರೆ?
3: ಮಾನ್ಯ ಪ್ರಧಾನಮಂತ್ರಿಗಳು 16ನೇ ಲೋಕಸಭೆಯಲ್ಲಿ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಏನು ಅಂತೇಳಿ ಹೇಳಿದರೆ, ನೀರಿನ ಪ್ರತಿ ಹನಿಯೂ ಕೂಡ ಅಮೂಲ್ಯ. ಈ ನೀರನ್ನು ನಾವು ಸದ್ಬಳಕೆ ಮಾಡ್ಕೋಬೇಕು ಮತ್ತು ಇನ್ನೂ ಹೆಚ್ಚು ಉಪಯೋಗ ಆಗೋ ರೀತಿಯಲ್ಲಿ ನೋಡ್ಕೋಬೇಕು ಅಂತೇಳಿ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತೇಳಿ PMKSY ಈ ಯೋಜನೆಯನ್ನು ಜಾರಿಗೆ ತಂದು, ಆ ಯೋಜನೆಯ ಒಂದು ಪ್ರಮುಖ ಉದ್ದೇಶ ಏನು ಅಂತೇಳಿ ಹೇಳಿದ್ರೆ, ಹರ್ ಖೇತ್ ಕೋ ಪಾನಿ ಅಂತ, ಪ್ರತಿ ಹೊಲಕ್ಕೂ ನೀರು ಹೋಗಬೇಕು ಅನ್ನೋದು ಅದರ ಮುಂದಿನ ದೃಷ್ಟಿ. ಅದು ಅದನ್ನ ದೂರದೃಷ್ಟಿಯಲ್ಲಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನ ಯೋಜನೆ ಮಾಡ್ತಾರೆ.
2: ಇನ್ನು ಉಳಿದಂತ ಉದ್ದೇಶಗಳು ಏನೇನು?
3: ಈಗ ಅದನ್ನ ಪ್ರಮುಖವಾಗಿ ಯಾಕೆ ಆ ರೀತಿ ಮಾಡಿದ್ರು ಅಂತೇಳಿ ಹೇಳಿದ್ರೆ, 141 ಮಿಲಿಯನ್ ಹೆಕ್ಟರ್ ಪ್ರದೇಶ

0: ಪ್ರದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಿತ್ತನೆ ಆಗ್ತದೆ. ಆ ಪೈಕಿ 65 ಮಿಲಿಯನ್ ಹೆಕ್ಟೇರ್ ಮಾತ್ರ ನೀರಾವರಿ ಕ್ಷೇತ್ರಕ್ಕೆ ಒಳಪಟ್ಟಿದೆ, ಅಂದರೆ 45%. ಇನ್ನು 55% ನೀರಾವರಿಗೆ ಒಳಪಡೋದಿಲ್ಲ. ಪ್ರಧಾನಮಂತ್ರಿಗಳ ಆಶಯ ಏನು ಅಂತೇಳಿ ಹೇಳಿದ್ರೆ, ಹರ್ ಕೇತ್ಕೋ ಪಾನಿ ಅಂತೇಳಿ ಹೇಳಿದ್ರೆ, ಪ್ರತಿ ಹೊಲಕ್ಕೂ ನೀರು ಹಾಯಿಸುವ ರೀತಿಯಲ್ಲಿ ನೋಡ್ಕೋಬೇಕು ನಾವು. ಆ ರೀತಿಯ ನೀರಾವರಿ ಯೋಜನೆಗಳನ್ನು ನಾವು ರೂಪಿಸಬೇಕು ಅಂತೇಳಿ ಪ್ಲಾನ್ ಮಾಡ್ತಾರೆ. ಆಗ ಈ ಪಿ ಎಂ ಕೆ ಎಸ್ ವೈ ಯೋಜನೆ ಅಡಿಯನ್ನು ಇಲ್ಲಿ ಏನು ಮಾಡ್ತಾರೆ ಅಂತೇಳಿ ಹೇಳಿದ್ರೆ, 4 ಭಾಗಗಳಾಗಿ ವಿಂಗಡಿಸ್ತಕ್ಕಂಥದ್ದು ಇದನ್ನು. ಮೊದಲನೇದು AIBP ಅಂತೇಳಿ, ಅಂದರೆ ಆಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್. ಇದರದ್ದು ಪ್ರಮುಖ ಉದ್ದೇಶ ಏನು ಅಂತೇಳಿ ಹೇಳಿದ್ರೆ, ಭಾಳ ದಿನಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಮಧ್ಯಮ ಪ್ರಮಾಣದ ಮತ್ತು ಬೃಹತ್ ಪ್ರಮಾಣದ ನೀರಾವರಿ ಯೋಜನೆಗಳನ್ನು ಮತ್ತೆ ಪುನರ್ಜೀವಗೊಳಿಸಬೇಕು, ಅವುಗಳನ್ನು ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದು ಇದು ಮೊದಲನೇದು.
1: ವೇಗವಾಗಿ
0: ಮಾಡಬೇಕು, ಅದಕ್ಕೆ ಆಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟು PMKSY ಹರ್ ಕೇತ್ಕೋ ಪಾನಿ, ಅಂದರೆ ಪ್ರತಿಯೊಂದು ಹೊಲಕ್ಕೂ ನೀರು ಮುಟ್ಟಿಸ್ಬೇಕು ಅಂತೇಳಿ ಅಂತ. ಏನು ಮಾಡಬೇಕು ಇದಕ್ಕೆ ಸಂಬಂಧಪಟ್ಟಂತೆ, ಮಳೆ ಕೊಯ್ಲಿಗೆ ಬೇಕಾದಂಥ ವಿವಿಧ ಸ್ಟ್ರಕ್ಚರ್ಗಳನ್ನ ಮಾಡಬೇಕು ಅಂತೇಳಿ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರಲ್ಲಿ. ಪ್ರಮುಖವಾಗಿ ಎಲ್ಲಿ ನೀರನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಅಲ್ಲಿ ನೀರನ್ನು ನಿಲ್ಲಿಸಬೇಕು, ಎಲ್ಲಿ ನೀರನ್ನು ಹಿಂಗ್ಸೋದಕ್ಕೆ ಸಾಧ್ಯ ಅಲ್ಲಿ ನೀರನ್ನು ಹಿಂಗಿಸ್ಬೇಕು. ರೈತರಿಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಸಣ್ಣ ಸ್ಟ್ರಕ್ಚರ್ಗಳು, ಚೆಕ್ ಡ್ಯಾಮ್ ಆಗಿರ್ಬೋದು, ನಾಲಬಂಡ್ ಆಗಿರ್ಬೋದು, ಈ ಥರ ಇದನ್ನು ಹರಕೆ ಎತ್ಕೋ ಪಾನಿ ಆಗಬೇಕು ಅಂತೇಳಿ. ಮೂರನೇದೇನು ಅಂತೇಳಿ ಹೇಳಿದ್ರೆ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ, ಪ್ರತಿ ಹನಿಗೂ ಹೆಚ್ಚಿನ ಬೆಳೆ ಆಗಬೇಕು ಅಂತೇಳಿ ಅಂತ. ಇದರಲ್ಲಿ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತೇಳಿ ಹೇಳಿದ್ರೆ, ಈ ನಾವು ಸೂಕ್ಷ್ಮ ನೀರಾವರಿ ಅಂತೇಳಿ ಏನು ಹೇಳ್ತೀವಿ, ಹನಿ ನೀರಾವರಿ, ತುಂತುರು ನೀರಾವರಿ, ಈ ಥರದ ಘಟಕಗಳು ಏನು ಇವತ್ತು ನಾವು ರೈತರಿಗೆ ಕೊಡ್ತಾ ಇದ್ದೀವಿ, 90% ರಿಯಾಯಿತಿನಲ್ಲಿ ಕೊಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ರಾಜ್ಯದ ಪಾಲು ಕೂಡ ನಾವು ಮೆಚ್ಕೋಬೇಕು. ಏನು ಅಂತೇಳಿ ಹೇಳಿದ್ರೆ, ದೇಶದಿಂದ ಅಂದರೆ ಕೇಂದ್ರದಿಂದ ಕೊಡ್ತಕ್ಕಂಥದ್ದು 27% ಸಬ್ಸಿಡಿ. ಇವರು ಮ್ಯಾಂಡೇಟ್ರಿ ಆಗಿ ಏನು ಹೇಳ್ತಾರೆ ಅಂತೇಳಿ ಹೇಳಿದ್ರೆ, 18% ಸಬ್ಸಿಡಿಯನ್ನು ನೀವು ಕೊಡಲೇಬೇಕು ಅಂತೇಳಿ ಹೇಳ್ತಾರೆ. ಅಂದರೆ ಯಾವುದೇ ರಾಜ್ಯ 18% ಕೊಟ್ಟ ನಂತರವೇ ಅವ್ರು 27% ಕೊಡ್ತಾರೆ, ಅಲ್ಲಿಗೆ 45%. ಇದರ ಮೇಲೆ ಕರ್ನಾಟಕ ರಾಜ್ಯದವರು ಟಾಪ್ ಅಪ್ ಅಂತೇಳಿ ಹೇಳ್ತೀವಿ, ಹೆಚ್ಚುವರಿ ಅನುದಾನವನ್ನು ಮತ್ತೆ 45% ಕೊಡ್ತಾ ಇದ್ದಾರೆ. ಅಲ್ಲಿಗೆ ಈ 45 ಪ್ಲಸ್ ಇಲ್ಲಿ 18, 63% ಕರ್ನಾಟಕ ರಾಜ್ಯದ ಕಾಂಟ್ರಿಬ್ಯೂಷನ್ ಇದೆ. ಇದ್ರೆ ಇದನ್ನ ಕೊಟ್ಟು 90% ರಿಯಾಯಿತಿ ದರದಲ್ಲಿ ರೈತರಿಗೆ ನಾವು ಹನಿ ನೀರಾವರಿ ಉಪಕರಣಗಳನ್ನ, ತುಂತುರು ನೀರಾವರಿ ಉಪಕರಣಗಳನ್ನು ಕೊಡ್ತಾ ಇದ್ದೇವೆ. 4ನೇದು ಇದೆ ಇದರಲ್ಲಿ, ಇನ್ನೊಂದು PMKSY ವಾಟರ್ಶೆಡ್ ಡೆವಲಪ್ಮೆಂಟ್ ಅಂತ. ನಿಮಗೆ ಗೊತ್ತಿದೆ ಜಲಾನಯನ ಅಂದರೆ ಏನು, ಸಾಕಷ್ಟು ರೈತರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ. ಬೇರೆ ಬೇರೆ ಜಲಾನಯನ ಯೋಜನೆಗಳನ್ನು ಅನುಷ್ಠಾನಗೊಳಿಸ್ತಕ್ಕಂಥ ಇವತ್ತಿನ ಕಾರ್ಯಕ್ರಮಗಳು ಸಹಿತ ನಡೀತಾ ಇರೋದು PMKSY ವಾಟರ್ಶೆಡ್ನಲ್ಲಿ.
1: ಈ ಒಂದು ಯೋಜನೆಯ ಅನುಕೂಲಗಳನ್ನು ನಮ್ಮ ಕೃಷಿಕರು ಹೇಗೆ ಪಡೆದುಕೊಳ್ಬಹುದು?
0: ಈಗ ಒಂದು ಹೇಳದೆ, ಆಕ್ಸಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಇದು ದೊಡ್ಡ ಮಟ್ಟದಲ್ಲಿ ಆಗ್ತಕ್ಕಂಥದ್ದು, ಬೃಹತ್ ನೀರಾವರಿ ಯೋಜನೆಗಳನ್ನು ತರತಕ್ಕಂಥದ್ದು, ಅದಕ್ಕೆ ನೇರವಾಗಿ ರೈತರು ಅದನ್ನು ಉಪಯೋಗ ಪಡ್ಕೋಬೇಕು ಅಂತೇಳಿ ಹೇಳಿದ್ರೆ ಅದರ ಪ್ರಯೋಜನದಲ್ಲಿ ಅವ್ರು ಬರ್ತಾರೆ, ಬಟ್ ಅವರಾಗಿ ಬಂದು ಕೇಳೋದಕ್ಕೆ ಅವಕಾಶ ಇರೋದಿಲ್ಲ. ಇದನ್ನು ಸರ್ಕಾರವೇ ಯೋಜನೆಯನ್ನು ರೂಪಿಸುತ್ತೆ, ಆ ಪ್ರಕಾರ ಮಾಡುತ್ತೆ. ಇನ್ನು ನಾನು ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತೇಳಿ ಏನು ಹೇಳಿದೆ, ಪ್ರತಿ ಹನಿಗೂ ಹೆಚ್ಚಿನ ಬೆಳೆ, ಅಲ್ಲಿ ನಾವು ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಏನು ಕೊಡ್ತಾ ಇದ್ದೇವೆ, ಇದನ್ನು ಕೃಷಿ ಇಲಾಖೆ ಮುಖಾಂತರ ಮತ್ತು ತೋಟಗಾರಿಕೆ ಇಲಾಖೆ ಮುಖಾಂತರ ಕೊಡ್ತಾ ಇದ್ದೇವೆ. ಕೃಷಿ ಇಲಾಖೆ ಮುಖಾಂತರ ತುಂತುರು ನೀರಾವರಿ ಘಟಕಗಳನ್ನು ಕೊಡ್ತಾ ಇದ್ದೇವೆ 90% ರಿಯಾಯಿತಿಯಲ್ಲಿ. ಅದೇ ರೀತಿ ತೋಟಗಾರಿಕೆ ಇಲಾಖೆಯಿಂದ ನಮಗೆ ಹನಿ ನೀರಾವರಿ ಘಟಕಗಳನ್ನು 90% ರಿಯಾಯಿತಿಯಲ್ಲಿ ಕೊಡ್ತಾ ಇದ್ದಾರೆ. ನಮ್ಮ ರೈತರು ನೇರವಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಕೊಟ್ಟು ಬಂದರೆ ಮುಗೀತು. ಇದರಲ್ಲಿ ಒಟ್ಟಾರೆ ಘಟಕದ ವೆಚ್ಚ 100% ಇದ್ರೆ 10% ಕೇವಲ 2600 ರೂಪಾಯಿ ಕಟ್ಟತಕ್ಕಂಥದ್ದು ಅಷ್ಟೇ ಇರ್ತದೆ. 2600 ರೂಪಾಯಿ ಕಟ್ಟಿದರೆ ಇವರಿಗೆ 30 ಪೈಪು, 5 ಜೆಟ್ಟು, 5 ಸ್ಯಾಡಲ್, 8 ಕ್ಯಾಪು, ಈ ರೀತಿ ಎಲ್ಲ ಒಟ್ಟಾರೆ 1 ಹೆಕ್ಟೇರ್ಗೆ ನೀರು ಉಣಿಸ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಕೊಡ್ತಾ ಇದೆ. ಅದನ್ನು ನಾವು ಕೃಷಿ ಇಲಾಖೆ ಮುಖಾಂತರ ಕೊಡ್ತಾ ಇದ್ದೇವೆ. ಅದೇ ರೀತಿ ಹನಿ ನೀರಾವರಿಗೆ ಬೇಕಾದಂಥ ಸಲಕರಣೆಗಳನ್ನು ತೋಟಗಾರಿಕೆ ಇಲಾಖೆ ಮುಖಾಂತರ ಕೂಡ ತಗೋಬೋದು. ಕೃಷಿ ಇಲಾಖೆಯಲ್ಲೂ ಹನಿ ನೀರಾವರಿ ಘಟಕಗಳಿಗೆ ಕೊಡ್ತೇವೆ, ಕೆಲವು ಬೆಳೆಗಳಿಗೆ ಮಾತ್ರ. ಉದಾಹರಣೆಗೆ ಕಬ್ಬು, ಕಬ್ಬಿನ ಬೆಳೆಗೆ ಹನಿ ನೀರಾವರಿ ಬೇಕಾಗ್ತದೆ. ಕಬ್ಬಿಗೆ ಬೇಕಾದಂಥ ಹನಿ ನೀರಾವರಿ ಘಟಕಗಳನ್ನು ಕೃಷಿ ಇಲಾಖೆ ಮುಖಾಂತರ ಪಡ್ಕೋಬೋದು.
1: ಈ ಒಂದು ಯೋಜನೆಯ ಪ್ರಯೋಜನವನ್ನು ನಮ್ಮ ಕೃಷಿಕರು ಹೇಗೆ ಪಡೆದುಕೊಂಡು ಅನುಕೂಲಗಳನ್ನು ಮಾಡಿಕೊಳ್ತಾ ಇದ್ದಾರೆ?
0: ಈಗ ಈ ಸೂಕ್ಷ್ಮ ನೀರಾವರಿ ಘಟಕಗಳಿಗೇನಿದೆ ಅದರ ಬಗ್ಗೆ ಎಲ್ಲ ರೈತರಿಗೂ ಒಂದು ಅವೇರ್ನೆಸ್ ಇದೆ,
1: ಜಾಗೃತಿ
0: ಇದೆ. ಆ ಜಾಗೃತಿ ಇರೋದರಿಂದಲೇ ನಮಗೆ ಸಾಕಷ್ಟು ಅರ್ಜಿಗಳು ಬರ್ತವೆ. ಆ್ಯಕ್ಚುಲಿ ಕಳೆದ ವರ್ಷ ನಾವು ಸುಮಾರು 15,000 ಘಟಕಗಳನ್ನು ಕೊಟ್ಟಿದ್ದೇವೆ, ಕಳೆದ ವರ್ಷದಿಂದ ಹಿಂದಿನ ವರ್ಷಕ್ಕೆ. ಮತ್ತು ಕಳೆದ ವರ್ಷದಲ್ಲೂ ಸಹಿತ ಸುಮಾರು 11,000 ಘಟಕಗಳನ್ನು ನಾವು ಈ ಯೋಜನೆಯಡಿ ಕೊಟ್ಟಿದ್ದೇವೆ. ಇದರ ರೀತಿಯ ಉಪಯೋಗವನ್ನು ರೈತರು ಖಂಡಿತ ಪಡ್ಕೋತಾ ಇದ್ದಾರೆ.

0: ಒಂದೇನು ಅಂತ ಹೇಳಿದ್ರೆ, ಒಮ್ಮೆ ಈ ಪ್ರಯೋಜನವನ್ನು ಪಡ್ಕೊಂಡಂಥ ರೈತರು ಮುಂದಿನ 7 ವರ್ಷಗಳಲ್ಲಿ ಅವರಿಗೆ ಲಭ್ಯ ಇರೋದಿಲ್ಲ. ಒಂದ್ಸಲಿ
1: ಫಲಾನುಭವಿಗಳಾದ್ರೆ ಮುಂದಿನ 7 ವರ್ಷದವರೆಗೂ ಸಿಗೋದಿಲ್ಲ. ಇತರರಿಗೂ
0: ಸಿಗಲಿ ಅನ್ನೋ ಉದ್ದೇಶದಿಂದ ಸ್ಯಾಚುರೇಷನ್ ಆಗಬೇಕು. ಇತರರಿಗೂ ಸಿಗುತ್ತೆ ಅಂದ್ರೆ ಏನರ್ಥ? ಈ ಭೂಮಿಯ ಬೇರೆ ಭಾಗ ನೀರಾವರಿಗೆ ಒಳಪಡುತ್ತೆ ಅಂತ ಹೇಳಿ ಆ ಉದ್ದೇಶ ಇಟ್ಕೊಂಡು, ಮತ್ತೆ ಇದಕ್ಕೆ SC ST ರೈತರಿಗಾದ್ರೆ 5 ವರ್ಷಕ್ಕೆ ಸಡಲಿಕೆ ಮಾಡಿದ್ದಾರೆ, ಬೇರೆ ರೈತರು 7 ವರ್ಷ ತನಕ
1: 7 ವರ್ಷದವರೆಗೂ ಕೂಡ ತೆಗೆದುಕೊಳ್ಬಹುದು. ಈ ನೀರಾವರಿಯ ಉಪಯೋಗವನ್ನ ರೈತರು ಮಾಡ್ಕೊಳ್ತಾ ಇದ್ದಾರೆ ಸರ್?
0: ಖಂಡಿತ ಮಾಡ್ಕೋತಾ ಇದ್ದಾರೆ. ಈಗ ಒಂದೇನು ಅಂತ ಹೇಳಿದ್ರೆ, ನೀರಿನ ಸದುಪಯೋಗ ಆಗಬೇಕು, ಪರ್ ಡ್ರಾಪ್ ಮೋರ್ ಕ್ರಾಪ್ ಅನ್ನೋ ಉದ್ದೇಶನೇ ಅಷ್ಟು. ಅಂದ್ರೆ ಪ್ರತಿ ಹನಿಯೂ ಬಹಳ ಅಮೂಲ್ಯ, ಈ ಅಮೂಲ್ಯವಾದಂತದನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅಂತಕ್ಕಂಥದ್ದು ರೈತರ ತಲೆಯಲ್ಲಿ ಬಂದಿದೆ. ಎಲ್ಲರೂ ಈಗಾಗಲೇ ಬಹಳಷ್ಟು ಜನ ರೈತರು ಬಂದು ಸೂಕ್ಷ್ಮ ನೀರಾವರಿ ಘಟಕಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಇದರ ಉಪಯೋಗ ಪಡ್ಕೋತಾ ಇದ್ದಾರೆ. ಮತ್ತೊಂದು ವಿಭಾಗ PMKSY ವಾಟರ್ ಶೆಡ್ ಅಂತ ಹೇಳಿದೆ. ಇಲ್ಲಿ ಅದರದೇ ಆದ ಯೋಜನೆ ಇರ್ತದೆ. ಒಂದು ರಿಸ್ಟ್ರಿಕ್ಟೆಡ್ ಜಾಗದಲ್ಲಿ ಕೆಲವೇ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಈ ಯೋಜನೆ ಇರ್ತದೆ. ಈ ಯೋಜನೆ ಉಪಯೋಗವನ್ನು ಸಹಿತ ನಮ್ಮ ರೈತರು ಪಡ್ಕೋತಾ ಇದ್ದಾರೆ. ನಾವೇನು ಜಲಾನಯನ ಭಾಗದಲ್ಲಿ ಚೆಕ್ ಡ್ಯಾಮ್ ಮಾಡ್ತೇವೆ, ನಾಲಬಂಡ್ ಮಾಡ್ತಾ ಇದ್ದೇವೆ, ಒಡ್ಡುಗಳನ್ನು ಹಾಕ್ತಾ ಇದ್ದೇವೆ, ಇವೆಲ್ಲದರ ಉಪಯೋಗವನ್ನು ರೈತರು ಪಡ್ಕೋತಾ ಇದ್ದಾರೆ.
1: ಕೃಷಿ ಸಿಂಚಾಯಿ ಯೋಜನೆಯ ಬಗ್ಗೆ ಅಂತಿಮವಾಗಿ ಕೃಷಿಕರಿಗೆ ಕೇಳುಗರಿಗೆ ಏನು ಹೇಳಿಕ್ಕೆ ಇಷ್ಟ?
0: ನೀರು ಬಹಳ ಅಮೂಲ್ಯವಾದದ್ದು, ಇದರ ಸಂಪೂರ್ಣ ಸದುಪಯೋಗವನ್ನು ನಾವೆಲ್ಲರೂ ಸೇರಿ ಪಡ್ಕೋಬೇಕು. ನಾವು ರಾಜಸ್ಥಾನ ಬಿಟ್ಟರೆ 2ನೇ ಅತಿ ದೊಡ್ಡ ಬರವನ್ನ ಅನುಭವಿಸ್ತಾ ಇರತಕ್ಕಂಥ ರಾಜ್ಯ. ಈ ಹಿನ್ನೆಲೆಯಲ್ಲಿ ನಾವು ನೀರನ್ನು ಬಹಳ ಜಾಗೃತವಾಗಿ ಬಳಸಬೇಕು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿ ಲಭ್ಯವಿರತಕ್ಕಂಥ ನಮ್ಮ ಸೂಕ್ಷ್ಮ ನೀರಾವರಿ ಯೋಜನೆ ಘಟಕಗಳನ್ನು ಅಳವಡಿಸಿಕೊಳ್ಬೇಕು. ಜೊತೆಗೆ ನಮ್ಮ ಜಲಾನಯನ ಕಾರ್ಯಕ್ರಮಗಳಲ್ಲೂ ತಾವು ಭಾಗಿಯಾಗಬೇಕು ಅಂತೇಳಿ ಎಲ್ಲ ರೈತರಲ್ಲೂ ಮನವಿಯನ್ನು ಮಾಡ್ತಾ ಇದ್ದೇನೆ.
1: ಒಳ್ಳೆಯದು ಸರ್. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮಗಳಲ್ಲಿ ಒಂದಾದ ಕೃಷಿ ಸಿಂಚಾಯಿ ಯೋಜನೆಯನ್ನು ಕುರಿತು ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ಅವಕಾಶಕ್ಕಾಗಿ ತಮಗೂ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಈ ಕುರಿತಂತೆ ಹಾಸನದ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ನೆರವು ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಭಾರತದ ಆರ್ಥಿಕ ಪ್ರಗತಿಗೆ ಜಾಗತಿಕ ಮನ್ನಣೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 4ನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಗೇಜಿನ ಸಭೆ. ಆರ್ಥಿಕ ಬಾಂಧವ್ಯ ಪರಾಮರ್ಶೆ. ಕೋಲ್ಕತ್ತಾದ ಹೋಟೆಲ್ವೊಂದರಲ್ಲಿ ಅಗ್ನಿ ಅವಘಡ, 9 ಮಂದಿ ಸಾವು. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ. ಮೊದಲ ಪಂದ್ಯದ ಅಂತಿಮ ದಿನವಾದ ಇಂದು ಗೆಲುವಿನ ತವಕದಲ್ಲಿ ಭಾರತ. ಹಾಗೂ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಮಿಶ್ರ ಡಬಲ್ಸ್ನ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ತನಿಷಾ ಧ್ರುವ್ ಜೋಡಿ. ವಾರ್ತೆಗಳ ವಿವರ. ಭಾರತದ ಆರ್ಥಿಕ ಬೆಳವಣಿಗೆಯನ್ನು ಇಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಲಾಗುತ್ತಿದ್ದು, ದೇಶ 6-8% ಬೆಳವಣಿಗೆ ದರದಲ್ಲಿ ಸಾಗುತ್ತಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಉತ್ತರ ಪ್ರದೇಶ ಜಪಾನ್ ಹೂಡಿಕೆ ಶೃಂಗಸಭೆಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಪ್ರತಿವರ್ಷ ಸುಮಾರು 130 ಶತಕೋಟಿ ಅಮೆರಿಕನ್ ಡಾಲರ್ ಹೂಡಿಕೆಯಾಗುತ್ತಿದ್ದು, ರೈಲ್ವೆ ಜಾಲದ ಶೇಕಡ 99.6% ವಿದ್ಯುದೀಕರಣ ಪೂರ್ಣಗೊಂಡಿದೆ. ಕಳೆದ ದಶಕದಲ್ಲಿ 38,000 ಕಿಲೋಮೀಟರ್ ಹೊಸ ರೈಲ್ವೆ ಮಾರ್ಗ, 162 ಸೆಮಿ ಹೈಸ್ಪೀಡ್ ರೈಲುಗಳು ಹಾಗೂ 65,000 ಕಿಲೋಮೀಟರ್ಗೂ ಹೆಚ್ಚು ಹೆದ್ದಾರಿಗಳನ್ನು ನಿರ್ಮಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಇದೇ ವೇಳೆ ಮಾತನಾಡಿದ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಾಜ್ಯದ ಆಯವ್ಯಯ ಹಾಗೂ ತಲಾ ಆದಾಯ 3 ಪಟ್ಟು ಹೆಚ್ಚಾಗಿದ್ದು

0: ಮಧ್ಯಪ್ರದೇಶವು ದೇಶದ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮಿದೆ ಎಂದರು. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಾತನಾಡಿ, ಕೃಷಿ ಯಾಂತ್ರೀಕರಣದ ಮೂಲಕ ಭಾರತವನ್ನು ಜಗತ್ತಿನ ಆಹಾರದ ಬುಟ್ಟಿಯನ್ನಾಗಿ ಮಾಡುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಇಂದು ಮತ್ತು ನಾಳೆ ನಡೆಯಲಿರುವ 4ನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಲು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನೇತೃತ್ವದ ಉನ್ನತ ಮಟ್ಟದ ನಿಯೋಗ ಸಿಂಗಾಪುರಕ್ಕೆ ತೆರಳಿದೆ. ನಿಯೋಗದಲ್ಲಿ ಕೇಂದ್ರ ಸಚಿವರಾದ ಡಾ ಎಸ್ ಜೈಶಂಕರ್, ಪಿಯೂಷ್ ಗೋಯಲ್, ಜಿತಿನ್ ಪ್ರಸಾದ್ ಇದ್ದಾರೆ. 2022ರಲ್ಲಿ ಪ್ರಾರಂಭವಾದ ಈ ದುಂಡುಮೇಜಿನ ಸಭೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಆರ್ಥಿಕ ಸಹಕಾರವನ್ನು ಪರಾಮರ್ಶಿಸುವ ಹಾಗೂ ಹೊಸ ಅವಕಾಶಗಳನ್ನು ಕಂಡುಕೊಳ್ಳುವ ಪ್ರಮುಖ ವೇದಿಕೆಯಾಗಿದೆ. ಈ ಬಾರಿಯ ಸಭೆಯಲ್ಲಿ ಅತ್ಯಾಧುನಿಕ ಉತ್ಪಾದನೆ, ಸಂಪರ್ಕ, ಡಿಜಿಟಲೀಕರಣ, ಆರೋಗ್ಯ ಮತ್ತು ವೈದ್ಯಕೀಯ ಕ್ಷೇತ್ರ, ಕೌಶಲ್ಯಾಭಿವೃದ್ಧಿ ಹಾಗೂ ಸುಸ್ಥಿರತೆ ಎಂಬ 6 ವಲಯಗಳ ಅಡಿಯಲ್ಲಿ ಸಾಧಿಸಲಾದ ಪ್ರಗತಿಯನ್ನು ಪರಿಶೀಲಿಸಲಾಗುವುದು. ಈಗಾಗಲೇ ಸಿಂಗಾಪುರ ತಲುಪಿರುವ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರನ್ನು ಭಾರತಕ್ಕೆ ಸಿಂಗಾಪುರದ ಹೈಕಮಿಷನರ್ ಸೈಮನ್ ವಾಂಗ್ ಸ್ವಾಗತಿಸಿದ್ದಾರೆ. ಕೇಂದ್ರ ಗೃಹ ಹಾಗೂ ಸಹಕಾರ ಸಚಿವ ಅಮಿತ್ ಶಾ ಅವರು 2 ದಿನಗಳ ಭೇಟಿಗಾಗಿ ತಮಿಳುನಾಡಿಗೆ ತೆರಳಲಿದ್ದು, ಚೆನ್ನೈ ಸಮೀಪದ ಕೋವಳಂ ಆಯೋಜಿಸಲಾಗಿರುವ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅಮಿತ್ ಶಾ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಮಹತ್ವದ ಸಭೆಯಲ್ಲಿ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು ಉನ್ನತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಮೌಲಾನಾ ಮೊಹಮ್ಮದ್ ಅಲಿ ಚೌಹರ್ ಟ್ರಸ್ಟ್ ಹಾಗೂ ಮೌಲಾನಾ ಮೊಹಮ್ಮದ್ ಅಲಿ ಚೌಹರ್ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಉತ್ತರ ಪ್ರದೇಶದ ರಾಮ್ಪುರ, ಸಹರಾನ್ಪುರ ಹಾಗೂ ದೆಹಲಿಯ 10 ಸ್ಥಳಗಳಲ್ಲಿ ಶೋಧ ಕಾರ್ಯಾಚರಣೆ ನಡೆಸಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ 2002ರ ಅಡಿಯಲ್ಲಿ ಈ ದಾಳಿಗಳು ಕೈಗೊಳ್ಳಲಾಗಿದ್ದು, ಸರ್ಕಾರಿ ಗುತ್ತಿಗೆಗಳ ಹಣವನ್ನು ಖಾಸಗಿ ಗುತ್ತಿಗೆದಾರರ ಮೂಲಕ ವಿಶ್ವವಿದ್ಯಾಲಯ ಮತ್ತು ಟ್ರಸ್ಟ್ನ ಆಸ್ತಿ ನಿರ್ಮಾಣಕ್ಕೆ ಬಳಸಲಾಗಿದೆ ಎಂಬ ಆರೋಪದ ಮೇಲೆ ತನಿಖೆ ನಡೆಯುತ್ತಿದೆ. ಈ ಅಕ್ರಮಕ್ಕೆ ಸಂಬಂಧಿಸಿದ ಹಣಕಾಸು ದಾಖಲೆಗಳು, ಡಿಜಿಟಲ್ ಸಾಕ್ಷ್ಯಗಳು ಹಾಗೂ ಅಪರಾಧದ ಲಾಭದ ಮೂಲಗಳನ್ನು ಪತ್ತೆಹಚ್ಚುವ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಈ ಕಾರ್ಯಾಚರಣೆ ನಡೆಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಕೂಲ ಹವಾಮಾನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಶ್ರೀಮಾತಾ ವೈಷ್ಣೋದೇವಿ ಶ್ರೈನ್ ಬೋರ್ಡ್ ವೈಷ್ಣೋದೇವಿ ಯಾತ್ರೆಗೆ ಹೊಸ ನೋಂದಣಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಈಗಾಗಲೇ ನೋಂದಣಿ ಮಾಡಿಕೊಂಡು ಪ್ರಾಮಾಣಿತ RFID ಕಾರ್ಡ್ ಹೊಂದಿರುವ ಯಾತ್ರಿಕರಿಗೆ ಹವಾಮಾನ ಪರಿಸ್ಥಿತಿ ಮತ್ತು ಅಧಿಕಾರಿಗಳ ನಿರ್ದೇಶನಗಳಿಗೆ ಅನುಗುಣವಾಗಿ ಯಾತ್ರೆ ಮುಂದುವರಿಸಲು ಅವಕಾಶ ನೀಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿನ ಹೋಟೆಲ್ವೊಂದರಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮಂದಿ ಮೃತಪಟ್ಟಿದ್ದು 6 ಮಂದಿ ಗಾಯಗೊಂಡಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಬೆಳಗಿನ ಜಾವ ಸುಮಾರು 2 ಗಂಟೆಗೆ ಬೆಂಕಿ ಕಾಣಿಸಿಕೊಂಡಿದ್ದು ಅಗ್ನಿಶಾಮಕ ದಳದ ಕೇಂದ್ರ ಕಚೇರಿಯ ಪಕ್ಕದಲ್ಲಿರುವ 5 ಅಂತಸ್ತಿನ ಕಟ್ಟಡದ 3ನೇ ಮಹಡಿಯಿಂದ ದಟ್ಟ ಹೊಗೆ ಆವರಿಸಿತ್ತು. ಪ್ರಾಥಮಿಕ ತನಿಖೆಯ ಪ್ರಕಾರ ಹೋಟೆಲ್ನಲ್ಲಿ ಅಗ್ನಿ ಸುರಕ್ಷತಾ ವ್ಯವಸ್ಥೆ ಅಥವಾ ಬೆಂಕಿ ನಂದಿಸುವ ಯಾವುದೇ ವ್ಯವಸ್ಥೆ ಇರಲಿಲ್ಲ ಎಂದು ತಿಳಿದುಬಂದಿದೆ. ಘಟನೆ ಕುರಿತು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಉಪರಾಷ್ಟ್ರಪತಿ ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದು ಗಾಯಗೊಂಡವರು ಶೀಘ್ರ ಗುಣಮುಖರಾಗಲಿ ಎಂದು ಹಾರೈಸಿದ್ದಾರೆ. ಅವಘಡದಿಂದ ಸಂತ್ರಸ್ತರಾದವರಿಗೆ ಸ್ಥಳೀಯ ಆಡಳಿತ ಅಗತ್ಯ ನೆರವು ನೀಡುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ದುರಂತದಲ್ಲಿ ತಮ್ಮ ಆತ್ಮೀಯರನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಂತಾಪ ಸೂಚಿಸಿರುವ ಅವರು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ.

ತಿಳಿಸಿದ್ದಾರೆ. ಪ್ರಾದೇಶಿಕ ಉದ್ವಿಗ್ನತೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ಆದೇಶದವರೆಗೆ ಇರಾನ್ನೊಂದಿಗೆ ಎಲ್ಲ ವ್ಯಾಪಾರ ವಾಣಿಜ್ಯ ವಿನಿಮಯ ಮತ್ತು ಹಣಕಾಸು ವಹಿವಾಟುಗಳನ್ನು ಸ್ಥಗಿತಗೊಳಿಸಿರುವುದಾಗಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯುಎಇ ಘೋಷಿಸಿದೆ. ಪ್ರಾದೇಶಿಕ ಹಾಗೂ ಅಂತಾರಾಷ್ಟ್ರೀಯ ಭದ್ರತೆಗೆ ಎದುರಾಗಿರುವ ಬೆದರಿಕೆಗಳ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಯುಎಇ ತಿಳಿಸಿದೆ. ಇರಾನ್ನಿಂದ ಕೊಲ್ಲಿ ಪ್ರದೇಶದತ್ತ ಉಡಾಯಿಸಲಾದ ಎರಡು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತನ್ನ ವಾಯು ರಕ್ಷಣಾ ವ್ಯವಸ್ಥೆಗಳು ಪತ್ತೆಹಚ್ಚಿವೆ ಎಂದು ಯುಎಇ ಹೇಳಿದೆ. ಈ ಆರೋಪದ ಕುರಿತು ಇರಾನ್ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಆದರೆ ಅಮೆರಿಕದೊಂದಿಗೆ ಶಾಂತಿ ಒಪ್ಪಂದಕ್ಕೆ ಬರುವವರೆಗೆ ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚಲಾಗುವುದು ಎಂದು ಟೆಹರಾನ್ ಎಚ್ಚರಿಸಿದೆ. ಶ್ರೀಲಂಕಾದ ಗಾಲ್ನಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಎರಡು ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಮೊದಲನೇ ಪಂದ್ಯದ ಐದನೇ ಹಾಗೂ ಕೊನೆಯ ದಿನವಾದ ಇಂದು ಭಾರತ ನೀಡಿರುವ 370 ರನ್ಗಳ ಗುರಿಯನ್ನು ಶ್ರೀಲಂಕಾ ಬೆನ್ನತ್ತಿದೆ. ಇತ್ತೀಚೆಗೆ ವರದಿ ಬಂದಾಗ ಶ್ರೀಲಂಕಾ 6 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಿದ್ದು ಗೆಲ್ಲಲು ಇನ್ನೂ 173

0: ಶ್ರೀಲಂಕಾದ ಗಾಲ್ನಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಎರಡು ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಮೊದಲನೇ ಪಂದ್ಯದ ಐದನೇ ಹಾಗೂ ಕೊನೆಯ ದಿನವಾದ ಇಂದು ಭಾರತ ನೀಡಿರುವ 370 ರನ್ಗಳ ಗುರಿಯನ್ನು ಶ್ರೀಲಂಕಾ ಬೆನ್ನತ್ತಿದೆ. ಇತ್ತೀಚೆಗೆ ವರದಿ ಬಂದಾಗ ಶ್ರೀಲಂಕಾ 6 ವಿಕೆಟ್ನಷ್ಟಕ್ಕೆ 199 ರನ್ ಗಳಿಸಿದ್ದು ಗೆಲ್ಲಲು ಇನ್ನೂ 173 ರನ್ಗಳ ಅಗತ್ಯವಿದೆ. ಭಾರತಕ್ಕೆ ಗೆಲ್ಲಲು 4 ವಿಕೆಟ್ ಕಬಳಿಸುವ ಅಗತ್ಯವಿದೆ. ಭಾರತದ ಪರ ಮಾನವ್ ಸುತಾರ್ ಮತ್ತು ಪ್ರಸಿದ್ಧ ಕೃಷ್ಣ ತಲಾ 2 ವಿಕೆಟ್ ಪಡೆದಿದ್ದರೆ ಮೊಹಮ್ಮದ್ ಸಿರಾಜ್ ಮತ್ತು ರವೀಂದ್ರ ಜಡೇಜಾ ತಲಾ 1 ವಿಕೆಟ್ ಪಡೆದಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನ ಮಿಶ್ರ ಡಬಲ್ಸ್ ವಿಭಾಗದಲ್ಲಿ ಭಾರತದ ತನಿಷಾ ಕ್ರಾಸ್ಟೋ ಮತ್ತು ಧ್ರುವ್ ಕಪಿಲಾ ಜೋಡಿ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ್ದಾರೆ. ಇಂದು ನಡೆದ 32ರ ಸುತ್ತಿನ ಪಂದ್ಯದಲ್ಲಿ ಭಾರತದ ಜೋಡಿ ಮಕಾವ್ನ ಲಿಯೋಂಗ್ ಚಾಂಗ್ ಹಾಗೂ ಎಂಗ್ ವೆಂಗ್ ಚಿ ಜೋಡಿ ವಿರುದ್ಧ 21-11 ಸೆಟ್ಗಳ ಅಂತರದಲ್ಲಿ ಮಣಿಸಿತು. ಇಂದು ನಡೆಯಲಿರುವ ಇತರ ಪ್ರಮುಖ ಪಂದ್ಯಗಳಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯ ಸೇನ್ ಆಯುಷ್ ಶೆಟ್ಟಿ, ಮಹಿಳಾ ಸಿಂಗಲ್ಸ್ನಲ್ಲಿ ಪಿವಿ ಸಿಂಧು, ಉನ್ನತಿ ಕೂಡ ಪ್ರತ್ಯೇಕ ಪಂದ್ಯಗಳಲ್ಲಿ ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಜೋಡಿ ಹಾಗೂ ಸಾತ್ವಿ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ 32ರ ಸುತ್ತಿನಲ್ಲಿ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆರ್ಥಿಕ ಪ್ರಗತಿಗೆ ಜಾಗತಿಕ ಮನ್ನಣೆ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. 4ನೇ ಭಾರತ ಸಿಂಗಾಪುರ ಸಚಿವರ ಮಟ್ಟದ ಗುಂಡು ಮೇಜಿನ ಸಭೆ, ಆರ್ಥಿಕ ಬಾಂಧವ್ಯ ಪರಾಮರ್ಶೆ. ಕೋಲ್ಕತ್ತಾದ ಹೋಟೆಲ್ವೊಂದರಲ್ಲಿ ಅಗ್ನಿ ಅವಘಡ, 9 ಮಂದಿ ಸಾವು. ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಸಂತಾಪ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ ಮೊದಲ ಪಂದ್ಯದ ಅಂತಿಮ ದಿನವಾದ ಇಂದು ಗೆಲುವಿನ ತವಕದಲ್ಲಿ ಭಾರತ. ಹಾಗೂ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಿಶ್ರ ಡಬಲ್ಸ್ನ ಪ್ರೀ ಕ್ವಾರ್ಟರ್ ಫೈನಲ್ಸ್ ಪ್ರವೇಶಿಸಿದ ಭಾರತದ ತನಿಷಾ ಧ್ರುವ ಜೋಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು

0: ಮಾಲ್ಗುಡಿಯಡೆ ಚಿತ್ರದ ಈ ಒಂದು ಗೀತೆಯ ರಚನೆಕಾರರು ಕಿಶೋರ್ ಮೂಡುಬಿದ್ರೆ, ಸಂಗೀತ ಬಿ ಗಗನ್.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಚೇತನ್ ನಾಯಕ್ ಹಾಡಿರುವ ಮಾಯಾ ಕನ್ನಡಿ ಚಿತ್ರದ ಹಾಡು.

ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀರಾ. ಇನ್ನೀಗ ವಿಜಯಪ್ರಕಾಶ್, ಸಾನ್ವಿ ಶೆಟ್ಟಿ, ಅಭಿಲಾಷ್ ಗುಪ್ತಾ ಹಾಡಿರುವ ಕೌಶಿಕ್ ಚಿತ್ರದ ಹಾಡು. ರಾಮಕೃಷ್ಣ ರಂಗಗಟ್ಟಿಯವರ ರಚನೆ ಇದು, ಅಭಿಲಾಷ್ ಗುಪ್ತಾ ಅವರ ಸಂಗೀತ.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ ಅಂದರೆ 612 kHz ಮತ್ತು ಡಿಆರ್ಎಂ ತರಂಗಾಂತರ 603 kHz ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಸಮಯ 1:30. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳಿದರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
5: ದುಷ್ಟಬುದ್ಧಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಕೊನೆಗೆ ಅವನು ಯೋಚನೆ ಮಾಡ್ದ, ನನ್ನ ಮಗನ ಸಾವಿಗೆ ನಾನೇ ಕಾರಣ. ಯಾರ ಅಭಿವೃದ್ಧಿಗಾಗಿ ನಾನು ಇಷ್ಟೆಲ್ಲ ಹಂಬಲಿಸಿದನೋ ಅಂತ ಮಗನೇ ಬದುಕದೆ ಹೋದ್ಮೇಲೆ ನಾನಿನ್ಯಾಕಿರಬೇಕು ಅಂತ ಹೇಳಿ ಚಿಂತೆಯನ್ನು ಮಾಡ್ತಾ ದುಃಖ ಹೆಚ್ಚಾಗಿ ಅಳಲನ್ನು ಸೈಲಿಸಲಾರದೆ ಆ ದೇವಸ್ಥಾನದ ಕಂಬಗಳಿಗೆ ತನ್ನ ತಲೆಯನ್ನ ಜೋರಾಗಿ ಬಡಿದುಕೊಂಡಾಗ ಅವನು ಅಲ್ಲಿಯೇ ಕೆಳಗೆ ಬಿದ್ದು ಮೃತನಾದ ಆ ಮಂತ್ರಿ ದುಷ್ಟಬುದ್ಧಿ. ಹೀಗೆ ತಂದೆ ಮಕ್ಕಳು ಇಬ್ಬರು ಇಲ್ಲಿ ಸತ್ತಿದ್ದು ಯಾರಿಗೂ ಗೊತ್ತೇ ಆಗಲಿಲ್ಲ. ಬೆಳಗಿನಲ್ಲೇ ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಆ ಚಂಡಿಕಾಲಯಕ್ಕೆ ಬರ್ತಾ ಇದ್ದಾನೆ ಒಬ್ಬ ಅರ್ಚಕ. ದೇವಿಯ ಸ್ತೋತ್ರವನ್ನು ಮಾಡ್ತಾ ದೇವಸ್ಥಾನದ ಒಳಗಡೆಗೆ ಪ್ರವೇಶ ಮಾಡ್ದ. ಆದರೆ ಅಲ್ಲಿ ನೋಡಿದರೆ ಏನು, ಎಲ್ಲ ಕಡೆಗೂ ರಕ್ತ ಎರಚಿಬಿಟ್ಟಿದೆ. ನೋಡಿದರೆ ಇಬ್ಬರು ವ್ಯಕ್ತಿಗಳು ಅಲ್ಲಿ ಸತ್ತು ಬಿದ್ದಿದ್ದಾರೆ. ಹೆದರುಕೊಂಡು ಭಯದಿಂದ ನೇರವಾಗಿ ರಾಜನಾದಂತಹ ಚಂದ್ರಹಾಸನ ಸಮೀಪಕ್ಕೆ ಬಂದು, ಪ್ರಭು, ದುರ್ಗಾಲಯದಲ್ಲಿ ಇಂತಹ ದುರ್ಮರಣ ಘಟಿಸಿದೆ ಅಂತ ವಿಷಯವನ್ನು ಹೇಳಿದಾಗ ಅದನ್ನು ಕೇಳಿ ಚಂದ್ರಹಾಸ ವೇಗವಾಗಿ ಬೇಗನೆ ಆ ಸ್ಥಳಕ್ಕೆ ಬಂದ. ಅಲ್ಲಿ ನೋಡಿದರೆ ಮಾವ ಮೈದನರು ಇಬ್ಬರು ಸಹ ಪ್ರಾಣಹಾನಿಯಾಗಿ ಅಲ್ಲಿ ಬಿದ್ದಿರುವುದನ್ನು ನೋಡಿದ. ಬಹಳ ದುಃಖ ಆಯಿತು ಚಂದ್ರಹಾಸನಿಗೆ.

ನೀನು ಅನುಗ್ರಹ ಮಾಡಿ ಇವರ ಪ್ರಾಣವನ್ನು ಹಿಂತಿರುಗಿಸಿದರೆ ಸರಿ, ಇಲ್ಲದೆ ಹೇಳಿದ್ರೆ ನಾನು ಸಹ ಪ್ರಾಣ ತ್ಯಾಗ ಮಾಡ್ತೇನೆ, ನನಗೆ ವೈಕುಂಠವೇ ಪ್ರಾಪ್ತವಾಗಲಿ ಅಂತ ಹೇಳಿ ತೀರ್ಮಾನವನ್ನು ಮಾಡಿಕೊಂಡ ಚಂದ್ರಹಾಸ. ದೇವಿಯ ಮುಂದ್ಗಡೆಗೆ ಒಂದು ಚತುಶ್ರಾಕಾರದ ಚೌಕಾಕಾರದ ಒಂದು ಕುಂಡವನ್ನು ಮಾಡಿಸಿಕೊಂಡಿದ್ದಾನೆ. ನಿರ್ಮಾಣ ಮಾಡಿಸಿ ಅದರಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿದ. ಅನೇಕ ರೀತಿಯ ಪೂಜೆ ಬಲಿದಾನಗಳಿಂದ ದೇವಿಗೆ ಅನುಷ್ಠಾನವನ್ನು ಮಾಡ್ತಾ ಇದ್ದಾನೆ, ಹೋಮವನ್ನು ಮಾಡ್ತಾ ಇದ್ದಾನೆ. ಆದರೂ ತಾಯಿ ಒಲಿಲಿಲ್ಲ. ಇವನಿಗೆ ಸಾತ್ವಿಕವಾದ ಸಿಟ್ಟು ಬಂತು. ಅವಳನ್ನು ಬೇಗ ಒಲಿಸ್ಕೊಳ್ಬೇಕು ಅಂತ ಅಂದರೆ ಬೇರೆ ರೀತಿಯ ಪ್ರಯೋಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾನೆ ಚಂದ್ರಹಾಸ.

ಹೀಗೆ ಅನೇಕ ರೀತಿಯಿಂದ ಅನುಷ್ಠಾನವನ್ನು ಮಾಡಿದರೂ ಸಹ ದೇವಿ ಒಲಿಯಲಿಲ್ಲ. ಇವನಿಗೆ ಸಾತ್ವಿಕವಾದ ಸಿಟ್ಟು ಬಂತು. ತನ್ನ ದೇಹದಿಂದ ಮಾಂಸವನ್ನು ಕೊಯ್ದು ಕೊಯ್ದು ಕತ್ತರಿಸಿ ಹಾಕ್ತಾ ಇದ್ದಾನೆ. ತನ್ನ ದೇಹದ ರಕ್ತವನ್ನೇ ಹೋಮವನ್ನು ಮಾಡಿದ. ಸಪ್ತಶತಿಯಲ್ಲಿ ತಾಯಿಯನ್ನು ಒಲಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ವಿವರಣೆಯನ್ನು ಕೊಡ್ತಾರೆ. ರುದಿರಾಕ್ತೇನ ಬಲಿನ ಮಾಂಸೇನ ಸುರೆಯಾ ಸಹ ಅಂತ. ಆ ದೇವಿಗೆ ರಕ್ತ ಮಾಂಸಗಳಿಂದ ಹೋಮವನ್ನು ಮಾಡಿದರೆ, ಮದ್ಯದಿಂದ ಹೋಮವನ್ನು ಮಾಡಿದರೆ ಬಹಳ ಬೇಗ ಒಲಿತಾಳೆ ಅಥವಾ ಇವುಗಳನ್ನು ಸಮರ್ಪಣೆ ಮಾಡಿದರೆ ಅಂತ. ಅದರಲ್ಲಿ ಬರುವಂತಹ ಒಬ್ಬ ರಾಜ ಸುರಥ ಅಂತ ಅನ್ನೋನು, ಸಮಾಧಿ ಅನ್ನುವಂತಹ ವೈಶ್ಯ, ಅವರಿಬ್ಬರನ್ನು ಸಹ ಆ ತಾಯಿಯನ್ನು ಒಲಿಸ್ಕೊಳ್ಳಿಕ್ಕಾಗಿ 2 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಹೋಮವನ್ನು ಮಾಡ್ತಾ ದತತುಸ್ತೌ ಬಲಿಂ ದೇವ ನಿಜಗಾತ್ರ ಸೃಗುಕ್ಷಿತಂ ಅಂತ ವಿವರಣೆಯನ್ನು ಕೊಡ್ತಾರೆ. ತಮ್ಮ ದೇಹದಿಂದಲೇ ರಕ್ತ ಮಾಂಸವನ್ನು ಬಲಿ ಕೊಡ್ತಾ ಇದ್ರು ಅಂತ. ಅದೇ ರೀತಿ ಸಹ ಚಂದ್ರಹಾಸನು ಇಲ್ಲಿ ಮಾಡ್ದ, ತನ್ನ ದೇಹದ ಭಾಗಗಳನ್ನು ಮಾಂಸವನ್ನು ಕತ್ತರಿಸಿ ರಕ್ತವನ್ನೇ ತೆಗೆದು ಬಲಿಯನ್ನು ಕೊಟ್ಟ. ಅಷ್ಟಾದರೂ ದೇವಿ ಪ್ರತ್ಯಕ್ಷಳಾಗಲಿಲ್ಲ. ಅವಾಗ ಇವನು ಹೇಳ್ತಾನೆ, ತಾಯೇ, ನೀನು ಅಖಿಲ ಶಕ್ತಿ ಸ್ವರೂಪಿಣಿಯಾಗಿ ಭಗವಂತನಾದಂತಹ ಈಶ್ವರನನ್ನು ಸೇರಿ ಶಿವಶಕ್ತಿಯಾಯುಕ್ತನಾಗಿರುವಂತೆ ನೋಡ್ಕೊಳ್ತಾ ಇದ್ದೀಯಾ. ನೀನು ಪ್ರತ್ಯಕ್ಷಳಾದರೆ ಸರಿ, ಇಲ್ಲದಿದ್ದರೆ ಪೂರ್ಣಾಹುತಿಗಾಗಿ ನನ್ನ ತಲೆಯನ್ನೇ ಅರ್ಪಿಸಿಬಿಡ್ತೇನೆ ಅಂತ ಹೇಳಿ ಕತ್ತಿಯನ್ನು ತೆಗೆದು ತನ್ನ ತಲೆಗೆ ಇಟ್ಟುಕೊಂಡು ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಕತ್ತರಿಸ್ಕೊಳ್ಳಿಕ್ಕೆ ಸಿದ್ಧನಾದ ಚಂದ್ರಹಾಸ.

ತನ್ನ ಕುತ್ತಿಗೆಯನ್ನೇ ಕತ್ತರಿಸ್ಕೊಳ್ಳಿಕ್ಕೆ ಸಿದ್ಧನಾಗಿ ಕತ್ತಿಯನ್ನು ಕುತ್ತಿಗೆಗೆ ಹೂಡಿದಾಗ ಇವನ ರೌದ್ರ ಭಕ್ತಿಗೆ ಶರ್ವಾಣಿ ರುದ್ರಾಣಿ ಪ್ರತ್ಯಕ್ಷಳಾದ್ಲೋ. ತಾನು ಮಂಡಿಸಿರುವಂತಹ ಪೀಠವೊಂದೇ ಕೆಳಗಿಳಿದು ಬಂದು ಪ್ರತ್ಯಕ್ಷಳಾಗಿ ಅವನ ಕೈಯ ಕತ್ತಿಯನ್ನು ಹಿಡ್ಕೊಂಡು ಹೇಳ್ತಾ ಇದ್ದಾಳೆ, ನಿನ್ನ ನಿಶ್ಚಲವಾದಂತಹ ಹರಿಭಕ್ತಿಗೆ ನಾನು ಮೆಚ್ಚಿದ್ದೇನೆ ಮಗನೇ. ಆತ್ಮಹತ್ಯೆಯನ್ನು ಮಾಡಿಕೊಳ್ಬಾರದು, ಆತ್ಮಹತ್ಯೆ ಮಹಾಪಾಪ, ಆದ್ದರಿಂದ ಈ ಆತ್ಮ ವಧೆ ಬೇಕಾಗಿಲ್ಲ. ನೀನು ಯಾರನ್ನು ಬದುಕಿಸ್ಕೊಳ್ತಾ ಇದ್ದೀಯೋ ಆ ಮಂತ್ರಿ ನಿನಗೆ ತೊಂದರೆಯನ್ನು ಮಾಡಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ. ತನ್ನ ದುಷ್ಟಬುದ್ಧಿಯಿಂದ ತನ್ನ ಕುಮಂತ್ರದ ಪಾಪದಿಂದ ಅವನೇ ನಾಶವಾಗಿದ್ದಾನೆ. ಅವನು ಮಾಡಿರುವಂತಹ ತಂತ್ರಕ್ಕೆ ಅವನ ಮಗ ಅದಕ್ಕೆ ಬಲಿಯಾಗಿದ್ದಾನೆ. ಆದರೂ ಸಹ ಇವ್ರನ್ನ ಬದುಕಿಸ್ಕೊಳ್ಬೇಕು ಎನ್ನುವಂತಹ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಮಗನೇ. ನಿನ್ನ ಆಸೆ ಏನಿದೆ ಹೇಳೋ, ಎರಡು ವರಗಳನ್ನು ಕೇಳೋ, ಕೊಡ್ತೇನೆ ಅಂತ ಹೇಳಿ ಆತ್ಮೀಯತೆಯಿಂದ ತಾಯಿ ಅನುಗ್ರಹ

ದೀರ್ಘವಾಗಿ ಆ ತಾಯಿಯ ಪಾದಕ್ಕೆ ಮಣಿದ ಚಂದ್ರಹಾಸ ಮತ್ತೆ ಎದ್ದು ನಿಂತು ಕೈ ಮುಗಿದು ಹೇಳ್ತಾ ಇದ್ದಾನೆ, ತಾಯೇ ಜನ್ಮ ಜನ್ಮಾಂತರದಲ್ಲಿ ನನಗೆ ಸದಾಕಾಲ ಕೃಷ್ಣನ ಭಕ್ತಿ, ವಿಷ್ಣುವಿನ ಭಕ್ತಿಯೇ ನನಗೆ ಇರಬೇಕು. ಇದು ನಾನು ಕೇಳುವಂತಹ ಒಂದನೇ ವರ. ಎರಡನೆಯ ವರದಲ್ಲಿ ಇಲ್ಲಿ ಸತ್ತು ಬಿದ್ದಿರುವಂತಹ ಮಂತ್ರಿ ಮತ್ತು ಮಂತ್ರಿ ಮಗನಾದಂತಹ ಮದನ ಇಬ್ಬರೂ ಬದುಕಲಿ, ಇವೆರಡು ನಾನು ಕೇಳುವಂತಹ ವರ. ತಾಯೇ ಅನುಗ್ರಹ ಮಾಡು, ನಿನ್ನ ಕೃಪಾವಲೋಕನದಿಂದ ನಮ್ಮನ್ನು ರಕ್ಷಿಸು ಅಂತ ಕೇಳ್ತಾ ಮತ್ತೆ ತಾಯಿಗೆ ನಮಸ್ಕರಿಸಿದಾಗ ಆ ತಾಯಿಯಾದಂತಹ ದುರ್ಗೆ ಅವನನ್ನು ಹಿಡಿದು ಎತ್ತಿ ತನ್ನ ಅಮೃತ ಹಸ್ತದಿಂದ ಅವನ ಮೈಯನ್ನೆಲ್ಲ ತಡುತ್ತಾಳೆ. ಅವನಿಗೆ ಆಗಿರುವಂತಹ ಗಾಯವೆಲ್ಲ, ಯಾಕೆಂದ್ರೆ ಹೋಮ ಮಾಡಲಿಕ್ಕೆ ಅಂತ ತನ್ನ ದೇಹವನ್ನ ಕತ್ತರಿಸಿ ಕತ್ತರಿಸಿ ಹಾಕಿದ್ನಲ್ಲ, ಆ ಗಾಯವೆಲ್ಲ ನಾಶವಾಗಿ ಹೋಯಿತು, ಮತ್ತೆ ಮೊದಲಿನಂತೆ ಆದ ಅಂತ ಅವನ ತಲೆಯ ಮೇಲೆ ಕೈಯಿಟ್ಟು ಆತ್ಮೀಯತೆಯಿಂದ ಮಾತನಾಡ್ತಾ ಹರಸುತ್ತಾ ತಾಯಿ ಹೇಳ್ತಾ ಇದ್ದಾಳೆ.

ಆತ್ಮೀಯತೆಯಿಂದ ಚಂದ್ರಹಾಸನ ಮೈಯನ್ನು ತಡವುತ್ತಾ ತಾಯಿ ದುರ್ಗೆ ಅವನಿಗೆ ಅನುಗ್ರಹ ಮಾಡಿ ಹೇಳ್ತಾಳೆ, ಮಗನೇ, ಭೂಮಿಯಲ್ಲಿ ಯಾರು ಕೃಷ್ಣನನ್ನ ಭಕ್ತಿಯಿಂದ ಸೇವೆ ಮಾಡ್ತಾರೋ, ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾರೋ ಅಂಥವರು ನನಗೂ ಇಷ್ಟ. ಅಂತಹ ಆ ಶ್ರೀಕೃಷ್ಣನನ್ನ ಶ್ರೀಹರಿಯನ್ನ ನೀನು ಬಾಲ್ಯದಿಂದಲೇ ಧ್ಯಾನ ಮಾಡ್ತಾ ಇದ್ದೀಯ, ಆದ್ದರಿಂದ ನಿನ್ನನ್ನು ಕಂಡರೆ ನನಗೆ ಅತಿ ಪ್ರೀತಿ. ಮುಂದೆ ಕಲಿಯುಗದಲ್ಲಿ ಯಾರು ನಿನ್ನ ಚರಿತ್ರೆಯನ್ನು ಓದ್ತಾರೋ ಕೇಳ್ತಾರೋ ಅಂಥವ್ರಿಗೆ ಎಲ್ಲರಿಗೂ ಸಹ ಭಗವಂತನ ಬಗ್ಗೆ ವಿಷ್ಣುವಿನ ಬಗ್ಗೆ ಇರುವಂತಹ ಭಕ್ತಿ ಪ್ರೀತಿ ಆಸಕ್ತಿ ಹೆಚ್ಚಾಗಲಿ ಅಂತ ಹೇಳಿ ನಾನು ವರವನ್ನು ಕೊಡ್ತಾ ಇದ್ದೇನೆ. ಇದು ನನ್ನ ಆಜ್ಞೆ. ಹರಿಭಕ್ತಿ ನಿನ್ನಲ್ಲಿ ಅಭಿವೃದ್ಧಿ ಆಗದೆ ಇರುತ್ತಾ? ನೀನು ಆ ವರವನ್ನು ಕೇಳಿಕೊಳ್ಳದೆ ಹೋದರೂ ಆಗ್ತಾನೇ ಇತ್ತು. ಆದ್ದರಿಂದ ನಿನ್ನ ಬಯಕೆಗೆ ತಡೆಯೇ ಇಲ್ಲ, ಖಂಡಿತ ನಿನ್ನ ಆಸೆ ನೆರವೇರುತ್ತೆ ಅಂತ ಹೇಳ್ತಾ

ಹೀಗೆ ಕರುಣೆಯಿಂದ ಅಂತಃಕರಣದಿಂದ ಆ ಚಂದ್ರಹಾಸನನ್ನು ಹರಸಿ ಆ ತಾಯಿ ಜಗದಂಬೆ ಲೋಕಮಾತೆ ಒಂದು ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ದ ತಡ ಅವಳ ಕಣ್ಣೆದುರಿಗೆ ವೈಷ್ಣವ ಶಕ್ತಿಯಿಂದ ಕೂಡಿರುವಂತಹ ಒಂದು ಆಯುಧ ಪ್ರತ್ಯಕ್ಷವಾಯಿತು. ಅದನ್ನ ಹರಸಿ ಅನುಗ್ರಹಿಸಿ ಅದನ್ನ ಚಂದ್ರಹಾಸನ ಕೈಗೆ ಕೊಟ್ಟು ಅವನ ತಲೆಯ ಮೇಲೆ ತನ್ನ ಕೈಯನ್ನ ಇಟ್ಟು ಆಯುಧಕ್ಕೆ ಸಂಬಂಧಪಟ್ಟಿರುವಂತಹ ಮಂತ್ರೋಪದೇಶವನ್ನು ಅವನ ಕಿವಿಯಲ್ಲಿ ಮಾಡಿದಳು ಆ ತಾಯಿ ಜಗದಂಬೆ ದುರ್ಗೆ.

ತಾಯಿ ಮಾಡಿದಂತಹ ಅನುಗ್ರಹ, ಅವಳು ಕೊಟ್ಟಿರುವಂತಹ ಶಕ್ತಿಯಿಂದ ಸಂತೋಷಗೊಂಡ ಚಂದ್ರಹಾಸ ತಾಯಿಗೆ ಮತ್ತೆ ನಮಸ್ಕರಿಸಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತಾ ಅನೇಕ ರೀತಿಯಲ್ಲಿ ಸ್ತೋತ್ರ ಮಾಡ್ತಾನೆ. ತಾಯೇ, ಜಗದಂಬೆ, ಕಲ್ಯಾಣಿ, ಶಂಕರಪ್ರಿಯೇ, ಸರ್ವೇಶ್ವರಿ, ಜಗನ್ಮಾತೆ, ಸಕಲ ನಿಗಮಾಗಮ ಅರ್ಚಿತೆ, ಮಂತ್ರಮಯಿ ಮಹಾಮಾಯೆ, ಸದಾಕಾಲ ನಮ್ಮನ್ನೆಲ್ಲ ರಕ್ಷಿಸುವಂತ ಹೇಳಿ ಮತ್ತೆ ಮತ್ತೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾನೆ.

ತಾಯೇ ಜಗಜ್ಜನನಿ, ನೀನೇ ಲೋಕಕ್ಕೆ ಮೂರು ರೂಪವಾಗಿ ತೋರ್ತಾ ಇದ್ದೀಯೇ. ವಿಷ್ಣುವಿನ ವಕ್ಷಸ್ಥಳದಲ್ಲಿ ನೆಲೆಸಿರುವಂತಹ, ಎದೆಯಲ್ಲಿ ನೆಲೆಸಿರುವಂತಹ ಲಕ್ಷ್ಮಿಯೋ ನೀನೆ. ಗರುಡ ವಾಹನಿಯಾಗಿ ಅಲ್ಲಿ ನೀನು ಲಕ್ಷ್ಮಿಯಾಗಿದ್ದೀಯೇ. ಅದೇ ರೀತಿ ಬ್ರಹ್ಮನ ಮುಖಕಮಲದಲ್ಲಿ ನೆಲೆಸಿದ್ದು ಹಂಸವಾಹಿನಿಯಾದ ಸರಸ್ವತಿಯೋ ನೀನಾಗಿದ್ದೀಯೇ. ಅದೇ ರೀತಿ ಈಶ್ವರನ ದೇಹಾರ್ಧ ಧಾರಣಿಯಾಗಿ ವೃಷಭ ವಾಹನೆಯಾಗಿ ನೀನೇ ದುರ್ಗೆಯು ಪಾರ್ವತಿಯೋ ಆಗಿದ್ದೇಯೇ. ಅಮ್ಮ ಅಖಂಡ ಫಲದಾಯಿನಿ ಪುಣ್ಯಮಯಿ, ನಮ್ಮ ಸಕಲ ದುರಿತವನ್ನು ಹರಿಸಿಬಿಟ್ಟು ನನ್ನನ್ನು ರಕ್ಷಿಸು, ಉದ್ಧಾರ ಮಾಡು ಅಂತ ಹೇಳಿ ಚಂದ್ರಹಾಸ ಮತ್ತೆ ಮತ್ತೆ ಬೇಡಿಕೊಂಡ ತಾಯಿ ದುರ್ಗೆಯನ್ನು.

ಇಂತಹ ಸಂದರ್ಭದ ಸಂತೋಷವನ್ನು ಸೂಚಿಸಲಿಕ್ಕೆ ಆಕಾಶದಲ್ಲಿ ದೇವ ದುಂದುಬಿಗಳು ಮೊಳಗಿದವು. ನಂದನದಲ್ಲಿರುವಂತಹ ಮಂದಾರದ ಹೂವಿನ ಮಳೆಯನ್ನು ದೇವತೆಗಳು ಸುರಿಸಿದ್ದಾರೆ ಇವರ ಮೇಲೆ. ಅಲ್ಲಿರುವಂತಹ ಎಲ್ಲ ಭಕ್ತವೃಂದದವರು ಇವನ ಚಂದ್ರಹಾಸನ ಭಕ್ತಿಯನ್ನು ಕೊಂಡಾಡಿದರು. ಆತನಿಗೆ ಸಂಪೂರ್ಣವಾಗಿ ಹರಸಿ ತನ್ನ ಕೃಪಾಕಟಾಕ್ಷದಿಂದ ಅವನನ್ನು ನೋಡಿ ತಾಯಿ ಶಾಂಭವಿ ಜಗದಂಬೆ ಮಾಯವಾದಳು. ಅವಳ ಅನುಗ್ರಹದಿಂದ ಸತ್ತು ಹೋಗಿರುವಂತಹ ಮದನ ಮತ್ತು ಮಂತಿ ದುಷ್ಟಬುದ್ಧಿಯ ದೇಹದಲ್ಲಿ ಪ್ರಾಣವಾಯು ಹರಡಿತು. ಮತ್ತೆ ಮೊದಲಿನ ಹಾಗೆ ಬಲ ರೂಪ ಕಾಂತಿಗಳು ಅವರ ದೇಹದಲ್ಲಿ ತುಂಬಿಕೊಂಡು ಮಲಕ್ಕೊಂಡಿರೋರು ಏಳ್ತಾ ಇದ್ದಾರೋ ಎನ್ನುವ ಹಾಗೆ ಎದ್ದು ಕುಳಿತು ಕಣ್ತೆರೆದರು. ಅವರ ಸಮೀಪಕ್ಕೆ ಹೋದ ಚಂದ್ರಹಾಸ, ಮೈ ಮೇಲೆ ಒಂದು ಗಾಯವೂ ಇಲ್ಲ, ಏನು ತಾಯಿಯ ಅನುಗ್ರಹದಿಂದ ಮತ್ತೆ ಮೊದಲಿನಂತೆ ಕಳಕಳಿಸ್ತಾ ಇದ್ದಾರೆ, ನಳನಳಿಸ್ತಾ ಇದ್ದಾರೆ, ಅವರವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ಹಿರಿಯನಾದ ಮಾವನ ಅಡಿಗೆ ನಮಸ್ಕಾರ ಮಾಡಿದ ಚಂದ್ರಹಾಸ ತನ್ನ ವಯಸ್ಸಿನವನೇ ಆದ ಆತ್ಮೀಯ ಸಖನಾದಂತಹ ಮೈದುನ ಮದನನ್ನು ಆತ್ಮೀಯವಾಗಿ ಆಲಿಂಗನ ಮಾಡಿಕೊಂಡ.

ಅಲ್ಲಿ ನೆರೆದಿರುವಂತಹ ಎಲ್ಲಾ ಜನಗಳಿಗೂ ಇದು ಆಶ್ಚರ್ಯ ಅನಿಸಿತು. ಸತ್ತವರು ಬದುಕಿರುವವರುಂಟೆ, ಕೈಕಾಲೆಲ್ಲ ತುಂಡಾಗಿರುವಂತವ್ರ ದೇಹ ಮತ್ತೆ ಮೊದಲಿನಂತೆ ಸೇರಿ ಮೊದಲ ಆಕಾರವನ್ನು ಪಡ್ಕೊಂಡಿರೋದು ಉಂಟೆ, ಇದು ಏನಿದು ಆಶ್ಚರ್ಯ ಅಂತ ಹೇಳಿ ಎಲ್ಲರೂ ಆಶ್ಚರ್ಯವನ್ನು ಪಡ್ತಾ, ಇದಕ್ಕೆಲ್ಲ ಕಾರಣ ಚಂದ್ರಹಾಸ ನಿನ್ನ ವ್ಯಕ್ತಿತ್ವ ಅಂತ ಹೇಳಿ ಅವನನ್ನು ಹೊಗಳತಾ ಇರಬೇಕಾದ್ರೆ ಚಂದ್ರಹಾಸ ಸಂಕೋಚದಿಂದ ಸಂತೋಷದಿಂದ ಹೇಳ್ತಾ ಇದ್ದಾನೆ, ಸಾಯುವ ಕೊಲ್ಲುವವರು ಯಾರು, ಕಾಯುವವರು ಯಾರು, ನಾಶವಾಗುವವರು ಯಾರು, ಉಳಿಯುವವರು ಯಾರು, ಇವೆಲ್ಲವೂ ಭಗವಂತನಾದ ವಿಷ್ಣುವಿನ ಮಾಯೆಯೇ ಹೊರತು ನನ್ನ ವ್ಯಕ್ತಿತ್ವ ಆಗಲಿ ನನ್ನತನವಾಗಲಿ ಏನಿಲ್ಲ. ನಾವೆಲ್ಲರೂ ಕೃಷ್ಣನ ಭಜನೆಯನ್ನು ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗೋಣ, ಆ ರೀತಿ ಮಾಡಿದರೆ ಅವನು ನಮ್ಮ ಎಲ್ಲ ಕಷ್ಟಗಳಿಂದಲೂ ನಮ್ಮನ್ನು ಉದ್ಧಾರ ಮಾಡ್ತಾನೆ ಅಂತ ಹೇಳಿ ಬೇಡಿಕೊಂಡ ಎಲ್ಲರನ್ನ ಅದೇ ರೀತಿ ಎಲ್ಲರಿಗೆ ತಿಳಿಸಿದ ಚಂದ್ರಹಾಸ.

ಎಲ್ಲರೂ ಮತ್ತೆ ಸಂತೋಷ ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಬಹಳ ಇಮ್ಮಡಿಯ ಉತ್ಸವದಿಂದ ವೈಭವದಿಂದ ಅವರು ಎಲ್ಲರೂ ದೇವಸ್ಥಾನದಿಂದ ಹೊರಟು ಮತ್ತೆ ನಗರ ಪ್ರವೇಶವನ್ನು ಮಾಡಿದರು. ನಂತರ ಮಂತ್ರಿಯ ಮೂಲಕ ಎಲ್ಲ ವಿಚಾರಗಳು ಗೊತ್ತಾದಂತಹ ಚಂದ್ರಹಾಸ ತನ್ನ ತಂದೆಯಾದ ಕುಳಿಂದಕನನ್ನು ಆ ಚಂದನಾವತಿಯ ಕಾರಾಗ್ರಹದಿಂದ ಬಿಡಿಸಿ ಮತ್ತೆ ತನ್ನ ಸಮೀಪಕ್ಕೆ ಕರೆಸಿಕೊಂಡ. ತನ್ನ ತಂದೆಯನ್ನು ಹಾಗೂ ತಾಯಿಯಾದಂತಹ ಮೇಧಾವಿನಿಯನ್ನು ಅವರಿಗೆ ತನ್ನ ವೈಭವವನ್ನು ತೋರಿಸಿದ. ಅವರೆಲ್ಲರೂ ಸಂತೋಷವನ್ನು ಪಡ್ತಾ ಇದ್ದಾರೆ. ಅವರೆಲ್ಲರ ಸಹಿತವಾಗಿ ಮಹಾವೈಭವದಿಂದ ರಾಜ್ಯಭಾರವನ್ನು ಮಾಡ್ತಾ ಇದ್ದಾನೆ ಚಂದ್ರಹಾಸ. ಅದೇ ರೀತಿ ವಿಷಯೇ ಹಾಗೂ ಚಂಪನಕ್ಕ ಮಾಲಿನಿಯರ ಸಹವಾಸದಲ್ಲಿ ದಾಂಪತ್ಯ ಜೀವನವನ್ನು ಸಹ ಸಂತೋಷದಿಂದ ಅನುಭವಿಸ್ತಾ ಇದ್ದಾನೆ.

ಹೀಗೆ ತನ್ನ ಇಬ್ಬರು ಹೆಂಡತಿಯರಾದ ವಿಷಯ ಚಂಪಕ ಮಾಲಿನಿಯರ ಜೊತೆಗೆ ದಾಂಪತ್ಯ ಜೀವನವನ್ನು ಅನುಭವಿಸ್ತಾ ಇರಬೇಕಾದ್ರೆ ವಿಷಯಗೆ ನಂದನ ಎನ್ನುವ ಮಗ ಹುಟ್ಟಿದ್ದಾನೆ. ಅದೇ ರೀತಿ ಚಂಪಕ ಮಾಲಿನಿಗೆ ಪದ್ಮಾಕ್ಷ ಎನ್ನುವ ಮಗ ಹುಟ್ಟಿದ್ದಾನೆ. ಅವರಿಬ್ಬರು ಮಕ್ಕಳು ತಂದೆಗಿಂತಲೂ ಇಮ್ಮಡಿ ಪರಾಕ್ರಮಿಗಳು. ಸುದೀರ್ಘ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಿ ಈಗ ತನ್ನ ಮಕ್ಕಳಿಗೆ ಅದನ್ನೆಲ್ಲ ವಹಿಸಿಕೊಟ್ಟು ಹರಿಧ್ಯಾನದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದಾನೆ ಚಂದ್ರಹಾಸ. ಅವನಿಗೀಗ 300 ವರ್ಷ. ಅಂತಹ ವೃದ್ಧನಾಗಿ ಹರಿಧ್ಯಾನ ಪರನಾಗಿ ಇದ್ದಾನೆ ಅಂತ ಹೇಳಿ ನಾರದರು ಈ ಕಥೆಯನ್ನು ಅರ್ಜುನನಿಗೆ ಹೇಳ್ತಾ ಇದ್ದಾರೆ.

ಕೇಳಿದೀಯಾ ಅರ್ಜುನ, ಭಗವಂತನ ನಾಮಸ್ಮರಣೆಯನ್ನ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ, ಮಾಡಬೇಕು ಅಂತಲೂ ಮಾಡಿಲ್ಲ, ಅಥವಾ ಇಂಥದ್ದು ಬೇಕು ಅಂತಲೂ ಮಾಡಲಿಲ್ಲ. ಹೇಗೆ ಅಂತಂದರೆ, ಪ್ರಹ್ಲಾದನ ಹಾಗೋ ಅಥವಾ ಧ್ರುವನ ಹಾಗೋ ಉದ್ದೇಶಪಟ್ಟು ಮಾಡಿಲ್ಲ, ಬುದ್ಧಿ ಇಲ್ಲದೆ ಮಾಡಿರುವಂತಹ ಬಾಲಕ ಇವನು. ಜೊತೆಗೆ ತನಗೆ ಸಿಕ್ಕಿರುವುದು ಸಾಲಿಗ್ರಾಮ ಶಿಲೆ ಅಂತ ಸಹ ಅವನಿಗೆ ಗೊತ್ತಿಲ್ಲ. ಯಾವುದೋ ಆಟದ ಗೋಲಿ ಅಂತ ತಿಳ್ಕೊಂಡು ಅದನ್ನು ಎಲ್ಲಿ ಇಟ್ಕೊಳ್ಬೇಕು ಅಂತ ಗೊತ್ತಾಗದೆ ಬಾಯಲ್ಲಿ ಇಟ್ಕೊಂಡಿರುವಂತಹ ಬಾಲಭಕ್ತಿ, ಮುಗ್ಧ ಭಕ್ತಿಯ ಕಾರಣದಿಂದ, ಅದರ ಸಹವಾಸದಿಂದ ಅವನಿಗೆ ಬದುಕಿನಲ್ಲಿ ಎಲ್ಲವೂ ಸಿಕ್ಕಿದೆ. ಸಾಮ್ರಾಜ್ಯ ಪದವಿಯನ್ನೇ ಪಡೆದಿದ್ದಾನೆ ಅಂತ ಅನ್ನಬೇಕಾದ್ರೆ, ತಿಳಿಯದೇ ಮಾಡಿದಂತಹ ಇಂತಹ ಪೂಜೆಗೆ ಸಾಮ್ರಾಜ್ಯ ಪದವಿ ಸಿಕ್ಕಿದೆ, ಅಪಮೃತ್ಯು ನಿವಾರಣೆಯಾಗಿದೆ, ಉತ್ತಮವಾದಂತಹ ಹೆಂಡತಿಯರು ಸಿಕ್ಕಿದ್ದಾರೆ ಅಂತ ಅಂದಮೇಲೆ ಪೂಜೆಯನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಬಯಸಿ ಶ್ರದ್ಧೆ ಭಕ್ತಿಯಿಂದ ಪ್ರತಿದಿನ ಯಾರು ಸಾಲಗ್ರಾಮವನ್ನು ಪೂಜೆಯನ್ನು ಮಾಡ್ತಾರೋ, ಕೃಷ್ಣನ ಪೂಜೆಯನ್ನು ಮಾಡ್ತಾರೋ, ಅವರಿಗೆ ಎಂತಹ ಸಿದ್ಧಿ ಆಗಬಹುದು, ಅಂತಹದನ್ನು ಅವರು ಯಾವ ಮಟ್ಟವನ್ನು ಮುಟ್ಟಬಹುದು ಎನ್ನುವುದನ್ನು ವರ್ಣಿಸಲಿಕ್ಕೆ ನನ್ನಿಂದ ಖಂಡಿತ ಸಾಧ್ಯವಿಲ್ಲ ಅರ್ಜುನ, ಅರ್ಥವಾಯಿತೆ ಅಂತ ಹೇಳಿ ನಾರದ ವಿಷಯವನ್ನು ಮುಂದುವರಿಸ್ತಾ ಇದ್ದಾನೆ.

ಹೀಗೆ ಹರಿಯ ಮಹಿಮೆಯನ್ನ, ಸಾಲಿಗ್ರಾಮ ಶಿಲೆಯ ಮಹಿಮೆಯನ್ನ ಸಾಕಷ್ಟು ವಿಸ್ತಾರವಾಗಿ ಹೇಳಿ ಚಂದ್ರಹಾಸನ ಪೂರ್ವದ ಜೀವನದ ಕಥೆಯನ್ನೆಲ್ಲ ಹೇಳಿ ಅರ್ಜುನನಿಂದ ಗೌರವವನ್ನ ವಂದನೆಯನ್ನ ಸ್ವೀಕರಿಸಿ ದೇವಮುನಿಗಳಾದಂತಹ ನಾರದರು ಆಕಾಶ ಮಾರ್ಗದಲ್ಲಿ ಚಲಿಸಿ ಅಂತರ್ಧಾನರಾದರು.

0: ಅಂದ್ಕೊಳ್ತಾನೆ, ಆಹಾ ನಾನು ಎಂತಹ ಭಾಗ್ಯಶಾಲಿ, ವರಭಾಗವತ ಶಿರೋಮಣಿಯಾದಂತಹ ನಾರದರ ದರ್ಶನವಾಯಿತು. ಅಂತಹ ಆ ನಾರದರ ಬಾಯಿಂದ ಪರಮ ವೈಷ್ಣವ ಶಿಖಾಮಣಿಯಾದಂತಹ ಚಂದ್ರಹಾಸನ ಕಥೆಯನ್ನು ಕೇಳಿದೆ, ಸಾಕ್ಷಾತ್ ಕೃಷ್ಣ ಭಕ್ತಿಯ ಕಥೆಯನ್ನು ಕೇಳಿದೆ ಅಂತ ಹೇಳಿ ಸಂತೋಷವನ್ನು ಪಟ್ಟ ಅರ್ಜುನ. ಹೀಗೆ ಈ ಭಾಗದಲ್ಲಿ ಭಕ್ತಿ ಮತ್ತು ಮಹಿಮೆಯಿಂದ ಕೂಡಿದ ಚಂದ್ರಹಾಸನ ಕಥೆಯನ್ನು ಇಲ್ಲಿ ಕವಿ ವರ್ಣನೆ ಮಾಡ್ತಾ ಇರೋದನ್ನು ಕಾಣ್ತೇವೆ. ಈ ಕಥೆಯಲ್ಲಿ ಹೆಚ್ಚು ಸಹಜವಾಗಿ ಇರುವಂತಹ ಜೀವನಕ್ಕೆ ನಿಕಟ ಸಂಬದ್ಧವಾದ ರೀತಿಯಲ್ಲಿ ಕವಿ ಇಲ್ಲಿ ವರ್ಣನೆಯನ್ನು ಮಾಡಿದ್ದಾನೆ. ಸಾಮಾನ್ಯವಾಗಿ ಲಕ್ಷ್ಮೀಶನ ಕೃತಿಗಳಲ್ಲಿ ಬರೀ ಅಲ್ಲಲ್ಲೇ ಕಥೆಗಳು ಬಂದಿದ್ರೆ ಇದರಷ್ಟು ವಿಸ್ತಾರವಾದ, ಬಾಲ್ಯದಿಂದ ಹಿಡಿದು ಪೂರ್ತಿ ವಿಸ್ತಾರವಾದ ಕಥೆ ಇನ್ಯಾವುದೂ ಇಲ್ಲ. ಹಾಗಾಗಿಯೇ ಲಕ್ಷ್ಮೀಶನ ಕಥೆಗಳಲ್ಲಿ ಇದನ್ನು ಕಲಶಪ್ರಾಯ ಅಂತ ಕರೆದಿದ್ದಾರೆ. ವೀರ ಅದ್ಭುತ ಕರುಣ ಭಕ್ತಿಯ ರಸಬೆರೆಸಿ ಒಂದು ಅತ್ಯದ್ಭುತವಾದ ಕಥೆಯನ್ನು ಕವಿ ತನ್ನ ಶಕ್ತಿಯಿಂದ ಹೇಗೆ ಮಾಡಬಲ್ಲ ಎನ್ನುವುದಕ್ಕೆ, ಮೂಲವನ್ನು ಅನುಕರಣೆಯನ್ನು ಮಾಡಿಯೋ ತನ್ನ ಸ್ವಂತಿಕೆಯನ್ನು ಹೇಗೆ ತೋರಿಸಬಲ್ಲ ಎನ್ನುವುದಕ್ಕೆ ಲಕ್ಷ್ಮೀಶನ ಈ ಚಂದ್ರಹಾಸನ ಕಥೆಯೇ ಸಾಕು. ಇಂತಹ ಕಥೆಯನ್ನು ಕೇಳಿ ಮತ್ತೆ ಮತ್ತೆ ಇವುಗಳನ್ನು ಓದುತ್ತಾ ಕನ್ನಡ ಸಾಹಿತ್ಯದ ಹಿರಿಮೆಯನ್ನು ಜೊತೆಗೆ ವಿಷ್ಣು ಭಕ್ತಿಯ ಮಹಿಮೆಯನ್ನು ಪಡೆದುಕೊಳ್ಳುತ್ತಾ ನಾವೆಲ್ಲರೂ ಧನ್ಯರಾಗೋಣ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: Good afternoon. This is Akashwani. I am Anuja Kumar with the Midday News. The headlines. Union Minister Ashwini Vaishnaw says government investing around $130 billion in public investment every year, resulting in sustained economic growth. Supreme Court seeks center's response for implementing Radhakrishnan committee's recommendations on exam reforms after NEET UG paper leak. Weather department forecasts very heavy rainfall over parts of Chhattisgarh, Madhya Pradesh, Uttar Pradesh and Uttarakhand today. India defeats Sri Lanka in first test by 165 runs. Manav Suthar takes 6 wickets. And in men's hockey, India to take on arch rivals Pakistan in AFIH World Cup at Wagener this afternoon. And now the news in detail. Information and Broadcasting Minister Ashwini Vaishnaw has said that India's economic growth is now recognized globally and the country is growing at a growth range of 6-8%. He said this growth story is driven by 4 key pillars. Investment in social, digital and physical infrastructure, inclusive growth and a strong focus on manufacturing. Addressing the Uttar Pradesh-Japan Investment Summit 2026 in New Delhi today, Mr. Vaishnaw said, investment is an important part of the country's growth journey, with India investing around $130 billion every year. The minister said, increased economic activity has enabled the country to maintain sustained growth, generate new employment opportunities and ensure that the benefits of growth reach every section of society.
5: The investment story is very important part of our entire growth journey. From a very minuscule investment that we used to make in our country, the public investment, today we have reached a level where we are making a sustained public investment of $130 billion every year. That much economic activity has helped our country grow in a very sustained manner, generate lots of new employment opportunities, and make sure that the benefits of growth reach every segment of the society.
4: Speaking on the occasion, Uttar Pradesh Chief Minister Yogi Adityanath said the partnership between India and Japan is based on shared growth, technology and prosperity.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು: ರಾಮನಗರದಲ್ಲಿ ನಕಲಿ ಔಷಧ ಜಾಲಪತ್ತೆ, 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿ ವಶ, ಸಚಿವ ಯುಟಿ ಖಾದರ್. ಮೇಲ್ಮನೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಪ್ರತಿಭಟನೆ. ಹನೂರು ಗುಂಡಿನ ದಾಳಿ ಪ್ರಕರಣ, ತನಿಖಾ ವರದಿ ಬಳಿಕ ಪ್ರತಿಕ್ರಿಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂಡಿ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿ ಪರಿಚಯಿಸಲು ಕಾಫಿ ಬೋರ್ಡ್ ನಿರ್ಧಾರ. ಹಾಗೂ ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನ, ಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರಿಂದ ಅಂತಿಮ ದರ್ಶನ. ರಾಮನಗರ ಜಿಲ್ಲೆಯಲ್ಲಿ ಬಹುರಾಷ್ಟ್ರೀಯ ಔಷಧ ಕಂಪನಿಗಳ ಲೇಬಲ್ಗಳನ್ನು ಹೊಂದಿರುವ ನಕಲಿ ಔಷಧಗಳನ್ನು ಒಳಗೊಂಡ ಜಾಲವೊಂದು ಪತ್ತೆಯಾಗಿದೆ. 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ಅಂತಾರಾಜ್ಯ ತನಿಖೆಗೆ ಒತ್ತಾಯಿಸಿದ್ದಾರೆ. ಈ ಜಾಲವು ದೇಶದ ಇತರ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಕಲು ಔಷಧ ತಯಾರಿಕಾ ಘಟಕಗಳಿಗೆ ಸಂಪರ್ಕವಿರುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ ಎಂದು ಹೇಳಿದ್ದಾರೆ. ಬಿಡದಿಯಲ್ಲಿರುವ ತೋಟದ ಮನೆಯ ಮೇಲೆ ಔಷಧ ನಿಯಂತ್ರಣ ಇಲಾಖೆ ಮತ್ತು ಆಹಾರ ಸುರಕ್ಷತೆ ಅಧಿಕಾರಿಗಳು ದಾಳಿ ನಡೆಸಿದಾಗ ನಕಲಿ ಔಷಧಿಗಳನ್ನು ಸಂಗ್ರಹಿಸಿ ಮರು ಪ್ಯಾಕ್ ಮಾಡಲಾಗುತ್ತಿತ್ತು ಎಂದು ಮಾಹಿತಿ ನೀಡಿದ್ದಾರೆ. ಪ್ರಭುದೇವ್ ಎಂಬ ವ್ಯಕ್ತಿಯನ್ನು ಪ್ರಕರಣಕ್ಕೆ ಬಂಧಿಸಿದಂತೆ ಬಂಧಿಸಲಾಗಿದೆ. ರಾಮನಗರ ಪೊಲೀಸ್ ವರಿಷ್ಠಾಧಿಕಾರಿ ಘಟನೆ ಕುರಿತಂತೆ ತನಿಖೆ ನಡೆಸುತ್ತಿದ್ದಾರೆ. ಐಸಿಯುಗಳಲ್ಲಿ ಬಳಸುತ್ತಿರುವ ಮಾತ್ರೆಗಳನ್ನು ನಕಲು ಮಾಡಿ ಬಹುರಾಷ್ಟ್ರೀಯ ಕಂಪನಿಗಳ ಹೆಸರಿನೊಂದಿಗೆ ಲೇಬಲ್ ಮಾಡಲಾಗುತ್ತಿತ್ತು. ಈಗಾಗಲೇ ಕೇಂದ್ರ ಆರೋಗ್ಯ ಸಚಿವಾಲಯ ಹಾಗೂ ಗೃಹ ಸಚಿವಾಲಯಕ್ಕೆ ಈ ಕುರಿತಂತೆ ಮಾಹಿತಿ ನೀಡಲಾಗಿದೆ ಎಂದು ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ವಿಧಾನ ಪರಿಷತ್ನಲ್ಲಿಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ 4ನೇ ದಿನವೂ ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಸದಸ್ಯರು ಪ್ರತಿಭಟನೆ ನಡೆಸಿದರು. ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಮೊದಲು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಿದರು. ಕಳಂಕಿತ ಸಚಿವರನ್ನು ಇಟ್ಟುಕೊಂಡು ಹೇಗೆ ಸದನ ನಡೆಸುತ್ತೀರಾ ಎಂದು ಪ್ರಶ್ನಿಸಿದರು. ಈ ವೇಳೆ ಕಾಂಗ್ರೆಸ್ ಸದಸ್ಯ ರವಿ ಮಾತನಾಡಿ, ರಾಜ್ಯದಲ್ಲಿ ಬರಗಾಲವಿದ್ದು ಅದರ ಬಗ್ಗೆ ಚರ್ಚೆ ನಡೆಸೋಣ, ನಾಗೇಂದ್ರ ವಿಚಾರ ಕುರಿತಂತೆ ನೋಟಿಸ್ ನೀಡಿದ ಬಳಿಕ ಚರ್ಚೆ ನಡೆಯಲಿ ಎಂದು ತಿಳಿಸಿದರು. ಇದಕ್ಕೆ ಒಪ್ಪದ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರೆಸಿ ಸಚಿವ ನಾಗೇಂದ್ರ ವಜಾ ಮಾಡುವಂತೆ ಘೋಷಣೆ ಕೂಗಿದರು. ಪ್ರತಿಭಟನೆಯ ನಡುವೆ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕೈಗೊಂಡ ಬಳಿಕ ಸಭಾಪತಿ ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಹನೂರು ಶೂಟೌಟ್ ಪ್ರಕರಣದ ಬಗ್ಗೆ ತನಿಖೆ ನಡೆಯುತ್ತಿದ್ದು ವರದಿ ನೀಡಿದ ಬಳಿಕ ಪ್ರತಿಕ್ರಿಯೆ ನೀಡುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯ ಸಚಿವರು ತನಿಖೆ ನಡೆಸುತ್ತಿದ್ದಾರೆ, ಹೀಗಾಗಿ ಯಾವುದೇ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದು ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ವಿಧಾನಸಭೆ ನಿರ್ಣಯ ಅಂಗೀಕರಿಸಿದ್ದು

0: ಇದು ರಾಜ್ಯಕ್ಕೆ ಮಾಡಿದ ಅವಮಾನ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದು ರಾಜ್ಯಕ್ಕೆ ಸಂಬಂಧಿಸಿದ ವಿಷಯವಾಗಿದ್ದು ಇಲ್ಲಿಯೇ ಪರಿಹರಿಸಬೇಕು ಎಂದು ಹೇಳಿದ್ದಾರೆ. ರಾಜ್ಯ ಅರಣ್ಯ ಇಲಾಖೆ ಈ ಘಟನೆಯನ್ನು ನಿರ್ವಹಿಸಿದ ರೀತಿ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತದ ಕಾಫಿ ರಫ್ತು ಗಣನೀಯವಾಗಿ ಪ್ರಗತಿ ಸಾಧಿಸಿದ್ದು 2021-22 $1,00,000,000,000 ಕಾಫಿ ರಫ್ತು 2025-26 $2,00,000,000,000 ಮೀರಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂರ್ಮರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತ ಕಾಫಿ 140 ರಾಷ್ಟ್ರಗಳಿಗೆ ರಫ್ತಾಗುತ್ತಿದ್ದು ಇದರಲ್ಲಿ ಶೇಕಡ 39% ಮೌಲ್ಯವರ್ಧಿತ ಕಾಫಿಯಾಗಿದೆ. ಕಾಫಿಯ ದೇಶೀಯ ಬೇಡಿಕೆ ಶೇಕಡ 20% ಹೆಚ್ಚಾಗಿದೆ ಎಂದು ಹೇಳಿದ್ದಾರೆ. ಈ ವರ್ಷದ ಏಪ್ರಿಲ್ ಜುಲೈ ನಡುವೆ 1.68 lakh tons ಕಾಫಿ ಉತ್ಪಾದಿಸಲಾಗಿದೆ. 2025-26 3.73 lakh tons ಉತ್ಪಾದನೆಯಾಗಿದ್ದ ಕಾಫಿ ಈ ವರ್ಷ 4 lakh tonsಗಿಂತ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಉತ್ಪಾದನಾ ಗುಣಮಟ್ಟ ನಿಗದಿಪಡಿಸಿ ಇಂಡಿ ಕಾಫಿ ಎಂಬ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿಯನ್ನು ಪರಿಚಯಿಸುವ ಪ್ರಯತ್ನ ನಡೆದಿದೆ. ಉತ್ಪಾದನೆ ಗುಣಮಟ್ಟ ನಿಗದಿಪಡಿಸಿದಂತೆ ಸಂಸ್ಕರಣಾ ಗುಣಮಟ್ಟ ನಿಗದಿಪಡಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಾಜಿ ಸಚಿವ ಬಿಸಿ ನಾಗೇಶ್ ಕಳೆದ ರಾತ್ರಿ ನಿಧನ ಹೊಂದಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಣ ಕ್ಷೇತ್ರದಲ್ಲಿ ಶಿಸ್ತು ತರಲು ನಾಗೇಶ್ ಪ್ರಯತ್ನಿಸಿದ್ದರು. ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ನಡೆಸಲು ಸರ್ಕಾರ ನಿರ್ಧರಿಸಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಪಕ್ಷದ ಕಚೇರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮಾಜಿ ಸಚಿವ ಸಿಟಿ ರವಿ ಸೇರಿದಂತೆ ಹಲವು ಗಣ್ಯರು ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಿಸಿ ನಾಗೇಶ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಜಾರಿಗೆ ತಂದ ಹಲವು ಸುಧಾರಣೆಗಳು ಮತ್ತು ಸಂಘಟನಾ ಕೌಶಲ್ಯ ನೆನಪಿನಲ್ಲಿ ಉಳಿಯುವಂತದ್ದು ಎಂದು ಸ್ಮರಿಸಿದ್ದಾರೆ. ಮಾಜಿ ಶಿಕ್ಷಣ ಸಚಿವ ಹಾಗೂ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕ ಬಿಸಿ ನಾಗೇಶ್ ನಿಧನಕ್ಕೆ ಮೇಲ್ಮನೆಯಲ್ಲಿಂದು ವಿಧಾನಸಭೆಯಲ್ಲಿಂದು ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಬಿಸಿ ನಾಗೇಶ್ ನಿಧನದ ವಿಚಾರವನ್ನು ಸದನಕ್ಕೆ ತಿಳಿಸಿದರು. ಶಿಕ್ಷಣ ಸಚಿವರಾಗಿದ್ದ ಅವಧಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಯಮ, ಶಿಸ್ತು ಪಾಲನೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ದೇಶದ ಗಮನ ಸೆಳೆದಿದ್ದರು ಎಂದು ಸ್ಮರಿಸಿದರು. ಪಕ್ಷಾತೀತವಾಗಿ ಸದನದಲ್ಲಿ ಎಲ್ಲಾ ನಾಯಕರು ಅವರ ಸಾಧನೆಯನ್ನು ಕೊಂಡಾಡಿದರು. ಬಳಿಕ ಮೌನಾಚರಣೆ ಮೂಲಕ ವಿಧಾನಸಭೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಮೇಲ್ಮನೆಯಲ್ಲೂ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಸಂತಾಪ ಸೂಚನೆ ಮಂಡಿಸಿ ಹಿರಿಯ ರಾಜಕಾರಣಿ ಮಾಜಿ ಸಚಿವ ಬಿಸಿ ನಾಗೇಶ್ ಅನಾರೋಗ್ಯದಿಂದ ನಿಧನ ಹೊಂದಿದ್ದಾರೆ ಎಂದು ಸದನಕ್ಕೆ ತಿಳಿಸಲು ವಿಷಾದ ವ್ಯಕ್ತಪಡಿಸುವುದಾಗಿ ಹೇಳಿದರು. ಸಭಾನಾಯಕ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಂತಾಪ ಸೂಚನೆಯನ್ನು ಅನುಮೋದಿಸಿ 1959 ಜನಿಸಿದ ಬಿಸಿ ನಾಗೇಶ್ ತಿಪಟೂರು ವಿಧಾನಸಭಾ ಕ್ಷೇತ್ರದಿಂದ 2008 and 2018 ಜಯಗಳಿಸಿ 2 ಶಾಸಕರಾಗಿ ಆಯ್ಕೆಯಾಗಿದ್ದರು. 2021 ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಲು ಶ್ರಮಿಸಿದ್ದರು ಎಂದು ಸ್ಮರಿಸಿದರು. ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಶಿಕ್ಷಣ ಕ್ಷೇತ್ರದ ಅಭಿವೃದ್ಧಿಗೆ ಹಾಗೂ ತಿಪಟೂರು ಮತ್ತು ತುಮಕೂರು ಭಾಗದ ಜನರ ಸೇವೆಗೆ ಅವರು ನೀಡಿದ ಕೊಡುಗೆ ಸದಾ ಸ್ಮರಣೀಯ ಎಂದು ಹೇಳಿದರು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ತಮ್ಮ ಸರಳ ವ್ಯಕ್ತಿತ್ವದಿಂದಲೇ ನಾಗೇಶ್ ರಾಜ್ಯದ ಗಮನ ಸೆಳೆದಿದ್ದರು. ಸಚಿವರಾದ ಮೇಲೂ ತುಮಕೂರಿನಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರು ಎಂದು ಹೇಳಿದರು. ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್, ಕೇಶವ ಪ್ರಸಾದ್ ಸೇರಿದಂತೆ ಹಲವರು ಸಂತಾಪ ಸೂಚನೆಯಾಡಿ ಮಾತನಾಡಿದರು.

0: ಬಳಿಕ ಸದಸ್ಯರು ಎದ್ದು ನಿಂತು ಒಂದು ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಮೃತರಿಗೆ ಸಂತಾಪ ಸೂಚಿಸಿದರು. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಅವರು ಬೆಂಗಳೂರು ನಿವಾಸದ ಮೇಲೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಕಳೆದ 26 ಗಂಟೆಗಳಿಂದ ದಾಳಿ ಮುಂದುವರೆದಿದೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಶಿವಶಂಕರಪ್ಪ ಅವರ ನಿವಾಸದಲ್ಲಿ ನಿನ್ನೆ ತಡರಾತ್ರಿವರೆಗೆ ಶೋಧ ಕಾರ್ಯ ಮುಂದುವರೆದಿತ್ತು. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದ ಆರ್ಥಿಕ ಅಕ್ರಮಗಳ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಇನ್ನೊಂದು ಬೆಳವಣಿಗೆಯಲ್ಲಿ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರಿಗೆ ನೀಡಲಾದ ಅಮಾನತು ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನವದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ನಾಯಕರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಮನಗರದಲ್ಲಿ ನಕಲಿ ಔಷಧ ಜಾಲ ಪತ್ತೆ. 5 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ನಕಲಿ ಔಷಧಿ ವಶ, ಸಚಿವ ಯುಟಿ ಖಾದರ್. ಮೇಲ್ಮನೆಯಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಸದಸ್ಯರಿಂದ ಪ್ರತಿಭಟನೆ. ಹನೂರು ಗುಂಡಿನ ದಾಳಿ ಪ್ರಕರಣ ತನಿಖಾ ವರದಿ ಬಳಿಕ ಪ್ರತಿಕ್ರಿಯೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಇಂಡಿ ಬ್ರ್ಯಾಂಡ್ನೊಂದಿಗೆ ಭಾರತದ ಕಾಫಿ ಪರಿಚಯಿಸಲು ಕಾಫಿ ಬೋರ್ಡ್ ನಿರ್ಧಾರ. ಹಾಗೂ ಮಾಜಿ ಸಚಿವ ಬಿಸಿ ನಾಗೇಶ್ ನಿಧನ. ಮುಖ್ಯಮಂತ್ರಿ ಸೇರಿದಂತೆ ಹಲವು ಗಣ್ಯರಿಂದ ಅಂತಿಮ ದರ್ಶನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ.
2: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್.
1: ನಮಸ್ತೆ ಅಧ್ಯಾಪಿಕಾಜಿ.
2: ನಮಸ್ತೆ ಬಚ್ಚೋ, ಯಾ ಆಪ್ ಕೌನ್ಸಿ ಪುಸ್ತಕ ದೇಖ್ ರಹೆ ಹೈ ವೈಷ್ಣವಿ?
3: ಮ್ಯಾಮ್, ಯೇ ಏಕ್ ಅಟ್ಲಾಸ್ ಹೈ, ಮೈ ವಿಶ್ವ ಕೇ ಮಾನಚಿತ್ರ ಪರ್ ಭಾರತ್ ಧೂನ್ ರಹಿ ಹೂ.
2: ಒಳ್ಳೆಯದಾಯಿತು, ಈ ದಿನ ನಾನು ನಿಮಗೆ ಭಾರತದ ಬಗ್ಗೆ ಹೇಳುತ್ತೇನೆ.
1: ಭಾರತ ನಮ್ಮ ಮಾತೃಭೂಮಿ, ಇದರ ಬಗ್ಗೆ ನಮಗೆ ಹೇಳಿದರೆ ಬಹಳ ಸಹಾಯವಾಗುತ್ತದೆ.
2: ಚಲೋ, ಪೆಹ್ಲೆ ಮೈ ಆಪ್ಕೋ ಇಸ್ ದೇಶ್ ಕಿ ಸ್ಥಿತಿ ಕಾ ಪರಿಚಯ ದೇತಿ ಹೂಂ.
3: ಪರಿಚಯ ಎಂಬುದರ ಅರ್ಥವೇನು?
2: ಪರಿಚಯ ಕಾ ಅರ್ಥ ಹೈ ಪಹಚಾನ್ ದೇನಾ ಯಾ ಜಾನ್ಕಾರಿ ದೇನಾ. ಭಾರತ್ ಉತ್ತರಿ ಗೋಲಾರ್ಧ ಮೇ ಸ್ಥಿತ ಹೈ.
1: ಗೋಲಾರ್ಧ ಎಂಬುದರ ಅರ್ಥವೇನು?
2: ಪೃಥ್ವಿ ಕೆ ದೋ ಆಧೆ ಭಾಗ ಹೈ, ಗೋಲಾಕಾರ ಭಾಗ, ಊಪರಿ ಭಾಗ ಉತ್ತರಿ ಗೋಲಾರ್ಧ ಔರ್ ದಕ್ಷಿಣಿ ಭಾಗ ದಕ್ಷಿಣಿ ಗೋಲಾರ್ಧ, ಔರ್ ಭಾರತ್ ಜೊ ಹೈ ವೊ ಉತ್ತರಿ ಗೋಲಾರ್ಧ ಮೇ ಹೈ. ಭಾರತ್ ಏಕ್ ಅನೋಖಾ ದೇಶ ಹೈ. ಇಸ್ಕೆ ಉತ್ತರ ಮೇ ಹಿಮಾಲಯ ಪರ್ವತ ಹೈ, ಪೂರ್ವ ಮೇ ಬಂಗಾಲ್ ಕಿ ಖಾಡಿ ಹೈ, ಪಶ್ಚಿಮ ಮೇ ಅರಬ್ ಸಾಗರ್ ಹೈ ಔರ್ ದಕ್ಷಿಣ ಮೇ ಹಿಂದ್ ಮಹಾಸಾಗರ್ ಹೈ.
1: ನೀವು ಹಿಂದಿನ ಪಾಠಗಳಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳ ಬಗ್ಗೆ ಹೇಳಿದ್ದೀರಾ.
2: ಬಡಿ ಅಚ್ಚಿ ಬಾತ್ ಹೈ ಕಿ ಆಪ್ನೆ ಇನ್ ವಿಷಯೋ ಕೋ ಯಾದ್ ರಖಾ. ಭಾರತ್ ಏಕ್ ಬಹುತ್ ಬಡಾ ದೇಶ ಹೈ ಔರ್ ಇಸ್ಕಾ ಕುಲ್ ಕ್ಷೇತ್ರಫಲ್ ಲಗ್ಭಗ್ 3.28 ಅರಬ್ ಕಿಲೋಮೀಟರ್ ಹೈ. ವಿಶ್ವ ಕಾ ಸಾತ್ವಾ ಬಡಾ ದೇಶ ಹೈ.
3: ಪ್ರಪಂಚದಲ್ಲಿಯೇ ದೊಡ್ಡ ದೇಶ ಯಾವುದು?
2: ವಿಶ್ವ ಕಾ ಸಬ್ಸೆ ಬಡಾ ದೇಶ ರೂಸ್ ಹೈ.
1: ಯಾವ ದೇಶ ಎರಡನೇ ಮತ್ತು ಮೂರನೆಯ ದೊಡ್ಡ ದೇಶ?
2: ದೂಸರೆ ಸ್ಥಾನ ಪರ್ ಹೈ ಚೀನ್ ಔರ್ ತೀಸರೆ ಸ್ಥಾನ ಪರ್ ಹೈ ಕೆನಡಾ. ಅಚ್ಚಾ, ಅಬ್ ಹಮ್

0: आगे पढ़ेंगे। भारत 23 डिग्री उत्तर तथा 8 डिग्री उत्तर अक्षांश और 68 पूर्वी तथा 97 पूर्वी देशांतर रेखाओं के बीच में स्थित है। कर्क वृत्त 23.5 डिग्री उत्तरी अक्षांश रेखा जो है वो भारत के लगभग मध्य से गुजरती है। अच्छा प्रियंका, आप मुझे कन्नड़ में यह बताइए कि अक्षांश और देशांतर रेखाएं क्या हैं?
1: ಕಳೆದ ವರ್ಷ ನೀವು ನಮಗೆ ಅಕ್ಷಾಂಶ ಮತ್ತು ರೇಖಾಂಕಗಳ ಬಗ್ಗೆ ಹೇಳಿಕೊಟ್ಟಿದ್ದೀರಿ. ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗುವ ಸಮಾಂತರ ರೇಖೆಗಳನ್ನು ಅಕ್ಷಾಂಶ ಎಂದು ಹಾಗೂ ಉತ್ತರದಿಂದ ದಕ್ಷಿಣಕ್ಕೆ ಹಾದು ಹೋಗುವ ರೇಖೆಗಳನ್ನು ರೇಖಾಂಶ ಎಂದು ಕರೆಯುತ್ತಾರೆ.
0: ಹಾ, ಬಿಲ್ಕುಲ್ ಸಹಿ. ಇನ್ ರೇಖಾಂ ಕಿ ಸಹಾಯತಾ ಸೆ ಹಮ್ ದೇಶೋಂ ಕಿ ಸ್ಥಿತಿ ಕಾ ಪತಾ ಲಗಾ ಸಕ್ತೆ ಹೈ.
1: ಭಾರತ ದೇಶ ಯಾವ ಖಂಡದಲ್ಲಿದೆ?
0: हाँ, ये तो मैं आपको बताना भूल ही गई। भारत एशिया महाद्वीप में स्थित है। आप अपने एटलस में देखिए तो सही, और फिर मानचित्र में ये भी देखकर बताइए कि हमारे पड़ोसी देश कौन से हैं। आप बताइए।
2: ನಮ್ಮ ನೆರೆಹೊರೆಯ ದೇಶಗಳೇನೆಂದರೆ ನೇಪಾಳ, ಮಯನ್ಮಾರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಶ್ರೀಲಂಕಾ, ಚೀನಾ ಹಾಗೂ ಬಾಂಗ್ಲಾದೇಶ.
0: ಬಹುತ್ ಖೂಬ್. ದೇಖಾ, मानचित्र हमारे लिए किस प्रकार लाभकारी है। इन्हें देखकर हम बहुत कुछ सीख सकते हैं। अच्छा प्रियंका, अब आप बताओ कि हमारे देश में कितने राज्य हैं?
1: ನಮ್ಮ ದೇಶದಲ್ಲಿ 28 ರಾಜ್ಯಗಳಿವೆ.
0: हाँ, लेकिन अभी तो और एक राज्य जुड़ गया है। क्या आप बता सकते हैं वो कौन सा राज्य है?
3: तेलंगाना।
0: बहुत अच्छी बात है। अच्छा प्रियंका, अब बताओ हमारा राज्य कौन सा है?
2: हम राज्य है कर्नाटक।
0: हम राज्य नहीं, हमारा राज्य है कर्नाटक। आप इसे फिर से दोहराइए।
2: हमारा राज्य कर्नाटक है।
0: प्रियंका, अब आप आगे पढ़िए।
1: भारत की मुख्य भूमि के अलावा कुछ भाग भारत में दूर समुद्र में भी है, जैसे लक्षद्वीप तथा अंडमान और निकोबार।
2: मैम, मैंने इसे मानचित्र पर ढूंढ लिया है, देखिए यही है ना?
0: ಹೌದು, ನಿಮ್ಮ ಹೇಳಿಕೆ ಸರಿಯಾಗಿದೆ. ವೆರಿ ಗುಡ್. ಭಾರತ್ ಕೆ ಉತ್ತರಿ ಭಾಗ ಮೇ ಅಬ್ ಹಿಮಾಲಯ ಕೆ ಬಾರೆ ಮೇ ಆಪ್ ಪ್ರಿಯಾಂಕಾ ಜರಾ ಪಡಿಯೆ.
1: ಭಾರತ್ ಕೆ ಉತ್ತರಿ ಭಾಗ ಮೇ ಹಿಮಾಲಯ ಕೆ ವಿಶಾಲ ಪರ್ವತ ಹೈ, ಯಹ ವಿಶ್ವ ಕೆ ಸಬ್ಸೆ ಊಂಚೆ ಪರ್ವತ ಮಾನೆ ಜಾತೆ ಹೈ. ಇನ್ಕಿ ಚೋಟಿಯಾ ಸದೈವ ಬರ್ಫ್ ಸೆ ಢಕ್ಕಿ ಹೋತಿ ಹೈ.
2: ಅವುಗಳನ್ನು ಹಿಮಾಲಯ ಪರ್ವತವೇನೆಂದು ಏಕೆ ಕರೆಯುತ್ತಾರೆ?
0: ಹಿಮ್ ಯಾನಿ ಬರ್ಫ್, ಆಲಯ ಯಾನಿ ಘರ್. ಹಿಮ್ ಕಾ ಘರ್ ಹಿಮಾಲಯ. ಹಿಮ್ ಔರ್ ಆಲೆ ಶಬ್ದ ಸೆ ಬನಾ ಹೈ ಹಿಮಾಲಯ.
1: ನೀವು ಹಿಮದ ಬಗ್ಗೆ ಹೇಳಿದಾಗ ನನಗೆ ಐಸ್ ಕ್ರೀಮ್ ನೆನಪಾಗುತ್ತದೆ.
0: ಲೋಗ್ ಐಸ್ ಕ್ರೀಮ್ ಖಾನಾ ಬಹುತ್ ಪಸಂದ್ ಕರ್ತೆ ಹೈ.
2: ನಾವು ಬೇಸಿಗೆಯಲ್ಲಿ ತಂಪು ಪಾನಿಗಳನ್ನು ಕುಡಿಯುತ್ತೇವೆಯೇ?
0: ಜಿ ಹಾ, ಯೆ ಸಹಿ ಬಾತ್ ಹೈ. ಆಪ್ಕೋ ಭಿ ಹೋ ಸಕ್ತಾ ಹೈ ಕಿ ಇಸ್ ಪಾಠ ಕೆ ಬಾದ್ ಐಸ್ ಕ್ರೀಮ್ ಮಿಲೇಗಾ.
3: ಧನ್ಯವಾದಗಳು, ನಮಗೆ ಸಂತೋಷವಾಯಿತು.
0: ಇಸ್ ಹಿಮಾಲಯ ಮೇ ಹಿ ವಿಶ್ವ ಕಿ ಸಬ್ಸೆ ಊಂಚಿ ಚೋಟಿ ಹೈ, ಜಿಸೆ ಹಮ್ ಎವರೆಸ್ಟ್ ಕಹತೆ ಹೈ.
1: ಇದರ ಎತ್ತರದ ಮೀಟರ್ ಎಷ್ಟು?
0: ಇಸ್ಕಿ ಊಂಚಾಯಿ 8848 ಮೀಟರ್ ಹೈ, ಸಮುದ್ರ ತಲ್ ಸೆ ಲೇಕರ್.
3: ಅದು ತುಂಬಾ ಎತ್ತರ.
0: ಬಿಲ್ಕುಲ್. ಚಲೋ, ಹಿಮಾಲಯ ಕೆ ಬಾದ್ ಹಮ್ ಉತ್ತರಿ ಮೈದಾನ್ ಕೆ ಬಾರೆ ಮೇ ಕುಚ್ ಜಾನೆಂಗೆ. ಹಿಮಾಲಯ ಕೆ ದಕ್ಷಿಣ ಮೇ ಏಕ್ ವಿಸ್ತೃತ ಮೈದಾನ್ ಹೈ, ಉಸೆ ಉತ್ತರಿ ಮೈದಾನ್ ಕಹತೆ ಹೈ. इसका निर्माण हिमालय से आने वाली नदियाँ तथा उनकी उप नदियाँ बनाती हैं. वह जलोढ़ मिट्टी से बना है और यह मिट्टी बहुत ही उपजाऊ है.
2: ದಯವಿಟ್ಟು ಮುಂದಿನ ವಾಕ್ಯದಲ್ಲಿ ಪರಿಚ್ಛೇದಗಳಲ್ಲೂ ಕಷ್ಟವಾದ ಪದಗಳ ಅರ್ಥವೇನು ತಿಳಿಸಿ.
0: ಹಾಂ, ಮೈ ಆಪ್ಕೊ ಇನ್ಕೆ ಅರ್ಥ ಸಮಜಾತಿ ಹೂಂ. ಉದಾಹರಣ ಕೇಳಿಯೇ, ವಿಸ್ತೃತ ಕಾ ಅರ್ಥ ಹೋತಾ ಹೈ ಬಡಾ ಯಾ ಚೌಡಾ. ನಿರ್ಮಾಣ ಕಾ ಅರ್ಥ ಹೋತಾ ಹೈ ಬನಾನಾ ಯಾ ರಚನಾ ಕರ್ನಾ. जलोढ़ मिट्टी यानी अच्छी और बारीक मिट्टी. उपजाऊ उस मिट्टी को कहते हैं जहां फसल अच्छी तरह उगती है.
1: ಕರ್ನಾಟಕದಲ್ಲೂ ಫಲವತ್ತಾದ ಮಣ್ಣು ಇದೆಯೇ?
0: ಹಾಂ, ಕಾವೇರಿ ನದಿ ಕಾ ಮೈದಾನ ಬಹುತ್ ಹೀ ಉಪಜಾವೂ ಹೈ.
2: ಇಲ್ಲೂ ವ್ಯವಸಾಯ ಮಾಡುತ್ತಾರೆಯೇ?
0: ಹಾಂ, ಯಹಾಂ ಕೆ ಲೋಗೋ ಕಾ ಮುಖ್ಯ ವ್ಯವಸಾಯ ಕೃಷಿ ಹೈ. ಲೇಕಿನ್ ಇಸೀ ಉತ್ತರಿ ಮೈದಾನ ಕೆ ಪಶ್ಚಿಮಿ ಭಾಗ ಮೇ ಏಕ್ ಮರುಸ್ಥಲ್ ಭೀ ಹೈ.
2: ಮರುಸ್ಥಲ್, ಇದರ ಅರ್ಥವೇನು?
0: ಇಸ್ಕಾ ಅರ್ಥ ಹೈ ಏಕ್ ರೇಗಿಸ್ತಾನ್, ರೇತ್ ಸೆ ಭರಾ. ಯಹಾಂ ಬಹುತ್ ಕಮ್ ವರ್ಷಾ ಹೋತಿ ಹೈ ಔರ್ ವನಸ್ಪತಿ ಬಹುತ್ ಕಮ್ ಹೈ.

0: ನಾವು 4ನೇ ತರಗತಿಯಲ್ಲಿ ಕಲಿತ ಸಹಾರಾ ಮರುಭೂಮಿಯ ಹಾಗೆ.
1: ಹಾಂ, ವಹ ವಿಶ್ವ ಕಾ ಸಬ್ಸೆ ಬಡಾ ಗ್ರೀಷ್ಮ ಮರುಸ್ಥಲ್ ಹೈ. ಆಪ್ ಜಾನ್ತೆ ಹೋಂಗೆ ಕಿ ಚಾರ್ ಪ್ರಮುಖ ಋತುವೇ ಹೋತಿ ಹೈ, ಗ್ರೀಷ್ಮ ಋತು, ಶೀತ ಋತು, ಬಸಂತ ಋತು ಔರ್ ಪತ್ಝಡ್. ಭಾರತ ಮೇ ಗ್ರೀಷ್ಮ ಋತು, ಶೀತ ಋತು ತಥಾ ವರ್ಷಾ ಋತು ಹೈ. ಯಹಾಂ ಪರ್ ಪತ್ಝಡ್ ಯಾ ಬಸಂತ ಋತು ಸ್ಪಷ್ಟ ನಹೀ ಹೈ. ಚಲೋ ಅಬ್ ಹಮ್ ಆಗೇ ಪಡೆಂಗೆ. ವೈಷ್ಣವಿ ಆಪ್ ಪಡಿಯೆ.
0: ಉತ್ತರಿ ಮೈದಾನ್ ಕೆ ದಕ್ಷಿಣ ಮೇ ಪ್ರದೀಪೈ ಪಟಾರ್ ಹೈ,
1: ಪ್ರಾಯದ್ವೀಪ್ಯ
0: ಪ್ರಾಯದ್ವೀಪ್ಯ ಪಟಾರ್ ಹೈ. ಪಟಾರ್ ಅಂದರೇನು?
1: ಹಾಂ, ಯ ಏಕ್ ಉಚ್ಚ ಭೂಮಿ ಹೈ, ಲೇಕಿನ್ ಊಪರ್ ಕಾ ಭಾಗ್ ಪರ್ವತ್ ಜೈಸಾ ನಹಿ ಬಲ್ಕಿ ಸಮತಲ್ ಹೋತಾ ಹೈ.
0: ಮೇಜಿನ ರೀತಿಯಲ್ಲಿ ಮೇಲೆ ಸಮತಲವಾಗಿರುತ್ತದೆ.
1: ಬಿಲ್ಕುಲ್ ಸಹಿ ಕಹಾ ಆಪ್ನೆ.
0: ಅದು ಹೇಗೆ ಬಂದಿತು?
1: ಇಸ್ಕಾ ನಿರ್ಮಾಣ ಜ್ವಾಲಾಮುಖಿ ಸೆ ನಿಕಲ್ನೆ ವಾಲೆ ಲಾವಾ ಸೆ ಬನಾ ಹೈ.
0: ಜ್ವಾಲಾಮುಖಿ ಎಂದರೆ ಬಿಸಿಯಾದ ಲಾವಾ ರಸ ಭೂಮಿಯಿಂದ ಉಕ್ಕಿ ಹರಿಯುತ್ತದೆ.
1: ಹಾಂ, ಮುಜೆ ಖುಷಿ ಹೈ ಕಿ ಆಪ್ಕೋ ಇನ್ ಸಬ್ ವಿಷಯಕ್ಕೆ ಬಾರೆ ಮೇ ಜಾನ್ಕಾರಿ ಹೈ. ಇಸ್ ಪಠಾರ್ ಕಾ ಏಕ್ ಬಡಾ ಭಾಗ್ ಜೊ ಹೈ ವೊ ದಕ್ಕನ್ ಕಾ ಪಠಾರ್ ಹೈ.
0: ಮ್ಯಾಮ್ ಮ್ಯಾಮ್, ಮೇನೆ ಇಸೆ ಮಾನಚಿತ್ರ ಪರ್ ಢೂಂಡ್ ಲಿಯಾ ಹೈ.
1: ಶಾಬಾಶ್, ಇಸಿ ತರಹ ಆಪ್ ಭೂಗೋಲ್ ಕಿ ಕೈ ಬಾತೆ ಜಾನ್ ಲೋಗೆ. ಅಬ್ ಆಗೆ ಬಡೆ. ಇಸ್ ಪಠಾರ್ ಕೆ ಪಶ್ಚಿಮಿ ಭಾಗ್ ಮೇ ಪಶ್ಚಿಮಿ ಘಾಟ್ ಹೈ ಔರ್ ಪೂರ್ವಿ ಭಾಗ್ ಮೇ ಪೂರ್ವಿ ಘಾಟ್ ಹೈ.
0: ಘಾಟ್ ಎಂದರೇನು?
1: ಘಾಟ್ ಪರ್ವತ ಶ್ರೇಣಿಯೋ ಕಿ ಏಕ್ ಶೃಂಖಲಾ ಹೈ. ಶ್ರೇಣಿ ಕಾ ಮತ್ಲಬ್ ಹೋತಾ ಹೈ ಪರ್ವತೋ ಕಾ ಏಕ್ ಲೈನ್.
0: ನದಿಗಳನ್ನು ಘಾಟ್ಗಳಿಂದ ಹುಟ್ಟುತ್ತೇವೆಯೇ?
1: ಹಾಂ, ಅಕ್ಸರ್ ನದಿ ಪರ್ವತೋ ಸೆ ಯಾ ಘಾಟ್ ಸೆ ಉತ್ಪನ್ನ ಹೋತಿ ಹೈ. ದಕ್ಷಿಣ ಭಾರತ್ ಕಿ ಅಧಿಕ್ತರ್ ನದಿಯಾ ಪಶ್ಚಿಮಿ ಘಾಟ್ ಸೆ ನಿಕಲ್ ಕರ್ ವೊ ಪೂರ್ವ ಕಿ ಓರ್ ಬಹತಿ ಹೈ. ಚಲೋ ಮೇ ಇನ್ ನದಿಯೋ ಕೆ ನಾಮ ಆಪ್ಕೋ ಬತಾಉಂಗಿ. ಜೈಸೆ ಮಹಾನದಿ, ಗೋದಾವರಿ, ಕೃಷ್ಣಾ, ತುಂಗಭದ್ರಾ, ಕಾವೇರಿ ಔರ್ ಪೆರಿಯಾರ್. ಆಪ್ ಇನ್ಹೆ ಮಾನಚಿತ್ರ ಮೇ ಢೂಂಡ್ ಲೇನಾ.
0: ಹೌದು, ಈ ನದಿಗಳನ್ನು ಭೂಪಟದಲ್ಲಿ ನೋಡಿದ್ದೇವೆ. ಕಾವೇರಿ ಕರ್ನಾಟಕದ ಪ್ರಮುಖ ನದಿ.
1: ಯ ನದಿ ದೋನೋ ರಾಜ್ಯೋ ಮೇ ಬಹತಿ ಹೈ ಔರ್ ಇಸ್ಕೆ ಜಲ್ ಕಾ ಉಪಯೋಗ ದೋನೋ ರಾಜ್ಯ ಕರ್ತೆ ಹೈ. ಇಸಿ ಕೋ ಲೇಕರ್ ದೋನೋ ರಾಜ್ಯೋ ಕೆ ಬೀಚ್ ಮೇ ವಿವಾದ ಹೋ ರಹಾ ಥಾ.
0: ಅಚ್ಚಾ, ಏಸಿ ಬಾತ್ ಹೈ.
1: ನಾವು ಈಗ ಪಾಠದಲ್ಲಿ ಮುಂದೆ ಒರಿಯೋಣ. ಪ್ರಾಯದ್ವೀಪೀಯ ಭಾರತಕ್ಕೆ ಪೂರ್ವಿ ಔರ್ ಪಶ್ಚಿಮಿ ಕಿನಾರೆ ಸಮುದ್ರ ತಟ್ ಹೈ. ಪಶ್ಚಿಮಿ ಭಾಗ ಕೋ ಮಲ್ಬಾರ್ ಕಹತೆ ಹೈ ಔರ್ ಪೂರ್ವಿ ಭಾಗ ಕೋ ಹಮ್ ಕೋರಮಂಡಲ್ ಕಹತೆ ಹೈ.
0: ಇಲ್ಲಿನ ಜನರು ಮೀನುಗಾರಿಕೆ ಮಾಡುತ್ತಾರೆಯೇ?
1: ಹಾಂ, ಯಹಾ ಕೆ ಲೋಕ್ ಮಚ್ಲಿ ಪಕಡ್ನೆ ಕೆ ಸಾಥ್ ಸಾಥ್ ಕೈ ಜಗೋ ಮೇ ಖೇತಿ ಭೀ ಕರ್ತೆ ಹೈ.
0: ನಾವು ನಮ್ಮ ದೇಶದ ಬಗ್ಗೆ ಹೆಮ್ಮೆ ಪಡುತ್ತೇನೆ. ನಮ್ಮದು ಬಹಳ ಸುಂದರವಾದ ದೇಶ.
1: ಜೀ ಹಾಂ, ಆಪ್ನೆ ಸಹಿ ಕಹಾ. ಭಾರತ್ ಏಕ್ ಬಹುತ್ ಸುಂದರ್ ದೇಶ ಹೈ ಔರ್ ಯೇ ಏಕ್ ಬಡಿ ಅಚ್ಚಿ ಭಾವನಾ ಹೈ. ಅಚ್ಚಾ ಚಲೋ, ಅಬ್ ಹಮ್ ಪಾಠ ಕೋ ಯಹೀಂ ಪರ್ ಸಮಾಪ್ತ ಕರ್ತೆ ಹೈ ಔರ್ ಆಗೆ ಹಮ್ ಭಾರತ್ ಕೆ ಬಾರೆ ಮೇ ಔರ್ ಕುಚ್ ಭೀ ಜಾನೆಂಗೆ.
0: ಧನ್ಯವಾದ್ ಅಧ್ಯಾಪಿಕಾ ಜೀ.
1: ಧನ್ಯವಾದ್ ಔರ್ ನಮಸ್ತೆ.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
3: ನಡೆಸಿಕೊಟ್ಟವರು ಕಾಮಾಕ್ಷಿ ಸುರೇಶ್, ಇವರೊಂದಿಗೆ ಭಾಗವಹಿಸಿದವರು ಪ್ರಿಯಾಂಕಾ ಹಾಗೂ ಶಿವಾನಿ.

0: ಕೇಳುಗರೇ, ಇದುವರೆಗೂ ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 5:28. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯ ಆಲಿಸಲು ಕೇಳುಗರಿಗೆಲ್ಲ ಶೀತಲನಾಗಿ ಹೇಳುವ ನಮಸ್ಕಾರಗಳು. ಈಗ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಮಹಿಳಾ ರಂಗ ಕಾರ್ಯಕ್ರಮ ಪ್ರಸಾರವಾಗುವುದು.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
4: ಆಕಾಶವಾಣಿ ಕಾರವಾರ.

0: ಕೇಳಿ ವನಿತೆಯರಿಗಾಗಿ ಕಾರ್ಯಕ್ರಮ ಮಹಿಳಾ ರಂಗ.
1: ಇಂದಿನ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಸಿದ್ದಾಪುರ ತಾಲೂಕು ಕಲಗದ್ದೆಯ ಪ್ರತಿಮಾ ಪರಮೇಶ್ವರ್ ಭಟ್ ಮತ್ತು ಸಂಗಡಿಗರಿಂದ ಗಾನವೈವಿಧ್ಯ ಕಾರ್ಯಕ್ರಮ ಕೇಳುವಿರಿ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ, ನಮೋ ಎಂಬೆನು ಗುರುವಿಗೆ, ನಮೋ ಎಂಬೆನು ಶಾರದೆಗೆ

0: ಇದುವರೆಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಸಿದ್ದಾಪುರ ತಾಲೂಕು ಕಲಗತ್ತೆಯ ಪ್ರತಿಮಾ ಪರಮೇಶ್ವರ್ ಭಟ್ ಮತ್ತು ಸಂಗಡಿಗರಿಂದ ಗಾನ ವೈವಿಧ್ಯ ಕಾರ್ಯಕ್ರಮ ಕೇಳಿದಿರಿ. ಇನ್ನುಳಿದಂತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಂಗಲಾ ರವೀಂದ್ರ ಹೆಗಡೆ, ಜಲಜಾಕ್ಷಿ ಹೆಗಡೆ, ರೇಖಾ ಚಂದ್ರಕಾಂತ್ ಹೆಗಡೆ ಮತ್ತು ತಾರಾವಿ ಹೆಗಡೆ.
1: ಇದುವರೆಗೆ ವನಿತೆಯರಿಗಾಗಿ ಕಾರ್ಯಕ್ರಮ ಮಹಿಳಾ ರಂಗ ಪ್ರಸಾರವಾಯಿತು.

0: ಜೀಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಲಕ್ಷ ಲಾಟ್ರಿ ನನ್ಗೆ
4: ಸಿಕ್ಕಿಬಿದ್ರು.
5: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಟಿಪ್ಪು ಹಾಗೂ ಅರ್ಜುನಾ ರವಿ ಹಾಡಿರುವ ಅಧ್ಯಕ್ಷರ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ

0: ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
2: ಮಹಾಲಕ್ಷ್ಮಿ ಹಾಡಿರುವ ಈಶಾ ಚಿತ್ರದ ಗೀತೆ. ಈ ಗೀತೆಗೆ ತೀಜಾ ಅವರ ಸಾಹಿತ್ಯ ಮತ್ತು ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಚಿತ್ರಗೀತೆಗಳಲ್ಲಿ ಇನ್ನೊಂದು ಕೇಳಿ. MD ಪಲ್ಲವಿ ಹಾಡಿರುವ ಜಂಗ್ಲಿ ಚಿತ್ರದ ಗೀತೆ, ಜಯಂತ್ ಕೈಕಿಣಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇನ್ನು ಮುಂದೆ ಕೇಳಿ ಉನ್ನಿ ಕೃಷ್ಣನ್ ಹಾಡಿರುವ ಮನೆಮಗಳು ಚಿತ್ರದ ಗೀತೆ. ಈ ಗೀತೆಗೆ ವಂದೇ ಮಾತರಂ ಶ್ರೀನಿವಾಸ್ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಂದಿತಾ ಮತ್ತು ಸಂಗಡಿಗರು ಹಾಡಿದ ನೀನಂದ್ರೆ ಇಷ್ಟ ಚಿತ್ರದಾಗಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇನ್ನು ಮುಂದೆ ಕೇಳಿ ರಾಜೇಶ್ ಹಾಡಿರುವ ಜ್ಯೇಷ್ಠ ಚಿತ್ರದ ಗೀತೆ. ಕೆ ಕಲ್ಯಾಣವರ ಸಾಹಿತ್ಯಕ್ಕೆ SA ರಾಜ್ಕುಮಾರ್ ಅವರ ಸಂಗೀತವಿದೆ.

0: ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800420.

ಮಗಳ ಈ ಹೂನಗೆ ಬೆಳಕಾಗುವುದು ಬಾಳಿಗೆ. ಅವಳು ನದಿ, ಅವಳು ಪ್ರಕೃತಿ, ಅವಳು ಧರಿತ್ರಿ, ಬದುಕ ಕಾವ್ಯದ ಕವಯತ್ರಿ. ಹೆಣ್ಣು ಮಗುವಿಗಾಗಿ ಕಾತರ ಕನವರಿಕೆ ಇರಲಿ, ಹೆಣ್ಣು ಮಗುವಿಗೆ ಅಂತಃಕರಣ ಆತ್ಮೀಯತೆ ಇರಲಿ. ಹೆಣ್ಣು ಮಗು ನಿರಂತರತೆಯ ಪ್ರತೀಕ, ಅಸಡ್ಡೆ ಬೇಡವೇ ಬೇಡ, ಆದರವಿರಲಿ. ಹೆಣ್ಣು ಮಗುವಿಗೆ ಮೊದಲ ಆದ್ಯತೆ ಇರಲಿ, ಮಗಳ ಹೂನಗೆ ಎಂದಿಗೂ ಬಾಡದಿರಲಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಕೇಳುಗರೆ, ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆಯಲ್ಲಿ ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗಗಳು ಹಾಗೂ ಪರಿಹಾರ ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ವಿವೇಕಾನಂದ ರೆಡ್ಡಿ ಹಾಗೂ ಕೀಟಶಾಸ್ತ್ರ ತಜ್ಞರಾದ ಚಾಮರಾಜ ದೊಡ್ಡಮನೆಯವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಸಂಗೆ ಮಹೇಶ್. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ನಾಳೆ ಸಂಜೆ 5 ಗಂಟೆಗೆ ಕೊಂಕಣಿ ಕಾರ್ಯಕ್ರಮದಲ್ಲಿ ಕೊಂಕಣಿ ಮಾನ್ಯತಾ ದಿನದ ಕುರಿತು ಮಾತನಾಡುತ್ತಾರೆ ಕುಮಟಾದ ಶ್ರೀಮತಿ ದೀಪಾ ನಾಯಕ್.

ಇಂದು ರಾತ್ರಿ 8:30 ನಾಳೆ ಕೊಂಕಣಿ ಮಾನ್ಯತಾ ದಿನದ ಸಂದರ್ಭದಲ್ಲಿ ಕಾರವಾರದಲ್ಲಿ ಆಯೋಜಿಸಲಾದ ಸಮಾರಂಭದ ಕುರಿತು ಕಾರ್ಯಕ್ರಮದ ಆಯೋಜಕರು ಕಾರ್ಯದರ್ಶಿಯೂ ಆಗಿರುವ ಡಾಕ್ಟರ್ ವಸಂತ್ ಬಾಂದಿಕರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುವರು ಗೀತಾ ಪಾಲೇಕರ್. ಆಕಾಶವಾಣಿ ಕಾರವಾರ, ಸಮಯ 6:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.

ಮಿಶ್ರ ಕೃಷಿ ಅನುಭವ ಕುರಿತು ಜೊಯ್ಡಾ ಗೊಂದದ ಸುಮಾ ಭಟ್ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ತದನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನುಗ್ಲಿ ಗಣೇಶ್ ಗೌಡ ಮತ್ತು ಸಂಗಡಿಗರಿಂದ ಮದುವೆ ಸಂಪ್ರದಾಯದ ಹಾಡುಗಳು. 7:45 ವಿಧಾನಮಂಡಲದಲ್ಲಿ ಇಂದು 8:00 ಕನ್ನಡ ಚಿತ್ರಗೀತೆಗಳು, 8:15 ಭಾವಗೀತೆಗಳು, 8:30 ನಾಳೆ ಕೊಂಕಣಿ ಮಾನತ್ಯ ದಿನದ ಸಂದರ್ಭದಲ್ಲಿ ಕಾರವಾರದಲ್ಲಿ ಆಯೋಜಿಸಲಾದ ಸಮಾರಂಭದ ಕುರಿತು ಕಾರ್ಯಕ್ರಮದ ಆಯೋಜಕರು ಕಾರ್ಯದರ್ಶಿಯೂ ಆಗಿರುವ ಡಾಕ್ಟರ್ ವಸಂತ್ ಬಾಂದೇಕರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಗೀತಾ ಪಾಲೇಕರ್. 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ. ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ 2026 ಚಿನ್ನದ ಪದಕ ವಿಜೇತ ಮತ್ತು ಏಕಲವ್ಯ ಪ್ರಶಸ್ತಿ ಪುರಸ್ಕೃತ ರಾಘವೇಂದ್ರ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗೂಬಾಯಿ ಹಾನಗಲ್ ಅವರ ಗಾಯನ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್. ಕಿಡುಗರೆ ಇವೆಷ್ಟು ಕಾರ್ಯಕ್ರಮಗಳು ಈ ಸಂಜೆ ಪ್ರಸಾರವಾಗುವುದು.

ಇನ್ನು ನಾಳೆಯ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ಕರುನಾಳು ಬಾಬೆಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾಕ್ಟರ್ ಶಕುಂತಲಾ ಗೋಪಶೆಟ್ಟಿ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನ ಸುಧೆ, 7:15 ಭಾವಗೀತೆಗಳು, 7:45 ಕನ್ನಡ ಚಿತ್ರಗೀತೆಗಳು.

ನಾಳೆ ಬೆಳಿಗ್ಗೆ 8:30 ಮಂಜುಳ ಗಾನ, 8:50 ಕಗ್ಗದ ಸಿರಿ. ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು, 9:15 ಕಿರುನಾಟಕ ವದರವ್ವ, ರಚನೆ ಯಮುನಾಮೂರ್ತಿ, ನಿರ್ದೇಶನ ಪ್ರಭಾಶೀರೂರ್. 9:30 ಭಜನೆಗಳು, 10:00 ಹಿಂದಿ ಚಿತ್ರಗೀತೆಗಳು, 10:15 ಭಾವಗೀತೆಗಳು, 10:45 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

ಇನ್ನು ನಾಳೆ ಮಧ್ಯಾಹ್ನದ ಪ್ರಸಾರದಲ್ಲಿ ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದ ನವಚೇತನ ಮಹಿಳಾ ಸಂಘದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರಿತ ಕೊಡುಗೆ. 12:35 ಆರೋಗ್ಯ ಸಂಚಿಕೆ. ವಿಶ್ವ ಸೊಳ್ಳೆ ದಿನದ ಸಂದರ್ಭದಲ್ಲಿ ಸೊಳ್ಳೆಯಿಂದ ಹರಡುವ ರೋಗಗಳು ಹಾಗೂ ಪರಿಹಾರ, ಈ ಕುರಿತು ಕಲಬುರಗಿಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲಾ ಮಲೇರಿಯಾ ಅಧಿಕಾರಿಗಳಾದ ವಿವೇಕಾನಂದ ರೆಡ್ಡಿ ಹಾಗೂ ಕೀಟಶಾಸ್ತ್ರ ತಜ್ಞರಾದ ಚಾಮರಾಜ ದೊಡ್ಡಮನಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.

ಒಂದು ಗಂಟೆಗೆ ಪ್ರಗತಿ ಪಥ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಬಿಆರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ನಾಳೆ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜಯಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಮುಂಬೈ ವಿದ್ಯಾಭಾರತಿ ಕಾರ್ಯಕ್ರಮ, 3:00 ಸಖಿ ಸಹೇಲಿ, 4:00 ಹೆಲೋ ಫರ್ಮಾಯಿಷ್. ಇನ್ನು ಸಂಜೆ 5:00 ಕೊಂಕಣಿ ಕಾರ್ಯಕ್ರಮದಲ್ಲಿ ಕೊಂಕಣಿ ಮಾನ್ಯತಾ ದಿನದ ಕುರಿತು ಮಾತನಾಡುತ್ತಾರೆ ಕುಮಟಾದ ಶ್ರೀಮತಿ ದೀಪಾ ನಾಯಕ್. ನಂತರ ಕೊಂಕಣಿ ಗೀತೆಗಳು, 5:30 ಚಿತ್ರಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿ, ಕಾಫಿ ಕೃಷಿಯಲ್ಲಿ ಪುನರುತ್ಪಾದಕ ಬೇಸಾಯ ಕ್ರಮಗಳು, ಈ ಕುರಿತು ಡಾಕ್ಟರ್ ರುದ್ರಗೌಡ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ಪ್ರಾಯೋಜಕರು ಕೃಷಿ ಮಂತ್ರಾಲಯ ಭಾರತ ಸರ್ಕಾರ. ನಾಳೆ ರಾತ್ರಿ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಗಂಗಾ ಜಮು ಮರಾಠಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು, 7:45 ವಿಧಾನಮಂಡಲದಲ್ಲಿ ಇಂದು, 8:00 ಸಿರಿಗಂಧ, 9:15 ಹಿಂದಿ ಚಿತ್ರಗೀತೆಗಳು, 9:30 ಕನ್ನಡ ಭಾರತಿ, 10:00 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್. ಕೆಳಗರೆ ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆತ್ಮೀಯ ಕೇಳುಗರೆ, ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಗೀತೆಗೊಂದು ಪ್ರಶ್ನೆ ಪ್ರತಿ ಶುಕ್ರವಾರ ಸಂಜೆ 5-6 ಗಂಟೆಯವರೆಗೆ. ಪ್ರಶ್ನೆ ನಿಮಗಾಗಿ ಕಾದಿದೆ ಗೀತೆಗೊಂದು ಪ್ರಶ್ನೆ ಕಾರ್ಯಕ್ರಮದಲ್ಲಿ. ಹಾಡಿಗೊಂದು ಗೀತೆ ಪ್ರತಿ ಭಾನುವಾರ ಬೆಳಿಗ್ಗೆ 9-10 ಗಂಟೆಯವರೆಗೆ. ಕರೆ ಮಾಡಿ ಹಾಡಬಹುದು ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಭಜನೆ ಪದ, ಚಿತ್ರಗೀತೆ. ನಿಮ್ಮದೇ ಧ್ವನಿಯಲ್ಲಿ ಹಾಡಿಗೊಂದು ಗೀತೆ ಕಾರ್ಯಕ್ರಮದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗಳು 2253445, ಎಸ್ಟಿಡಿ ಕೋಡ್ 08382, ಮೊಬೈಲ್ ಸಂಖ್ಯೆ 9480249740. ನೆನಪಿಡಿ, ಪ್ರತಿ ಶುಕ್ರವಾರ ಸಂಜೆ 5 ಗಂಟೆಗೆ ಗೀತೆಗೊಂದು ಪ್ರಶ್ನೆ, ಪ್ರತಿ ಭಾನುವಾರ ಬೆಳಿಗ್ಗೆ 9 ಗಂಟೆಗೆ ಹಾಡಿಗೊಂದು ಗೀತೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ಕೇಂದ್ರದಿಂದ.

ಆಕಾಶವಾಣಿ ಕಾರವಾರ, ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ, ನಂತರ 6:30 ಬೆಂಗಳೂರು ಕೇಂದ್ರದಿಂದ ರಸವಾರ್ತೆ ಪ್ರಸಾರವಾಗುವುದು.

0: ನಕ್ಷತ್ರಗಳನ್ನು ನೋಡುವುದೇ ದಿವ್ಯಾನುಭವ. ಡಾರ್ಕ್ ಸ್ಕೈ ಕಮ್ಯುನಿಟಿ ಯೋಜನೆ ಇಲ್ಲಿ ಜಾರಿಯಾಗಿರುವುದರಿಂದ ವಿಶ್ವದ ಎಲ್ಲಿಂದಲೋ ಬಂದು ರಸ್ತೆಯ ಬದಿಯಲ್ಲಿ ರಾತ್ರಿ ಹೊತ್ತು ಹಳ್ಳಿಗರು ಮಾಡಿಕೊಡೋ ಬಿಸಿ ಬಿಸಿ ಊಟ ತಿಂದು ನಕ್ಷತ್ರಗಳನ್ನು ಎಣಿಸಿ ಕಣ್ತುಂಬ ತುಂಬಿಕೊಂಡು ವಾಪಸ್ಸಾಗ್ತಾರಂತೆ. ಆಕಾಶನ ಕಣ್ತುಂಬಿಕೊಳ್ಳೋದು ಅತ್ಲಾಗಿರಲಿ, ಕಣ್ತುಂಬ ತುಂಬಿಕೊಳ್ಳೋ ನಮ್ಮ ಕಣ್ಣೀರಿಗೆ ಈ ಜಗತ್ತಲ್ಲಿ ಬೆಲೆ ಇಲ್ಲ ನೋಡಿ. ಆದರೆ ಒಂದು ಸತ್ಯ ತಿಳ್ಕೊಳ್ಳಿ, ಒಂಟೆ ಹತ್ರೆ ಅದೇ ಸ್ವರ್ಗ, ಅದರ ಕಣ್ಣೀರಿಗೆ ಬಲು ಬೆಲೆ. ಬೆಲೆ ಅಂದರೆ ಸುಮ್ಮನೆ ಅಲ್ಲ, ವಜ್ರದ ಬೆಲೆ, ವೈಡೂರ್ಯದ ಮೌಲ್ಯ. ಇದಕ್ಕೆ ಕಾರಣ ಒಂಟೆ ಕಣ್ಣೀರಿಂದ ಸಾವಿರಾರು ಜೀವ ಉಳಿಯುತ್ತೆ. ಹಾವು ಕಚ್ಚದೋರಿಗೆ ಆ್ಯಂಟಿವೆನಮ್ ತಯಾರು ಮಾಡೋದು ಒಂಟೆ ಕಣ್ಣೀರ ಹನಿಯಿಂದಲೇ. ಒಂಟೆ ಕಣ್ಣೀರು ಇಂಥವರಿಗೆ ರಾಮಬಾಣ. ಒಂದು ಸಲ ಒಂಟೆ ಕಣ್ಣೀರು ಹಾಕಿದರೆ ಸಾಕು, ಸಾವಿರಾರು ಜನ ಜೀವ ಉಳಿದಂಗೆ. ಕಣ್ಣೀರಿಗೆ ಹಾನಿಕಾರಕ ಬ್ಯಾಕ್ಟೀರಿಯಾ ಸೋಂಕುಗಳ ವಿರುದ್ಧ ಹೋರಾಡುವ ಶಕ್ತಿ ಇದೆ. ದಿನದ 24 ಗಂಟೆ ಕಣ್ಣೀರ ಧಾರೆ ಇದೇಕೆ ಇದೇಕೆ ಅಂತ ಒಂಟೆ ಕಣ್ಣೀರು ಹರಿಸುತ್ತಲೇ ಇರುತ್ತದೆ. ಮರುಭೂಮಿಯಲ್ಲಿ ವಾಸ ಮಾಡುವುದರಿಂದ ಗಾಳಿ ಧೂಳಿನಿಂದ ರಕ್ಷಿಸಿಕೊಳ್ಳಲು ಆಗಾಗ ಕಣ್ಣು ಮಿಟುಕಿಸೋದು, ಕಣ್ಣಿಂದ ನೀರು ಚೆಲ್ಲುವುದು ಒಂಟೆಯ ರೂಟಿನ್. ವಿಶೇಷ ಅಂದರೆ ಮಂಗೋಲಿಯಾದಲ್ಲಿ ತಾಯಿ ಒಂಟೆ ತನ್ನ ಮರಿಗಳನ್ನು ತಿರಸ್ಕರಿಸಿದಾಗ ಅಲ್ಲಿ ಜನರು ಕೋಸ್ಲೋಕ್ ಅನ್ನೋ ಸಂಗೀತ ನುಡಿಸ್ತಾರಂತೆ. ಆಗ ಒಂಟೆ ತಾಯಿ ಬಾವುಕಳಾಗಿ ಕಣ್ಣೀರು ಸುರಿಸಿ ಓಡಿ ಬಂದು ಮಕ್ಕಳನ್ನು ಅಪ್ಪಿಕೊಳ್ತಾಳಂತೆ. ಹೀಗೆ ಒಂದು ಕಣ್ಣೀರು ಸುರಿಸೋದು ಒಂಟೆ ಸುರಿಸೋದೇ ತಡ. ಮೈಕ್ರೋಪಿಪೇಟ್ ಅನ್ನು ಸಣ್ಣದಾದ ವೈದ್ಯಕೀಯ ಗಾಜಿನ ಟ್ಯೂಬನ್ನು ಇಟ್ಟು ಕಣ್ಣೀರನ್ನು ಸಂಗ್ರಹಿಸ್ತಾರೆ. ಸಾಮಾನ್ಯವಾಗಿ ಒಂದು ಸಲ ಕಣ್ಣೀರು ಸುರಿಸಿದರೆ 0.5 ಮಿಲಿಲೀಟರ್ನಿಂದ 2 ಮಿಲಿಲೀಟರ್ ಹನಿಗಳು ದೊರೆಯುತ್ತವೆ. 20 ಹನಿಗಳಲ್ಲಿ 300 μg ರೋಗ ನಿರೋಧಕತೆ ಇರ್ತವಂತೆ. ಒಂದು ಒಂಟೆ ಕಣ್ಣೀರು ಹನಿಯಿಂದ 26 ಬಗೆಯ ಹಾವುಗಳ ವಿಷವನ್ನು ನಿವಾಳಿಸಿ ತೆಗಿಬಹುದು ಅಂತ ಸಂಶೋಧನೆಯೇ ಹೇಳ್ತಿದೆ. ಅಂದರೆ ಒಂಟೆ ಅಳುವೇ ಸ್ವರ್ಗ, ಅಳದೇ ಇರುವುದೇ ನರಕ. ಗುಜರಾತ್ನಲ್ಲೊಂದು ಸ್ವರ್ಗ ಇದೆ, ಭೂತ್ಪಟ್ಟಣ ಅಂತ ಇದರ ಹೆಸರು. ಈ ಊರಲ್ಲಿ ಕಾಲಿಟ್ಟರೆ 10-20ನೇ ಶತಮಾನಕ್ಕೆ ವಾಪಸ್ ಹೋಗ್ಬಿಡ್ತೀವಿ. ಇಲ್ಲಿರೋ ಕಲಾ ವೈಭವ ಮೀರಿಸುವ ಬಂಗಲೆಗಳು ಇನ್ನೆಲ್ಲೂ ಕಾಣೋಕೆ ಸಾಧ್ಯವೇ ಇಲ್ಲ. ಸುಮಾರು 150ಕ್ಕೂ ಹೆಚ್ಚು ಭವ್ಯ ಬಂಗಲೆಗಳು ಈ ಊರಿನ ಇತಿಹಾಸ ಇಮ್ಮಡಿಗೊಳಿಸಿದೆ. ಇಡೀ ಮೊಹಲ್ಲಾ ಒಂದೇ ರೀತಿಯ ವಿನ್ಯಾಸದ ಮನೆಗಳನ್ನು ಹೊಂದಿವೆ. ಇವುಗಳ ಇಂಟೀರಿಯರ್ ಸಂಯೋಜನೆ ಸೂಪರ್. ಒಂದು ಬಂಗಲೆಯ ಬಣ್ಣ ಕೆತ್ತನೆ ಮತ್ತೊಂದಕ್ಕೆ ಹೊಂದಿಕೊಳ್ಳುವಂತೆ, ಅದರ ಮುಂದುವರಿದ ಭಾಗ ಎನ್ನುವಂತೆ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿರುವ ಮನೆಗಳ ವಾಸ್ತುಶಿಲ್ಪವು 10-20ನೇ ಶತಮಾನದ್ದು. ಇವುಗಳಲ್ಲಿ ವಿಕ್ಟೋರಿಯನ್ ಕ್ಲಾಸಿಕಲ್ ಯುರೋಪಿಯನ್ ಶೈಲಿಯ ಕಿಟಕಿಗಳು, ಬಣ್ಣದ ಗ್ಲಾಸುಗಳು ಮತ್ತು ಸುಂದರವಾದ ಮರದ ಕೆತ್ತನೆಗಳಿಂದಾಗಿ ಇಡೀ ಬೀದಿಗೆ ಪರಂಪರೆಯ ಲುಕ್ ನೀಡಿದೆ. ಹಾಗಂತ ಈ ಬಂಗ್ಲೆಗಳಲ್ಲಿ ಮಾಲೀಕರು ವಾಸಿಸ್ತಿಲ್ಲ, ಅವರೆಲ್ಲರೂ ಮುಂಬಯಿ, ದೆಹಲಿ, ಆಫ್ರಿಕಾ, ಗಲ್ಫ್ ವಾಸಿಗಳು. ವೀಕೆಂಡಿಗೋ ವರ್ಷಕ್ಕೋ ಒಂದು ಬಾರಿ ಇಲ್ಲಿಗೆ ಬಂದು ಹೋಗ್ತಾರೆ. ಮಿಕ್ಕಂತೆ ಮನೆಗಳೆಲ್ಲವೂ ಗತವೈಭವವನ್ನು ಸಾರುತ್ತಾ ನಿಂತಿರುತ್ತವೆ ಅಂತ ಹೇಳ್ತಾ ಈ ವಾರದ ರಸವಾರ್ತೆ ಮುಗಿಸೋಣ. ಮುಂದಿನ ವಾರ ಭೇಟಿಯಾಗೋಣ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಮತ್ತು ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 6:35.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
3: ಅಪ್ ಟು 85% LTVಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಈಗ ಪ್ರಕಟಣೆ. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ್ ಅರಸು ಅವರ 111ನೇ ಜನ್ಮದಿನಾಚರಣೆಯನ್ನು ನಾಳೆ ಆಚರಿಸಲಾಗುತ್ತಿದ್ದು, ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಡಿ ದೇವರಾಜ್ ಅರಸು ಅವರ ಪ್ರತಿಮೆಗೆ ಬೆಳಗ್ಗೆ 10:30 ಮಾಲಾರ್ಪಣೆ ಹಾಗೂ 11 ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಾರ್ವಜನಿಕ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಮತ್ತು ಗಣ್ಯ ವ್ಯಕ್ತಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಕರ್ನಾಟಕ ಸರ್ಕಾರದ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆಯ ಆಯುಕ್ತರು ಪ್ರಕಟಣೆ ತಿಳಿಸುತ್ತದೆ. ಪ್ರಕಟಣೆ ಕೇಳಿದಿರಿ.

0: ಈಗ ಕಾಣೆಯಾದವರ ಕುರಿತು ಪ್ರಕಟಣೆ. ರಮೇಶ್ ಕುಮಾರ್ ತಂದೆ ಬಸವರಾಜಪ್ಪ 38 ವರ್ಷದ ವ್ಯಕ್ತಿ, ಶ್ರೀಮತಿ ಜಯಶೀಲಾ, ಹಿತೇಶ್ ಎಂಬ 9 ವರ್ಷದ ಮಗು ಹಾಗೂ ಪ್ರೇರಣಾ ಎಂಬ 3 ವರ್ಷದ ಮಗು ಕಾಣೆಯಾಗಿದ್ದಾರೆ. ದಾವಣಗೆರೆ ಜಿಲ್ಲೆಯ ವಿದ್ಯಾನಗರ ಪೊಲೀಸ್ ಠಾಣೆಯಿಂದ ಕಾಣೆಯಾಗಿದ್ದಾರೆ. ಇದುವರೆಗೆ ಕಾಣೆಯಾದವರ ಕುರಿತು ಪ್ರಕಟಣೆ ಕೇಳಿದ್ದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಅಕಾಲಿಕ ಮಳೆಗೆ ಮಿಂಚುಗಳು.

0: पीएम फसल बीमा योजना से करीब 2 लाख करोड़ रूपये क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईगा नोंदणी माडिकोळ्ळिरी।
2: बैंक सामान्य सेवा केंद्र ग्रामवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
5: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
4: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ. ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
6: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
7: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
8: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
9: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಸದನದ ಬಾವಿಗಿಳಿದು ಧರಣಿ, ಕಲಾಪ ನಾಳೆಗೆ ಮುಂದೂಡಿಕೆ. ರಾಜ್ಯದಲ್ಲಿ 3,25,00,000 ಅಧಿಕ ಎಕರೆ ಸರ್ಕಾರಿ ಭೂಮಿ, ಮೇಲ್ಮನೆಯಲ್ಲಿ ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಕೋಲಾರದಲ್ಲಿ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಮ್ಮ ಪಾತ್ರವಿಲ್ಲ, ಸಚಿವ ಬಿ ನಾಗೇಂದ್ರ ಸ್ಪಷ್ಟನೆ. ಅಭಿಮನ್ಯು ಆನೆಗೆ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಅರಣ್ಯ ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಪತ್ರ. ವಿಧಾನಸಭೆಯಲ್ಲಿ ಇಂದು ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಕಲಾಪ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಸಭಾಧ್ಯಕ್ಷರು ಮನವಿ ಮಾಡಿದರು. ಸದಸ್ಯರ ಗದ್ದಲದ ನಡುವೆಯೇ ಪ್ರಶ್ನೋತ್ತರ ಕಲಾಪವನ್ನು ಕೈಗೆತ್ತಿಕೊಂಡರು. ಬಳಿಕ ಸಭಾಧ್ಯಕ್ಷರು ಕೆಲವು ವಿಧೇಯಕಗಳನ್ನು ಮಂಡಿಸಲು ಸಂಬಂಧಪಟ್ಟ ಸಚಿವರಿಗೆ ಸೂಚಿಸಿದರು. ಸಚಿವ ಕೃಷ್ಣಬೈರೇಗೌಡ, ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಮುನಿಸಿಪಾಲಿಟಿ ತಿದ್ದುಪಡಿ ವಿಧೇಯಕ ಮಂಡಿಸಿದರು. ಈ ನಡುವೆ ಸದಸ್ಯರು ಸದನದಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದು ಸಚಿವ ನಾಗೇಂದ್ರ ವಿರುದ್ದ ಘೋಷಣೆಗಳನ್ನು ಕೂಗಿ

0: ರಾಜೀನಾಮೆಗೆ ಆಗ್ರಹಿಸಿದರು. ಪ್ರತಿಪಕ್ಷಗಳ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಸದನ ಸಹಜ ಸ್ಥಿತಿಗೆ ಬಾರದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಕಲಾಪವನ್ನು ನಾಳೆಗೆ ಮುಂದೂಡಿದರು. ರಾಜ್ಯದಲ್ಲಿ ಅರಣ್ಯ ಮತ್ತು ಕೃಷಿ ಭೂಮಿ ಹೊರತುಪಡಿಸಿ ಒಟ್ಟು 3,25,01,707 ಎಕರೆ ಸರ್ಕಾರಿ ಭೂಮಿ ವಿಸ್ತೀರ್ಣವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮೇಲ್ಮನೆಯಲ್ಲಿ ಇಂದು ಸದಸ್ಯ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಷರತ್ತು ಉಲ್ಲಂಘಿಸಿರುವ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಗ್ರಾಮೀಣ ಜನವಸತಿ ಪ್ರದೇಶದ ಎಲ್ಲ ಆಸ್ತಿಗಳಿಗೆ ಹಕ್ಕು ದಾಖಲೆಗಳನ್ನು ಸಿದ್ದಪಡಿಸಿ ವಿತರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗ್ರಾಮ ನಕಾಶೆಗಳನ್ನು ನಿರ್ದಿಷ್ಟ ಸಂಖ್ಯೆಯ ವರ್ಷಗಳಿಗೊಮ್ಮೆ ಕಡ್ಡಾಯವಾಗಿ ಇಂಡೀಕರಿಸಬೇಕೆಂಬ ಬಗ್ಗೆ ಯಾವುದೇ ಕಾಲಮಿತಿ ನಿಗದಿಪಡಿಸಿಲ್ಲ ಎಂದು ತಿಳಿಸಿದ್ದಾರೆ. ಕೋಲಾರದ ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಕ್ರೋನ್ಸ್ ಕಂಪನಿಯು 16,000 ಚದರ ಮೀಟರ್ನಷ್ಟು ವಿಸ್ತಾರದ ಉತ್ಪಾದನಾ ಘಟಕ ನಿರ್ಮಿಸಿದೆ. ಇದಕ್ಕಾಗಿ ಕಂಪನಿಯು 315 ಕೋಟಿ ರೂಪಾಯಿ ವಿನಿಯೋಗಿಸಿದ್ದು 400 ಉದ್ಯೋಗಗಳು ಸೃಷ್ಟಿಯಾಗಲಿವೆ ಎಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಪಾನೀಯ, ದ್ರವ ಆಹಾರ ಸಂಸ್ಕರಣೆ ಮತ್ತು ಪ್ಯಾಕೇಜಿಂಗ್ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿ ಇರುವ ಜರ್ಮನಿ ಮೂಲದ ಕ್ರೋನ್ಸ್ ಕಂಪನಿಯು ದಾಖಲೆ ಅವಧಿಯಲ್ಲಿ ನಿರ್ಮಿಸಿರುವ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಂಪನಿಗಳು ಸ್ಥಳೀಯ ಯುವಜನರಿಗೆ ವಿದ್ಯಾರ್ಹತೆಗೆ ತಕ್ಕ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ಕೇವಲ 18 ತಿಂಗಳಲ್ಲಿ ಈ ಭವ್ಯ ಸ್ಥಾವರ ತಲೆ ಎತ್ತಿದೆ. ಇದೊಂದು ವಿಶಿಷ್ಟ ದಾಖಲೆಯಾಗಿದ್ದು ಹೂಡಿಕೆದಾರರಿಗೆ ಒಳ್ಳೆಯ ಸಂದೇಶ ರವಾನಿಸುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಈ ಘಟಕ ಭಾರತದ ಮಾರುಕಟ್ಟಿಗೆ ಉನ್ನತ ಗುಣಮಟ್ಟದ ಎರ್ಗೋಬ್ಲಾಕ್ ಪ್ಯಾಕೇಜಿಂಗ್ ಯಂತ್ರಗಳನ್ನು ಉತ್ಪಾದಿಸಲಿದೆ ಎಂದು ತಿಳಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಾವು ಅಪರಾಧಿ ಅಲ್ಲ ಎಂದು ಸಚಿವ ಬಿ ನಾಗೇಂದ್ರ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಮಾಡುತ್ತಿರುವ ಆರೋಪಗಳು ರಾಜಕೀಯ ಪ್ರೇರಿತ ಎಂದು ದೂರಿದ್ದಾರೆ. ಸದನದಲ್ಲಿ ಈ ಕುರಿತಂತೆ ಚರ್ಚೆಗೆ ಬನ್ನಿ ಎಂದು ಪ್ರತಿಪಕ್ಷಗಳಿಗೆ ಆಹ್ವಾನ ನೀಡಿದ್ದಾರೆ. ಪ್ರಕರಣ ನ್ಯಾಯಾಲಯದಲ್ಲಿ ಇದ್ದು ಬಿಜೆಪಿ ನಾಯಕರು ತಮ್ಮನ್ನು ತಪ್ಪಿತಸ್ಥರೆಂದು ಬಿಂಬಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮೈಸೂರು ದಸರಾದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತ 60 ವರ್ಷದ ಕ್ಯಾಪ್ಟನ್ ಅಭಿಮನ್ಯು ಆನೆಗೆ ಈ ಬಾರಿ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಮನವಿ ಮಾಡಿದ್ದಾರೆ. ಈ ಕುರಿತಂತೆ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಪತ್ರ ಬರೆದಿರುವ ಅವರು, ಅಭಿಮನ್ಯುಗೆ ನಾಡಿನಾದ್ಯಂತ ದೊಡ್ಡ ಅಭಿಮಾನಿ ಬಳಗವೇ ಇದೆ. ಏಕಾಏಕಿ ಅಭಿಮನ್ಯುವನ್ನು ದಸರಾ ಮಹೋತ್ಸವದಿಂದ ಹೊರಗಿಡುವ ಬದಲು ನಿಶಾನೆ ಆನೆಯಾಗಿ ಬಳಸಿ ರಾಜೋಚಿತ ಬೀಳ್ಕೊಡುಗೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಈ ಬಾರಿ ದಸರಾ ಮಹೋತ್ಸವದಿಂದ ಅಭಿಮನ್ಯುವನ್ನು ಕೈಬಿಟ್ಟಿರುವುದು ಲಕ್ಷಾಂತರ ಅಭಿಮಾನಿಗಳಿಗೆ ಆಘಾತ ತಂದಿದೆ ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. 59 ವರ್ಷ ವಯಸ್ಸಿನ ಅಭಿಮನ್ಯು 300ಕ್ಕೂ ಹೆಚ್ಚು ಆನೆ ಸೆರೆ ಕಾರ್ಯಾಚರಣೆ ಹಾಗೂ 80ಕ್ಕೂ ಹೆಚ್ಚು ಹುಲಿ ಸೆರೆ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾನೆ ಎಂದು ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಿಬಿಎ ವ್ಯಾಪ್ತಿಯಲ್ಲಿ ಈವರೆಗೆ 964 ಕಿಲೋಮೀಟರ್ ಪಾದಚಾರಿ ಮಾರ್ಗಗಳ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣಬೈರೇಗೌಡ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವರ್ಚುವಲ್ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಬಾಕಿ ಇರುವ ಒತ್ತುವರಿಗಳನ್ನು ಆಗಸ್ಟ್ ತಿಂಗಳೊಳಗಾಗಿ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ಬೀದಿ ವ್ಯಾಪಾರಿಗಳು ಮತ್ತೆ ಒತ್ತುವರಿ ಮಾಡಿದರೆ ದುಪ್ಪಟ್ಟು ದಂಡ ವಿಧಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಭಾರತದ ಅತಿದೊಡ್ಡ ಕಾಫಿ ಉತ್ಸವ ಫೆಬ್ರವರಿಯಲ್ಲಿ ನಡೆಯಲಿದೆ. ಫೆಬ್ರವರಿ 26ರಿಂದ 28ರವರೆಗೆ ಬೆಂಗಳೂರಿನ ಜಯಮಹಲ್ ಮುಖ್ಯರಸ್ತೆಯಲ್ಲಿ ಇರುವ ಚಾಮರ ವಜ್ರದಲ್ಲಿ ನಡೆಯಲಿದ್ದು, ಈ ಉತ್ಸವವು ಭಾರತೀಯ ಕಾಫಿ ಬೆಳವಣಿಗೆಯ ಪಯಣದಲ್ಲಿ ಮಹತ್ವದ ಮೈಲಿಗಲ್ಲಾಗಲಿದೆ ಎಂದು ಕಾಫಿ ಬೋರ್ಡ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೂರ್ಮಾರಾವ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ಪಾದಕತೆಯಿಂದ ಕಪ್ನವರೆಗೆ ಎಂಬ ಪರಿಕಲ್ಪನೆಯ ಅಡಿ ಆಯೋಜಿಸಲಾಗಿರುವ

0: ಈ ಉತ್ಸವ ಭಾರತದ ವೈವಿಧ್ಯಮಯ ಕಾಫಿ ಬೆಳೆಯುವ ಪ್ರದೇಶಗಳ ವೈಶಿಷ್ಟ್ಯತೆ ಮತ್ತು ಶ್ರೀಮಂತಿಕೆಯನ್ನು ಅನಾವರಣಗೊಳಿಸಲಿದೆ ಎಂದು ಹೇಳಿದ್ದಾರೆ.
1: ಸ್ಪೆಷಾಲಿಟಿ ಕಾಫಿ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರು ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಇದು ಎಂಟೈರ್ ಕಾಫಿ ವ್ಯಾಲ್ಯೂ ಚೈನ್ ಅವರ ಬೆಳೆಗಾರರಿಂದ ಹಿಡಿದು ಎಕ್ಸ್ಪೋರ್ಟರ್ಸ್ ತನಕ, ಟ್ರೇಡರ್ಸ್ ತನಕ, ಕನ್ಸ್ಯೂಮರ್ಸ್ ತನಕ ಎಲ್ಲರಿಗೂ ಇದರಲ್ಲಿ ಇನ್ವಾಲ್ವ್ ಆಗ್ತಾ ಇದೆ. ಇಂಡಿಯಾದಲ್ಲಿರುವ ಬೇರೆ ಬೇರೆ ಸ್ಟೇಟ್ಗಳಿಂದ ಡಿಫ್ರೆಂಟ್ ರೀಜನ್ಸ್ ಇಂದ ಇದೆ. ಅದರ್ ದೆನ್ ಇಂಡಿಯಾ ಆಲ್ಸೋ ವೇರಿಯಸ್ ಪಾರ್ಟಿಸಿಪೇಷನ್ ಇದೆ, ಎಕ್ಸಿಬಿಷನ್ಸ್ ಇರುತ್ತದೆ. ಇದರಲ್ಲಿ ಕಾಫಿ ಸೆಕ್ಟರ್ ಅಲ್ಲಿ ಇರುವ ಇಂಪಾರ್ಟೆಂಟ್ ಇಶ್ಯೂ ಬಗ್ಗೆ ಡಿಸ್ಕಸ್ ಮಾಡುವುದ್ರ ಬಗ್ಗೆ, ವೇರಿಯಸ್ ವ್ಯಾಲ್ಯೂ ಅಡಿಷನ್ ಸೆಗ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡುವುದಕ್ಕೆ ಅವಕಾಶ ಇರುತ್ತದೆ. ಕಾಂಪಿಟೇಷನ್ಸ್ ಅಂಡ್ ಚಾಂಪಿಯನ್ಶಿಪ್ಸ್ ಇರುತ್ತೆ. ದೇರ್ ಇಸ್ ಸೋ ಮಚ್ ಟು ಲರ್ನ್ ಅಂಡ್ ಗುಡ್ ಆಪರ್ಚುನಿಟಿ ಫಾರ್ ದ ಬಿಸ್ನೆಸ್ ಆಸ್ ವೆಲ್.
0: ಬೆಂಗಳೂರಿನ ಇಟಲಿಯ ಕಾನ್ಸುಲೇಟ್ ಜನರಲ್ ಮತ್ತು ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಹಯೋಗದಲ್ಲಿ ತಾಯಿಯೊಬ್ಬಳು ಮಾತೃಭಾಷೆ ಹಲವು ಪ್ರದರ್ಶನ ಪ್ರಸ್ತುತಪಡಿಸುತ್ತಿದೆ. ನಾಳೆಯಿಂದ ಸೆಪ್ಟೆಂಬರ್ 20ರವರೆಗೆ ಬೆಂಗಳೂರಿನ ರಾಷ್ಟೀಯ ಆಧುನಿಕ ಕಲಾ ಸಂಗ್ರಹಾಲಯದಲ್ಲಿ ಕಲಾಕೃತಿಗಳ ಪ್ರದರ್ಶನ ನಡೆಯಲಿದೆ. ಈ ಪ್ರದರ್ಶನದ ಪ್ರಮುಖ ಆಕರ್ಷಣೆ ಸ್ಯಾಂಡ್ರೋ ಬಾಟಿಚೆಲ್ಲಿಯವರ ಮಡೋನಾ ಮತ್ತು ಮಗು ಕಲಾಕೃತಿಯು ಇದೇ ಮೊದಲ ಬಾರಿಗೆ ಭಾರತಕ್ಕೆ ಆಗಮಿಸಿದೆ. ದೆಹಲಿ ಪ್ರದರ್ಶನದ ಬಳಿಕ ಬೆಂಗಳೂರಿನಲ್ಲಿ ಪ್ರದರ್ಶನಕ್ಕಿಡಲಾಗುತ್ತಿದೆ. ಈ ಕಲಾಕೃತಿಯು ಪುನರುಜ್ಜೀವನ ಕಾಲದ ಕಲಾವಿದರೊಬ್ಬರ ಕಲಾಕೃತಿಗಳ ಜೊತೆಗೆ ಪುರಾತನ ಎಟ್ರೋಸ್ಕನ್ ಶಿಲ್ಪಗಳು ಮತ್ತು ಭಾರತದ ಧಾರ್ಮಿಕ ಕಲಾಕೃತಿಗಳು ಒಂದೇ ನೆಲೆಯಲ್ಲಿ ಪ್ರದರ್ಶನಗೊಳ್ಳಲಿವೆ. ಹನೂರು ಶೂಟೌಟ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅರಣ್ಯಾಧಿಕಾರಿಗಳು ತಮ್ಮ ಸಿಬ್ಬಂದಿಯನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ. ಶೂಟೌಟ್ ನಡೆದ ಸಂದರ್ಭದಲ್ಲಿ ಕಳ್ಳ ಬೇಟೆಗಾರರು ಕಾಡಿಗೆ ಪ್ರವೇಶಿಸಿದ ಮೇರೆಗೆ ಒಟ್ಟು 12 ಮಂದಿ ಎರಡು ತಂಡಗಳಾಗಿ ಕಾರ್ಯಾಚರಣೆಗೆ ಇಳಿದಿದ್ದರು. ಈ ಎಲ್ಲಾ ಸಿಬ್ಬಂದಿಯನ್ನು ಅರಣ್ಯಾಧಿಕಾರಿಗಳು ಪ್ರತ್ಯೇಕವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕಾವೇರಿ ವನ್ಯಜೀವಿಧಾಮದ ಎಸಿಎಫ್ ಮರಿಸ್ವಾಮಿ ಪ್ರತಿಕ್ರಿಯಿಸಿದ್ದು, 12 ಸಿಬ್ಬಂದಿಯ ವಿಚಾರಣೆ ನಡೆಸಲಾಗಿದೆ, ಆತ್ಮರಕ್ಷಣೆಗಾಗಿ ತಾವು ಗುಂಡು ಹಾರಿಸಿದ್ದು, ಎಲ್ಲ ವಿವರಣೆ ಪಡೆಯಲಾಗಿದೆ ಎಂದು ತಿಳಿಸಿದ್ದಾರೆ. ಈ ನಡುವೆ ಘಟನೆಯ ಸತ್ಯಾಸತ್ಯತೆ ತಿಳಿಯಲು ಬಿಜೆಪಿಯು ಸತ್ಯಶೋಧನಾ ಸಮಿತಿ ರಚಿಸಿದೆ. ಮೃತ ಕುಟುಂಬಸ್ಥರ ಮನೆಗಳಿಗೆ ಭೇಟಿ ನೀಡಿ ಘಟನೆ ನಡೆದ ದಿನ ಹಾಗೂ ಹಿಂದಿನ ದಿನದ ಮಾಹಿತಿಯನ್ನು ಸಂಗ್ರಹಿಸಿದೆ. ಕರಾವಳಿ ಕರ್ನಾಟಕದ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳು ಹಾಗೂ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಇದೇ 21ರಂದು ಮಂಗಳೂರಿನಲ್ಲಿ ಕೋಸ್ಟಲ್ ಎಂಎಸ್ಎಂಇ ಸ್ಟಾರ್ಟ್ಅಪ್ ಕಾಂಕ್ಲೇವ್ 2026 ಸಮಾವೇಶ ಆಯೋಜಿಸಲಾಗಿದೆ. ಮಂಗಳೂರಿನಲ್ಲಿ ಇಂದು ಮಾತನಾಡಿದ ಸಮಾವೇಶದ ನಿರ್ದೇಶಕ ಎಸ್ಎಸ್ ನಾಯಕ್, ಈ ಬಾರಿಯ ಸಮಾವೇಶದಲ್ಲಿ ಪ್ರಮುಖ ಉದ್ಯಮಿಗಳು, ನವೋದ್ಯಮಿಗಳು ಸೇರಿದಂತೆ 400ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ತಂತ್ರಜ್ಞಾನ ವಲಯ, ವ್ಯಾಪಾರ, ವಾಣಿಜ್ಯ, ಪ್ರವಾಸೋದ್ಯಮ, ಉತ್ಪಾದನೆ, ಸೇವಾ ವಲಯ ಮತ್ತು ಆರೋಗ್ಯ ಕ್ಷೇತ್ರದ ಪ್ರಮುಖರು, ಹೂಡಿಕೆದಾರರು, ಕೈಗಾರಿಕಾ ಮುಖಂಡರು, ನೀತಿ ನಿರೂಪಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸಭೆಯಲ್ಲಿ ಪ್ರತಿಪಕ್ಷಗಳಿಂದ ಸದನದ ಬಾವಿಗಿಳಿದು ಧರಣಿ, ಕಲಾಪ ನಾಳೆಗೆ ಮುಂದೂಡಿಕೆ. ರಾಜ್ಯದಲ್ಲಿ 3,25,00,000 ಅಧಿಕ ಎಕರೆ ಸರ್ಕಾರಿ ಭೂಮಿ, ಮೇಲ್ಮನೆಯಲ್ಲಿ ಉಪಮುಖ್ಯಮಂತ್ರಿ ಸ್ಪಷ್ಟನೆ. ಕೋಲಾರದಲ್ಲಿ ನೂತನ ಬಾಟ್ಲಿಂಗ್ ಯಂತ್ರಗಳ ಉತ್ಪಾದನಾ ಸ್ಥಾವರಕ್ಕೆ ಸಚಿವ ಎಂಬಿ ಪಾಟೀಲ್ ಚಾಲನೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣದಲ್ಲಿ ತಮ್ಮ ಪಾತ್ರವಿಲ್ಲ, ಸಚಿವ ಬಿ ನಾಗೇಂದ್ರ ಸ್ಪಷ್ಟನೆ. ಮತ್ತು ಅಭಿಮನ್ಯು ಆನೆಗೆ ರಾಜೋಚಿತ ಬೀಳ್ಕೊಡುಗೆ ನೀಡುವಂತೆ ಅರಣ್ಯ ಸಚಿವರಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಪತ್ರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
2: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಕಾರವಾರ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ.

0: ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-00

0: 2333।
1: ಕೇಳಿ, ಮಿಶ್ರ ಕೃಷಿ ಅನುಭವ ಕುರಿತು ಜೊಯಿಡಾ ಗುಂದದ ಸುಮಾ ಭಟ್ ಅವರೊಂದಿಗೆ ಸಂದರ್ಶನ.

0: ಆತ್ಮೀಯ ಕೇಳುಗ್ರೆ, ಹೊರಗಡೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಆಷಾಢದ ಮಾಸ, ಹೆಚ್ಚು ಮಳೆ ಬೀಳುವಂಥ ಒಂದು ಪ್ರದೇಶ. ಜೋಯಿಡಾ ತಾಲೂಕು ಗುಂದ ಗ್ರಾಮದಲ್ಲಿ ಇವತ್ತು ನಾವು ಇದ್ದೇವೆ. ಶೇವಾಳಿ ಗ್ರಾಮದಲ್ಲಿ ಗುಂದ ಅಂಚೆ ಇಲ್ಲಿ ನಾವು ಇವತ್ತು ಇದ್ದೇವೆ. ಇವತ್ತು ನಮ್ಮ ಜೊತೆಗೆ ಗುಂದ ಗ್ರಾಮದಲ್ಲಿ ಮೂಲತಃ ಕೃಷಿಕರಾಗಿದ್ದುಕೊಂಡು ಇನ್ನಿತರ ಹವ್ಯಾಸಗಳನ್ನು ಕೂಡ ಇಟ್ಕೊಂಡಿರುವಂತಹ ಶ್ರೀಮತಿ ಸುಮಾ ಭಟ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರನ್ನೇ ಮಾತನಾಡಿಸೋಣ. ಏನೇನು ಮಾಡ್ತಾರೆ ಅವರು, ಕೃಷಿ ಅಂದರೆ ಏನು ಮಾಡ್ತಾರೆ, ಜೊತೆಗೆ ಏನೇನು ಹವ್ಯಾಸಗಳಿವೆ, ಈ ಬಗ್ಗೆ ಅವರಿಂದ ತಿಳ್ಕೊಳ್ಳೋಣ. ಸುಮಾ ಭಟ್ ಅವರೇ ನಮಸ್ಕಾರ.
1: ನಮಸ್ಕಾರ ಸರ್.
0: ಒಂದು ಭಕ್ತಿಗೀತೆಯನ್ನು ಹಾಡಿದ್ರಿ, ಈ ಹಾಡುವ ಹವ್ಯಾಸವನ್ನು ಎಷ್ಟು ಸಮಯದಿಂದ ನೀವು ರೂಢಿಸ್ಕೊಂಡ್ರಿ?
1: ನಾನು 7ನೇ ಕ್ಲಾಸ್ನಲ್ಲಿರುವಾಗೆ ನಮ್ಮ ತಾಯಿಮಲ್ಲಿರುವಾಗೆ ರೂಢಿಸ್ಕೊಂಡೆ. ನಮ್ಮ ಸೋದರ ಮಾವರು ಕಲಿಸ್ಕೊಟ್ಟಿದ್ದಾರೆ. ಭಾಳ ವರ್ಷ ಆಯಿತು, ಈಗ 20-25 ಅಲ್ಲ 30 ವರ್ಷನೇ ಆಗೋಯ್ತು ರೂಢಿ ಮಾಡಿಕೊಂಡು.
0: ಓಹೋ, ಅಂದರೆ ಶಾಸ್ತ್ರೀಯವಾಗಿ ಇದನ್ನು ಏನಾದರೂ ಕಲ್ತ್ರ ನೀವು?
1: ಇಲ್ಲ ಇಲ್ಲ, ಹಾಗೇನಿಲ್ಲ. ನಮ್ಮ ಅಣ್ಣ ನಾನು ಎಲ್ಲ ಹಾಗೆ ಹಾಡ್ತೇವೆ, ಕಲಿಯಲಿಕ್ಕೆ ಅಂತ ಹೋಗಲಿಲ್ಲ ಎಲ್ಲೂ.
0: ಈಗ ಸಂಪ್ರದಾಯದ ಹಾಡುಗಳು ಅಂತ ಇರ್ತವಲ್ಲ, ಅಂಥ ಹಾಡನ್ನು ಕೂಡ ನೀವು ಹಾಡ್ತೀರಾ?
1: ಹಾಡ್ತೇವೆ, ಆದರೆ ಈಗೆಲ್ಲ ಪಟ್ಟಿ ನೋಡಿದ್ರೆ ಬರುವುದಿಲ್ಲ ಬಾಯಿಗೆ, ಗಟ್ಟಿಯಾಗಿದ್ದಿಲ್ಲ ಯಾವ್ದು ಹಾಡುವ.
0: ಈಗ ಬೇರೆ ಬೇರೆ ಈಗ ಮದುವೆ ಅಂತ ಒಂದು ಸಮಾರಂಭಗಳಲ್ಲಿ ಆಗ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಆಗ್ಬೋದು, ನೀವು ಹಾಡೋದಂತಿದೆಯಾ?
1: ಇದೆ, ಹೋಗ್ತೇವೆ ಎಲ್ಲ ಸಂಗಡಿಗರು ಸೇರಿ ಹಾಡ್ತೇವೆ. ಹೌದು, ಗುಂಪಲ್ಲಿ ಹಾಡ್ತೇವೆ. ಒಬ್ಬರೇ ಹಾಡಿ ಸದ್ಯಕ್ಕೆ ರೂಢಿ ಇಲ್ಲ, ಸ್ವಲ್ಪ ಭಯ ಆಗ್ತದೆ. ರೂಢಿ ತಪ್ಪು ಹೋಯ್ತಲ್ಲ, ಮೊದ್ಲಾದ್ರೆ ಹೋಗಿ ಶಾಲೆಗೆಲ್ಲ ಹೋಗ್ಬೇಕಾದ್ರೆ ಒಬ್ಬರೇ ಹಾಡ್ತಿದ್ರು, ಇವಾಗ ರೂಢಿ ತಪ್ಪೋಯ್ತು, ಮರ್ತು ಹೋಯ್ತು ಎಲ್ಲದೂ, ಹಾಡುವುದಿಲ್ಲ ಈಗ ಸದ್ಯಕ್ಕೆ.
0: ಅದೀಗ ಹಾಡನ್ನೆಲ್ಲ ಒಂದು ಪುಸ್ತಕದಲ್ಲಿ ಏನಾದರೂ ಬರೆದಿಟ್ಕೊಳ್ಳುವಂತ ಒಂದು ಅಭ್ಯಾಸ ಇದೆಯಾ?
1: ಇದೆ.
0: ಎಷ್ಟು ಹಾಡುಗಳ ಸಂಗ್ರಹ ಇದೆ?
1: ಸುಮಾರಿದೆ. ಸದ್ಯಕ್ಕೆ ಅಷ್ಟೇನಿಲ್ಲ. ನಾನು ಈಗ ಇತ್ತೀಚೆಗೆ ಇವ್ರು ಸುಮಂಗಲದ ಸರ್ ಭೇಟಿ ಆದಮೇಲೆ ನಮ್ಗೆ ಹೆಚ್ಚು ಜಾಸ್ತಿ ರೂಢಿಯಾಗಿದ್ದು, ಇಲ್ಲಿ ಮದುವೆಯಾಗಿ ಇಲ್ಲಿ ಬಂದ ಮೇಲೆ. ಮೊದಲು ನಾವು ಯಲ್ಲಾಪುರದವರಾಗಿದ್ದರು. ಹೌದು, ಆವಾಗಷ್ಟೇನು ಪರಿಚಯ ಇಲ್ಲಾಗಿತ್ತು ಅವ್ರದ್ದು. ಆಮೇಲೆ ಎಲ್ಲರೂ ಇಲ್ಲಿ ಮದುವೆಯಾಗಿ ಬಂದ್ರಲ್ಲ, ಭಾಳ ಮಂದಿ ಬಂದಿದ್ದಾರೆ ಯಲ್ಲಾಪುರ ಹೆಣ್ಮಕ್ಳು.
0: ಸರಿ,
1: ಇವರು
0: ಎಲ್ಲರೂ ಸ್ನೇಹಿತರಾದರು?
1: ಹೌದು, ಎಲ್ಲರೂ ಸ್ನೇಹಿತರೆ. ಒಂದೇ ತಾಲೂಕಿನವರೇ ಬಂದಿದ್ದೇವೆ ನಾವು, ಭಾಳ ಮಂದಿ ಬಂದಿದ್ದೇವೆ.
0: ಹೇಗಿದೆ ಇಲ್ಲಿ ಒಂದು ಪರಿಸ್ಥಿತಿ, ವಾತಾವರಣ ಎಲ್ಲ?
1: ವಾತಾವರಣ ಎಲ್ಲ ಚೆನ್ನಾಗಿದೆ. ಮೊದಲು ಮೊದಲೆಲ್ಲ ಅಭಯಾರಣ್ಯ ಅಂತ ಹೇಳ್ತಾ ಇದ್ರು ನಮ್ಗೆ ಹೆಣ್ಮಕ್ಳು ಕೊಡಬೇಕಾದ್ರೆ, ಮದುವೆ ಮಾಡಿಕೊಡ್ಬೇಕಾದ್ರೆ. ಆದರೆ ಈ ಇತ್ತೀಚೆಗೆ ಒಂದು ಸ್ವಲ್ಪ ವರ್ಷದ ಹಿಂದೆ ಅಷ್ಟೇನು ಅನಿಸ್ಲಿಲ್ಲ ನಮಗೆ. ಯಲ್ಲಾಪುರ ಗುಂದ ಅಂದ್ರೆ ಹತ್ತಿರನೇ ಆಗೋಗಿತ್ತು, ಈಗ ಮತ್ತೆ ಅಭಯಾರಣ್ಯ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಈಗ
0: ಈಗ ಯಲ್ಲಾಪುರದಿಂದ ಎಷ್ಟು ದೂರ ಇದೆ ಗುಂದ ಅಂದರೆ?
1: ಒಂದು 100 ಕಿಲೋಮೀಟ್ರ್.
0: 100 ಕಿಲೋಮೀಟ್ರ್. ಅಲ್ಲಿಯ ವಾತಾವರಣಕ್ಕೂ ಇಲ್ಲಿಯ ವಾತಾವರಣಕ್ಕೂ ಏನಾದ್ರು ವ್ಯತ್ಯಾಸ ಉಂಟಾ?
1: ವ್ಯತ್ಯಾಸ ಹಂಗೇನಿಲ್ಲ. ಮಾತು ಇದರೊಳಗೆ ಮನೆ ಒಳಗನ್ನೇ

0: ಇದು ಎಲ್ಲ ಸ್ವಲ್ಪ ಚೇಂಜ್ ಇದೆ, ಬಾಕಿ ಏನು ವ್ಯತ್ಯಾಸ ಇಲ್ಲ.
1: ಅಲ್ಲ, ಅಲ್ಲಿಯೂ ಕೂಡ ಸಾಕಷ್ಟು ಕಾಡು ಪ್ರದೇಶ ಇರುವಂತಹ ಒಂದು ಪ್ರದೇಶವೇ ಅದು.
0: ಇಷ್ಟೇನಿಲ್ಲ ಇಷ್ಟೇನಿಲ್ಲ, ಸ್ವಲ್ಪ ಕಡಿಮೆ ಇದೆ.
1: ಅಲ್ಲಿ ಸ್ವಲ್ಪ ತೋಟಗಳೆಲ್ಲ ಜಾಸ್ತಿ ಇದೆ.
0: ತೋಟ ಇಲ್ಲೂ ಜಾಸ್ತಿ ಇದೆ ಸರ್, ಹಾ ಇಲ್ಲೂ ಬೇಕಾದಷ್ಟು ಇದೆ.
1: ಸರ್, ಈಗ ತೋಟದ ಬಗ್ಗೆ ಸ್ವಲ್ಪ ಮಾತಾಡುವ, ನಿಮ್ಮ ಕೃಷಿಯ ಬಗ್ಗೆ ಹೇಳಿ, ಯಾವ ರೀತಿ ನೀವು ಕೃಷಿಯಲ್ಲಿ ತೊಡಗಿಸಿಕೊಂಡ್ರಿ, ಹಿಂದೆ ಹೇಗಿತ್ತು, ಈಗ ಹೇಗಿದೆ ಪರಿಸ್ಥಿತಿ?
0: ಹಿಂದೆನೂ ಚಲೋ ಇತ್ತು, ಈಗಲೂ ಅದೇ ಸ್ವಲ್ಪ ರೂಢಿ ಮಾಡ್ಕೊಂಡು ಹೋಗಿದ್ದೇವೆ. ಅಡಿಕೆ, ತೆಂಗು, ಬಾಳೆ, ಅದೇ ಮತ್ತು ಏಲಕ್ಕಿ, ಜಾಯಿಕಾಯಿ, ಶುಂಠಿ ಎಲ್ಲ ಇದೆ,
1: ಎಲ್ಲ ಮಿಶ್ರ ಬೆಳೆಯಾಗಿ ಹಾಕೊಂಡಿದೆ.
0: ಹೌದು, ತೋಟದೊಳಗೆ ಎಲ್ಲ ನಟ್ಕೊಂಡಿದ್ದೇವೆ. ಸ್ವಲ್ಪ ಕಾಡು ಪ್ರಾಣಿ ಬಿಟ್ಟರೆ ನಮಗೆ ತಿನ್ಕೊಂಡು ಹೋದ್ರೆ ಹೋಯ್ತು.
1: ಏನು ಕಾಡು ಪ್ರಾಣಿಗಳು ಬರ್ತವೆ?
0: ಅದೇ ಹಂದಿ, ಮೊಲ, ಮುಳ್ಳಂದಿ, ಹಾ ಅದು ಕಡ ಅಂತ ಇರ್ತದೆ ಇನ್ನೊಂದು, ಅದೆಲ್ಲ ಬರ್ತದೆ ತೋಟಕ್ಕೆ.
1: ಅಂದ್ರೆ ಹಗಲು ಹೊತ್ತಲ್ಲಿ ಸಿಗ್ತವೆ ಅಥವಾ ರಾತ್ರಿ?
0: ಇಲ್ಲ ಇಲ್ಲ, ಹಗಲು ಹೊತ್ತಿಗೆ ಯಾವುದು ಬರುದಿಲ್ಲ, ನಮ್ಮ ಬೇಲಿ ಒಳಗೆ ಯಾವುದು ಬರುದಿಲ್ಲ.
1: ಈಗ ಸೋಲಾರ್ ಫೆನ್ಸಿಂಗ್ ಅಂತ ಎಲ್ಲ ಮಾಡ್ತಾರಲ್ಲ, ಅಂತದ್ದು ಮಾಡಿದ್ರೆ ಬೇಲಿ ಮಾಡಿದ್ರೆ?
0: ಬೇಲಿ ಮಾಡಿದ್ದೇವೆ, ಅದು ಮುಳ್ಳುತಂತಿ ಬೇಲಿ ಅಂತ ಮಾಡಿದ್ದೇವೆ. ಈ ಬೇಲಿ ಮಾಡಿ ಸೋಲಾರ್ ಇದ್ರದ್ದು ಮಾಡ್ಲಿಲ್ಲ, ಇಲ್ಲ
1: ಮಾಡ್ಲಿಲ್ಲ.
0: ಮುಳ್ಳುತಂತಿ ಬೇಲಿ ಒಂದು 6-7 ಫೂಟ್ ಎತ್ತರಕ್ಕೆ ಮಾಡಿದ್ದೇವೆ, ಆದ್ರೂ ಕಡ ಅಂತೇಳಿ ಹಾರ್ ಬರ್ತದೆ ಅದು.
1: ಹಂದಿ ಎಲ್ಲ ಹತೋಟಿ ಆಗ್ತದೆ?
0: ಹಂದಿ ಹತೋಟಿ ಆಗ್ತದೆ, ನಮ್ದು ಬೇಲಿ ಕರೆಕ್ಟ್ ಇದ್ರೆ ಸ್ವಲ್ಪ ಕಡಿಮೆ ಆಗ್ತದೆ. ಎಲ್ಲಾದರೂ ಈಗ ಸ್ವಲ್ಪ ದೊಡ್ಡ ಜಮೀನು ಇದು ಇದ್ರೆ ಸುತ್ತ ಹಾಕೊಂಡು ಬರೋ ತನಕ, ಒಂದ್ ಕಡೆ ಸರಿ ಮಾಡೋ ತನಕ ಇನ್ನೊಂದ್ ಕಡೆ ಹಾಳಾಗೋಗ್ತದೆ, ಹಂಗೆಲ್ಲ ಆಗ್ತದೆ.
1: ಸರ್, ಈಗ ಆ ಕೃಷಿಯಲ್ಲಿ ಎದುರಿಸುವಂತಹ ಒಂದು ಸವಾಲುಗಳು ಅಥವಾ ಸಮಸ್ಯೆಗಳು ಏನೇನು?
0: ಕೃಷಿಯಲ್ಲಿ ಎದುರಿಸುವಂತ ಸವಾಲು ಅಂದ್ರೆ, ನಮ್ಗೆ ಈಗ ಅಡಿಕೆಗೆಲ್ಲ, ಅಡಿಕೆ ಬೆಳೆಗೆಲ್ಲ ರೇಟ್ ಎಲ್ಲ ಡೌನ್ ಆದ್ರೆ ತುಂಬಾ ಪರಿಸ್ಥಿತಿ ಎಲ್ಲ ಹದಗೆಡ್ತದೆ ನಮ್ದು.
1: ಈ ವರ್ಷದ ಪರಿಸ್ಥಿತಿ ಹೇಗುಂಟು?
0: ಈ ಸಲ ಇನ್ನೂ ಏನು ಆಗ್ಲಿಲ್ಲ, ನೋಡ್ಬೇಕು. ಹೋದ ವರ್ಷದ ಅಡ್ಡಿಲ್ಲ, ಇಲ್ಲಿ ತನಕ ಅಡ್ಡಿಲ್ಲ, ಚಲೋ ರೇಟ್ ಸಿಕ್ಕಿದೆ, ನಡೀತಾ ಇದೆ.
1: ಅಂದ್ರೆ ನೀವು ಚಾಲಿಯಾಗಿ ಮಾಡ್ತೀರೋ ಅಥವಾ ಬೇಯಿಸಿ ಒಣಗಿಸಿ ಮಾರಾಟ?
0: ಎರಡು ಮಾಡ್ತೇವೆ ಸರ್.
1: ಎರಡು ಮಾಡ್ತೀವಿ. ಯಾವುದು ಅನುಕೂಲ?
0: ಚಾಲಿನೇ ಅನುಕೂಲ ನಮಗೆ.
1: ಯಾಕೆ?
0: ಯಾಕೆ ಅಂದ್ರೆ ಅದಕ್ಕೆ ಇವರು ಕೂಲಿ ಮಂದಿ ಕಡಿಮೆ ಸಾಕಾಗ್ತದೆ, ಮಷಿನ್ ಒಳಗೆ ಸಲಿತಾರೆ ಇವಾಗ.
1: ಈಗ ನಿಮ್ಮ ಊರಿನಲ್ಲಿ ಮಷಿನ್ ಇದೆಯಾ ಬಾಡಿಗೆಗೆ?
0: ಇದೆ, ಬೇಕಾದಷ್ಟು.
1: ಈಗ ಮಷಿನ್ ಅಲ್ಲಿ ಸುಲಿಯೋದಕ್ಕೂ ಕೈಯಲ್ಲಿ ಸುಲಿಯೋದಕ್ಕೆ ಏನಾದ್ರು ವ್ಯತ್ಯಾಸ ಉಂಟಾ?
0: ಉಂಟು.
1: ಏನು?
0: ಮಷಿನಲ್ಲಿ ಸಲ್ದ್ರೆ ಈ ಕೊಳೆ ಅಡಿಕೆ ಅಂತ ಬರ್ತದಲ್ಲ, ಅದೆಲ್ಲ ಪುಡಿಯಾಗಿ ಹೋಗ್ತದೆ, ನಮ್ಗೆ ಸಿಗುದಿಲ್ಲ. ಏನುವ ಕೈಯೊಳಗೆ ಸಲ್ದ್ರೆ ಸ್ವಲ್ಪ ಆದ್ರೂ ಸಿಗ್ತದೆ, ಆದ್ರೆ ಈಗ ಕೂಲಿ ಮಂದಿಗೂ ಅಷ್ಟೇ ರೇಟ್ ಆಗೋದಿಲ್ಲ ಈಗ.
1: ಈಗ ಕಿಲೋ ಲೆಕ್ಕದಲ್ಲ, ದಿನ ಲೆಕ್ಕದಲ್ಲ ಹೇಗೆ?
0: ಅದು ಯಾ ಎಲ್ಲ ಲೆಕ್ಕಕ್ಕೂ ಸಲಿತಾರೆ ಅವರು. ಅದು ಕೊಳೆ ಅಂತ ಬಂದ್ರೆ ಅವರು ಕೆ ಜಿ ಲೆಕ್ಕಕ್ಕೆ ಸಲೀಲಿಕ್ಕೆ ಬರುದಿಲ್ಲ, ಅವರು ಒಂದಿನದ ಕೂಲಿ ಪಗಾರ ಕೇಳ್ತಾರೆ. ಚಲೋ ಅಡಿಕೆ ಇದ್ರೆ ಸಲಿತಾರೆ, ಕೆ ಜಿ ಲೆಕ್ಕಕ್ಕೆ ಸಲಿತಾರೆ.
1: ಈಗ ಕೆ ಜಿ ಲೆಕ್ಕಕ್ಕೆ ಸುಲಿಯುವುದ್ರೆ ಬೆಳೆಗಾರರಿಗೆ ಲಾಭ ಅಥವಾ ದಿನ ಲೆಕ್ಕದಲ್ಲಿ ಕೊಟ್ಟರೆ ಲಾಭ?
0: ಕೆ ಜಿ ಲೆಕ್ಕದಲ್ಲಿ ಸುಲಿದ್ರೆ ಬೆಳೆಗಾರರಿಗೆ ಲಾಭ. ಯಾಕಂದ್ರೆ ಊಟ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತೇವೆ ನಾವು, ಆದರೂ ಅವರು ಒಂದೊಂದು ಟೈಮಿಗೆ ಹಾಕಬೇಕಾಗ್ತದೆ. ರಾತ್ರಿ ಸುಲಿಯುವುದಿಲ್ಲ ಅವರು, ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಸುಲಿತಾರೆ.
1: ಈಗ 1 ಕಿಲೋ ಅಥವಾ ಹೇಗೆ ಅದು ಲೆಕ್ಕಾಚಾರ, ಒಂದು ದಿವಸಕ್ಕೆ ಎಷ್ಟು ಕಿಲೋ ಸುಲಿತಾರೆ?
0: 19-20 ಕೆಜಿ
1: ಒಬ್ಬರಿಗೆ. ಕಿಲೋಗೆ ಎಷ್ಟು?
0: ಕಿಲೋಕ್ಕೆ ಈ ಸಲ 15 ರೂಪಾಯಿ.
1: ಕಿಲೋಗೆ 15, 20 ಕಿಲೋ ಅಂದ್ರೆ 300 ರೂಪಾಯಿ.
0: 300 ರೂಪಾಯಿ ಆಯ್ತು. ಅವ್ರಿಗೆ ಕೂಲಿ ಕೊಡುದಾದ್ರೆ ನಾವು 400 ರೂಪಾಯಿ ಕೊಡ್ಬೇಕು ಒಂದಿನಕ್ಕೆ. ಊಟ ಚಾ, 2 ಚಾ ಕೊಟ್ಟು, ತಿಂಡಿ ಕೊಟ್ಟು, ಊಟ ಕೊಟ್ಟು 400 ರೂಪಾಯಿ ಕೊಡ್ಬೇಕು.
1: 300 ರೂಪಾಯಿ ಕೂಡ ಕಡಿಮೆ ಆಯ್ತಲ್ವಾ?
0: ಕಡಿಮೆ ಆಯ್ತು, ಆದ್ರೆ ನಮ್ಗೆ ವರ್ಕೌಟ್ ಆಗ್ಬೇಕಲ್ಲ, ನಾವ್ ಎಲ್ಲದೂ ನೋಡ್ಬೇಕಲ್ರಿ.
1: ಮಹಿಳೆಯರೇ ಬರ್ತಾರೋ ಅಥವಾ ಪುರುಷರು ಕೂಡ ಬರ್ತಾರೆ?
0: ಮಹಿಳೆಯರೇ ಜಾಸ್ತಿ ಬರ್ತಾರೆ, ಸ್ವಲ್ಪ ವಯಸ್ಸಾದವರೆಲ್ಲ ಬರ್ತಾರೆ.
1: ಹೊರಗಡೆ ಜಮೀನಲ್ಲಿ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗುವವರೆಲ್ಲ ಮನೆಯೊಳಗೆ ಕೂತ್ಕೊಂಡು ಮಾಡ್ಬೋದು.
0: ಹೌದು ಹೌದು, ಕೂತ್ಕೊಂಡು ಮಾಡ್ಬೋದು. ಸ್ವಲ್ಪ ವಯಸ್ಸಾದವ್ರೀಗ 70-75 ವರ್ಷ ಆದವರೆಲ್ಲ ಬರ್ತಾರೆ ಸುರಿಲಿಕ್ಕೆ. ಅವ್ರು ಯಾರಾದ್ರೂ ಗಾಡಿ ಮೇಲೆ ಬಿಟ್ಟು ಹೋಗ್ತಾರೆ, ಅವ್ರು ಒಂದು 9 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ಸುರಿತಾರೆ. ಒಂದೊಂದು ಟೈಮಿಗೆ ನಾವು ಊಟ ಹಾಕುದು ಬಂದ್ರು ಬಂತು. ಸ್ವಲ್ಪ
1: ಹೇಳ್ತಾರೆ, ಅವರು
0: ಹೇಳ್ತಾರೆ ಇವತ್ತು ಊಟ ತರಲಿಲ್ಲ ಅಂತ ಹೇಳ್ತಾರೆ. ಮತ್ತೆ ಜೋರು ಮಳೆ ಬಂದ್ರಲ್ಲ, ಸ್ವಲ್ಪ ವಯಸ್ಸಾದವ್ರು ಬಂದ್ರೆ ನಮ್ಗೆ ಪಾಪ ಅನಿಸ್ತದೆ, ನಾವು ಊಟ ಹಾಕ್ತೇವೆ, ಊಟ ಮಾಡಿ ಸಾಯಂಕಾಲ ಸುಲ್ದು ಹೋಗ್ತಾರೆ.
1: ಸ್ವಲ್ಪ ಕೃಷಿಯ ಬಗ್ಗೆ ಬಂದು, ಈಗ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ನೀವು ಜಾಯಿಕಾಯಿ, ಲವಂಗ ಇಂಥದ್ದೆಲ್ಲ ಹಾಕೊಂಡಿದ್ರಿ, ಕಾಳು ಮೆಣಸೆಲ್ಲ, ಇದರ ಒಂದು ನಿರ್ವಹಣೆ ಅಂದ್ರೆ ಏನೇನು ಮಾಡ್ತೀರಿ? ಈಗ ಅದಕ್ಕೆ ಗೊಬ್ಬರ ಕೊಡೋದಾಗ್ಬೋದು, ನೀರು ಕೊಡೋದಾಗ್ಬೋದು, ಅಥವಾ ಸಿಂಪರಣೆ ಮಾಡೋದಾಗ್ಬೋದು, ಇದ್ರ ಬಗ್ಗೆ?
0: ಈ ಜಾಯಿಕಾಯಿಗೆ ಹೇಳಲಿಕ್ಕೆ ಬಂದರೆ ಸಿಂಪಡಣೆ ಅಂತೇನೂ ಇಲ್ಲ, ತೋಟಕ್ಕೆ ಗೊಬ್ಬರ ಹಾಕಬೇಕಾದ್ರೆ ಹಾಕ್ತೇವೆ, ನೀರು ಬಿಡ್ತೇವೆ ನಾವು ಬೇಸಿಗೆಗಾಲದ ತೋಟಕ್ಕೆ ನೀರು ಬಿಡ್ತೇವೆ, ಆವಾಗಲೇ ಅದಕ್ಕೆಲ್ಲ ನೀರು ಬಿಡ್ತದೆ.
1: ಸರಿ, ಈಗ ಗೊಬ್ಬರ ಅಂದರೆ ಪ್ರತ್ಯೇಕವಾಗಿ ಏನು ಕೊಡ್ತೀರಿ?
0: ಸಗಣಿ ಗೊಬ್ಬರ.
1: ಸಗಣಿ ಗೊಬ್ಬರ. ಈಗ ನಿಮ್ಮ ಮನೆಯಲ್ಲಿ ಹಸುಗಳಿವೆಯಾ?
0: ಹೌದು, ಎರಡು ಹಸು ಇದೆ.
1: ಎರಡು ಹಸು ಇದ್ರೆ ಇಡೀ ತೋಟಕ್ಕೆ ಬರ್ತದೆ?
0: ಇಲ್ಲ ಇಲ್ಲ ಇಲ್ಲ, ಬರುದಿಲ್ಲ.
1: ಏನು ಮಾಡ್ತೀರಿ?
0: ಮತ್ತೆ ತರಬೇಕು ಪೇಟೆಯಿಂದ.
1: ಹೇಗೆ ಅದು ತರುವುದು ಅಂದ್ರೆ, ಈಗ ಎಷ್ಟು ಒಂದು ಲಾರಿ ಲೋಡ್ ಅಥವಾ ಪಿಕಪ್ ಏನದು?
0: ಒಂದು ಲಾರಿಗೆ.
1: ಒಂದು ಲಾರಿಗೆ ಎಷ್ಟು?
0: 25,000.
1: 25,000 ರೂಪಾಯಿ ಕೊಟ್ಟು ತರಬೇಕು?
0: ಹೌದು.
1: ಎಷ್ಟು ಗಿಡಕ್ಕೆ ಹಾಕ್ಬೋದು ಅದನ್ನ?
0: ಅದು ಒಂದು
1: 200-300
0: ಗಿಡಕ್ಕೆ ಹಾಕ್ಬೋದು. 300 ಬುಟ್ಟಿ ಬರ್ತದೆ, ಬುಟ್ಟಿ ಅಂತ ಇರ್ತದೆ ದೊಡ್ಡದು.

0: ಒಂದೊಂದು ಬುಟ್ಟಿ,
1: ಹಾಂ ದೊಡ್ಡ ದೊಡ್ಡ ಬುಟ್ಟಿ, ಒಂದು 300 ಗಿಡಕ್ಕೆ ಹಾಕ್ಬೋದು.
0: ನೀವು ಒಳ್ಳೆ ಗುಣಮಟ್ಟದ ಗೊಬ್ಬರ ಸಿಗ್ತದ ಅಥವಾ ಅದರಲ್ಲಿ ಪುಡಿ ಪುಡಿ?
1: ಇಲ್ಲ ಇಲ್ಲ, ಸಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಆದರೆ ಗುಣಮಟ್ಟದ ಗೊಬ್ಬರ ಸಿಗ್ತದೆ ನಮಗೆ.
0: ಈಗ ದೂರದಿಂದ ಸಾಗಾಟ ಮಾಡಬೇಕಿದ್ರೆ ಅದು ಖರ್ಚು ಬರೋದಿಲ್ಲ?
1: ಬರ್ತದೆ, ಆದ್ರೆ ನಮ್ಗೆ ಬೇಕಂತೇಳಿ ನಾವು ತರಿಸ್ಕೊಳ್ಳೋದು. ಕೊಟ್ಟಿಗೆ ಗೊಬ್ಬರ, ನಮ್ಮ ಕೊಟ್ಟಿಗೆ ಗೊಬ್ಬರ ಸಾಕಾಗುದಿಲ್ಲಲ್ಲ, ಅದಕ್ಕಾಗಿ ಗೊಬ್ಬರ ಹಾಕುವುದಳು ಆದ್ಮೇಲೆ ಬೇರೆ ಕಡೆಯಿಂದ ಅದು ತರಿಸೋದೇ ಅದು.
0: ಈಗ ಕೊಟ್ಟಿಗೆ ಗೊಬ್ಬರ ಅಲ್ಲದೆ ಏನಾದರೂ ರಾಸಾಯನಿಕ ಗೊಬ್ಬರ ಕೂಡ ಸೇರಿಸಬೇಕಾಗ್ತದ?
1: ಸೇರಿಸ್ತಾ ಇದ್ದಾರೆ, ನಾವು ಹಾಕ್ಲಿಲ್ಲ ಸರ್ ಇನ್ನು.
0: ಯಾಕೆ ಬೇಡ?
1: ಅದು ಎಲ್ಲ ಮಂದಿ ಹೇಳಿದ್ದೆಲ್ಲ ಕೇಳ್ಕೊಂಡು ನಮಗೂ ಸ್ವಲ್ಪ ಭಯ ಆಯಿತು. ಗಿಡ ಎಲ್ಲ ಹೋಗ್ತದೆ, ಒಂದು 10 ವರ್ಷ 15 ವರ್ಷ ಆದ್ಮೇಲೆ ಗಿಡ ಎಲ್ಲ ಹೋಗ್ತದೆ, ಅದಕ್ಕೆ ನಾವು ಹಾಕ್ಲಿಲ್ಲ. ಬೇರೆಯವ್ರು ಹೇಳಿದ ಕೇಳ ನಾವು ಹಾಕ್ಲಿಲ್ಲ ಜಾಸ್ತಿ.
0: ಈಗ ಗುಂದದ ಸುತ್ತಮುತ್ತ ಹೆಚ್ಚು ಮಳೆ ಬರುವಂತಹ ಒಂದು ಪ್ರದೇಶ ಇದು, ಇಲ್ಲಿ ಮಳೆ ಹೆಚ್ಚಾಗಿದ್ದರಿಂದಾಗಿ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಡಿಕೆ ಕೃಷಿಗೆ?
1: ಈ ಸಲ ಇನ್ನೂ ಯಾರ್ದು ಕೇಳಲಿಲ್ಲ, ಆಗ್ಲಿಲ್ಲ. ಹೋದ ಸಲ ಸಿಕ್ಕಾಪಟ್ಟೆ ನಮ್ಮ ಅಡಿಕೆ ತೋಟಕ್ಕೆಲ್ಲ ಕೊಳೆ ಬಂತು, ಗಿಡ ಎಲ್ಲ ಸತ್ತೋಯ್ತು. ಒಂದು ಒಂದೊಂದು ತೋಟದೊಳಗೆ, ದೊಡ್ಡ ದೊಡ್ಡ ತೋಟದೊಳಗೆ 100 ಗಿಡ ಮ್ಯಾಲ ಹೋಯ್ತು, ನಮ್ಮ ತೋಟದೊಳಗೆಲ್ಲ ಒಂದು 60-70 ಗಿಡ ಹೋಯ್ತು.
0: ಈಗ ಒಂದು ವರ್ಷದಲ್ಲಿ ಮಳೆಗೆ ಈ ಕೊಳೆ ರೋಗ ಬಂದು ಇಡೀ ಗಿಡ ಸತ್ತು ಹೋದ್ರೆ ಮುಂದಿನ ವರ್ಷವೂ ಕೂಡ ಅದೇ ಕೊಳೆ ರೋಗ ಇರ್ತದ? ಮುಂದುವರಿತದ?
1: ಮುಂದುವರಿಯುವುದಿಲ್ಲ, ಆದ್ರೆ ಆ ಗಿಡ ಎಲ್ಲ ಬಿದ್ದೋಗ್ತದೆ. ಪಕ್ಕದ ಗಿಡಕ್ಕೆ ಇನ್ನೂ ತಾಗ್ಲಿಲ್ಲ, ನೋಡ್ಬೇಕು ಇವಾಗ ಇನ್ನು ಮುಂದೆ ಏನಾಗ್ತದೆ ಹೇಳಿ ನೋಡ್ಬೇಕು. ಈ ಸಲ ಮಳೆ ಹ್ಯಾಂಗಿದೆ, ಈಗಂತೂ ಇಷ್ಟು ದಿವಸ ತನಕ ಭಾಳ ಜೋರು ಮಳೆ ಬೀಳ್ತಾ ಇತ್ತು, ಇನ್ನು ಮುಂದೆ ಹೆಂಗಾಗ್ತದೆ ನೋಡಬೇಕು. ಈಗ ಮತ್ತೆ ಅಡಿಕೆ ತೋಟಕ್ಕೆಲ್ಲ ಔಷಧ ಹೊಡಿಬೇಕು.
0: ಈ ವರ್ಷದ ಔಷಧಿ ಹೊಡೆದಾಯ್ತು? ಇವಾಗ
1: ಒಂದ್ಸಲ ಆಗಿದೆ,
0: ಒಂದ್ಸಲ ಆಗಿದೆ. ಬೋರ್ಡೋ ಸಿಂಪಡಣೆ ಮಾಡಿದ್ವಿ.
1: ಹೌದು,
0: ಮೇಲ್ತುತ್ತು ಸುಣ್ಣ.
1: ಹೌದು.
0: ಈಗ ಮೈಲ್ತುತ್ತು ಸುಣ್ಣವನ್ನು 1% ಪ್ರಮಾಣದಲ್ಲಿ ಹೇಗೆ ತಯಾರು ಮಾಡ್ತೀರಿ, ಹೇಗೆ ಸಿಂಪಡಣೆ ಮಾಡ್ತೀರಿ?
1: ಅದು ಒಂದು ಒಂದು ಪಾಲು ನಮ್ದು ಇದು ಮೈಲು ತುತ್ತ, ಅದರೊಳಗೊಂದು 3 ಪಾಲನ ಇದು ಸುಣ್ಣ ಹಾಕ್ತಾರೆ. ಅಂದರೆ ನಾವು ಅಷ್ಟೇನು ಹೋಗೋದಿಲ್ಲ, ಗಂಡು ಮಕ್ಕಳು ಹೋಗೋದಕ್ಕೆ ನಮ್ಗೆ ಅಷ್ಟು ಅದು ಔಷಧಿಯೊಳಗೆ ಎಷ್ಟು ಮಿಕ್ಸ್ ಮಾಡ್ತಾರೆ ಅಂತ ಇನ್ನು ಪಕ್ಕ ಇದಿಲ್ಲ. ನಮ್ಮನೇಲಿ ಸ್ವಲ್ಪ ನಾನೇ ಹೋಗಬೇಕಾಗ್ತದೆ ಔಷಧ ಮಾಡಬೇಕಾದ್ರೆ ಹೋಗ್ತೇನೆ.
0: 1-3 ಪಾಲು ಸುಣ್ಣ ಹಾಕ್ಕೊಂಡು ನೀವು ಸ್ಮರಣೆ ಮಾಡ್ತೀರಿ 200 ಲೀಟರ್ ಡ್ರಮ್?
1: ಹೌದು ಹೌದು.
0: ಹತೋಟಿ ಆಗ್ತದೆ ಕೊಳೆ ರೋಗ?
1: ಆಗ್ತದೆ ಆಗ್ತದೆ. ಮಳೆ ಇಲ್ಲ ಅಂದರೆ ನಾವು ಔಷಧ ಹೊಡಿಬೇಕಾದ್ರೆ ಮಳೆ ಬರಲಿಲ್ಲ, ತೆಗಿದ್ರೆ ಔಷಧ ಹೊಡೆದ ಮೇಲೆ 1-2 ತಾಸಾದರೂ ಮಳೆ ಬರಬಾರ್ದು. ಹಂಗೆ ಬರಲಿಲ್ಲ ಅಂದರೆ ಹತೋಟಿ ಆಗ್ತದೆ, ಬಂದರೆ ಎಲ್ಲ ತೊಳ್ಕೊಂಡು ಹೋಗ್ತದೆ.
0: ಈಗ ಅಡಿಕೆಯಲ್ಲಿ ಏನಾದರೂ ನೀವು ಕಾಳುಮೆಣಸು ಇಂಥದ್ರೇನಾದ್ರು ಹಾಕೊಂಡಿದ್ದೀರಾ?
1: ಹಾಕೊಂಡಿದ್ದೇವೆ, ಆದರೆ ಕಾಳುಮೆಣಸಿನ ಬಳ್ಳಿಗೆಲ್ಲ ಕಟ್ಟೆ ಬಂದೋಯ್ತು, ರೋಗ ಬಂದೋಯ್ತು.
0: ಪ್ರತಿ ವರ್ಷ ನಾಟಿ ಮಾಡ್ತಾರೆ?
1: ಹಾಂ, ನಾಟಿ ಮಾಡ್ತಾ ಇರುದೆ, ಒಂದ್ ಸೈಡ್ ಹೋದಾಗ ಒಂದ್ ಸೈಡ್ ನಾಟಿ ಮಾಡ್ತಾ ಇರುದೆ.
0: ಈ ಕಟ್ಟೆ ರೋಗ ಅಂದ್ರೆ ಹೇಗೆ ಬರ್ತದೆ, ಅಥವಾ ಚಿಕ್ಕ ಗಿಡಗಳಿಗೂ ಕೂಡ ಬರ್ತವೆ? ಹೇಗೆ
1: ಇಲ್ಲ, ದೊಡ್ಡ ಬಳ್ಳಿಗೆ ಬರ್ತದೆ ಅದು, ಅದು ಹಳದಿ ಆಕಾರ ಆಗಿ ಅದಕ್ಕೆ ಕರೆ ಇದ್ದಿದ್ದೆಲ್ಲ ಉದುರು ಹೋಗಿ ಬಳ್ಳಿ ಎಲ್ಲ ಎಲೆ ಎಲ್ಲ ಹಳದಿ ಆಗ್ತದೆ. ಆಮೇಲೆ ಆ ಬಳ್ಳಿ ಸತ್ತೆ ಹೋಗ್ತದೆ, ಒಣಗಿ ಹೋಗ್ತದೆ, ಅಲ್ಲಿ ಕಪ್ಪಾಗಿಬಿಡ್ತದೆ ಬಳ್ಳಿ. ಈ ಸಲ ಸುಮಾರು ಹೋಯ್ತು ನಮ್ದೆಲ್ಲ.
0: ಅಂದ್ರೆ ಜಾಸ್ತಿ ಮಳೆಯಿಂದಾಗಿ ಹೀಗಾಗುವುದು ಅಥವಾ ಏನಕ್ಕೆ ಕಾರಣ ಇರ್ಬೋದು?
1: ಅದು ರೋಗನೇ ಬಂದಿದೆ, ಮಳೆ ಬಂದರೂ ಅದು ಹೌದು ರೋಗ ಜಾಸ್ತಿ ಆಗ್ತದೆ. ಒಂಥರ ಗಿಡಕ್ಕೆಲ್ಲ ಮಣ್ಣೆಲ್ಲ ಲೂಜಾಗಿ ಮೆತ್ತ ಮೆತ್ತಗಾಗಿ ಹಾಳಾಗ್ಬಿಡ್ತದೆ.
0: ಸರಿ, ಈಗ ಶುಂಠಿ ಅರಿಶಿನ ಇಂಥ ಬೆಳೆಯನ್ನು ಕೂಡ ನೀವು ಬೆಳೀತಾ ಇದ್ದೀರಿ, ಪ್ರತ್ಯೇಕವಾಗಿ ಬೆಳೀತೀರೋ ಅಥವಾ ಅಡಿಕೆ ತೋಟದಲ್ಲಿ?
1: ಅಡಿಕೆ ತೋಟದೊಳಗೆ ಹಚ್ಚಿದ್ದೇವೆ.
0: ಸ್ವಲ್ಪ ಅದ್ರ ಬಗ್ಗೆ?
1: ಶುಂಠಿ ಸ್ವಲ್ಪ ಹಚ್ಚಿದ್ದೇವೆ, ಜಾಸ್ತಿ ಏನಿಲ್ಲ.
0: ಅದಕ್ಕಂತಲೇ ಏನಾದರೂ ಎತ್ತರದ ಮಡಿ ಅಂತ ಏನಾದ್ರು
1: ಮಾಡ್ಕೊಂಡು? ಹಂಗೇನು ಮಾಡಿಲ್ಲ, ನಾವು ತೋಟದ ನಮ್ದು ಕಾಲ್ಗೆ ಒಂದು ಇರ್ತದೆ, ಹಾಂ ಅಲ್ಲಲ್ಲೇ ಹಚ್ತಾ ಹೋಗುದು ಅಷ್ಟೇ. ಅರಿಶಿನೂ ಹಾಗೆ. ಮತ್ತೆ
0: ಈಗ ಇಲಿ ಹೆಗ್ಗಣ ಹಂದಿಗಳೆಲ್ಲ ತೊಂದರೆ ಕೊಡಲಿಲ್ಲ?
1: ಇಲಿ ಹೆಗ್ಗಣ ತೊಂದರೆ ಕೊಡಲಿಲ್ಲ, ಈ ಸಲ ಆ ಮುಳ್ಳು ಹಂದಿನೇ ತಿಂತಾ ಇದೆ. ಹೌದು, ಅದು ಎಲ್ಲ ಕೊಂಬೆಲ್ಲ ತೆಗೆದು ಕಟ್ ಮಾಡಿ ಹೋಗ್ತದೆ. ಒಂದಿನ ರಾತ್ರಿ ನೋಡೋ ತನಕ ಇವತ್ತಿರ್ತದೆ, ನಾಳೆ ಇರುವುದಿಲ್ಲ, ಅದು ಬಂದ್ಬಿಡ್ತದೆ. ನಮ್ಗೆ ಮನೆಗೆ ಉಪಯೋಗ ಬೇಕಂದ್ರೂ ತೆಗಿಲಿಕ್ಕೆ ಸಿಗುವುದಿಲ್ಲ.
0: ಈಗ ಅರಿಶಿನ ಆದರೂ ಒಂದೇ, ಶುಂಠಿ ಆದರೂ ಒಂದೇ,
1: ತಿಂತದೆ, ಎರಡು ತಿಂತದೆ.
0: ಹೇಗೆ ತಪ್ಪಿಸ್ಬೋದು ಅಥವಾ ಉಳಿದಿದ್ದು ನಿಮಗೆ
1: ತಪ್ಪಿಸ್ಲಿಕ್ಕೆ? ಅದೇನು ಅಂತಾರಲ್ಲ, ಔಷಧ ಹಾಕ್ಬೇಕು ಮತ್ತೆ ಪಾಸ್ ಹಾಕ್ಬೇಕು ಅಲ್ಲ ಅಂತಾರಲ್ಲ, ಅದೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಹತ್ರ. ಅದು ತಿನ್ನೋಷ್ಟು ತಿಂದು ಹೋಗ್ತದೆ, ಆಮೇಲೆ ಜಾಸ್ತಿ ಇದ್ದದ್ ಮಾತ್ರ ನಮಗೆ
0: ಹೆಚ್ಚಿಗೆ. ಸರಿ, ಈಗ ಇದ್ರ ಮಾರಾಟ ಎಲ್ಲ ಹೇಗೆ? ಈಗ ಅರಿಶಿನ ಆಗ್ಬೋದು, ಶುಂಠಿ ಆಗ್ಬೋದು ಅಥವಾ ಕಾಳು ಮೆಣಸು ಆಗ್ಬೋದು, ನೇರವಾಗಿ ಮಾರಾಟ ಮಾಡ್ತಿರೋ ಅಥವಾ ಅದರ ಸಂಸ್ಕರಣೆ ಅಂತ ಏನಾದ್ರು ಮಾಡ್ತೀರ?
1: ಸಂಸ್ಕರಣೆ ಅಂತ ಏನು ಮಾಡೋದಿಲ್ಲ, ನಾವು
0: ಅರಿಶಿನ ಪೌಡರ್ ಅಂತೆಲ್ಲ ಮಾಡ್ತೀರಾ?
1: ಪೌಡ್ರ್ ಮಾಡ್ತಾರೆ. ಹೌದು,
0: ನೀವು ಮಾಡ್ತೀರಾ?
1: ಹೌದು, ನಾವು ಮಾಡಿಸಿದ್ದೇವೆ.
0: ಅದಕ್ಕೆ ಸ್ವಲ್ಪ ಇದ್ರ ಬಗ್ಗೆ ಹೇಳಿ, ಅರಿಶಿನ ಒಂದು ಗಡ್ಡೆಯಿಂದ ಅರಿಶಿನದ ಪೌಡರ್ ಪಡೆಯೋದು ಹೇಗೆ?
1: ಅದು ಅರಿಶಿನ ಕಿತ್ತು ತೆಗೆದು ಚೆನ್ನಾಗಿ ತೊಳಿಬೇಕು, ತೊಳೆದೆಲ್ಲ ನಾವು ಮಣ್ಣೆಲ್ಲ ಹೋಗಬೇಕು, ತೊಳೆದು ಆಮೇಲೆ ನಮ್ಮ ಕಡೆ ಅದು ಸಿಪ್ಪೆ ತೆಗಿತಾರೆ ಅಂತ ಹೇಳ್ತಾರೆ, ಹಂಗೆ ತೆಗೆದು ಚೂರಿಲ್ಲದ್ರೂ ಆಗ್ತದೆ. ಈಗ ನಮ್ದು ಇಳಿಗೆ ಮಣೆ ಅಂತ ಇರ್ತದೆ ಅಲ್ಲ ಹಳ್ಳಿ ಮೇಲೆ, ಅದ್ರ ಮೇಲೆ ಕುತ್ಕೊಂಡಾದ್ರೂ ಆಗ್ತದೆ ತೆಗಿತಾರೆ. ಆಮೇಲೆ ಅದೆಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಮಂದಿ ಬೇಯಿಸ್ಲಿಕ್ಕೂ ಬೇಯಿಸ್ತಾರೆ, ನಾವು ಬೇಯಿಸೋದಿಲ್ಲ, ನಾವು ಹಸಿ

0: ಕಟ್ ಮಾಡಿ ಬಿಸಿಲಿಗೆ ಒಣಸಿ ಮಿಲ್ಲಿಗೆ ತಗೊಂಡೋಗಿ ಪುಡಿ ಮಾಡ್ಕೊಂಬರೋದು.
1: ಎಷ್ಟು ದಿವಸ ಬಿಸಿಲಲ್ಲಿ ಒಣಗಿಸ್ಬೇಕು?
0: ಒಂದು 15-20 ದಿನ. ತೆಳ್ಳಗೆ ಕಟ್ ಮಾಡಿದರೆ 15-20 ದಿನ ಸಾಕು ಒಣಸ್ಲಿಕ್ಕೆ. ಚಲೋ ಬಿಸಿಲಿರಬೇಕು.
1: ಈಗ ಸಾಮಾನ್ಯವಾಗಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಕುಯ್ದಾ?
0: ಹೇಗೆ? ಡಿಸೆಂಬರ್ ಅಲ್ಲ, ನಂತರ ಕುಯ್ದ್ರೆ ಆಗ್ತದೆ. ಆಗ್ತದೆ,
1: ಒಳ್ಳೆ ಬಿಸಿಲು ಬರಬೇಕು.
0: ಹೌದು, ಬಿಸಿಲು ಬರಬೇಕು. ಈಗ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಆದರೂ ನಡೀತದೆ ಅದು.
1: ಮತ್ತೆ ಮಳೆಗಾಲಕ್ಕೆ ಮೊದಲು ಅದಕ್ಕೆ ನಾಟಿ ಮಾಡ್ಲಿಕ್ಕೆ ಅಂತ ಉಂಟಾ?
0: ನಾಟಿ ಮಾಡ್ಲಿಕ್ಕಂತಿಲ್ಲ, ನಮ್ಗೆ ತಪ್ಪು ತಪ್ಪಿ ಉಳಿದಿದ್ದೆಲ್ಲ ಇರ್ತದೆ ಅಲ್ಲ, ನಾವು ಬೇಕಾದ್ರೆ ನಾಟಿ ಮಾಡ್ಕೊಳ್ಳೋದು, ಅದು ಬೇಕಾದಷ್ಟು ಉಟ್ಕೊಳ್ತದೆ ಅದು.
1: ಮತ್ತೆ ಪುನಃ ನಾಟಿ ಮಾಡ್ಲಿಕ್ಕೆ ಅಂತಿಲ್ಲ,
0: ಮಾಡಬೇಕು. ಮಾಡಿದ್ರೆ ಜಾಸ್ತಿ ಆಗ್ತದೆ, ಇಲ್ಲಾಂದ್ರೆ ಸ್ವಲ್ಪನೇ ಇರ್ತದೆ.
1: ಒಂದು ವರ್ಷಕ್ಕೆ ಎಷ್ಟು ಸಿಗ್ತದೆ ಪ್ರಮಾಣದಲ್ಲಿ? ಈಗ ಶುಂಠಿ ಆಗ್ಬೋದು ಅಥವಾ ಅರಿಶಿನ ಆಗ್ಬೋದು.
0: ನಮ್ಮ ತೋಟದಲ್ಲಿ ಸ್ವಲ್ಪ ಕಡಿಮೆನೇ ಇದೆ ಅದು, ಅಂದ್ರೂ ಒಂದು 20-25 ಕೆಜಿ ಆಗ್ತದೆ ಶುಂಠಿ. ಅರಿಶಿನ ಇದೆ, ನಮ್ದು ಅಂಗಡಿ ಇದೆ, ಅಂಗಡಿ ಒಳಗೆ ಮಾರಾಟಕ್ಕೆ ಇರ್ತೇವೆ ಪ್ಯಾಕೆಟ್ ಮಾಡಿ.
1: ನಿಮ್ದು ಅಂಗಡಿ ಇದೆ?
0: ನಮ್ದೊಂದು ಕಿರಾಣಿ ಅಂಗಡಿ ಇದೆ ಸಣ್ಣ.
1: ಎಲ್ಲಿ? ಎಲ್ಲಿ?
0: ಎರಮುಖದಲ್ಲಿ. ಈಗ ಮೊದಲು ನಮ್ಮ ಮನೆಯವ್ರು ನಡೆಸ್ತಾ ಇದ್ರು, ನಮ್ಮ ಮನೆಯವ್ರು ತೀರ್ಕೊಂಡು ಈಗ 1.5 ವರ್ಷ ಆಯ್ತು. ಮಕ್ಕಳಿದ್ದಾರೆ ಇಬ್ರು.
1: ಮಕ್ಕಳೆಲ್ಲ ಓದ್ತಾ ಇದಾರೆ?
0: ಮಗಳು ಓದ್ ಮುಗ್ದಿದೆ ಈಗ. ಸಿರ್ಸಿ ಧಾರವಾಡ, ಈಗ ಬೆಂಗಳೂರಿಗೆ ಇದ್ದಾಳೆ ಮಗಳು. ಮಗ ಇಲ್ಲಿ ಈಗ ಮನೆಯವ್ರು ತೀರ್ಕೊಂಡ್ರು, ಎಲ್ಲ ಕೃಷಿ ಕೆಲಸ ಎಲ್ಲದ್ರೊಳಗೂ ಬ್ಯುಸಿ ಆಗಿದ್ದಾನೆ, ಎಲ್ಲ ನೋಡ್ಕೊಳ್ಳೋದು.
1: ಈಗ ನೀವು ಅಡಿಕೆ ತೋಟದ ಸುತ್ತಮುತ್ತ ತೆಂಗಿನ ಮರವನ್ನು ಕೂಡ ಹಾಕೊಂಡಿದ್ದೀರಿ, ಇಲ್ಲಿ ಮಂಗಗಳ ಕಾಟ ಎಲ್ಲ?
0: ಮಂಗಗಳಿದೆ, ಅದು ಮತ್ತೊಂದು ಇನ್ನೊಂದು ಬರ್ತದೆ, ಒಂದು ಅಣಿಲು ಅಂತ ಹೇಳಿ ಬರ್ತದೆ ಅದು ಅಳಿಲು. ಇಷ್ಟಿಷ್ಟೇ ದೊಡ್ಡ ತೆಂಗಿನಕಾಯಿ ಆಗದ ಕೂಡಲೇ ಎಲ್ಲ ಕೆರೆದ ಬೀಳಿಸೋಗ್ತದೆ. ಹೌದು, ಎಳನೀರು ಕುಡ್ಕೊಂಡು ಹೋಗ್ತದೆ, ಸಿಕ್ಕಾಪಟ್ಟೆ ಕುಡಿತದೆ. ಮತ್ತೆ ಒಂದು ಮರಕ್ಕಾಗಿದೆ, ಒಂದು ಮರಕ್ಕೆ ಹಿಂಗೆ ಹಾರ್ತಾನೆ ಇರ್ತದೆ, ನಮ್ಮ ತೆಂಗಿನಕಾಯಿ ಇಡುವುದೇ ಇಲ್ಲ, ಅಷ್ಟೆಲ್ಲ ತಿಂತದೆ ಅದು.
1: ಈಗ ಅವೆಲ್ಲ ತಿಂದು ಉಳಿದಿದ್ದು ನಿಮಗೆ?
0: ಹೌದು, ಹಾಗೆ ಆಗ್ತದೆ.
1: ಸರಾಸರಿ ಎಷ್ಟು ಸಿಗ್ತದೆ ಇಳುವರಿ?
0: ಇಳುವರಿ ಒಂದೊಂದು ಸಲ ತೆಗೆದ್ರೆ ಒಂದು, ನಮ್ದೆಲ್ಲ ತೀರಾ ಕಡಿಮೆ ಇದೆ ರೀ, ಒಂದು 800,000 ಸಿಗ್ತದೆ. ಒಂದು 30 ಮರ ಇದೆ, ಎಲ್ಲದಕ್ಕೂ ಬರ್ತಾ ಇಲ್ಲ, ಇನ್ನು ಬರ್ತಾ ಇದೆ, ಗಿಡ ಆಗ್ತಾ ಇದೆ. ಆದ್ರೆ ಈಗ ತೆಗೆಯೋರಿಗೂ ಅಷ್ಟೇ ತುಟ್ಟಿಯಾಗಿದೆ.
1: ಈಗ ಇಲಿ ಹೆಗ್ಗಣೆ ಎಲ್ಲ ತೆಂಗಿನ ಮರ ಹತ್ತದ ಹಾಗೆ ಅದಕ್ಕೆ ಅಲ್ಯೂಮಿನಿಯಂ ಶೀಟನ್ನೆಲ್ಲ ಹೊಡಿತಾರೆ, ಅಂತ ಪ್ರಯತ್ನ ಏನಾದ್ರು ಮಾಡಿದ್ರೆ?
0: ಇಲ್ಲ, ಅಂತದ್ದು ಅಷ್ಟೇನಿಲ್ಲ. ಇಲಿ ಹೆಗ್ಗಣೆ ನಮ್ಮ ಕಡೆ ಅಷ್ಟೇನು ತೆಂಗಿನ ಮರಕ್ಕೆ ಹತ್ತಲಿಲ್ಲ. ಅಳಿಲೊಂದು ಬರ್ತದೆ, ಅದು ಮರದಿಂದ ಮರಕ್ಕೆ ಬರ್ತದೆ, ಮಂಗನೂ ಬರ್ತದೆ, ಅದು ಆ ಕೆಂಪಿ ಸುಂಡಿ ಮಂಗೆ ಅಂತ ಹೇಳ್ತಾರಲ್ಲ, ಅದು ಬರ್ತದೆ. ಅವು ತಿನ್ಲಿಕ್ಕೆ ಒಂದ್ಸಲ ರೂಢಿ ಮಾಡ್ಕೊಂಡ್ರೆ ಮತ್ತೆ ಕೇಳುದೇ ಇಲ್ಲ ಅವರು, ಪೂರ್ತಿ ಖಾಲಿಯಾಗೋ ತನಕ ಬಿಡುದಿಲ್ಲ.
1: ಆಮೇಲೆ ಈ ಸ್ತ್ರೀ ಸಂಘಟನೆಯಲ್ಲಿ ನೀವು ಯಾವ ರೀತಿ ತೊಡಗಿಸಿಕೊಂಡಿದ್ರಿ? ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ನೀವು ನೀಡ್ತಾ ಇದ್ದೀರಿ ಅಂತ ಕೇಳಿದ್ವಿ.
0: ಸ್ತ್ರೀ ಸಂಘಟನೆ ಅಂದ್ರೆ ಸುಮಂಗಲ ದೇಸೆ ಅವರೇ ಎಲ್ಲ ಕಡೆಯನ್ನು ಕರೆದು ಕರ್ಕೊಂಡು ಹೋಗಿ ಕಾರ್ಯಕ್ರಮಕ್ಕೆ.
1: ಏನೇನು ಕಾರ್ಯಕ್ರಮ ಕೊಡ್ತೀರಿ?
0: ಅದು ಇಲ್ಲಿ ಸಪ್ತಾಹದಲ್ಲಿ ನಾವು ಎಲ್ಲ ಯಕ್ಷಗಾನ ಮಾಡ್ತೇವೆ, ಒಂದು ವಾರ ತನಕ ಮಾಡ್ತೇವೆ. ಮತ್ತೆ ಯಕ್ಷಗಾನ ಎಲ್ಲದೂ ಇದೆ.
1: ಎಷ್ಟು ವರ್ಷದಿಂದ ಇದರಲ್ಲಿ ತೊಡಗಿಸಿಕೊಂಡಿದ್ದೀರಿ ಯಕ್ಷಗಾನದಲ್ಲಿ?
0: 10 ವರ್ಷ ಆಗೋಯ್ತು. ನಾನು ಯಕ್ಷಗಾನ ಕುಣಿಲಿಲ್ಲ, ನಾನು ತಾಳಮದ್ದಲ್ಲೇ ಮಾಡ್ತಿದ್ದೆ.
1: ನಿಮ್ಮ ಆಯ್ಕೆ ಒಂದು ಪಾತ್ರ ಅಂದ್ರೆ ಯಾವುದು
0: ತಾಳಮದ್ದಲ್ಲಿ? ಅದು ಬಹಳ ಪಾತ್ರ ಇದೆ, ಅದು ಕೃಷ್ಣ ಸಂಧಾನದಲ್ಲಿ ನಾನು ವಿದುರನ ಪಾತ್ರ ಮಾಡಿದ್ದೆ. ಅರ್ಜುನ್ ಮಾಡಿದ್ದೆ, ಸುಮಾರು ತಾಳಮದ್ದಲ್ಲೇ ಮಾಡಿದ್ರು ನಾವೊಂದು. ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮನ ಮೆಚ್ಚಿ ಸಂಸಾರ ನೆಚ್ಚಿ, ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮನ ಮೆಚ್ಚಿ ಸಂಸಾರ ನೆಚ್ಚಿ, ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ, ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ. ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಬದುಕಿ ಬೆಳೆಯೋ ತನಕ, ಬದುಕಿ ಬೆಳೆಯೋ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಸತ್ತಾಗ ಬರುವರು ತಮ್ಮ ಗುಣಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ. ಯಾಕೆ ಬಡ್ದಾಡ್ತಿ ತಮ್ಮ, ಯಾಕೆ ಬಡ್ದಾಡ್ತಿ ತಮ್ಮ, ಮನ ಮೆಚ್ಚಿ ಸಂಸಾರ ಮೆಚ್ಚಿ, ನೀನೋಗದರಿಯೇ ತಮ್ಮ ಕಣ್ಣ ಮುಚ್ಚಿ.

ತನಕ ಪರಯ ಮುಕ್ತಿ ದೊರೆಯಾಕ ಪರಯ ಮುಕ್ತಿ ದೊರೆಯಾಕ. ಯಾಕೆ ಬಡದಾಡ್ತಿ ತಮ್ಮ ಯಾಕೆ ಬಡದಾಡ್ತಿ ತಮ್ಮ ಮನ ಮೆಚ್ಚಿ ಸಂಸಾರ ನೆಚ್ಚಿ ನೀನು ಗದರಿಯೇ ತಮ್ಮ ಕಣ್ಣ ಮುಚ್ಚಿ.

0: ನೀನೋಗದರೆ ತಮ್ಮ ಕಣ್ಣ ಮುಚ್ಚಿ ಮಣ್ಣ ಮುಚ್ಚಿ.
1: ಹಾ, ಒಳ್ಳೆಯದು ಸೋಮ ಭಟ್ ಅವರೇ. ಅನೇಕ ಸವಾಲುಗಳನ್ನು ಎದುರಿಸಿಯೂ ಕೂಡ ನೀವು ಕೃಷಿಯನ್ನು ಮುಂದುವರಿಸ್ತಾ ಇದ್ರಿ, ಜೊತೆಗೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ಕೂಡ ನಿಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಿ. ತುಂಬ ಸಂತೋಷ ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೂ ಮಿಶ್ರ ಕೃಷಿ ಅನುಭವ ಕುರಿತು ಗೊಂದದ ಸುಮಾ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1800-420-2233.
2: ಈಗ ಕೃಷಿ ರಂಗ, ಕೃಷಿ ಮಾಹಿತಿ.
5: ನೈಸರ್ಗಿಕ ಕೃಷಿ ಅಥವಾ ಶೂನ್ಯ ಬಂಡವಾಳ ಕೃಷಿ ಎಂದರೆ ದುಡ್ಡು ಖರ್ಚು ಮಾಡದೆ ಬೆಳೆ ಬೆಳೆಯುವುದು. ಇದಕ್ಕೆ ರಸಗೊಬ್ಬರ, ಕೀಟನಾಶಕದ ಅವಶ್ಯಕತೆ ಇಲ್ಲ. ಕೊಟ್ಟಿಗೆಯಲ್ಲಿ ಒಂದು ದೇಸಿ ಆಕಳು ಇದ್ದರೆ ಸಾಕು. ಯಾವುದೇ ಖರ್ಚಿಲ್ಲದೆ ನೈಸರ್ಗಿಕ ಕೃಷಿ ಮಾಡಬಹುದು. ಸ್ಥಳೀಯ ಹಾಗೂ ನೈಸರ್ಗಿಕವಾಗಿ ದೊರೆಯುವ ವಸ್ತುಗಳನ್ನು ಬಳಕೆ ಮಾಡಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಉತ್ಪಾದನೆ ಪಡೆಯುವ ಸುಲಭ ಮಾರ್ಗ. ಈ ನೈಸರ್ಗಿಕ ಕೃಷಿಯಲ್ಲಿ 4 ಮೂಲತತ್ವಗಳಿವೆ: ಬೀಜಾಮೃತ, ಜೀವಾಮೃತ, ಬೆಳೆಗಳ ಹೊದಿಕೆ ಹಾಗೂ ಆರ್ದ್ರತೆ. ಬೀಜಾಮೃತವು ದೇಸಿ ಹಸುವಿನ ಸೆಗಣಿ ಹಾಗೂ ಗೋಮೂತ್ರ ಆಧಾರಿತ ಬೀಜೋಪಚಾರವಾಗಿದೆ. ಬೀಜಾಮೃತವನ್ನು ತಯಾರಿಸಲು ಪ್ಲಾಸ್ಟಿಕ್ ಡ್ರಮ್ ಅಥವಾ ಸಿಮೆಂಟ್ ತೊಟ್ಟಿಯನ್ನು ಬಳಸಬಹುದು. ಇದಕ್ಕಾಗಿ 50 liter ನೀರು, 5 kg ಹಸುವಿನ ಸೆಗಣಿ, 5 liter ಗೋಮೂತ್ರ ಹಾಗೂ 50 g ಸುಣ್ಣ ಬೇಕಾಗುತ್ತೆ. ಬೀಜಾಮೃತವನ್ನು ಬಿತ್ತನೆಯ 1 ಮುಂಚಿತವಾಗಿ ತಯಾರಿಸಬೇಕು. 5 kg ಸೆಗಣಿಯನ್ನು ತೆಳುವಾದ ಹತ್ತಿ ಬಟ್ಟೆಯಲ್ಲಿ ಕಟ್ಟಿ 50 liter ನೀರಿರುವ ಪ್ಲಾಸ್ಟಿಕ್ ಡ್ರಮ್ನ ಮಧ್ಯದಲ್ಲಿ ಮುಳುಗಿಸುವಂತೆ ತೂಗು ಹಾಕಬೇಕು. ಜೊತೆಗೆ 1 plastic ಪಾತ್ರೆಯಲ್ಲಿ 50 g ಸುಣ್ಣವನ್ನು 1 liter ನೀರಿನಲ್ಲಿ ಕರಗಿಸಬೇಕು. ಬಿತ್ತನೆಯ ದಿನ ಬೆಳಗಿನ 6 ಸುಮಾರಿಗೆ ಸೆಗಣಿ ಗಂಟನ್ನು ಬಿಚ್ಚದೆ ನೀರಿನಲ್ಲಿ ಚೆನ್ನಾಗಿ 5-6 ಬಾರಿ ಕುಲುಕಿಸಿ ಹಿಂಡಬೇಕು. ನಂತರ ಸುಣ್ಣದ ತಿಳಿಯನ್ನು ಈ ಸೆಗಣಿ ನೀರಿನಲ್ಲಿ ಚೆನ್ನಾಗಿ ಬೆರೆಸಬೇಕು. ಇದಾದ ನಂತರ 5 liter ಗೋಮೂತ್ರವನ್ನು ಇದಕ್ಕೆ ಮಿಶ್ರಣ ಮಾಡಬೇಕು. ಬೀಜಗಳನ್ನು ಬೀಜಾಮೃತದಲ್ಲಿ 5 ಮುಳುಗಿಸಿದರೆ ಸಾಕು. ಹೀಗೆ ಬೀಜೋಪಚಾರ ಆದ ಬೀಜಗಳನ್ನು ತೇವ ಆರುವವರೆಗೆ ನೆರಳಿನಲ್ಲಿ ಪ್ಲಾಸ್ಟಿಕ್ ಹಾಳೆಯ ಮೇಲೆ ಹರಡಿ ಒಣಗಿಸಬೇಕು. ನಾಟಿ ಮಾಡುವ ಬೆಳೆಗಳಿಗೆ ಅವುಗಳ ಸಸಿಗಳ ಬೇರುಗಳನ್ನು ಮಾತ್ರ ಬೀಜಾಮೃತದಲ್ಲಿ ಅದ್ದಬೇಕು. ಈ ರೀತಿ ಬೀಜಗಳನ್ನು ಬೀಜೋಪಚಾರ ಮಾಡೋದ್ರಿಂದ ಅವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಹಾಗೂ ಔಷಧೀಯ ಗುಣಗಳನ್ನು ಹೊಂದುತ್ತವೆ. ಇದರಲ್ಲಿರುವ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳು ಬೀಜಗಳ ಉತ್ತಮ ಮೊಳಕೆಗೆ ಹಾಗೂ ಅವುಗಳ ಆರೋಗ್ಯಕರ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅದಲ್ಲದೆ ಬೀಜಗಳನ್ನು ರೋಗ ಹಾಗೂ ಕೀಟಗಳ ಹಾವಳಿಯಿಂದ ಕಾಪಾಡುತ್ತೆ. ಸುಣ್ಣ ಹಾಕುವ ಉದ್ದೇಶವೇನೆಂದರೆ ಇದು ಬೀಜಾಮೃತದ ರಸಸಾರದ ಮಟ್ಟವನ್ನು ಕಾಪಾಡಲು ಸಹಾಯ ಮಾಡುತ್ತೆ. ಇನ್ನು ಜೀವಾಮೃತವೆಂದರೆ ಬೆಳೆಗಳಿಗೆ ಹೊಸ ಜೀವವನ್ನು, ಚೈತನ್ಯವನ್ನು ತುಂಬುವ ಸಾಮಗ್ರಿ ಎಂಬುದು. ಇದು ಸಹ ಬೀಜಾಮೃತದಂತೆ ಕೆಲಸ ಮಾಡುತ್ತೆ. ಹಸುವಿನ ಸೆಗಣಿ ಮತ್ತು ಗಂಜಲಗಳನ್ನು ಕೇವಲ ಸಾವಯವ ತ್ಯಾಜ್ಯ ವಸ್ತುಗಳಾಗಿರದೆ ಸೂಕ್ಷ್ಮ ಜೀವಾಣುಗಳ ಸಮುಚ್ಚಯವಾಗಿರುತ್ತೆ. ಈ ಜೀವಾಣುಗಳು ಮಣ್ಣಿನಲ್ಲಿರುವ ಪೋಷಕಾಂಶಗಳು ಮತ್ತು ಸಸ್ಯ ಬೇರು ಸಮೂಹಗಳ ನಡುವೆ ವಾಹಕವಾಗಿ ಕಾರ್ಯನಿರ್ವಹಿಸುತ್ತೆ. ಯಾವುದೇ ಒಂದು ಬೆಳೆಯನ್ನು ಬೆಳೆಯಲು ಅಸಂಖ್ಯಾತ ಜೀವಾಣುಗಳ ಅಗತ್ಯವಿರುತ್ತೆ. ಸೆಗಣಿಯಲ್ಲಿ ಬೆಳವಣಿಗೆಗೆ ಪೋಷಕಾಂಶಗಳನ್ನು ಸರಬರಾಜು ಮಾಡಲು ನೆರವಾಗುವ ರಂಜಕಾಂಶವನ್ನು ಕರಗಿಸುವ ಅಣುಜೀವಿಗಳು, ಬ್ಯಾಸಿಲಸ್, ಮೈಕೋರೈಸಾ ಸೇರಿದಂತೆ ಅಸಂಖ್ಯಾತ ಜೀವಾಣುಗಳಿರುತ್ತೆ. ಜೀವಾಮೃತದಲ್ಲಿ ಘನ ಮತ್ತು ದ್ರವ ಜೀವಾಮೃತವೆಂಬ 2 ವಿಧಗಳಿವೆ. ಇದನ್ನು ನೀರಾವರಿ ಆಸರೆಯಲ್ಲಿನ ಬೆಳೆಗಳಿಗೆ ಒದಗಿಸುವುದು ಲಾಭದಾಯಕ. ದ್ರವ ಜೀವಾಮೃತವನ್ನು ನೀರಿನ ಜೊತೆ ಬೆರೆಸಿ ಬಿಡಬಹುದು. ಟೊಮೆಟೊ, ಮೆಣಸಿನಕಾಯಿ ಮುಂತಾದ ಬೆಳೆಗಳಿಗೆ ದ್ರವ ರೂಪದ ಜೀವಾಮೃತ ಲಾಭದಾಯಕ. ಇದನ್ನು ತಯಾರಿಸಬೇಕಾಗಿದ್ರೆ 250 liter ಪ್ಲಾಸ್ಟಿಕ್ ಡ್ರಮ್, 200 liter ನೀರು, 10 kg ದೇಸಿ ಹಸುವಿನ ಸೆಗಣಿ, 5-10 liter ಗೋಮೂತ್ರ, 2 kg ಕಪ್ಪು ಬೆಲ್ಲ ಅಥವಾ 4 liter ತಾಜಾ ಕಬ್ಬಿನ ಹಾಲು, 2 kg ದ್ವಿದಳ ಧಾನ್ಯಗಳ ಹಿಟ್ಟು, 1 ಹಿಡಿ

ಬದುವಿನ ಮಣ್ಣು. ನೆರಳಿನಲ್ಲಿಟ್ಟ ಪ್ಲಾಸ್ಟಿಕ್ ಡ್ರಮ್ನಲ್ಲಿ 200 ಲೀಟರ್ ನೀರಿನ ಜೊತೆಗೆ 10 ಕಿಲೋಗ್ರಾಂ ಸೆಗಣಿ, 5-10 ಲೀಟರ್ ಗೋಮೂತ್ರ ಸೇರಿಸಿ ಮಿಶ್ರಣ ಮಾಡಬೇಕು. ನಂತರ 2 ಕಿಲೋಗ್ರಾಂ ಕಪ್ಪು ಬೆಲ್ಲ ಅಥವಾ 4 ಲೀಟರ್ ತಾಜಾ ಕಬ್ಬಿನ ಹಾಲು, 2 ಕಿಲೋಗ್ರಾಂ ದ್ವಿದಳ ಧಾನ್ಯದ ಹಿಟ್ಟು ಹಾಗೂ 1 ಹಿಡಿ ಬದುವಿನ ಮಣ್ಣನ್ನು ಹಾಕಿ ಸರಿಯಾಗಿ ಮಿಶ್ರಣ ಮಾಡಿ ದಿನಕ್ಕೆ 3 ಬಾರಿ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಮಿಶ್ರಣವನ್ನು ಕೋಲಿನಿಂದ ಪ್ರದಕ್ಷಿಣಾಕಾರವಾಗಿ ತಿರುವಿ ಹಾಕ್ತಾ ಇರಬೇಕು. ಹೀಗೆ ತಯಾರಿಸಿದ ಜೀವಾಮೃತವು ಸುಮಾರು 2-7 ದಿನಗಳಲ್ಲಿ ಬಳಕೆಗೆ ಸಿದ್ಧವಾಗುತ್ತೆ. ಈ ಸಿದ್ಧಗೊಳಿಸಿದ ಜೀವಾಮೃತವನ್ನು 2-7 ದಿನಗಳ ಒಳಗೆ ತೇವಾಂಶವಿರುವ ಭೂಮಿಗೆ ಸಿಂಪಡಿಸುವುದು ಸೂಕ್ತ. ಪ್ರತಿ ಎಕರೆಗೆ 20 ಲೀಟರ್ ಜೀವಾಮೃತವನ್ನು ತಿಂಗಳಿಗೆ 2 ಬಾರಿ ನೀರಾವರಿ ಮುಖಾಂತರ ಅಥವಾ ನೇರವಾಗಿ ಬೆಳೆಗಳಿಗೆ ಸಿಂಪಡಣೆ ಮಾಡಬಹುದು. ಸಿಂಪಡಣೆ ಮಾಡುವಲ್ಲಿ ಜೀವಾಮೃತವನ್ನು 10% ಬಳಸಬೇಕು. ಹನಿ ನೀರಾವರಿ ಪದ್ಧತಿ ಅಳವಡಿಸಿದಲ್ಲಿ ಪ್ರತಿ ಎಕರೆಗೆ 200 ಲೀಟರ್ ಸೋಸಿದ ಜೀವಾಮೃತವನ್ನು ತಿಂಗಳಿಗೆ 2 ಬಾರಿ ಉಪಯೋಗಿಸಬೇಕು. ಬಹುವಾರ್ಷಿಕ ಬೆಳೆಗಳಿಗೆ ಪ್ರತಿ ಗಿಡದ ಬುಡಕ್ಕೆ 1 ಲೀಟರಿನಂತೆ ತಿಂಗಳಿಗೆ 2 ಬಾರಿ ಬಳಸಬೇಕು. ಇನ್ನು ಘನ ಜೀವಾಮೃತದಲ್ಲಿ ಜೀವಾಣುಗಳು ಸುಪ್ತಾವಸ್ಥೆಯಲ್ಲಿದ್ದು ತಂಪು ಲಭಿಸಿದ ಕೂಡಲೇ ಕಾರ್ಯಪ್ರವೃತ್ತಗೊಳ್ಳುತ್ತವೆ. ಮಳೆ ಆಸರೆಯಲ್ಲಿನ ಅಲ್ಪಾವಧಿ ಬೆಳೆಗಳಿಗೆ ಘನ ಜೀವಾಮೃತದ ಅವಶ್ಯಕತೆ ಬಹಳಷ್ಟಿದೆ. ಇದನ್ನು ತಯಾರಿಸಲು 100 ಕಿಲೋಗ್ರಾಂ ದೇಸಿ ಹಸುವಿನ ಸೆಗಣಿ, 2 ಕಿಲೋಗ್ರಾಂ ಬೆಲ್ಲ, 2 ಕಿಲೋಗ್ರಾಂ ದ್ವಿದಳ ಧಾನ್ಯಗಳ ಹಿಟ್ಟು ಹಾಗೂ 1 ಹಿಡಿ ಬದುವಿನ ಮಣ್ಣನ್ನು ಸ್ವಲ್ಪ ಗೋಮೂತ್ರವನ್ನು ಚಿಮುಕಿಸಿ ಸರಿಯಾಗಿ ಮಿಶ್ರಣ ಮಾಡಬೇಕು. ನಂತರ ನೆರಳಿನಲ್ಲಿ ತೆಳುವಾಗಿ ಹರಡಿ ಒಣಗಿಸಬೇಕು. ಒಣಗಿದ ನಂತರ ಕೈಯಿಂದ ಪುಡಿ ಮಾಡಿ 100 ಕಿಲೋಗ್ರಾಂ ತಿಪ್ಪೆ ಗೊಬ್ಬರದ ಜೊತೆಗೆ 10 ಕಿಲೋಗ್ರಾಂ ಘನ ಜೀವಾಮೃತವನ್ನು ಮಿಶ್ರಣ ಮಾಡಿ ಬೆಳೆಗಳಿಗೆ ಒದಗಿಸಬೇಕು. ಇನ್ನು ಬೆಳೆಗಳಿಗೆ ಹೊದಿಕೆ, ಇದನ್ನು ಮುಚ್ಚಿಗೆ ಅಂತಲೂ ಕರೆಯುತ್ತಾರೆ. ಬೆಳೆ ಸಾಲುಗಳ ನಡುವೆ ಹಾಗೂ ಗಿಡಮರಗಳ ಬುಡದ ಪಾತಿಗಳ ಅಗಲಕ್ಕೆ ಜೈವಿಕವಾಗಿ ಶಿಥಿಲಗೊಳ್ಳುವ ಸಾವಯವ ತ್ಯಾಜ್ಯ ವಸ್ತುಗಳನ್ನು ಮಂದವಾಗಿ ಹರಡಿದಲ್ಲಿ ಮಣ್ಣು ಬಹುಕಾಲ ಹಸಿಯಾಗಿ ಉಳಿಯುತ್ತೆ. ಮಳೆಯಾದಾಗ ಮೇಲ್ಮಣ್ಣು ಕೊಚ್ಚಿ ನಷ್ಟವಾಗೋದಿಲ್ಲ, ಕಳೆಗಳು ಅಷ್ಟಾಗಿ ಪೀಡಿಸೋದಿಲ್ಲ ಹಾಗೂ ಅವು ಬಹು ನಿಧಾನವಾಗಿ ಕೊಳೆತು ಗೊಬ್ಬರವಾಗುತ್ತೆ. ಇವೆಲ್ಲದಕ್ಕೂ ಮಿಗಿಲಾಗಿ ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳು ಹಾಗೂ ಎರೆಹುಳುಗಳು ಅಸಂಖ್ಯಾತವಾಗಿ ವೃದ್ಧಿ ಹೊಂದುತ್ತವೆ. ಮಣ್ಣಿನ ಉಷ್ಣತೆ ಒಂದೇ ತೆರನಾಗಿರುತ್ತೆ. ಈ ಮುಚ್ಚಿಗೆಯಲ್ಲಿ 3 ತರಹದ ವಿಧಗಳಿವೆ: ಮಣ್ಣಿನ ಹೊದಿಕೆ, ಒಣ ಹೊದಿಕೆ ಹಾಗೂ ಜೀವಂತ ಹೊದಿಕೆ. ಮಣ್ಣಿನ ಹೊದಿಕೆಯನ್ನು ಸಾಯಿಲ್ ಮಲ್ಚಿಂಗ್ ಎನ್ನುತ್ತಾರೆ. ಮಣ್ಣಿನ ಹೊದಿಕೆ ಎಂದರೆ ಮೇಲ್ಮಣ್ಣನ್ನು ಸಡಿಲಗೊಳಿಸುವುದು ಅಥವಾ ಪುಡಿಮಣ್ಣನ್ನು ಹರಡೋದು. ಮಣ್ಣಿನ ಹೊದಿಕೆ ಮಾಡೋದ್ರಿಂದ ಮಣ್ಣಿನ ಒಳಪದರಗಳಲ್ಲಿ ತೇವಾಂಶ ಹೆಚ್ಚು ಕಾಲ ಇದ್ದು ಬೆಳೆಗಳಿಗೆ ಪೂರೈಕೆಯಾಗುತ್ತದಲ್ಲದೆ ಕಳೆಗಳ ಪ್ರಮಾಣ ಕಡಿಮೆಯಾಗುತ್ತೆ. ತೋಟಗಾರಿಕೆ ಬೆಳೆಗಳ ಸಾಲುಗಳ ನಡುವೆ ಮಣ್ಣಿನ ಹೊದಿಕೆ ಬಹಳ ಉಪಯುಕ್ತ. ಇನ್ನು ನೈಸರ್ಗಿಕವಾಗಿ ಕ್ರಮೇಣ ಶಿಥಿಲಗೊಂಡು ಅದರಲ್ಲಿನ ಪೋಷಕಾಂಶಗಳನ್ನು ಮಣ್ಣಿಗೆ ಸೇರಿಸುವ ಸಾವಯವ ತ್ಯಾಜ್ಯವನ್ನು ಹರಡಿದಾಗ ಅದನ್ನು ಒಣ ಹೊದಿಕೆ ಎನ್ನುತ್ತಾರೆ. ಅಂತಹ ಸಾಮಗ್ರಿಗಳನ್ನು ಮಣ್ಣಿನ ಮೇಲೆ ಪದರದಂತೆ ಇಲ್ಲವೇ ಚದುರಿದಂತೆ ಹರಡಿದಾಗ ಅದು ಮಣ್ಣಿನ ಮೇಲ್ಪದರವನ್ನು ಆವರಿಸಿ ಬಿಸಿಲು ನೇರವಾಗಿ ಮಣ್ಣಿನ ಕಣಗಳ ಮೇಲೆ ಬಿದ್ದು ತೇವಾಂಶ ಆವಿಯಾಗಿ ಹೋಗುವುದನ್ನು ತಪ್ಪಿಸುತ್ತೆ. ಪ್ರಾರಂಭಕ್ಕೆ ಅದು ಕಳಿಯದೇ ಇದ್ದರೂ ದಿನ ಕಳೆದಂತೆ ಮಣ್ಣಿನಲ್ಲಿನ ತೇವಾಂಶ, ಉಷ್ಣತೆ ಮತ್ತು ಸೂಕ್ಷ್ಮ ಜೀವಿಗಳ ಕ್ರಿಯೆಯಿಂದ ಕಳಿತು ಗೊಬ್ಬರವಾಗಿ ಮಾರ್ಪಡುತ್ತೆ. ಮಳೆಯಾದಾಗ ಅಥವಾ ಬೆಳೆಗೆ ನೀರನ್ನು ಒದಗಿಸಿದಾಗ ತೇವಾಂಶ ಮಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಇಂಗುತ್ತೆ. ಮಣ್ಣು ಕೊಚ್ಚುವುದಾಗಲಿ ಅಥವಾ ಮಳೆ ನೀರು ಹರಿದು ಪೋಲಾಗುವುದಾಗಲಿ ಇದರಲ್ಲಿ ಇರುವುದಿಲ್ಲ. ಸೂಕ್ಷ್ಮಾಣುಜೀವಿಗಳಿಗೆ, ಎರೆಹುಳುಗಳಿಗೆ ಅನುಕೂಲಕರ ವಾತಾವರಣ ಉಂಟಾಗಿ ಅವು ಅಧಿಕ ಸಂಖ್ಯೆಯಲ್ಲಿ ವೃದ್ಧಿಗೊಂಡು ಮಣ್ಣಿನ ಕಣಗಳನ್ನು ಸಡಿಲಗೊಳಿಸಿ ಗಾಳಿಯಾಡುವಂತೆ ಮಾಡಿ ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸುತ್ತೆ. ಜಮೀನಿನಲ್ಲಿಯೇ ಅಲ್ಲದೆ ಬೇರೆಡೆಯಿಂದ ಸಂಗ್ರಹಿಸಿದ ಒಣಹುಲ್ಲು, ಸೋಗೆ, ಗರಿ, ತರಗು, ಕಳೆ ಸಸ್ಯಗಳು, ಸೊಪ್ಪು, ಸದೆ, ಬೆಳೆ ಕೊಯ್ಲಿನ ನಂತರದ ಉಳಿಯುವ ಸಸ್ಯ ಭಾಗಗಳು, ಸಿಪ್ಪೆ, ತೆಂಗಿನ ನಾರಿನ ಪುಡಿ, ಕಸಕಡ್ಡಿಗಳು ಮುಂತಾದ ಸಾಮಗ್ರಿಗಳೆಲ್ಲವೂ ಒಣ ಹೊದಿಕೆಗೆ ಬಳಸಲು ಉಪಯುಕ್ತವಿರುತ್ತೆ. ಇನ್ನು ಜೀವಂತ ಹೊದಿಕೆ ಅಂದರೆ ಸಜೀವ ಹೊದಿಕೆ. ಯಾವುದೇ ಒಂದು ಗಿಡ್ಡ ಬೆಳೆಯಲ್ಲಿನ ಸಾಲುಗಳ ನಡುವೆ ಇಲ್ಲವೇ ಬದುಗಳ ಮೇಲೆ ಎತ್ತರದ ಬೆಳೆಗಳನ್ನು ಬೆಳೆದಾಗ ಎತ್ತರದ ಬೆಳೆಗಳು ಗಿಡ್ಡ ಬೆಳೆಗಳಿಗೆ ನೆರಳನ್ನು ಒದಗಿಸುತ್ತೆ. ಇನ್ನು ನೈಸರ್ಗಿಕ ಕೃಷಿಯಲ್ಲಿ 4ನೆಯದು ಮಣ್ಣಿನ ಹ್ಯೂಮಸ್ ಅನ್ನು ವೃದ್ಧಿಸಿ ಮಣ್ಣಿನ ವಾಯುಗುಣವನ್ನು ವೃದ್ಧಿಸುವುದು ಅಂದರೆ ಮಣ್ಣಿನ ವಾತಾವರಣವಾಗಿದ್ದು ಇದರಲ್ಲಿ 50% ಗಾಳಿ ಹಾಗೂ 50% ನೀರಿನ ಅಣುಗಳ ಮಿಶ್ರಣವನ್ನು ಒಳಗೊಂಡಿದೆ. ಮಣ್ಣಿನ ಪದರಗಳಲ್ಲಿನ ತೇವ ಮತ್ತು ಗಾಳಿಯ ಮಿಶ್ರಣವೇ ಈ ಆರ್ದ್ರತೆ. ಯಾವುದೇ ಬೆಳೆ ಚೆನ್ನಾಗಿ ಫಲಿಸಬೇಕಾದರೆ ಸಮತೋಲನ ಪೋಷಕಾಂಶಗಳ ಜೊತೆಗೆ ಅಗತ್ಯ ಪ್ರಮಾಣದ ತೇವಾಂಶ ಪೂರೈಕೆಯಾಗಬೇಕು. ಗೊಬ್ಬರಗಳಲ್ಲಿನ ಪೋಷಕಾಂಶಗಳು ಕರಗಿ ಬೇರು ಸಮೂಹಕ್ಕೆ ಸಿಗುವಂತೆ ಮಾಡಲು ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶವಿರೋದು ಮುಖ್ಯ. ಬೆಳೆಗಳಲ್ಲಿನ

0: ಆರ್ದ್ರತೆಯನ್ನು ಕಾಪಾಡುವಲ್ಲಿ ಸಾಲುಗಳ ನಡುವೆ ಅಥವಾ ಪಾತಿಗಳಲ್ಲಿ ಮೊದಲಿಗೆ ಒಣ ಹೊದಿಕೆ ಸಾಮಗ್ರಿಗಳನ್ನು ಹರಡಿ ಅನಂತರ ಅದರ ಮೇಲೆ ಹಸಿ ಅಥವಾ ಜೀವಂತ ಹೊದಿಕೆಯನ್ನು ಬಳಸಬೇಕು. ಆಗ ವಾತಾವರಣದಲ್ಲಿನ ತೇವಾಂಶ ಅಥವಾ ಆರ್ದ್ರತೆಯು ಸೆಳೆಯಲ್ಪಟ್ಟು ಪೋಷಕಾಂಶಗಳನ್ನು ಹೀರುವ ಬೇರು ಸಮೂಹಕ್ಕೆ ಲಭ್ಯಗೊಳ್ಳುತ್ತೆ. ಆರ್ದ್ರತೆಯು ಮಣ್ಣಿನಲ್ಲಿ ಎರೆಹುಳು ಮತ್ತು ಇತರ ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ವೃದ್ಧಿಸಿ ಅವುಗಳು ಹೆಚ್ಚು ಕ್ರಿಯಾಶೀಲವಾಗಿರಲು ಕಾರಣವಾಗುತ್ತೆ. ಈ ನಾಲ್ಕು ತತ್ವಗಳನ್ನು ನೈಸರ್ಗಿಕ ಕೃಷಿಯ ಚಕ್ರಗಳೆಂದು ಸಹ ಕರೀತಾರೆ. ಯಾವುದೇ ಖರ್ಚಿಲ್ಲದೆ ಬೇಸಾಯವನ್ನು ಮಾಡುವ ತಂತ್ರವೇ ನೈಸರ್ಗಿಕ ಕೃಷಿ.
1: ಕೃಷಿ ಮಾಹಿತಿ ಕೇಳಿದಿರಿ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
3: ನಿಮ್ಮ ಪತ್ರವಾಗಲಿ ಪಾರ್ಸಲ್ ಆಗಲಿ ಪ್ರತಿಯೊಂದು ಸಾಗಣೆಯೂ ನಮಗೆ ಅಮೂಲ್ಯ. ಅವನ್ನು ಅತ್ಯಂತ ತ್ವರಿತವಾಗಿ, ಸುರಕ್ಷಿತವಾಗಿ ಮತ್ತು ವಿಶ್ವಾಸಾರ್ಹವಾಗಿ ನಿಮ್ಮ ವಿಳಾಸದಾರರಿಗೆ ತಲುಪಿಸಲು ಅಂಚೆ ಇಲಾಖೆಯ ಸ್ಪೀಡ್ ಪೋಸ್ಟ್ ಸೇವೆ ಸದಾ ಸಿದ್ಧವಾಗಿದೆ. ದೇಶದಾದ್ಯಂತ ವೇಗವಾದ ವಿತರಣೆಗೆ ವಿಶ್ವಾಸಾರ್ಹ ಆಯ್ಕೆ ಸ್ಪೀಡ್ ಪೋಸ್ಟ್. ಗ್ರಾಹಕರ ಅನುಕೂಲಕ್ಕಾಗಿ ಅಂಚೆ ಕಚೇರಿ ಮುಚ್ಚುವ 30 ನಿಮಿಷಗಳ ಮುಂಚೆವರೆಗೆ ಸ್ಪೀಡ್ ಪೋಸ್ಟ್ ಬುಕ್ಕಿಂಗ್ ಸೌಲಭ್ಯ ಲಭ್ಯವಿದೆ.
4: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
5: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ನಗಲಿ ಗಣೇಶ್ ಗೌಡ ಮತ್ತು ಸಂಗಡಿಗರಿಂದ ಮದುವೆ ಸಂಪ್ರದಾಯದ ಹಾಡುಗಳು.

0: ಇದುವರೆಗೂ ಜನಪದ ಸಂಗೀತದಲ್ಲಿ ನುಗ್ಲಿ ಗಣೇಶ್ ಗೌಡ ಮತ್ತು ಸಂಗಡಿಗರಿಂದ ಮದುವೆ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ

0: ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
0: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
0: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.

ಆಕಾಶವಾಣಿ ಕಾರವಾರ ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಆಯುಷ್ ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. 13,041 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮತ್ತು ರಸ್ತೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ, ಸುಪ್ರೀಂಕೋರ್ಟ್ ಅಭಿಮತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ಉಪಕ್ರಮ ಅನುಷ್ಠಾನ ಪರಿಶೀಲಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಭಾರತ ತಂಡಕ್ಕೆ ಗೆಲುವು ಹಾಗೂ ಎಫ್ಐಎಚ್ ವಿಶ್ವಕಪ್ ಹಾಕಿ, ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. 4 ರೈಲ್ವೆ ಯೋಜನೆಗಳು ಮತ್ತು 1 ಹೆದ್ದಾರಿ ಯೋಜನೆ ಸೇರಿದಂತೆ 5 ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ನವದೆಹಲಿಯಲ್ಲಿ ಇಂದು ನಡೆದ ಸಚಿವ ಸಂಪುಟ ಸಭೆಯ ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ ಇಂದು 13,041 ಕೋಟಿ ರೂಪಾಯಿ ಮೌಲ್ಯದ ಯೋಜನೆಗಳಿಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದರು. ರೈಲ್ವೆಯ 4 ಮಲ್ಟಿಟ್ರ್ಯಾಕ್ ಯೋಜನೆಗಳು ಪಶ್ಚಿಮ ಬಂಗಾಳ, ಒಡಿಶಾ, ತಮಿಳುನಾಡು ಮತ್ತು ಆಂಧ್ರಪ್ರದೇಶದಾದ್ಯಂತ 8 ಜಿಲ್ಲೆಗಳನ್ನು ಒಳಗೊಳ್ಳಲಿವೆ. ಈ ಯೋಜನೆಗಳು ಖರಗ್ಪುರ ಭದ್ರಕ್ 4ನೇ ಮಾರ್ಗ, ಭದ್ರಕ್ ಹರಿದಾಸ್ಪುರ 4ನೇ ಮಾರ್ಗ, ಗುಮ್ಮಿಡಿಪುಂಡಿ ಗುಡೂರು 3ನೇ ಮತ್ತು 4ನೇ ಮಾರ್ಗ ಹಾಗೂ ಕಟಕ್ ಪರ್ದೀಪ್ 3ನೇ ಮತ್ತು 4ನೇ ಮಾರ್ಗಗಳು ಸೇರಿವೆ. ಇದರಿಂದ ಭಾರತೀಯ ರೈಲ್ವೆ ಜಾಲಕ್ಕೆ ಸುಮಾರು 410 ಕಿಲೋಮೀಟರ್ಗಳು ಸೇರ್ಪಡೆಯಾಗಲಿವೆ ಎಂದು ವಿವರಿಸಿದರು. ಒಟ್ಟು 9,450 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದೊಂದಿಗೆ ಯೋಜನೆಗಳನ್ನು 2030-31 ವೇಳೆಗೆ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇದೇ ವೇಳೆ ಬಿಹಾರದಲ್ಲಿ NH-22 ಮುಜಫರ್ಪುರ, ಸೀತಾಮರ್ಹಿ, ಸೋನಾಬಾರ್ಸ್ ವಿಭಾಗವನ್ನು 4 ಪಥಗಳ ಗುಣಮಟ್ಟಕ್ಕೆ ಮೇಲ್ದರ್ಜೆಗೇರಿಸಲು ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 82.57 ಕಿಲೋಮೀಟರ್ ಯೋಜನೆಯನ್ನು ಹೈಬ್ರಿಡ್ ಮಾದರಿಯಲ್ಲಿ 3,590 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಂಡವಾಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಸಚಿವ ಅಶ್ವಿನಿ

0: ಲಕ್ಷ್ಣವ್ ತಿಳಿಸಿದರು. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎಯನ್ನು ಸುರಕ್ಷಿತ ಮೂಲಸೌಕರ್ಯ, ಮೀಸಲು ಪರೀಕ್ಷಾ ಕೇಂದ್ರಗಳು, ಸೈಬರ್ ಭದ್ರತಾ ವ್ಯವಸ್ಥೆ ಹಾಗೂ ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆಯೊಂದಿಗೆ ಬಲಪಡಿಸುವ ಅಗತ್ಯವಿದೆ ಎಂದು ಸುಪ್ರೀಂಕೋರ್ಟ್ ಇಂದು ಪುನರುಚ್ಚರಿಸಿದೆ. ನೀಟ್ ಯುಜಿ 2026 ಪ್ರಶ್ನೆಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದ ಅರ್ಜಿಗಳ ವಿಚಾರಣೆ ನಡೆಸಿದ ನ್ಯಾಯಾಲಯ ಕೆ ರಾಧಾಕೃಷ್ಣನ್ ಸಮಿತಿಯ ಶಿಫಾರಸುಗಳನ್ನು ಜಾರಿಗೊಳಿಸಲು ಕೈಗೊಂಡಿರುವ ಕ್ರಮಗಳ ಕುರಿತು ಪ್ರಮಾಣಪತ್ರ ಸಲ್ಲಿಸುವಂತೆ ಕೇಂದ್ರ ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿಗೆ ನಿರ್ದೇಶನ ನೀಡಿದೆ. ತಾಂತ್ರಿಕ ಬದಲಾವಣೆಗಳಿಗೆ ಹೊಂದಿಕೊಳ್ಳುವ ಹಾಗೂ ಅಗತ್ಯ ಪರಿಣತಿಯನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯವಿರುವ ಸದೃಢ ಪರೀಕ್ಷಾ ಸಂಸ್ಥೆಯನ್ನು ದೇಶದಲ್ಲಿ ರೂಪಿಸುವುದು ನ್ಯಾಯಾಲಯದ ಉದ್ದೇಶವಾಗಿದೆ ಎಂದು ತಿಳಿಸಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ಯುವಕರಿಗೆ ಉಚಿತ ಆನ್ಲೈನ್ ತರಬೇತಿ ನೀಡುವ ಪ್ರಧಾನಮಂತ್ರಿಯವರ ಉಪಕ್ರಮದ ಅನುಷ್ಠಾನವನ್ನು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಪರಿಶೀಲಿಸಿದರು. ಈ ವೇಳೆ ಉನ್ನತ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳಿಂದ ಅವರು ಮಾಹಿತಿ ಪಡೆದರು. ಆನ್ಲೈನ್ ತರಬೇತಿಯು ದೇಶಾದ್ಯಂತ ವಿದ್ಯಾರ್ಥಿಗಳಿಗೆ ಪ್ರವೇಶಿಸಬಹುದಾದ ಉತ್ತಮ ಗುಣಮಟ್ಟದ ಕಲಿಕಾ ವಿಷಯ, ತಜ್ಞರ ಮಾರ್ಗದರ್ಶನ ಮತ್ತು ರಚನಾತ್ಮಕ ತಯಾರಿ ತಂತ್ರಗಳನ್ನು ನೀಡುವ ಮೂಲಕ ದೃಢವಾದ ರಾಷ್ಟ್ರೀಯ ವೇದಿಕೆಯನ್ನು ನಿರ್ಮಿಸುವತ್ತ ಗಮನ ಹರಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ತಂತ್ರಜ್ಞಾನ, ಮಾಧ್ಯಮ, ಅರ್ಥವ್ಯವಸ್ಥೆ ಮತ್ತು ಸಾರ್ವಜನಿಕ ನೀತಿ ಕ್ಷೇತ್ರಗಳು ವೇಗವಾಗಿ ಬದಲಾಗುತ್ತಿವೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಭಾರತೀಯ ಮಾಹಿತಿ ಸೇವೆ ಮತ್ತು ಭಾರತೀಯ ಸಂಖ್ಯಾಶಾಸ್ತ್ರ ಸೇವೆಯ ತರಬೇತಿ ನಿರತ ಅಧಿಕಾರಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಅಧಿಕಾರಿಗಳು ನಿರ್ಧಾರಗಳಲ್ಲಿ ವಿವೇಚನೆ, ಕರ್ತವ್ಯದಲ್ಲಿ ಸಹಾನುಭೂತಿ ಹಾಗೂ ಪ್ರಾಮಾಣಿಕತೆಯಲ್ಲಿ ದೃಢತೆ ಕಾಯ್ದುಕೊಳ್ಳಬೇಕು ಎಂದು ಸಲಹೆ ನೀಡಿದರು. ನ್ಯಾಯ, ವಿನಯ ಮತ್ತು ಸಮರ್ಪಣೆಯಿಂದ ಸೇವೆ ಸಲ್ಲಿಸುವುದು ಅಧಿಕಾರಿಗಳ ಮಹತ್ತರ ಹೊಣೆಗಾರಿಕೆಯಾಗಿದೆ ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹೇಳಿದರು. ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವು ಭಾರತದ ಪ್ರಮುಖ ಭಾಗವಾಗಿದೆ ಎಂದು ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್ ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ಭೇಟಿಯಲ್ಲಿರುವ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಲ್ಲಿನ ಭದ್ರತೆಯನ್ನು ಸುಧಾರಿಸಲು ಮಹತ್ವದ ಕ್ರಮಗಳನ್ನು ತೆಗೆದುಕೊಂಡಿವೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಶ್ರೀನಗರದಲ್ಲಿ ಸೆರ್ಗಿಯೋ ಗೋರ್ ಅವರು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವೆಚ್ಚ ಪರಿಣಾಮಕಾರಿತ್ವವನ್ನು ಕಾಯ್ದುಕೊಳ್ಳುವುದರ ಜೊತೆಗೆ ಉತ್ತಮ ಗುಣಮಟ್ಟದ ಮೂಲಸೌಕರ್ಯ ಒದಗಿಸುವುದು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ. ಮೂಲಸೌಕರ್ಯ ಅಭಿವೃದ್ಧಿಯ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ನಡೆದ ಸುರಂಗಗಳು ಮತ್ತು ಸೇತುವೆಗಳ ಸಮ್ಮೇಳನ 2026 ನಾಲ್ಕನೇ ಆವೃತ್ತಿ ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತಮ ಮೂಲಸೌಕರ್ಯ ಖಚಿತಪಡಿಸಿಕೊಳ್ಳಲು ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಪೂರೈಸಲು ದೃಢವಾದ ವಿವರವಾದ ಯೋಜನಾ ವರದಿ DPR ಅಗತ್ಯವನ್ನು ಒತ್ತಿ ಹೇಳಿದರು. ಗಾಲೆಯಲ್ಲಿ ನಡೆದ ಎರಡು ಪಂದ್ಯಗಳ ಟೆಸ್ಟ್ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ತಂಡ ಆತಿಥೇಯ ಶ್ರೀಲಂಕಾವನ್ನು 165 ರನ್ಗಳಿಂದ ಪರಾಭವಗೊಳಿಸಿತು. ಈ ಮೂಲಕ ಭಾರತ 1-0 ಅಂತರದ ಮುನ್ನಡೆ ಸಾಧಿಸಿದೆ. 372 ರನ್ಗಳ ಗುರಿ ಬೆನ್ನಟ್ಟಿದ ಶ್ರೀಲಂಕಾ 77.4 ಓವರ್ಗಳಲ್ಲಿ 206 ರನ್ಗಳಿಗೆ ಎಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡಿತು. ಇದರಿಂದಾಗಿ ಭಾರತ ಸುಲಭವಾಗಿ ಗೆಲುವು ದಾಖಲಿಸಿತು. ಭಾರತದ ಪರ ಮಾನವ್ ಸುತಾರ್ 6 ವಿಕೆಟ್ಗಳನ್ನು ಕಬಳಿಸಿದರು. ಪ್ರಸಿದ್ಧ ಕೃಷ್ಣ 2 ವಿಕೆಟ್ ಹಾಗೂ ರವೀಂದ್ರ ಜಡೇಜಾ ಮತ್ತು ಮೊಹಮ್ಮದ್ ಸಿರಾಜ್ ತಲಾ 1 ವಿಕೆಟ್ ಪಡೆದರು. ಇದಕ್ಕೂ ಮೊದಲು ಭಾರತ ತಂಡ ತನ್ನ 2ನೇ ಇನಿಂಗ್ಸ್ನಲ್ಲಿ 193 ರನ್ಗಳಿಗೆ ಆಲೌಟ್ ಆಗಿ ಶ್ರೀಲಂಕಾಕ್ಕೆ 372 ರನ್ಗಳ ಗುರಿ ನೀಡಿತು. ರಿಷಭ್ ಪಂತ್ 69 ಎಸೆತಗಳಲ್ಲಿ 8 ಬೌಂಡರಿಗಳು ಮತ್ತು 2 ಸಿಕ್ಸರ್ಗಳೊಂದಿಗೆ 66 ರನ್ ಗಳಿಸುವ ಮೂಲಕ ತಂಡವನ್ನು ಗೆಲುವಿನತ್ತ ಮುನ್ನಡೆಸಿದರು. ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ 100 ಸಿಕ್ಸರ್ ಸಿಡಿಸಿದ ಮೊದಲ ಭಾರತೀಯ ಬ್ಯಾಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ದೇವದತ್ ಪಡಿಕಲ್ 44 ರನ್ ಗಳಿಸಿದರೆ KL ರಾಹುಲ್ 35 ರನ್ ಗಳಿಸಿದರು.

0: ನೆದರ್ಲ್ಯಾಂಡ್ಸ್ನ ಆಮ್ಸ್ಟ್ರೆಲ್ವಿನ್ನಲ್ಲಿ ನಡೆಯುತ್ತಿರುವ FIH ವಿಶ್ವಕಪ್ ಹಾಕಿ ಪಂದ್ಯಾವಳಿಯ ಪೋಲ್ಡಿ ವಿಭಾಗದಲ್ಲಿ ಭಾರತ ಇಂದು ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನದೊಂದಿಗೆ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಕೋಲ್ಕತ್ತಾದ ನ್ಯೂ ಮಾರ್ಕೆಟ್ ಪ್ರದೇಶದ ಮಿರ್ಜಾ ಗಾಲಿಬ್ ಸ್ಟ್ರೀಟ್ನ ಹೋಟೆಲ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 9 ಮಂದಿ ಮೃತಪಟ್ಟಿರುವ ಪ್ರಕರಣದ ತನಿಖೆಗೆ ಕೋಲ್ಕತ್ತಾ ಪೊಲೀಸರು 7 ಸದಸ್ಯರ ವಿಶೇಷ ತನಿಖಾ ತಂಡ SIT ರಚಿಸಿದ್ದಾರೆ. DCDD ಸ್ಪರ್ಶ್ ನೀಲಂಗಿ ನೇತೃತ್ವದ ತಂಡ ತನಿಖೆ ನಡೆಸಲಿದೆ. ಘಟನೆಯಲ್ಲಿ 2 ಮಹಿಳೆಯರು ಮತ್ತು 1 ಮಗು ಸೇರಿದಂತೆ 9 ಮಂದಿ ಮೃತಪಟ್ಟಿದ್ದಾರೆ. ಗಾಯಗೊಂಡ 16 ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸುಮಾರು 80 ಮಂದಿಯನ್ನು ರಕ್ಷಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಗ್ನಿ ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಕೊಲಂಬಿಯಾದಲ್ಲಿ ಪ್ರಬಲ ಭೂಕಂಪದಿಂದ ಮೃತಪಟ್ಟವರ ಸಂಖ್ಯೆ 312 ಏರಿಕೆಯಾಗಿದೆ. ಭೂಕಂಪದ ಪರಿಣಾಮವಾಗಿ 4611 ಜನರು ಗಾಯಗೊಂಡಿದ್ದು 290 ಕಾಣೆಯಾಗಿದ್ದಾರೆ ಎಂದು ವರದಿಯಾಗಿದೆ. ಸುಮಾರು 277 ಕಟ್ಟಡಗಳು ಕುಸಿದಿದ್ದು ಸುಮಾರು 30,000 ಮನೆಗಳು ಹಾನಿಗೊಳಗಾವೆ. ಅವಶೇಷಗಳ ಅಡಿಯಲ್ಲಿ ಇನ್ನೂ ಸಿಕ್ಕಿಬಿದ್ದಿರುವ ಅಥವಾ ಕಾಣೆಯಾಗಿರುವ ಜನರನ್ನು ಪತ್ತೆ ಹಚ್ಚಲು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ರಕ್ಷಣಾ ತಂಡಗಳು ಕಾರ್ಯಾಚರಣೆಯಲ್ಲಿ ತೊಡಗಿವೆ ಎಂದು ಕೊಲಂಬಿಯಾದ ವಿಪತ್ತು ನಿರ್ವಹಣೆಯ ರಾಷ್ಟ್ರೀಯ ಘಟಕ ತಿಳಿಸಿದೆ. ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ನಾಳೆ ನಡೆಯಲಿರುವ ದಕ್ಷಿಣ ವಲಯ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಹಿಸಲಿದ್ದಾರೆ. ಸಭೆಯಲ್ಲಿ ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ, ತಮಿಳುನಾಡು ಮತ್ತು ತೆಲಂಗಾಣ ಹಾಗೂ ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್, ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು, ಮುಖ್ಯಮಂತ್ರಿಗಳು ಮತ್ತು ಆಡಳಿತಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 13,041 ಕೋಟಿ ರೂಪಾಯಿ ಮೌಲ್ಯದ ರೈಲ್ವೆ ಮತ್ತು ರಸ್ತೆ ಯೋಜನೆಗಳಿಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಭವಿಷ್ಯದಲ್ಲಿ ಪ್ರಶ್ನೆಪತ್ರಿಕೆ ಸೋರಿಕೆ ತಡೆಯಲು ಶಾಶ್ವತ ಪರೀಕ್ಷಾ ನಿರ್ವಹಣಾ ವ್ಯವಸ್ಥೆ ಬಲಪಡಿಸುವ ಅಗತ್ಯವಿದೆ, ಸುಪ್ರೀಂಕೋರ್ಟ್ ಅಭಿಮತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ಆನ್ಲೈನ್ ತರಬೇತಿ ಉಪಕ್ರಮ ಅನುಷ್ಠಾನ ಪರಿಶೀಲಿಸಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧ ಭಾರತ ತಂಡಕ್ಕೆ ಗೆಲುವು ಹಾಗೂ FIH ವಿಶ್ವಕಪ್ ಹಾಕಿ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.
1: ಈಗ ವಿಧಾನಮಂಡಲದಲ್ಲಿ ಇಂದು ಪ್ರಸಾರವಾಗುವುದು.

ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ರವೀಂದ್ರ. ಅಗಲಿದ ಮಾಜಿ ಸಚಿವ ಬಿಸಿ ನಾಗೇಶ್ ಅವರಿಗೆ ಸದನದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ. ಮುಂದುವರೆದ ಪ್ರತಿಪಕ್ಷಗಳ ಗದ್ದಲ, ಕಲಾಪ ನಡೆಸಲು ಅನುವು ಮಾಡಿಕೊಡಬೇಕೆಂದು ಸಭಾಧ್ಯಕ್ಷರ ಮನವಿ. ಇಂದಿನ ವಿಧಾನಸಭೆ ಕಲಾಪದ ವೇಳೆ ಕಂಡುಬಂದ ದೃಶ್ಯಗಳಿವು. ದಿನದ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇಹಲೋಕ ತ್ಯಜಿಸಿದ ಬಿಸಿ ನಾಗೇಶ್ ಅವರ ಗೌರವ ಸೂಚಕವಾಗಿ ಸಂತಾಪ ನಿರ್ಣಯ ಮಂಡಿಸಿದರು. ಬಿಸಿ ನಾಗೇಶ್ ಅವರ ನಿಧನದ ವಿಚಾರವನ್ನು ವಿಷಾದದಿಂದ ಸದನಕ್ಕೆ ತಿಳಿಸಿದರು. 1959 ಜುಲೈ 1ರಂದು ಚಿಕ್ಕಮಗಳೂರಿನಲ್ಲಿ ಜನಿಸಿದ ಬಿಸಿ ನಾಗೇಶ್ ಬಿಎ ಪದವೀಧರರಾಗಿದ್ದರು. ವೃತ್ತಿಯಲ್ಲಿ ವ್ಯಾಪಾರಿಯಾಗಿದ್ದ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಎಬಿವಿಪಿಯಲ್ಲಿ ತೊಡಗಿಸಿಕೊಂಡಿದ್ದರು. 2008ರಲ್ಲಿ ತಿಪ್ಪಟೂರು ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದ ಅವರು ಬಳಿಕ 15ನೇ ವಿಧಾನಸಭೆಗೂ ಪುನರಾಯ್ಕೆಯಾಗಿದ್ದರು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಶಿಕ್ಷಣ ಸಚಿವರಾಗಿದ್ದ ಅವಧಿಯಲ್ಲಿ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಯಮ, ಶಿಸ್ತು ಪಾಲನೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ದೇಶದ ಗಮನ ಸೆಳೆದಿದ್ದರು. ಕರಾವಳಿಯಿಂದ ಕಲ್ಯಾಣ ಕರ್ನಾಟಕದವರೆಗೆ ರಾಜ್ಯಾದ್ಯಂತ ಶಾಲಾ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸುವುದು ಹಾಗೂ ಕಲಿಕೆಯ ಗುಣಮಟ್ಟ ಸುಧಾರಿಸುವ ನಿಟ್ಟಿನಲ್ಲಿ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದರು ಎಂದು ಸಭಾಧ್ಯಕ್ಷರು ನೆನೆದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅವರು ಬಿಸಿ ನಾಗೇಶ್ ಅವರನ್ನು ಸ್ಮರಿಸಿ, ಅವರು ಕೇವಲ ಶಾಸಕರಲ್ಲ ಉತ್ತಮ ಸ್ನೇಹಿತರಾಗಿದ್ದರು ಎಂದು ಹೇಳಿದರು. ನಾಗೇಶ್ ಅವರು ಆರ್ಎಸ್ಎಸ್ ಮತ್ತು ಎಬಿವಿಪಿ ಮೂಲಕ ಸಂಘಟನಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಚುನಾವಣೆಯಲ್ಲಿ ಸೋಲು ಗೆಲುವುಗಳನ್ನು ಕಂಡಿದ್ದರು.

ಪಕ್ಷಾತೀತವಾಗಿ ಎಲ್ಲರೊಂದಿಗೂ ವಿನಯದಿಂದ ನಡೆದುಕೊಳ್ಳುತ್ತಿದ್ದರು. ಕಳೆದ 4-5 ವರ್ಷಗಳಿಂದ ಬ್ರೈನ್ ಟ್ಯೂಮರ್ ಸಮಸ್ಯೆಯಿಂದ ಬಳಲುತ್ತಿದ್ದರು. ಮುಖ್ಯಮಂತ್ರಿಯವರ ಸೂಚನೆ ಮೇರೆಗೆ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತಿದೆ ಎಂದು ತಿಳಿಸಿದರು. ಸಚಿವ ಯುಟಿ ಖಾದರ್ ಮಾತನಾಡಿ, ಅಧಿಕಾರ ಆಸ್ತಿ ಅಂತಸ್ತು ಯಾವುದೂ ಶಾಶ್ವತವಲ್ಲ, ನಾವು ಸಮಾಜಕ್ಕಾಗಿ ಮಾಡಿದ ಕೆಲಸಗಳು ಮಾತ್ರ ಶಾಶ್ವತವಾಗಿ ಉಳಿಯುತ್ತವೆ ಎಂದು ಹೇಳಿದರು. ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಬಿಸಿ ನಾಗೇಶ್ ಅವರು ಶಿಕ್ಷಣ ಸಚಿವರಾಗಿ ಮೃದು ಸ್ವಭಾವದಿಂದ ಕಾರ್ಯನಿರ್ವಹಿಸಿದರು. ಅವರು ರೂಪಿಸಿದ ಹಲವು ಯೋಜನೆಗಳು ಹಾಗೂ ಕೈಗೊಂಡ ನಿರ್ಧಾರಗಳನ್ನು ಮುಂದುವರೆಸಿಕೊಂಡು ಬಂದಿದ್ದೇವೆ ಎಂದರು. ವಿವೇಕ ಯೋಜನೆಯಡಿ ನಾಗೇಶ್ ಅವರು ಸುಮಾರು 8,200 ಕೊಠಡಿಗಳನ್ನು ಮಂಜೂರು ಮಾಡಿದರು. ಅವುಗಳ ನಿರ್ಮಾಣ ಕಾರ್ಯವನ್ನು ತಾವು ಪೂರ್ಣಗೊಳಿಸಿದ್ದಾಗಿ ಮಧು ಬಂಗಾರಪ್ಪ ತಿಳಿಸಿದರು. ಜೆಡಿಎಸ್ ಸದಸ್ಯ ಸಿಎನ್ ಬಾಲಕೃಷ್ಣ ಮಾತನಾಡಿ, ತಮ್ಮ ಪಕ್ಕದ ಕ್ಷೇತ್ರದವರಾಗಿದ್ದರೂ ತಮ್ಮ ಕ್ಷೇತ್ರದ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ಕೆ ನಾಗೇಶ್ ಅವರು ಸಹಾಯ ಮಾಡಿದ್ದರು ಎಂದು ಸ್ಮರಿಸಿದರು. ತಿಪ್ಪಟೂರು ಶಾಸಕ ಷಡಕ್ಷರಿ ಹಾಗೂ ಬಿಸಿ ನಾಗೇಶ್ ಅವರು ರಾಜಕೀಯವಾಗಿ ಪ್ರತಿಸ್ಪರ್ಧಿಗಳಾಗಿದ್ದರು, ವೈಯಕ್ತಿಕವಾಗಿ ಉತ್ತಮ ಸ್ನೇಹಿತರಾಗಿದ್ದರು. ಇಬ್ಬರು ಪರಸ್ಪರ ಗೌರವದಿಂದ ನಡೆದುಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸಿದ್ದರು, ಎಂದೂ ಟೀಕೆಗಳನ್ನು ಮಾಡಿಕೊಳ್ಳಲಿಲ್ಲ ಎಂದು ಹೇಳಿದರು. ಸಚಿವರಾದ ಚಲುವರಾಯ ಸ್ವಾಮಿ, ಶರಣಪ್ರಕಾಶ್ ಪಾಟೀಲ್, ಬಿಜೆಪಿ ಉಪನಾಯಕ ಅರವಿಂದ ಬೆಲ್ಲದ್, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಎಸ್ ಸುರೇಶ್ ಕುಮಾರ್, ಆರಗ ಜ್ಞಾನೇಂದ್ರ, ಹರೀಶ್ ಪೂಂಜಾ, ಸುರೇಶ್ ಗೌಡ, ಜೆಡಿಎಸ್ನ ಎಂಟಿ ಕೃಷ್ಣಪ್ಪ ಸೇರಿದಂತೆ ಅನೇಕರು ಬಿಸಿ ನಾಗೇಶ್ ಅವರ ಸರಳ ವ್ಯಕ್ತಿತ್ವ, ಸಾರ್ವಜನಿಕ ಸೇವೆ, ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಹಾಗೂ ರಾಜಕೀಯ ಜೀವನವನ್ನು ಕೊಂಡಾಡಿದರು. ನಂತರ ಮೌನಾಚರಣೆಯ ಮೂಲಕ ಸದನದಲ್ಲಿ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬಳಿಕ ಸಭಾಧ್ಯಕ್ಷರು ಪ್ರಶ್ನೋತ್ತರ ಕಲಾಪ ಆರಂಭಿಸಲು ಮುಂದಾದರು. ಈ ವೇಳೆ ಪ್ರತಿಪಕ್ಷದ ಸದಸ್ಯರು ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಗದ್ದಲ ಎಬ್ಬಿಸಿದರು. ಇದರಿಂದ ವಿಧಾನಸಭೆಯಲ್ಲಿ ಗದ್ದಲ ಕೋಲಾಹಲ ಉಂಟಾಯಿತು. ನಾಗೇಂದ್ರ ಅವರು ರಾಜೀನಾಮೆ ನೀಡಲೇಬೇಕು, ಅವರನ್ನು ಸಂಪುಟದಿಂದ ವಜಾ ಮಾಡಬೇಕು ಎಂದು ಆಗ್ರಹಿಸಿ ಜೆಡಿಎಸ್ ಮತ್ತು ಬಿಜೆಪಿ ಸದಸ್ಯರು ತಮ್ಮ ತಮ್ಮ ಸ್ಥಾನಗಳಲ್ಲಿ ಎದ್ದು ನಿಂತು ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು. ಪ್ರತಿಯಾಗಿ ಆಡಳಿತ ಪಕ್ಷದ ಶಾಸಕರು ಎದ್ದು ನಿಂತು ಆರೋಪ ಮಾಡಿದಾಗ ಸದನದಲ್ಲಿ ಗದ್ದಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಆರೋಪ ಕುರಿತಂತೆ ಹೇಳಿಕೆ ನೀಡಲು ಮುಂದಾದರೂ ಗದ್ದಲದಿಂದಾಗಿ ಅವಕಾಶ ಸಿಗಲಿಲ್ಲ. ಆರೋಗ್ಯ ಸಚಿವ ಯುಟಿ ಖಾದರ್ ಅವರು, ನೀವು ಆರೋಪಿಸುತ್ತಿರುವ ವಿಚಾರದ ಬಗ್ಗೆ ಚರ್ಚೆ ಮಾಡೋಣ, ಜನ ತೀರ್ಮಾನ ಮಾಡುತ್ತಾರೆ ಎಂದರು. ಈ ವೇಳೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಎದ್ದು ನಿಂತು ಎಲ್ಲರೂ ಕುಳಿತುಕೊಳ್ಳುವಂತೆ ಸೂಚಿಸಿದರು. ಆಗ ಸಭಾಧ್ಯಕ್ಷರಿಗೆ ಗೌರವ ನೀಡಿ ತಮ್ಮ ಆಸನಗಳಲ್ಲಿ ಕುಳಿತರು. ಬಳಿಕ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನೀಡಿದ ಹೇಳಿಕೆಯಿಂದಾಗಿ ಬಿಜೆಪಿ ಜೆಡಿಎಸ್ ಶಾಸಕರ ನಡುವೆ ಪರಸ್ಪರ ಮಾತು ಬೆಳೆದು ಕಾವೇರಿದ ವಾತಾವರಣ ನಿರ್ಮಾಣವಾಯಿತು. ಈ ವೇಳೆ ಮಧ್ಯಪ್ರವೇಶಿಸಿದ ಆಡಳಿತ ಪಕ್ಷದ ಹಿರಿಯ ಶಾಸಕ ಎಚ್ ಕೆ ಪಾಟೀಲ್ ಬೆಳಗಾವಿ ಮಹಾನಗರ ಪಾಲಿಕೆ ರದ್ದುಪಡಿಸುವ ನಿರ್ಣಯ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಅಷ್ಟರಲ್ಲಿ ಮತ್ತೆ ಪರಮೇಶ್ವರ್ ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕುರಿತ ಸರ್ಕಾರದ ಹೇಳಿಕೆ ನೀಡಲು ಪ್ರಾರಂಭಿಸಿದರು. ಆಗ ಬಿಜೆಪಿ ಶಾಸಕರು ಹೇಳಿಕೆ ಅಗತ್ಯವಿಲ್ಲ, ಸಚಿವರ ರಾಜೀನಾಮೆ ಕೊಡಿಸಿ ಎಂದು ಪಟ್ಟು ಹಿಡಿದರು. ಗದ್ದಲ ಗೊಂದಲದ ನಡುವೆಯೇ ಸಚಿವರು ಹೇಳಿಕೆ ನೀಡಿದರು. ಈ ಹಂತದಲ್ಲಿ ಬಿಜೆಪಿಯ ಸುನೀಲ್ ಕುಮಾರ್ ಪರಮೇಶ್ವರ್ ಅವರಿಗೆ ಭ್ರಷ್ಟ ಸಚಿವರ ಸಮರ್ಥನೆ ಮಾಡಿಕೊಳ್ಳುವ ಸ್ಥಿತಿ ಬರಬಾರದಿತ್ತು ಎಂದು ಛೇಡಿಸಿದರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಮಾತನಾಡಿ, ಕಳಂಕವಿಲ್ಲದ ಡಾ ಎಚ್ ಸಿ ಮಹಾದೇವಪ್ಪ ಅವರನ್ನು ಸಚಿವರಾಗಿ ಮಾಡಿ 187 ಕೋಟಿ ರೂಪಾಯಿ ತಿಂದವರಿಗೆ ಶಿಕ್ಷೆ ಆಗಲೇಬೇಕು ಎಂದು ಆಗ್ರಹಿಸಿದರು. ಪರಮೇಶ್ವರ್ ಹೇಳಿಕೆ ನೀಡಿದ ಬಳಿಕ ಸಭಾಧ್ಯಕ್ಷರು ಕಲಾಪವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಪ್ರತಿಭಟನೆ ಮಾಡುವುದಾದರೆ ಸಭಾಧ್ಯಕ್ಷರ ಪೀಠದ ಮುಂದಿನ ಬಾವಿಗಿಳಿದು ಮಾಡಿ ಎಂದು ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಪ್ರತಿಪಕ್ಷಗಳಿಗೆ ವಿಧಾನಸಭೆಯಲ್ಲಿ ಸೂಚಿಸಿದರು. ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಮಾತನಾಡಿ, ಪ್ರತಿಭಟನೆ ಮಾಡಲು ಬಾವಿಗೆ ಬನ್ನಿ ಎಂದು ಆಹ್ವಾನ ನೀಡಿದ ಮೊದಲ ಸಭಾಧ್ಯಕ್ಷರು ನೀವು ಎಂದರು. ಅಷ್ಟರಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಏರಿದ ದನಿಯಲ್ಲಿ ಆರೋಪ ಪ್ರತ್ಯಾರೋಪ ನಡೆದು ಸದನದಲ್ಲಿ ಕಾವೇರಿದ ವಾತಾವರಣ ನಿರ್ಮಾಣವಾಯಿತು. ಸದನ ಸಹಜ ಸ್ಥಿತಿಗೆ ಬಾರದ ಹಿನ್ನೆಲೆಯಲ್ಲಿ ಸಭಾಧ್ಯಕ್ಷರು ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ನಂತರ ಸದನ ಸೇರಿದಾಗ ಸಭಾಪತಿ ಸದನ ಸುಗಮವಾಗಿ ನಡೆಸಲು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಆದರೆ ಪ್ರತಿಪಕ್ಷಗಳ ಸದಸ್ಯರು ಸದನದಲ್ಲಿ ಗಲಾಟೆ ಕೂಗಿ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಭಾಪತಿಗಳು ಸದಸ್ಯರ ಗದ್ದಲದ ನಡುವೆ ಪ್ರಶ್ನೋತ್ತರವನ್ನು ಕೈಗೆತ್ತಿಕೊಂಡರು. ಗದ್ದಲದ ನಡುವೆ ಕೆಲವು ಸದಸ್ಯರು ಸಂಬಂಧಪಟ್ಟ ಸಚಿವರಿಗೆ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆದುಕೊಂಡರು. ನಂತರ ಸಭಾಧ್ಯಕ್ಷರು ಕೆಲವು ವಿಧೇಯಕಗಳನ್ನು ಮಂಡಿಸಲು ಸಂಬಂಧಪಟ್ಟ ಸಚಿವರಿಗೆ ಸೂಚನೆ ನೀಡಿದರು. ಪ್ರತಿಪಕ್ಷಗಳ ಸದಸ್ಯರ ಗದ್ದಲದ ನಡುವೆಯೇ ಸಚಿವ ಕೃಷ್ಣ ಬೈರೇಗೌಡ ಅವರು ಕರ್ನಾಟಕ ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ವಿಧೇಯಕ 2026, ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2026 ಹಾಗೂ ಕರ್ನಾಟಕ ಮುನಿಸಿಪಾಲಿಟಿಗಳ ತಿದ್ದುಪಡಿ ವಿಧೇಯಕ 2026 ಮಂಡನೆ ಮಾಡಿದರು. ಈ ವೇಳೆ ಸಭಾಧ್ಯಕ್ಷರು ವರದಿಗಳನ್ನು ಮಂಡಿಸಲು ಸಂಬಂಧಪಟ್ಟವರಿಗೆ ಸೂಚಿಸಿದರು. ಸದನವನ್ನು ಸುಗಮವಾಗಿ ನಡೆಸಲು ಪ್ರತಿಪಕ್ಷದ ಸದಸ್ಯರು ಅವಕಾಶ ಮಾಡಿಕೊಡಬೇಕು ಎಂದು ಮನವಿ ಮಾಡಿದರು. ಕೆಲವು ಸದಸ್ಯರು ಸದನದಲ್ಲಿ ಭಿತ್ತಿಪತ್ರಗಳನ್ನು ಹಿಡಿದು ಪ್ರದರ್ಶನ ಮಾಡಿದರು. ಸಚಿವ

ನಾಗೇಂದ್ರ ವಿರುದ್ಧ ಘೋಷಣೆಗಳನ್ನು ಕೂಗಿ ರಾಜೀನಾಮೆ ನೀಡಲೇಬೇಕು ಎಂದು ಆಗ್ರಹಿಸಿದರು. ಸಭಾಧ್ಯಕ್ಷರು ಪದೇ ಪದೇ ಮನವಿ ಮಾಡಿಕೊಂಡರೂ ಪ್ರಯೋಜನವಾಗಲಿಲ್ಲ. ಈ ಹಂತದಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ಸದಸ್ಯರ ನಡುವೆ ಭಾರೀ ಗದ್ದಲ ಮಾತಿನ ಚಕಮಕಿ ಉಂಟಾಯಿತು. ಪ್ರತಿಪಕ್ಷಗಳ ಸದಸ್ಯರು ಧರಣಿ ನಡೆಸುತ್ತಿದ್ದರೆ ಅತ್ತ ಆಡಳಿತ ಪಕ್ಷದ ಸದಸ್ಯರು ಬಾವಿಗಿಳಿದು ಪ್ರತಿಭಟನೆ ನಡೆಸಿದರು. ಸದನ ಸಹಜ ಸ್ಥಿತಿಗೆ ಬಾರದ ಕಾರಣ ಸಭಾಧ್ಯಕ್ಷರು ಕಲಾಪವನ್ನು ನಾಳೆ ಬೆಳಗ್ಗೆ 11:15ಕ್ಕೆ ಮುಂದೂಡಿದರು. ಈಗ ವಿಧಾನಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ಮೊಹಮ್ಮದ್ ಸಮೀರ್. ಮುಂಗಾರು ಅಧಿವೇಶನದ 5ನೇ ದಿನವಾದ ಇಂದು ಮೇಲ್ಮನೆ ಸಂತಾಪ, ಗದ್ದಲ ಹಾಗೂ ಪ್ರಶ್ನೋತ್ತರಗಳಿಗೆ ಸಾಕ್ಷಿಯಾಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹ್ಮದ್ ಸಂತಾಪ ಸೂಚನೆ ಮಂಡಿಸಿ ಹಿರಿಯ ರಾಜಕಾರಣಿ, ಮಾಜಿ ಸಚಿವ ಹಾಗೂ ತಿಪ್ಪಟೂರು ಕ್ಷೇತ್ರದ ಮಾಜಿ ಶಾಸಕ ಬಿಸಿ ನಾಗೇಶ್ ಅವರು ಅನಾರೋಗ್ಯದಿಂದ ನಿಧನ ಹೊಂದಿದರು ಎಂದು ಸದನಕ್ಕೆ ತಿಳಿಸಲು ವಿಷಾದ ವ್ಯಕ್ತಪಡಿಸುವುದಾಗಿ ತಿಳಿಸಿದರು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಸಂತಾಪ ಸೂಚನೆಯನ್ನು ಅನುಮೋದಿಸಿ 1959ರಲ್ಲಿ ಜನಿಸಿದ ಬಿಸಿ ನಾಗೇಶ್ ತಿಪ್ಪಟೂರು ವಿಧಾನಸಭಾ ಕ್ಷೇತ್ರದಿಂದ 2008ರಿಂದ 2018ರಲ್ಲಿ ಜಯಗಳಿಸಿ ಎರಡು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. 2021ರಲ್ಲಿ ಬಸವರಾಜ ಬೊಮ್ಮಾಯಿ ನೇತೃತ್ವದ ಬಿಜೆಪಿ ಸರ್ಕಾರದಲ್ಲಿ ಅವರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದರು. ಸಚಿವರಾಗಿದ್ದ ಅವಧಿಯಲ್ಲಿ ರಾಜ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಹಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರು. ಪಠ್ಯಪುಸ್ತಕ ಪರಿಷ್ಕರಣೆ, ಶಾಲಾ ಸಮವಸ್ತ್ರ ನಿಯಮ, ಶಿಕ್ಷಣದಲ್ಲಿ ಮೌಲ್ಯವರ್ಧನೆ ಮುಂತಾದ ವಿಚಾರಗಳಲ್ಲಿ ಮಹತ್ವದ ಬದಲಾವಣೆ ತಂದಿದ್ದರು ಎಂದು ನುಡಿದರು. ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಎಬಿವಿಪಿ ಮೂಲಕ ರಾಜಕಾರಣಕ್ಕೆ ಪ್ರವೇಶಿಸಿದ ಅವರು ಬಸವರಾಜ ಬೊಮ್ಮಾಯಿ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿ ಅತ್ಯಂತ ಸಮರ್ಥವಾಗಿ ಸೇವೆ ಸಲ್ಲಿಸಿದರು ಎಂದು ತಿಳಿಸಿದರು. ಅವರ ಅಗಲಿಕೆಯಿಂದ ಬಿಜೆಪಿ ಪಕ್ಷಕ್ಕೆ ಮಾತ್ರವಲ್ಲದೆ ತುಮಕೂರು ಭಾಗದ ಜನತೆ ಹಾಗೂ ಅವರ ಅಪಾರ ಅಭಿಮಾನಿ ಬಳಗಕ್ಕೆ ತುಂಬಲಾರದ ನಷ್ಟ ಎಂದು ನುಡಿದರು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ತಮ್ಮ ಸರಳ ವ್ಯಕ್ತಿತ್ವದಿಂದಲೇ ನಾಗೇಶ್ ರಾಜ್ಯದ ಗಮನ ಸೆಳೆದಿದ್ದರು. ಸಚಿವರಾದ ಮೇಲೂ ತುಮಕೂರಿನಿಂದ ಬೆಂಗಳೂರಿಗೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದರು. ತಮ್ಮ ಕ್ಷೇತ್ರದ ಜನರ ಜೊತೆ ಬೆರೆಯುತ್ತಾ ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದರು ಎಂದು ಸ್ಮರಿಸಿದರು. ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ನಾಗೇಶ್ ಅಜಾತ ಶತ್ರುವಾಗಿದ್ದರು. ಅವರ ಅಗಲಿಕೆ ಸಮಾಜಕ್ಕೆ ತುಂಬಲಾರದ ನಷ್ಟ ಉಂಟು ಮಾಡಿದೆ ಎಂದು ತಿಳಿಸಿದರು. ವಿಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್, ಕೇಶವ ಪ್ರಸಾದ್ ಸೇರಿದಂತೆ ಪ್ರಮುಖರು ಸಂತಾಪ ಸೂಚನೆಯಡಿ ಮಾತನಾಡಿದರು. ಕೊನೆಯದಾಗಿ ಸದಸ್ಯರು ಎದ್ದು ನಿಂತು 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಮೃತರಿಗೆ ಸಂತಾಪ ಸೂಚಿಸಿದರು. ಬಳಿಕ ಪಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ಕೈಬಿಡಬೇಕು ಎಂದು ವಿಪಕ್ಷಗಳ ಸದಸ್ಯರು ಪಟ್ಟು ಹಿಡಿದರು. ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ನೀಡಿ ಎಂದು ಮನವಿ ಮಾಡಿದರು. ಇದಕ್ಕೆ ದನಿಗೂಡಿಸಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ರಾಜ್ಯದ ಜನತೆ ನಮ್ಮನ್ನು ನೋಡುತ್ತಿದ್ದಾರೆ. ಬರಗಾಲ, ರೈತರ ಸಂಕಷ್ಟ ಸೇರಿದಂತೆ ಹಲವು ಸಮಸ್ಯೆಗಳು ಇವೆ. ಇದರ ಕುರಿತು ಚರ್ಚೆ ನಡೆಯಬೇಕಾಗಿದೆ ಎಂದು ಹೇಳಿದರು. ಹಿರಿಯ ಸದಸ್ಯ ಬಸವರಾಜ ಹೊರಟ್ಟಿ ಅವರು ಪ್ರಶ್ನೋತ್ತರ ಕಲಾಪ ನಡೆಯಬೇಕೆಂದು ಬೆಂಬಲಿಸಿದರು. ಆದರೂ ಗದ್ದಲ ಮುಂದುವರೆದ ಹಿನ್ನೆಲೆಯಲ್ಲಿ ಸಭಾಪತಿ ಸಲೀಂ ಅಹಮದ್ ವರದಿಯನ್ನೊಪ್ಪಿಸುವ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಆಗ ಐವಾನ್ ಡಿಸೋಜಾ ಅವರು ಕರ್ನಾಟಕ ವಿಧಾನಮಂಡಲದ ಸಾರ್ವಜನಿಕ ಉದ್ಯಮಿಗಳ ಸಮಿತಿಯ 139ನೇ ಹಾಗೂ 140ನೇ ವರದಿಗಳನ್ನು ಒಪ್ಪಿಸಿದರು. ವಿಶೇಷ ಸದನ ಸಮಿತಿಯ ಕಾಲಾವಕಾಶವನ್ನು ವಿಸ್ತರಿಸುವ ಪ್ರಸ್ತಾವನೆಯನ್ನು ಸದನದಲ್ಲಿ ಮಂಡನೆ ಮಾಡಲಾಯಿತು. ಇತ್ತ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಸದಸ್ಯರು ಕಪ್ಪು ಬಟ್ಟೆ ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು. ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಮೊದಲು ಸಚಿವ ನಾಗೇಂದ್ರ ರಾಜೀನಾಮೆ ಪಡೆಯಬೇಕು. ಕಳಂಕಿತ ಮಂತ್ರಿಯನ್ನು ಇಟ್ಟುಕೊಂಡು ಹೇಗೆ ಸದನ ಮಾಡುತ್ತೀರಾ ಎಂದು ಪ್ರಶ್ನಿಸಿದರು. ಈ ವೇಳೆ ಕಾಂಗ್ರೆಸ್ ಸದಸ್ಯ ರವಿ ಮಾತನಾಡಿ, ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದ್ದು ಈ ಬಗ್ಗೆ ಚರ್ಚೆ ಮಾಡಿ ನಾಗೇಂದ್ರ ವಿಚಾರ ನೋಟಿಸ್ ನೀಡಿದ ಬಳಿಕ ಚರ್ಚೆ ಮಾಡೋಣ, ಆಗ ರಾಜ್ಯ ಸರ್ಕಾರ ಉತ್ತರ ನೀಡಲಿದೆ ಎಂದರು. ಇದನ್ನು ಒಪ್ಪದ ಪ್ರತಿಪಕ್ಷ ಸದಸ್ಯರು ಪ್ರತಿಭಟನೆ ಮುಂದುವರಿಸಿ ಸಚಿವ ನಾಗೇಂದ್ರ ವಜಾ ಮಾಡುವಂತೆ ಘೋಷಣೆ ಕೂಗಿದರು. ವಿಪಕ್ಷಗಳ ಗಲಾಟೆ ಮಧ್ಯೆ ಪ್ರಶ್ನೋತ್ತರ ಕಲಾಪ ನಡೆಯಿತು. ನಿಯಮ ಉಲ್ಲಂಘಿಸಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಣ ದುರುಪಯೋಗ ಮಾಡಲಾಗಿದೆ, ಮೊದಲು ಅವರ ರಾಜೀನಾಮೆ ಪಡೆಯಿರಿ ಎಂದು ಆಗ್ರಹಿಸಿದರು. ಈ ಮಧ್ಯೆ ರಾಹುಲ್ ಗಾಂಧಿ ಹೆಸರನ್ನು ವಿಪಕ್ಷಗಳು ಪ್ರಸ್ತಾಪಿಸಿದವು. ಅದಕ್ಕೆ ಆಡಳಿತ ಪಕ್ಷದ ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು. ಸದನದಲ್ಲಿ ಮತ್ತೆ ಗದ್ದಲ ನಡೆಸಿದರು. ಪಾಯಿಂಟ್ ಆಫ್ ಆರ್ಡರ್ ತೆಗೆದ ಬಸವರಾಜ ಹೊರಟ್ಟಿ, ಈ ಸದನ ಹೀಗೆ ನಡೆಸುವುದು ಸರಿಯಲ್ಲ, ಸದನ ಮುಂದೂಡಿ ಮಾತುಕತೆ ನಡೆಸುವಂತೆ ಸಭಾಪತಿಗಳಿಗೆ ಮನವಿ ಮಾಡಿದರು.
ಆಗ ಸಭಾಪತಿ ಸಲೀಂ ಅಹಮದ್ 3 ಬಾರಿ ಸಭೆ ನಡೆಸಿ ಪ್ರತಿಪಕ್ಷಗಳ ಸದಸ್ಯರಲ್ಲಿ ವಿನಂತಿ ಮಾಡಲಾಗಿದೆ ಎಂದು ಹೇಳಿದರು. ಪ್ರತಿಭಟನೆಯ ಮಧ್ಯೆ ಪ್ರಶ್ನೋತ್ತರ ಹಾಗೂ ಶೂನ್ಯ ವೇಳೆ ಕೈಗೆತ್ತಿಕೊಂಡು ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ನಂತರ ಕಲಾಪ ಆರಂಭವಾಗುತ್ತಿದ್ದಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾತನಾಡಿ, ವಾಲ್ಮೀಕಿ

ಅಭಿವೃದ್ಧಿ ನಿಗಮ ಪ್ರಕರಣ ಸಂಬಂಧ ಬ್ಯಾಂಕಿನ ಅಧಿಕಾರಿಗಳು ಹಾಗೂ ನಿಗಮದ ಅಧಿಕಾರಿಗಳು 84 ಕೋಟಿ 63 ಲಕ್ಷ ರೂಪಾಯಿಗಳನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ. ಈ ಹಣದಲ್ಲಿ ಈಗಾಗಲೇ 79.68 ಕೋಟಿ ರೂಪಾಯಿಗಳಷ್ಟು ಹಣ ಹಾಗೂ ವಸ್ತು ಒಡವೆಗಳನ್ನು ವಸೂಲಿ ಮಾಡಲಾಗಿದೆ ಎಂದು ತಿಳಿಸಿದರು. ವಿರೋಧ ಪಕ್ಷಗಳು ಸಚಿವರ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಾ ಸದನ ಸುಗಮವಾಗಿ ನಡೆಯಲು ಅಡ್ಡಿಪಡಿಸುತ್ತಿದ್ದಾರೆ. ಜನರ ತೆರಿಗೆ ಹಣದಲ್ಲಿ ನಾವು ಈ ಅಧಿವೇಶನವನ್ನು ನಡೆಸುತ್ತಿದ್ದೇವೆ. ಅಧಿವೇಶನಗಳು ನಾಡಿನ ಜನರ ಆಶೋತ್ತರಗಳನ್ನು ಪ್ರತಿಬಿಂಬಿಸಬೇಕು. ರಾಜಕೀಯ ಕಾರಣಗಳಿಗಾಗಿ ಹೀಗೆ ಅಡ್ಡಿ ಮಾಡುವುದು ಜನರಿಗೆ ಹಾಗೂ ಸಂವಿಧಾನಕ್ಕೆ ಅಪಚಾರ ಮಾಡಿದಂತಾಗುತ್ತದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಪ್ರಕರಣ ಸಂಬಂಧ ಬಾಕಿ ಉಳಿದ ಹಣವನ್ನು ವಶಪಡಿಸಿಕೊಳ್ಳುವ ಪ್ರಕ್ರಿಯೆ ಜಾರಿಯಲ್ಲಿ ಇದೆ. ಯಾವ ನ್ಯಾಯಾಲಯವೂ ನಾಗೇಂದ್ರ ದೋಷಿ ಎಂದು ತೀರ್ಪು ನೀಡಿಲ್ಲ ಎಂದು ಹೇಳಿದರು. ಇದುವರೆಗೆ ಚಿನ್ನ ಮತ್ತು ಹಣದ ರೂಪದಲ್ಲಿ ವಸೂಲು ಮಾಡಲಾದ ಒಟ್ಟು ಮೊತ್ತ 79.68 ಕೋಟಿ 9,151 ರೂಪಾಯಿ ಆಗಿದೆ. ಉಳಿದ ಮೊತ್ತ 4.94 ಕೋಟಿ ರೂಪಾಯಿಗಳಿಗೆ ಸಂಬಂಧಿಸಿದಂತೆ ಎಸ್ಐಟಿ ತನಿಖೆ ಪ್ರಗತಿಯಲ್ಲಿ ಇದೆ. ವಿಶೇಷ ತನಿಖಾ ತಂಡ 5/8/2024 ತನಿಖೆಯ ಪ್ರಾಥಮಿಕ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿತ್ತು. ಅದರಲ್ಲಿ ಬಿ ನಾಗೇಂದ್ರ ಅವರನ್ನು ಆರೋಪಿಯನ್ನಾಗಿ ಹೆಸರಿಸಲಾಗಿಲ್ಲ. 10/11/2025 ಎಸ್ಐಟಿಯು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚುವರಿ ದೋಷಾರೋಪಣ ಪಟ್ಟಿಯನ್ನು ಭ್ರಷ್ಟಾಚಾರ ತಡೆ ಕಾಯ್ದೆ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದು ಅದರಲ್ಲಿಯೂ ಬಿ ನಾಗೇಂದ್ರ ಆರೋಪಿಯಾಗಿರುವುದಿಲ್ಲ ಎಂದು ಹೇಳಿದರು. ರಾಜ್ಯದಲ್ಲಿ ಅರಣ್ಯ ಮತ್ತು ಕೃಷಿ ಭೂಮಿ ಹೊರತುಪಡಿಸಿ ಒಟ್ಟು 3,25,01,707 ಎಕರೆ ಸರ್ಕಾರಿ ಭೂಮಿ ಉಸ್ತೀರ್ಣವಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ಮಾಹಿತಿ ನೀಡಿದರು. ಸದಸ್ಯ ಶಿವಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಷರತ್ತು ಉಲ್ಲಂಘಿಸಿರುವ ಪ್ರಕರಣಗಳಲ್ಲಿ ಕಾನೂನು ಕ್ರಮ ಜರುಗಿಸುವಂತೆ ಜಿಲ್ಲಾಧಿಕಾರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ಆನಂತರ ಸಭಾಪತಿ ಚುಕ್ಕೆ ಗುರುತಿನ ಪ್ರಶ್ನೆಗಳ ಪ್ರಕ್ರಿಯೆ ಪೂರ್ಣಗೊಳಿಸಿದರು. ಈ ವೇಳೆ ಪ್ರತಿಪಕ್ಷಗಳ ಪ್ರತಿಭಟನೆ ಮುಂದುವರೆದ ಹಿನ್ನೆಲೆ ಸದನವನ್ನು ನಾಳೆಗೆ ಮುಂದೂಡಿದರು. ವಿಧಾನಮಂಡಲದಲ್ಲಿ ಇಂದು ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪ ಸಮೀಕ್ಷೆಯನ್ನು ಇದುವರೆಗೆ ಕೇಳಿದಿರಿ. ಪ್ರಧಾನ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರಾದ ಸುಹಾಸ್ ಆರ್. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.
1: ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಈ ಹೃದಯ ನಿನಗಾಗಿ ಚಿತ್ರದ ಗೀತೆ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇನ್ನು ಮುಂದೆ ಕೇಳಿ, KS ಚಿತ್ರ ಮತ್ತು ರಾಜೇಶ್ ಕೃಷ್ಣನ್ ಹಾಡಿರುವ ಜುಗಾರಿ ಚಿತ್ರದ ಗೀತೆ. KS ನಾರಾಯಣ ಸ್ವಾಮಿ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮನು ಹಾಗೂ ಲತಾ ಹಂಸಲಿಕ ಹಾಡಿರುವ ಕೊಡಗಿನ ಕಾವೇರಿ ಚಿತ್ರದ ಗೀತೆ

0: ಆಕಾಶವಾಣಿ ಕಾರವಾರ ಹಿಂದಿ ಗೀತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಕೇಳಿ ಸೋನು ನಿಗಮ್ ಹಾಡಿರುವ ಗೀತೆ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಈಗ ಕೇಳಿ ಉದಿತ್ ನಾರಾಯಣ್ ಹಾಡಿರುವ ಗೀತೆ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇನ್ನು ಮುಂದೆ ಕೇಳಿ ಅದ್ನಾನ್ ಸ್ವಾಮಿ ಹಾಡಿರುವ ಗೀತೆ

0: ಕೆಳಗರೆ ಇದುವರೆಗೂ ಹಿಂದಿ ಗೀತೆಗಳನ್ನು ಕೇಳಿದಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.

0: ആകാശവാണി കാരവാര.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಕೆಳಗರೆ ಆಗಸ್ಟ್ 20 ಕೊಂಕಣಿ ಮಾನ್ಯತಾ ದಿನ. ಕೊಂಕಣಿ ಭಾರತೀಯ ಸಂವಿಧಾನದ 8ನೇ ಅನುಚ್ಛೇದಕ್ಕೆ ಸೇರ್ಪಡೆಗೊಂಡ ಸವಿ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 20 ಕೊಂಕಣಿ ಮಾನ್ಯತಾ ದಿನ ಅಂತ ಆಚರಣೆ ಮಾಡಲಾಗ್ತಾ ಇದೆ. ಈ ಸುಸಂದರ್ಭದ ಪ್ರಯುಕ್ತ ಕಾರವಾರ ತಾಲೂಕಾ ಹಿಂದೂ ಕ್ರಿಶ್ಚಿಯನ್ ಕೊಂಕಣಿ ಸಮುದಾಯದ ವಿವಿಧ ಜಾನಪದ ಕಲಾ ಪ್ರಕಾರ ಪ್ರದರ್ಶನ ಹಾಗೂ ದಾಖಲೀಕರಣ ಸಮಿತಿ ಕಾರವಾರ ಇವರು ಅರ್ಪಿಸುವ 34ನೇ ಕೊಂಕಣಿ ರಾಷ್ಟ್ರ ಮಾನ್ಯತಾ ದಿನಾಚರಣೆಯ ಅಂಗವಾಗಿ ಕಾರವಾರ ತಾಲೂಕಿನ 30 ವಿವಿಧ ಕೊಂಕಣಿ ಜಾನಪದ ಕಲಾ ಪ್ರಕಾರಗಳ ಪ್ರದರ್ಶನ ಹಾಗೂ ದಾಖಲೀಕರಣ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ಕುರಿತು ಈ ಕಾರ್ಯಕ್ರಮದ ಆಯೋಜಕರಾದಂತಹ ಹಾಗೂ ಕಾರ್ಯದರ್ಶಿ ಡಾಕ್ಟರ್ ವಸಂತ್ ಬಾಂದೇಕರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕೊಂಕಣಿ ಮಾನ್ಯತಾ ದಿನದ ಸಮಾರಂಭದ ವಿಶೇಷತೆ ಏನು ಹಾಗೂ ಕಾರ್ಯಕ್ರಮದ ರೂಪರೇಷೆಗಳು ಹೇಗಿರಲಿವೆ ಅನ್ನೋದರ ಬಗ್ಗೆ ಅವರು ಸಂಪೂರ್ಣ ಮಾಹಿತಿ ನಮಗೆ ನೀಡಲಿದ್ದಾರೆ. ಮೊದಲಿಗೆ ನಾವು ಡಾಕ್ಟರ್ ವಸಂತ್ ಬಾಂದೇಕರ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್.
4: ನಮಸ್ಕಾರ ಮೇಡಮ್. ನಮಗೆ ಕೊಂಕಣಿಗೆ ಭಾರತೀಯ ಸಂವಿಧಾನದಲ್ಲಿ ಸ್ಥಾನಮಾನ ಸಿಕ್ಕು ಈಗ 20 ಆಗಸ್ಟ್ 1992 ಸಿಕ್ತು. ಮರು ವರ್ಷ ಅಂದ್ರೆ 93ನೇ ಇಸ್ವಿಯಿಂದ ವಿಶ್ವದ ಎಲ್ಲೆಲ್ಲಿ ಕೊಂಕಣಿ ಜನ ಇದ್ದಾರೆ ಸಂಘಟನೆಗಳು ಅದರ ಸವಿ ನೆನಪಿಗಾಗಿ ಪ್ರತಿ ವರ್ಷ ಅದೊಂದು ಆಚರಣೆಯನ್ನು ಮಾಡ್ತಾ ಬಂದಿದ್ದಾರೆ, ಸಂಭ್ರಮ ಆಚರಣೆ ಅಂತ ಹೇಳಿ. ಅದೇ ರೀತಿ ಕಾರವಾರದಲ್ಲಿ ನಾನು 2 ಬಾರಿ ಕೊಂಕಣಿ ಅಕಾಡೆಮಿ ಸದಸ್ಯನಾಗಿದ್ದರಿಂದಲೂ, ವಿಶ್ವ ಕೊಂಕಣಿ ಸಂಘಟನಾ ಸಮಿತಿ ಸದಸ್ಯನಾಗಿದ್ದರಿಂದಲೂ ಕಾರವಾರದ ವಿವಿಧ ಸಂಘಟನೆ ತೆಗೆದುಕೊಂಡು ಪ್ರತಿ ವರ್ಷ ನಾನು ಆಚರಣೆ ಮಾಡ್ತಾ ಬಂದಿದ್ದೇನೆ. ಈ ವರ್ಷ ವಿಶೇಷವಾಗಿ ಆಚರಣೆಯ ಜೊತೆಗೆ ಕಾರವಾರ ತಾಲೂಕಿನಲ್ಲಿ ಈಗ ನಶಿಸಿ ಹೋಗುತ್ತಿರುವಂಥ ಕೊಂಕಣಿ ವಿವಿಧ ಜಾನಪದ ಕಲೆಗಳು, ಫುಗಡಿ, ಧಲೋ, ಮಾಂಡೋ, ತೊಣೆ, ನಾಚ್, ಖೇಳ್, ಬೀಸುವ, ಕುಟ್ಟುವ ಹಾಡು, ಇಂಥವೆಲ್ಲ ನಮ್ಮ ಏನು ಇದ್ದಾವೆ ಅವೆಲ್ಲ ಇವತ್ತು ಎಲ್ಲ ಭಾಷೆಯಲ್ಲೂ ನಶಿಸಿ ಹೋಗುವಂತೆ ನಮ್ಮಲ್ಲಿ ಕೊಂಕಣಿಯಲ್ಲೂ ನಶಿಸಿ ಹೋಗ್ತಾ ಇದ್ದಾವೆ. ಇದರದ್ದು ವಿಚಾರವಾಗಿ 3 ತಿಂಗಳಿಂದನೇ ನಾವೆಲ್ಲ ವಿಚಾರ ಮಾಡಿ ಅದಕ್ಕೊಂದು ಚಿಕ್ಕದೊಂದು ಸಮಿತಿ ಮಾಡಿಕೊಂಡು ಅದನ್ನ ಕಾರವಾರ ತಾಲೂಕಿನಲ್ಲಿರುವಂಥ ಕಲಾ ತಂಡಗಳು ಹಿರಿಯರು ಸಂಪರ್ಕ ಮಾಡಿ ಆ ಕಾರ್ಯಕ್ರಮಗಳನ್ನು ಆ ದಿವಸ ಒಂದು ಸಾಧಾರಣ ಒಂದು 28-30 ಕಲಾ ಪ್ರಕಾರಗಳ ಒಂದು ಪ್ರದರ್ಶನ, ಬರೀ ಪ್ರದರ್ಶನ ಮಾಡೋದ್ರಿಂದ ಏನಾಗುತ್ತಲ್ಲ ಮುಂದಿನ ಪೀಳಿಗೆಗೆ ಅದನ್ನು ನಾವು ಸಂಗ್ರಹ ಮಾಡಿ ಇಟ್ಟು ಮುಂದಿನ ಪೀಳಿಗೆಗೆ ನೀಡುವಂಥ ವ್ಯವಸ್ಥೆ ಮಾಡಬೇಕು, ಚಿತ್ರದ ಮೂಲಕ, ವಿಡಿಯೋದ ಮೂಲಕ. ಹೀಗಾಗಿ ಆ ವ್ಯವಸ್ಥೆಯನ್ನು ಆ ದಿವಸ ನಾವು ಕಾರವಾರದ ಕೊಂಕಣ ಭಾರತ ಸಮುದಾಯದ ಒಂದು ಹಾಲ್, BEd ಕಾಲೇಜಿನ ಹಾಲ್, ಆ ಹಾಲ್ನಲ್ಲಿ ಆ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ.

0: ಮತ್ತೆ ಆ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಹೆಚ್ಚಾನು ಹೆಚ್ಚು ಕೊಂಕಣಿ ವಿವಿಧ ಸಮುದಾಯದ ಅಧ್ಯಕ್ಷರುಗಳನ್ನೇ ನಾವು ಅಲ್ಲಿ ಅತಿಥಿಗಳನ್ನು ಕರೆದಿದ್ದೆವು.
1: ಯಾರೆಲ್ಲ ಅತಿಥಿಗಳು, ಸಾಹಿತಿಗಳು, ಕಲಾ ತಂಡ ಪ್ರಕಾರಗಳು ಬರಲಿವೆ ಅಂತ ನೀವು ನಿರೀಕ್ಷೆ ಮಾಡ್ಕೊಂಡಿದ್ದೀರಾ ಸರ್?
0: ಕಲಾ ತಂಡಗಳಿಗಾಗಲೇ ನಾವು ಆಹ್ವಾನ ಕೊಡಲಾಗಿದೆ, ಅವರೆಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ಇದು ದಾಖಲೀಕರಣ ಕಾರ್ಯಕ್ರಮ ಯೂಟ್ಯೂಬ್ ಚಾನಲ್ ಮುಖಾಂತರ ಜಗತ್ತಿನ ಎಲ್ಲ ಕಡೆ ಪ್ರಸಾರ ಆಗೋದ್ರಿಂದ ಕೊಂಕಣಿ ಭಾಷಿಕರು ಜಗತ್ತಿನ ಯಾವುದೇ ಮೂಲೆ ಇದ್ದರೂ ಅವರಿಗೆ ಅವರ ಪೀಳಿಗೆಗೆ ತೋರಿಸ್ಲಿಕ್ಕೆ ಒಂದು ಅನುಕೂಲವಾಗ್ತದೆ. ಆಮೇಲೆ ನಾವು ಅದನ್ನು ಮುಂದೆ ಅದಕ್ಕೊಂದು ಸಂಗ್ರಹ ಮಾಡಿಟ್ಟ ನಂತರ ಅದು ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಆಗಲಿ ಬೇರೆ ಯೂನಿವರ್ಸಿಟಿ ಆಗಲಿ ಕೊಂಕಣಿ ಅಧ್ಯಯನ ಪೀಠಕ್ಕೆ ಉಪಯೋಗ ಬೀಳುತ್ತದೆ. ಹೀಗೆಲ್ಲ ದೂರದೃಷ್ಟಿ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ.
1: ದಾಖಲೀಕರಣ ಮಾಡುದು ಇದು ನಮ್ಮ ಮೂಲ
0: ಉದ್ದೇಶ.
1: ಅಂದ್ರೆ ಮುಂದಿನ ಪೀಳಿಗೆಗೂ ಕೂಡ ಇದರ ಅರಿವು ಮೂಡಬೇಕು, ಮುಂದೆ ಇದು ನಮ್ಮ ಕೊಂಕಣಿ ಭಾಷೆ ನಿರಂತರವಾಗಿ ಜಾರಿಯಲ್ಲಿರಬೇಕು ಅನ್ನೋದು ನಿಮ್ಮ ಉದ್ದೇಶ. ಕಾರ್ಯಕ್ರಮ ಪ್ರಾರಂಭ ಆಗುವುದು ಬೆಳಗಿನ ಸಮಯ ಸರ್?
0: 9:00 ಅಂತ ವಿಚಾರ ಮಾಡಿದ್ರು, 10:00 ಪ್ರಾರಂಭವಾದ್ರು. ಅದಕ್ಕೆ ಒಂದು ಅತಿಥಿಗಳು ಭಾಷಣ ಅವೆಲ್ಲ ಸೇರಿ 1.5 ತಾಸು ಹೋದ್ರು. ಕೊನೆಗೆ 11:00 ಕಾರ್ಯಕ್ರಮ ಪ್ರಾರಂಭ ಮಾಡಿ, ಯಾಕಂದ್ರೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು 10-15 ನಿಮಿಷದ ಇರ್ತವೆ. ಅದು 11:00 ಪ್ರಾರಂಭ ಮಾಡಿ 1:30 ಕಾರ್ಯಕ್ರಮ ಮಾಡುದು, ನಂತರ 1:30 2:15 ಊಟದ ವ್ಯವಸ್ಥೆ, 2:15 5:30 ಎಷ್ಟಾಗ್ತಾವ ಅಷ್ಟು ಕಾರ್ಯಕ್ರಮ ಮಾಡಿ, ಆ ನಂತರ ಸಮಾರೋಪ ಸಮಾರಂಭ 5:30. ಕೆಲವು ಸಾಧಕರನ್ನು, ಕಾರವಾರ ತಾಲೂಕಿನ ಕೆಲವು ಕೊಂಕಣಿ ಸಾಧಕರು, ಹಿರಿಯರು, ಆ ಕ್ಷೇತ್ರದಲ್ಲಿ ಹೆಸರು ಮಾಡಿದಂಥವ್ರು, ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪಡೆದಂಥವ್ರು ಕೊಂಕಣಿ ಭಾಷಿಕರಿಗೆ, ಆ ಒಂದು ಸನ್ಮಾನಗಳನ್ನು ಇಟ್ಟುಕೊಂಡಿದ್ದೇವೆ. ಆ ಕಾರ್ಯಕ್ರಮ ಮುಗಿದ ನಂತರ ಮತ್ತೆ 7:30-8:30 ಬಂದ ತಾಸು ನಮ್ಮ ಕೊಂಕಣಿ ಖೇಳು.
1: ಈಗ ನಾವು ಖೇಳು ಅಂತ ಹೇಳಿದ್ರಲ್ಲ, ಯಾವ್ಯಾವ ಕಲಾ ಪ್ರಕಾರಗಳು ಪ್ರದರ್ಶನಗಳು
0: ಅಂದ್ರೆ ಖೇಳು, ಇದು ಯಕ್ಷಗಾನ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೇಗಿದೆ ಅದು ಯಕ್ಷಗಾನ, ಅದೇ ರೀತಿ ಇದಕ್ಕೆ ನಾವು ಕೊಂಕಣಿ ಖೇಳ ಅಂದ್ರೆ ಇದಕ್ಕೂ 200 ವರ್ಷದ ಇತಿಹಾಸ ಇದೆ. ಇದು ಅವ್ರ ವೇಷಭೂಷ ನಮ್ಮ ವೇಷಭೂಷ ಚೇಂಜ್ ಇರ್ತದೆ, ಬದಲಾವಣೆ ಇರ್ತದೆ. ಇಲ್ಲಿ ಹರಿದಾಸನದು ಮುಖ್ಯ ಪಾತ್ರನೂ ಇರ್ತದೆ ಇಲ್ಲಿ. ಆಮೇಲೆ ಜೊತೆಗೆ ಒಂದು ದೀಪ ಮಾರಣಾಸ ಅಂತ ಹೇಳಿ, ಅದು ತಲೆ ಮೇಲೆ ಅಟ್ಟಿ ತೆಗೆದುಕೊಂಡು ನಮ್ಮ ಹಿಂದೆ ರಾಮನಾಥ ದೇವಸ್ಥಾನ ಮತ್ತು ಮಹಾಮಾಯಿ ದೇವಸ್ಥಾನದಲ್ಲಿ ವರ್ಷ ಜಾತ್ರೆ ನಡೀತಿತ್ತು, ಆದ್ರೆ ಕಳೆದ 5-6 ವರ್ಷದಿಂದ ಎಲ್ಲ ಕಡೆ ಬಂದಾಗಿದೆ. ಆದ್ರೆ ಅದನ್ನು ನಾವು ನೆನಪು ಮಾಡಿಕೊಡೋ ಸಲುವಾಗಿ ಆ ಕಲಾ ಪ್ರಕಾರಗಳನ್ನು ನಾವು ಬಹಳಷ್ಟು ದೂರ ಮಹಾರಾಷ್ಟ್ರದಲ್ಲಿ ಆಗಲಿ, ಗೋವಾದಲ್ಲಿ ಆಗಲಿ, ಮಂಗಳೂರಲ್ಲಿ ಆಗಲಿ ಆ ಕಾರ್ಯಕ್ರಮನ ತೆಗೆದುಕೊಂಡು ಪ್ರದರ್ಶನ ಮಾಡಿದ್ದೇವೆ. ಯಾಕಂದ್ರೆ ಅವು ಧಾರ್ಮಿಕ ಜಾನಪದ ಕಲಾ ಪ್ರಕಾರಗಳು, ಅವನ್ನು ನಾವು ಬಿಡ್ಲಿಕ್ಕೆ ಬರುವುದಿಲ್ಲ. ಹೀಗಾಗಿ ಆ ಜಾನಪದಗಳನ್ನು ಉಳಿಸುವ ವಿಚಾರದಿಂದ ನಾವೆಲ್ಲ ನಾವು ಮಾಡ್ತಾ ಬಂದಿದ್ದೇವೆ. ಹೀಗಾಗಿ ನಮ್ಮ ಹಳೆ ತಲೆಮಾರಿನವರಿಗೆ ಅದು ಅವ್ರನ್ನ ನೆನಪು ತಂದು ಕೊಡ್ತದೆ ಅವ್ರು ನೋಡಿದಂಥದ್ದು. ಹೊಸ ತಲೆಮಾರಿನವರಿಗೆ ಒಂದು ಅವ್ರಿಗೆ ಅಭಿಮಾನ ಬರ್ತದೆ, ನಮ್ಮ ಕೊಂಕಣಿಯಲ್ಲಿ ಇಷ್ಟೆಲ್ಲ ಶ್ರೀಮಂತ ಜಾನಪದ ಕಲೆಗಳು ಇದಾವೆ ಅಂತ. ಹೀಗೆಲ್ಲ ವಿಚಾರ ಮಾಡ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ.
1: ಕಲಾ ಪ್ರದರ್ಶನವನ್ನ ನೀವು ಮಾಡ್ತಾ ಇದ್ದೀರಾ, ಹಾಗೇನೆ ನಮ್ಮ ಉತ್ತರ ಕನ್ನಡದಲ್ಲಿ ಕಾರವಾರದಲ್ಲಿಯೂ ಈ ಕಲೆಗಳು, ಇಷ್ಟೊಂದು ಕಲಾ ಪ್ರಕಾರಗಳು ಇವೆಯಾ ಈಗಲೂ ಕೂಡ?
0: ಸರಿ ನೋಡಿ, ಸಂಪ್ರದಾಯ ಗೀತೆಗಳು ಅಂತೀವಿ ನಾವು, ಬೀಸುವ ಕುಟ್ಟುವ ಇವೆಲ್ಲ ಹಾಡುಗಳು, ಅವು ಮದುವೆ ಮೊದಲು 5 ದಿನ ಮನೆ ಅಂಗಳದಲ್ಲಿ ನಡೀತಿತ್ತು. ಅವಾಗ ಗಿರಣಿ ವಗೈರೆ ಇರಲಿಲ್ಲ ಅಂತ
1: ಹೇಳಿ
0: ಕುಟ್ಟುದೆಲ್ಲಾನು ಮನೆ ಅಕ್ಕಪಕ್ಕದ ಎಲ್ಲ ಮನೆ ಮಹಿಳೆಯರು ಬಂದು ಅವನ್ನೆಲ್ಲ 5-5 ದಿವಸದವರೆಗೆ ಮದುವೆ ನಡೀತಿತ್ತು. ಅವಾಗೆಲ್ಲ ಬೀಸ್ತಿದ್ರು, ಎಲ್ಲ ಮಾಡ್ತಿದ್ರು, ಅಕ್ಕಿ ಇವೆಲ್ಲ ಮಾಡಿ ಹಿಟ್ಟು ಮಾಡಿ ಎಲ್ಲ ಮಾಡಿ ಮಾಡ್ತಿದ್ರು. ಅವಾಗ ಅವೆಲ್ಲದಕ್ಕೂ ಗೀತೆಗಳಿದ್ದು ಗಾಯನ ಮಾಡ್ತಾ, ಯಾಕಂದ್ರೆ ಅದು ಒಂದು ಸಂಪ್ರದಾಯ ಇತ್ತದು. ನಂತರ ಮದುವೆ ಮಂಟಪ ಹಾಕುವಾಗಲೂ ಅದಕ್ಕೊಂದು ಗೀತೆಗಳಿದ್ದು, ಗಂಡಮಕ್ಕಳು ಮದುವೆ ಮಂಟಪ ಹಾಕುವಾಗ ಅದಕ್ಕೆ ಗೀತೆಗಳಿದ್ದು, ಒಯ್ಯೋ ಅಂತೀವಿ ನಾವು ಕೊಂಕಣಿಯಲ್ಲಿ. ಅದೇ ರೀತಿ ಈಗ ನಾವು ಒಂದು ಗೀತೆ ಇದೆ ಅದಕ್ಕೆ ಮಂತ್ರ ಗೀತೆ ಅಂತೀವಿ ಕೊಂಕಣಿಯಲ್ಲಿ. ಅಂದ್ರೆ ಮಗುವಿಗೆ ದೃಷ್ಟಿ ಆಗಿದೆ, ಬಹಳ ಅಳ್ತಾ ಇದ್ರೆ ನಾವು ನಮ್ಮ ಹೆಣ್ಮಕ್ಳು ಕೈಯಲ್ಲಿ ಉಪ್ಪು ಅದು ತೆಗೆದುಕೊಂಡು, ಮೆಣಸಿನಕಾಯಿ ತಗೊಂಡು ಅದರ ತಲೆ ಮೇಲೆ ಎಲ್ಲ ಸುತ್ತಿ ಒಂದು ಅಂತ ತೆಗೆದೊಳೆ ಫುಟು ಫುಟು ಫುಟು ಅಂತ ಹೇಳಿ ಏನೋ. ಅದೇ ರೀತಿ ಮಗುವಿಗೆ ಮಲಗಿಸುವಾಗ ಊಟ ಮಾಡಿಸುವಾಗಿನ ಹಾಡುಗಳು ಓಯೋ ಅಂತಿದ್ವಿ. ಆಮೇಲೆ ತೊಟ್ಟಲು ಗೀತೆಗಳು, ಕುರುಕುರು ಕಾನ ಮಶಿಗೆಲಿ ರಾಣ, ಹೀಗೆಲ್ಲ ಇವೆಲ್ಲ ಗೀತೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಅವನ್ನ ನಾವು ನೆನಪು ಮಾಡಿಕೊಡುವಂಥದ್ದು, ಅದನ್ನು ನಾವು ದಾಖಲೀಕರಣ ಮಾಡುವಂಥದ್ದು ವಿಚಾರದಿಂದ ಈಗ ತೊಟ್ಟಲು ಗೀತೆಗಳು, ಮಗುವಿಗೆ ಹೆಸರಿಡುವಾಗ ಎಲ್ಲ ಹೆಣ್ಮಕ್ಳು ಬಂದು ಮಾಡುವಂಥ ಸಂಪ್ರದಾಯ ಇವೆಲ್ಲಾನು ಅದರಲ್ಲಿ ನಾವು ತೆಗೆದುಕೊಂಡು ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ ತೊಣೆ ನಾಚ್ ಅಂತ ಬರ್ತದೆ, ಆಮೇಲೆ ಸಿಗ್ಮೆ ಖೇಳ್ ಅಂತ ಬರ್ತದೆ ಹೋಳಿ. ಅವರು ವರ್ಷಕ್ಕೊಮ್ಮೆ ಬಂದು ಅದಷ್ಟು ಸ್ಟೆಪ್ಸ್ ಹಾಕಿ ಒಳ್ಳೆ ಹಾಡುಗಳನ್ನ ಹಾಡಿ ಹೋಗ್ಬಿಡ್ತಾರೆ, ಅದು ಅಲ್ಲೇ ಹೋಗ್ಬಿಡ್ತದೆ. ಹೀಗಾಗ ಅವೆಲ್ಲ ಮತ್ತೆ ಇದಕ್ಕೆ ನಾವು ಇಲ್ಲಿ ಹೆಚ್ಚಾಗಿ ಏನು ಮಾಡಿದ್ದೇವೆ, ಈ ದಾಖಲೀಕರಣ ಕಾರ್ಯಕ್ರಮ ಇರೋದ್ರಿಂದ ಪೋಷಾಕಿಗೂ ಹೆಚ್ಚಿಗೆ ನಾವು
1: ಮಹತ್ವ ಕೊಟ್ಟಿದ್ದೀರಿ.
0: ಯಾಕಂದ್ರೆ ಅದು ಒಂದು ದಾಖಲೀಕರಣ ಕಾರಣ ಮೇಲೆ ಅದು ರಂಗ ಬಿರಂಗಿ ವಸ್ತ್ರಗಳನ್ನು ಹಾಕಿ ಮಾಡಿದಾಗ ಚೆನ್ನಾಗಿ ಅನಿಸ್ತದೆ. ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಏನ ಮಾಡಿದ್ದೇವೆ, ಕೆಲವು

0: ಒಂದು ಮಹಿಳಾ ತಂಡದಿಂದ ವಯಸ್ಸಾದವರೆಲ್ಲ ಕೂಡಿ ಮಾಡ್ತಾರೆ. ಆದ್ರೆ ನಾವು ಇದ್ರ ಜೊತೆಗೆ ಹೈಸ್ಕೂಲ್ ಬಾಲಕಿಯರಿಗೂ ಅವರಿಗೆ ತರಬೇತಿ ನೀಡಿ ಅವ್ರಿಗೂ 9 ವಾರಿ ಸೀರಿ ಕುಪ್ಸ ಅವೆಲ್ಲ ಹಾಕಿ ಅವ್ರ ಕಡೆಯಿಂದ ಆ ಕಾರ್ಯಕ್ರಮಗಳು ಮಾಡಿಸ್ತಾ
1: ಇದ್ದಾರೆ.
0: ಅವ್ರಿಗೂ ಒಂದು ಗೊತ್ತಾಗ್ಬೇಕು, ಪೀಳಿಗೆಗೂ ಗೊತ್ತಾಗ್ಬೇಕು ನಾವು ಇದನ್ನ ಮಾಡ್ಬೇಕಲ್ಲ ಅಂತ. ಮತ್ತೆ ಇದು ಕೊಂಕಣಿಗೆ ಒಂದು ಇದರಿಂದ ಪ್ರತಿಭಾ ಕಾರಂಜಿಗೆ ನಾಳೆ ಅವ್ರಿಗೆ ಕೊಂಕಣಿಯಲ್ಲೇ
1: ನೃತ್ಯ
0: ಮಾಡುವಂತಹ ಒಂದು ಇದು ಸಿಗ್ತದೆ,
1: ಚಾನ್ಸ್
0: ಸಿಗ್ತದೆ. ಇವೆಲ್ಲ ಜಾಗೃತಿ ಮಾಡಿಸೋಲಾಗಿ ನಾವು ಮಾಡ್ತಾ ಇದ್ವಿ.
1: ಇಂದಿನ ಡಿಜಿಟಲ್ ಯುಗದಲ್ಲಿ ಕೊಂಕಣಿ ಭಾಷೆ ಮುಂದಿನ ಪೀಳಿಗೆಗೆ ತಲುಪಲು ಈ ಸಮಾರಂಭ ಯಾವ ರೀತಿ ಸಹಾಯ ಮಾಡಲಿದೆ ಸರ್?
0: ಸಹಾಯ ನಾನು ಹೇಳದಂತೆ ಅವರಿಗೆ ಅದು ಇಷ್ಟೆಲ್ಲ ಪ್ರಕಾರಗಳು ಇದ್ದಿದ್ದನ್ನೇ ಗೊತ್ತಿರಲಿಲ್ಲ ಹಿರಿಯರಿಗೂ, ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ. ಅವ್ರು ಇದರಲ್ಲಿಂದ ಹೋಗ್ಬಿಟ್ಟಿತ್ತು ಸ್ಮೃತಿ ಪಟ್ಟಲದಿಂದ. ಆದ್ರೆ ಈಗ ಅವ್ರ ಕಣ್ಣೆದುರು ನಾವು ಚಿತ್ರಗಳು ತಂದಾಗ ಅವ್ರಿಗೆ ಅನಿಸ್ತದೆ ಅಡ್ಡಿಲ್ಲ ಅಂತೇಳಿ. ಆಮೇಲೆ ಮನೆಯಲ್ಲಿ ಮಕ್ಕಳಿಗೆ ಅವ್ರು ತಿಳಿಸಿ ಹೇಳ್ತಾರೆ, ನೋಡು ಇವೆಲ್ಲ ನೀವು ಮಾಡಬೇಕು ಬಿಡಬೇಕು, ಇದರಲ್ಲಿ ಇದು ಜಾನಪದ ಕಲೆ ಅಂದ್ರೆ ನಮ್ಮ ಅಸ್ತಿತ್ವ, ನಮ್ಮ ಸಂಸ್ಕೃತಿ ಸಂಸ್ಕಾರದ ಒಂದು ಅಸ್ತಿತ್ವ. ಹೀಗೆಲ್ಲ ಆಗಿ ಮಕ್ಕಳಿನಲ್ಲಿ ಸ್ವಲ್ಪ ಅಭಿರುಚಿ ಮೂಡ್ತದೆ. ಯಾಕಂದ್ರೆ ಅವರಿಗೆ ಕೊಂಕಣಿಯಲ್ಲೇ ಪ್ರತಿಭಾ ಕಾರಂಜಿಗೆ ತೆಗೆದುಕೊಳ್ಳೋ ಒಂದು ಅವಕಾಶ ಸಿಗ್ತದಲ್ಲ, ಅಲ್ಲಿ ಕಾಂಪಿಟೇಟರ್ಸ್ ಕಡಿಮೆ ಇರ್ತಾರೆ. ಹೀಗಾಗಿ ಅವ್ರಿಗೆ ಮುಂದಿನವರೆಗೆ ಹೋಗ್ಲಿಕ್ಕೆ ಒಂದು ಪ್ರಶಸ್ತಿ ತಗೊಳ್ಳಿಕ್ಕೆ ಅವ್ರಿಗೆ ಸಹಾಯ ಆಗಲಿ.
1: ಕೊಂಕಣಿ ಭಾಷಿಕರಿಗೆ ಮತ್ತು ಭಾಷಾ ಪ್ರೇಮಿಗಳಿಗೆ ಈ ಸಮಾರಂಭದ ಮೂಲಕ ನೀವು ನೀಡಬಯಸುವ ಸಂದೇಶ ಏನು ಸರ್?
0: ಕೊಂಕಣಿ ಭಾಷಿಕರಲ್ಲಿ 42 ಸಮುದಾಯಗಳು ಇದಾವೆ. ಗೊಂಬಂತಕ ಸಮಾಜ ಆಗಲಿ, ಕೊಂಕಣ ಮರಾಠ ಆಗಲಿ, ದೈವಜ್ಞ ಸಮಾಜ ಆಗಲಿ, ಕುಮಾರ್ಪಂಥ್ ಸಮಾಜ, ಪಡ್ತಿ, ಗೋಸಾವಿ, ಧೋಬಿ, ಹೀಗೆಲ್ಲ ಬಹಳಷ್ಟು ಇದಾವೆ. ಆದ್ರೆ ಅವರವರ ಜಾನಪದ ಕಲಾ ಪ್ರಕಾರಗಳು ಬೇರೆ ಬೇರೆ ಇದಾವೆ. ಮತ್ತೆ ಅವರವರ ಆಚರಣೆಗಳು ಸ್ವಲ್ಪ ವ್ಯತ್ಯಾಸ ಬಹಳ ಇರೋದಿಲ್ಲ ಇದಾವೆ. ಆದ್ರೆ ಈಗ ನಾವು ಇಷ್ಟು 42 ಸಮುದಾಯಗಳು ಸೇರಿ ಒಂದು ನಮ್ಮ ಮಾತೃಭಾಷೆ ಕೊಂಕಣಿಗೆ, ಕೊಂಕಣಿ ಮಾತಿಗೆ ನಾವು ಒಂದು ನೆನಪಿಟ್ಟುಕೊಂಡು ಅದರ ಬಗ್ಗೆ ನಾವು ಇವೆಲ್ಲಾನು ನಾವು ವಿಚಾರ ಮಾಡಿ ಇದ್ರ ಬಗ್ಗೆ ಲಕ್ಷ್ಯ ಕೊಟ್ಟು ನಮ್ಮ ನಮ್ಮ ಸಮುದಾಯದಿಂದನೂ ನೀವು ಇಟ್ಕೊಂಡು, ಅಥವಾ ಕೊಂಕಣ ಮರಾಠ ಸಮುದಾಯದವರೇ ತಮ್ಮ ಮಕ್ಕಳಿಗೆ ಇಂಥ ವರ್ಷಕ್ಕೊಮ್ಮೆ ಕಾಂಪಿಟೇಷನ್ ಇವೆಲ್ಲ ಇಟ್ಕೊಂಡು ಏನಾರು ಮಾಡಿದರೆ ಅದು ಜಾನಪದ ಕಲೆದು ಇಟ್ಕೊಂಡು ಕೂತ್ರೆ ಅದು ಮುಂದೆ ಆಟೋಮೆಟಿಕಲಿ ತಾನೇ ಬೆಳೀತಾ ಹೋಗ್ತದೆ. ಅದು ಅವ್ರ ಕೈಯಲ್ಲಿದೆ. ಯಾಕಂದ್ರೆ ಬಹಳ ಕಡೆ ಈಗ ನಾವನ್ನೆಲ್ಲ ನೋಡ್ತೀವಿ, ಬಂಗಾಲಿ ಸಮುದಾಯದವರಾಗ್ಲಿ, ಮಾರ್ವಾಡಿ ಸಮುದಾಯದವ್ರ ಅವರು ಶುಕಮ್ಮಿ ಏನೇನು ಮಾಡಿ ತಮ್ಮ ತಮ್ಮ ಇವನ್ನೆಲ್ಲ ಮೇಲ್ಗಡೆ ತರ್ತಾರೆ ಸಂಸ್ಕೃತಿಯನ್ನು. ಅದೇ ರೀತಿ ನಮ್ಮ ಕೊಂಕಣಿ ಭಾಷಿಕರು ತಮ್ಮ ತಮ್ಮ ಸಮುದಾಯದಿಂದ ಇವೆಲ್ಲ ವರ್ಷಕ್ಕೊಮ್ಮೆ ಏನಾದರೂ ಪ್ರತಿಭೆ
1: ಬರಲಿ ಅಂತ
0: ನಂದು ವಿಚಾರ
1: ಸರ್. ಈಗ ನೀವು ಕಾರವಾರದಲ್ಲಿ ಕೊಂಕಣಿ ಮಾನ್ಯತಾ ದಿನದ ಪ್ರಯುಕ್ತ ಇಷ್ಟೊಂದು ದೊಡ್ಡ ಸಮಾರಂಭವನ್ನೇ ಆಯೋಜನೆ ಮಾಡಿದ್ದೀರಾ, ಇದಕ್ಕೋಸ್ಕರ ಆರ್ಥಿಕ ಧನ ಸಹಾಯ ಹೇಗೆ ನಿಮಗೆ ಲಭಿಸ್ತು ಸರ್?
0: ಧನ ಸಹಾಯದ ವಿಷಯ ಮಹತ್ವದ ವಿಷಯನೇ ಇದೆ. ಧನ ಸಹಾಯ ಇದ್ರೆ ನಾವೇನಾದ್ರೂ
1: ಮಾಡಬಹುದು, ಪ್ರತಿಯೊಂದು ಕೆಲಸಕ್ಕೂ ಧನ
0: ಬೇಕು. ಕಾರವಾರದಲ್ಲಿನೂ ಇಂಥ ಕಲಾ ಪ್ರಕಾರಗಳಿಗೆ ಅಥವಾ ಇಂಥ ಒಂದು ಕೊಂಕಣಿ ಜಾಗೃತಿ ಕಾರ್ಯಕ್ರಮಗಳಿಗೆ ನೀಡುವಂಥ ದಾನಿಗಳು ಇದ್ದಾರೆ ವಿವಿಧ ಸಮುದಾಯದಲ್ಲಿ. ಅವರಿಗೆಲ್ಲ ನಾವು ಸಂಪರ್ಕ ಮಾಡಿದ್ದೇವೆ, ಅವರೆಲ್ಲ ಆಶ್ವಾಸನೆ ಕೊಟ್ಟಿದ್ದಾರೆ, ಕೆಲವು ಜನ ನೀಡ್ತಾನೂ ಇದ್ದಾರೆ. ನಮ್ಮ ಕಾರ್ಯಕ್ರಮ ನೋಡಿ ಆದ ನಂತರನೂ ನೀಡೋರು ಇದ್ದಾರೆ ಎಂಬ ಒಂದು ಅಭಿಲಾಷೆ ಮೇರೆಗೆ ನಾವು ಅದನ್ನು ಮಾಡ್ತಾ ಇದ್ದೇವೆ. ಕಲಾ ತಂಡಗಳು ಸಹಿತ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬರ್ತಾ ಇದ್ದಾವೆ. ಆದರೂ ನಮಗೆ ಅವ್ರಿಗೆ ಹಾಗೆ ಕಳಿಸುವಂಥ ವಿಚಾರವೂ ನಮ್ದಿಲ್ಲ. ಏನಾದರೂ ಅವ್ರಿಗೆ ಕೊಟ್ಟು ಅವ್ರಿಗೆ ಬಂದಿದ್ದಕ್ಕೆ ಎಲ್ಲರಿಗೂ ಭಾಗಿಯಾದವರಿಗೆ ಒಂದು ನೆನಪಿನ ಕಾಣಿಕೆ ಇವೆಲ್ಲ ವ್ಯವಸ್ಥೆಗಳು ನಾವು ಇಟ್ಕೊಂಡಿದ್ದೇವೆ. ಆಮೇಲೆ ಈ ರೀತಿ ಎಲ್ಲ ಇದೆ ನಮ್ದು ಕಾರ್ಯಕ್ರಮ.
1: ಈ ಕೊಂಕಣಿ ಮಾನ್ಯತಾ ದಿನದ ಪ್ರಯುಕ್ತ ಆಹ್ವಾನ ಪತ್ರಿಕೆಯಲ್ಲಿ ಕಾರವಾರದಲ್ಲಿ ಪ್ರಥಮ ಅಖಿಲ ಭಾರತ ಕೊಂಕಣಿ ಸಾಹಿತ್ಯ ಪರಿಷತ್ ಸಂಸ್ಥಾಪಕ ದಿವಂಗತ ಮಾಧವ್ ಮಂಜುನಾಥ್ ಶಾನ್ಬಾಗ್ ದ್ವಾರ ಈ ಹೆಸರನ್ನ ಸೇರಿಸಲಿಕ್ಕೆ ಕಾರಣ ಏನು ಸರ್?
0: ಇವರು ಏನು ದಿವಂಗತ ಮಾಧವ್ ಮಂಜುನಾಥ್ ಶಾನ್ಬಾಗ್ ಅವರು ಇದ್ದಾರೆ. ಕಾರವಾರದಲ್ಲಿ ವಕೀಲಿ ವೃತ್ತಿಯನ್ನು ಪ್ರಾರಂಭಿಸಿದರು. ಇವರು ಹುಟ್ಟಿದ್ದು ಕುಮಟಾ ಹೆರವಟ್ಟದಲ್ಲಿ, ಆದರೆ ಇಲ್ಲಿ ಕಾರವಾರದಲ್ಲಿ ವಕೀಲಿ ವೃತ್ತಿ ಸ್ಥಾಪನೆ ಮಾಡಿದಾಗ ಅವ್ರಿಗೆ ಕೊಂಕಣಿ ಜನರ ಭಾಷೆ ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ಒಂದು ಒಲವು ಬಂದು ನಮ್ಮವರು ಒಂದು ಆಗ್ತಾ ಇಲ್ಲ, ನಮ್ಮಲ್ಲಿ ಏನು ಸಂಘಟನೆ ಇಲ್ಲ ಅಂಥೇಳಿ 1934 ಇಸವಿಯಲ್ಲಿ ಕಾರವಾರದಲ್ಲಿ ಆವಾಗ ಅವರು ಎಲ್ಲ ಕಡೆ ಓಡಾಡಿ ಬೇರೆ ಬೇರೆ ರಾಜ್ಯಗಳಿಗೆ ಆ ಸಮಯದಲ್ಲಿ ಓಡಾಡಲಿಕ್ಕೆ ಭಾಳ ತೊಂದರೆ ಇತ್ತು, ಪ್ರವಾಸ ಮಾಡಲಿಕ್ಕೆ ಒಂದು ಸಂಘಟನೆ ಮಾಡಿ ಕಾರವಾರದಲ್ಲಿ ಪ್ರಥಮ ಅಖಿಲ ಭಾರತ ಕೊಂಕಣಿ ಪರಿಷತ್ ಸ್ಥಾಪನೆ ಮಾಡಿ ಕಾರ್ಯಕ್ರಮ ನೆರವೇರಿಸಿದರು. ಇಂಥ ಮಹಾನ್ ವ್ಯಕ್ತಿ ಕೊಂಕಣಿ ಸಂಘಟಕರನ್ನ ನಾವು ಪ್ರವೇಶ ದ್ವಾರದಲ್ಲಿ ಅವನ ಹೆಸರಿಗೆ ಅವನ ಮಕ್ಕಳಿಗೆ ಮತ್ತು ಜನರಿಗೆ ಅದರ ಅರಿವು ಆಗಲಿ ಅಂಥೇಳಿ ಅದನ್ನು ಇಟ್ಟಿದ್ದೇವೆ. ಮುಂದೆ ಇನ್ನೂ 2 ಮಹಾನ್ ಜನರು ಇದ್ದಾರೆ ಕಾರವಾರದಲ್ಲಿ, ಇಬ್ಬರು ಕ್ಷತ್ರಿಯರು, ಒಬ್ಬರು ರಾಮ ರಾಘೋಬ ರಾಣೆ, ಇವರಿಗೆ ಪ್ರಥಮ ಪರಮವೀರ ಚಕ್ರ ಪ್ರಶಸ್ತಿ ಸಿಕ್ಕಿದೆ. ಇವರಿಗೆ ಒಂದು ದ್ವಾರ. ಮತ್ತೊಂದು ಅವ್ರ ಪಕ್ಕದಲ್ಲಿ ಕುಮಾರಪಂಥ್ ಸಮಾಜದ ವೀರ್ ಹೆಂಜಾ ನಾಯ್ಕ್, ಬ್ರಿಟಿಷರನ್ನು ಕಾಡಿದಂತ ಒಬ್ಬ ಶೂರ, ಅವನು

0: ಹೆಸರಿಗೂ ಆ ದ್ವಾರದಲ್ಲಿ ಇಟ್ಟಿದ್ದೇವೆ. ಆಮೇಲೆ ಈಗ ರಂಗಕಲೆ ನಮ್ಮದು ವೇದಿಕೆ ಮೇಲೆ ಕಾರವಾರದ ಪ್ರಸಿದ್ಧ ಕಣಸಗಿರಿಯ ಮಹಾರಾಷ್ಟ್ರದಲ್ಲಿ
1: ತುಂಬಾ ಹೆಸರುವಾಸಿ
0: ಸಾಮ್ರಾಜ್ಞಿಯಾಗಿ 50 ವರ್ಷ ಮೆರೆದಂತ ಶ್ರೀಮತಿ ಜಯಶ್ರೀ ಗಡ್ಕರ್, ಇವಳ ಹೆಸರನ್ನು ಆ
1: ವೇದಿಕೆಗೆ ನೀವು ಇಟ್ಟಿದ್ರೆ
0: ಇದೊಂದು ನಮ್ಮ ಒಂದು ಕೊಂಕಣಿಗರಿಗೆ
1: ಹೆಮ್ಮೆಯ ವಿಷಯ. ಓಕೆ, ಡಾಕ್ಟರ್ ವಸಂತ್ ಕುಮಾರ್ ಬಾಂದೇಕರ್ ಸರ್ ಅವರೇ, ನೀವು ನಮ್ಮ ಸ್ಟುಡಿಯೋಗೆ ಬಂದು ಈ ಕೊಂಕಣಿ ಮಾನ್ಯತಾ ದಿನದ ಪ್ರಯುಕ್ತ ಆಯೋಜಿಸಲಾದಂತಹ ಕಾರ್ಯಕ್ರಮದ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ತಮಗೂ ಧನ್ಯವಾದಗಳು ಮೇಡಮ್.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233. ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಆಕಾಶವಾಣಿ ಕಾರವಾರ, ಸಮಯ 8:45 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ನಂತರ 9:15 ಬೆಂಗಳೂರು ಕೇಂದ್ರದಿಂದ ಪ್ರಚಲಿತ ವಿದ್ಯಮಾನ ಪ್ರಸಾರವಾಗುವುದು.

0: Netherlands today to qualify for the second round. The defeat ended Pakistan's campaign in the group stage. India registered a commanding 165-run victory over hosts Sri Lanka in the first test in Gala today to take a 1-0 lead in the two-match series. Sri Lanka, chasing 372 for victory, were bowled out for 206 during the post-lunch session on the fifth and final day. Indian left-arm spinner Manav Sitar was the architect of India's victory, taking 6 wickets in the second innings to finish with a maiden 10-wicket match haul in only his second test. The 24-year-old also became the youngest Indian spinner to take 10 wickets in an overseas test. And now before we end the bulletin, the headlines once again. Union Cabinet approves 5 infrastructure projects worth over 13,000 crore rupees, clears 4 railway multi-tracking projects across 4 states, also gives nod to widening of National Highway 22 in Bihar. Road Transport and Highways Minister Nitin Gadkari says high quality and cost-effective infrastructure top priority, says centre will review subcontracting norms. U.S. Ambassador Sergio Gore hails steps taken by centre and Jammu and Kashmir governments to improve security in the Union Territory. President Draupadi Murmu calls for accurate, credible and citizen-centric government communication in social media era. Iran warns Gulf nations against facilitating U.S. military operations. India beat Pakistan 5-3 to qualify for second round of men's FIH Hockey World Cup in the Netherlands. That is all in the news at 9. Good night.
1: ಸಮಯ 9:15 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಪ್ರಚಲಿತ ವಿದ್ಯಮಾನ ಇಂದಿನ ವಿಷಯ ಬಾಹ್ಯಾಕಾಶ ನಾಯಕತ್ವದತ್ತ ಭಾರತದ ಹೆಜ್ಜೆ ಬರಹ ಕೃಪೆ ಕೇಂದ್ರ ವಾರ್ತಾ ಶಾಖೆ ಬೆಂಗಳೂರು ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ ಭಾರತದ ಬಾಹ್ಯಾಕಾಶ ಪಯಣವು ಮೂಲಭೂತ ಸಾಮರ್ಥ್ಯಗಳನ್ನು ನಿರ್ಮಿಸುವುದರಿಂದ ಹಿಡಿದು ಮುಂದುವರೆದ ಜಾಗತಿಕ ಸ್ಪರ್ಧಾತ್ಮಕ ಬಾಹ್ಯಾಕಾಶ ತಂತ್ರಗಳನ್ನು ಒದಗಿಸುವವರೆಗೆ ವಿಕಸನಗೊಂಡಿದೆ ಕಳೆದ ದಶಕದಲ್ಲಿ ಸುಧಾರಣೆಗಳು ಈ ಕ್ಷೇತ್ರವನ್ನು ಖಾಸಗಿ ಉದ್ಯಮಗಳು ಸ್ಟಾರ್ಟ್ಅಪ್ ಮತ್ತು ಜಾಗತಿಕ ಸಹಭಾಗಿತ್ವಗಳಿಗೆ ಮುಕ್ತಗೊಳಿಸಿವೆ ಭಾರತ ಈಗ ಉಡಾವಣಾ ವ್ಯವಸ್ಥೆ ಉಪಗ್ರಹ ಬಾಹ್ಯಾಕಾಶ ಅನ್ವಿಕೆಗಳು ಹಾಗೂ ಮಾನವ ಸಹಿತ ಬಾಹ್ಯಾಕಾಶ ಯಾನದಾದ್ಯಂತ ತನ್ನ ಸಾಮರ್ಥ್ಯಗಳನ್ನು ವಿಸ್ತರಿಸುತ್ತಿದೆ ಭಾರತ ತನ್ನ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವಾಗ ಅದರ ಬಾಹ್ಯಾಕಾಶ ಆಕಾಂಕ್ಷೆಗಳು ಬಾಹ್ಯಾಕಾಶದ ಭವಿಷ್ಯವನ್ನು ರೂಪಿಸುತ್ತಿರುವ ಆತ್ಮವಿಶ್ವಾಸದ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನು ಪ್ರತಿಬಿಂಬಿಸುತ್ತವೆ ಭಾರತದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯು ಅತ್ಯಂತ ವೇಗವಾಗಿ ವಿಸ್ತರಿಸಿದ್ದು ನೋಂದಾಯಿತ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳ ಸಂಖ್ಯೆ 2014ರಲ್ಲಿ 1 ಇದ್ದದ್ದು 2026ರ ಹೊತ್ತಿಗೆ ಸುಮಾರು 440ಕ್ಕೆ ಏರಿಕೆಯಾಗಿದೆ ಈ ವಿಸ್ತರಿಸುತ್ತಿರುವ ಪರಿಸರ ವ್ಯವಸ್ಥೆಯು ಆಗಸ್ಟ್ 26ರ ಹೊತ್ತಿಗೆ 9 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯವನ್ನು ಹೊಂದಿರುವ ಭಾರತದ ಬಾಹ್ಯಾಕಾಶ ವ್ಯವಸ್ಥೆಯನ್ನು ಬಲಪಡಿಸುತ್ತಿದೆ ಮುಂಬರುವ ದಶಕದಲ್ಲಿ ಇದು 40-45 ಬಿಲಿಯನ್ ಅಮೆರಿಕನ್ ಡಾಲರ್ಗೆ ತಲುಪುವ ನಿರೀಕ್ಷೆ ಇದೆ ಭಾರತದ ಬಾಹ್ಯಾಕಾಶ ವಲಯದಲ್ಲಿನ ಖಾಸಗಿ ಹೂಡಿಕೆಯು ಸುಮಾರು 6 ಪಟ್ಟು ಹೆಚ್ಚಾಗಿದ್ದು 2021-22ರಲ್ಲಿ 100.5 ಮಿಲಿಯನ್ ಅಮೆರಿಕನ್ ಡಾಲರ್ ಇದ್ದದ್ದು ಮಾರ್ಚ್ 31, 2026ರ ವೇಳೆಗೆ 618.5 ಮಿಲಿಯನ್ ಅಮೆರಿಕನ್ ಡಾಲರ್ಗೆ ಏರಿಕೆಯಾಗಿದೆ ಇದರಲ್ಲಿ ಕೇವಲ 2026ರ ಅವಧಿಯಲ್ಲೇ 187 ಮಿಲಿಯನ್ ಅಮೆರಿಕನ್ ಡಾಲರ್ ದಾಖಲಾಗಿದೆ 2026ರ ಮಧ್ಯದ ವೇಳೆಗೆ ಉಪಗ್ರಹ ಕಾರ್ಯಾಚರಣೆಗಳು ಪೇಲೋಡ್ ಸ್ಥಾಪನೆ ಮತ್ತು ಉಡಾವಣಾ ಸೇವೆಗಳಿಗಾಗಿ 52 ಸರ್ಕಾರೇತರ ಸಂಸ್ಥೆಗಳಿಗೆ 113 ಅಧಿಕಾರ ಪತ್ರಗಳನ್ನು ನೀಡಲಾಗಿದೆ ಅವುಗಳಲ್ಲಿ 18 ಸ್ಟಾರ್ಟ್ಅಪ್ಗಳಾಗಿವೆ ಅರ್ಥ್ ಅಬ್ಸರ್ವೇಷನ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇಒಪಿಪಿಪಿ ಎಂಬುದು ಐಎನ್ ಸ್ಪೇಸ್ನಿಂದ ಪ್ರಾರಂಭಿಸಲಾದ ಒಂದು ಅದ್ಭುತ ಸಾರ್ವಜನಿಕ ಖಾಸಗಿ ಚೌಕಟ್ಟಾಗಿದೆ ಇದು ಸುಮಾರು 1200 ಕೋಟಿ ರೂಪಾಯಿ ಖಾಸಗಿ ಹೂಡಿಕೆಯ ಬದ್ಧತೆಯೊಂದಿಗೆ ಭಾರತದ ಮೊದಲ ಖಾಸಗಿ ಮಾಲೀಕತ್ವದ ಭೂ ಪರಿವೀಕ್ಷಣಾ ಉಪಗ್ರಹಗಳ ಸಮೂಹವನ್ನು ಅಭಿವೃದ್ಧಿಪಡಿಸಲು ಸರ್ಕಾರದ ಮೇಲ್ವಿಚಾರಣೆ ಮತ್ತು ಖಾಸಗಿ ಉದ್ಯಮವನ್ನು ಒಂದೆಡೆ ತರುತ್ತದೆ ಭಾರತದ ಬೆಳೆಯುತ್ತಿರುವ ಉಡಾವಣಾ ಸಾಮರ್ಥ್ಯಗಳು ಜಾಗತಿಕ ಬೇಡಿಕೆಯನ್ನು ಆಕರ್ಷಿಸುತ್ತಿದ್ದು ವಿದೇಶಿ ಉಪಗ್ರಹ ಉಡಾವಣೆಗಳ ಸಂಖ್ಯೆ 2014ಕ್ಕಿಂತ ಮೊದಲು 35 ಇದ್ದದ್ದು ಜನವರಿ 2026ರ ಹೊತ್ತಿಗೆ 399ಕ್ಕೆ ಏರಿಕೆಯಾಗಿದೆ ಭಾರತದ ಜಾಗತಿಕ ಸಹಭಾಗಿತ್ವಗಳು ಅದರ ಬೆಳೆಯುತ್ತಿರುವ ಬಾಹ್ಯಾಕಾಶ ನಾಯಕತ್ವವನ್ನು ಬಲಪಡಿಸುತ್ತಿದ್ದು ಸಂಶೋಧನೆ, ತಂತ್ರಜ್ಞಾನ, ಜಂಟಿ ಮಿಷನ್ಗಳು ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಒಳಗೊಂಡಂತೆ 61 ದೇಶಗಳು ಮತ್ತು

ಇದು ಬಹುಪಕ್ಷೀಯ ಸಂಸ್ಥೆಗಳೊಂದಿಗೆ 300ಕ್ಕೂ ಹೆಚ್ಚು ಬಾಹ್ಯಾಕಾಶ ಸಹಕಾರ ಒಪ್ಪಂದಗಳನ್ನು ಹೊಂದಿವೆ. ಭಾರತದ ಬಾಹ್ಯಾಕಾಶ ಸುಧಾರಣೆಗಳು ಖಾಸಗಿ ಭಾಗವಹಿಸುವಿಕೆ, ಹೂಡಿಕೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ ಆಧಾರಿತ ಬೆಳವಣಿಗೆಗೆ ಅನುಕೂಲಕರ ವಾತಾವರಣವನ್ನು ನಿರ್ಮಿಸಿವೆ. ಈ ಕ್ರಮಗಳು ಸಾಂಪ್ರದಾಯಿಕ ಸರ್ಕಾರಿ ನೇತೃತ್ವದ ಬಾಹ್ಯಾಕಾಶ ಚಟುವಟಿಕೆಗಳಿಂದ ಆಚೆಗೆ ಈ ರಂಗವನ್ನು ವಿಸ್ತರಿಸಿವೆ. ಭಾರತ 2020ರಲ್ಲಿ ತನ್ನ ಬಾಹ್ಯಾಕಾಶ ರಂಗವನ್ನು ಖಾಸಗಿ ಭಾಗವಹಿಸುವಿಕೆಗೆ ಮುಕ್ತಗೊಳಿಸಿತು. ಇದು ಉಪಗ್ರಹಗಳು, ಉಡಾವಣಾ ವ್ಯವಸ್ಥೆ ಮತ್ತು ಬಾಹ್ಯಾಕಾಶ ಅನ್ವಿಕೆಗಳಲ್ಲಿ ಉದ್ಯಮಗಳು ಹಾಗೂ ಸ್ಟಾರ್ಟ್ಅಪ್ಗಳಿಗೆ ಅವಕಾಶ ಮಾಡಿಕೊಟ್ಟಿತು. ಭಾರತೀಯ ಬಾಹ್ಯಾಕಾಶ ನೀತಿ 2023 ಬಾಹ್ಯಾಕಾಶ ಮೌಲ್ಯ ಸರಪಳಿಯಾದ್ಯಂತ ಖಾಸಗಿ ಭಾಗವಹಿಸುವಿಕೆಯನ್ನು ಮತ್ತಷ್ಟು ವಿಸ್ತರಿಸಿತು. ಇದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮತ್ತು ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಆಥರೈಸೇಷನ್ ಸೆಂಟರ್ನ ಪಾತ್ರಗಳು ಮತ್ತು ಜವಾಬ್ದಾರಿಗಳನ್ನು ಸಹ ವ್ಯಾಖ್ಯಾನಿಸಿತು. ಇಸ್ರೋದ ವಾಣಿಜ್ಯ ವಿಭಾಗವಾದ ಎನ್ಎಸ್ಐಎಲ್ ಉಡಾವಣೆ, ಉಪಗ್ರಹ ಮತ್ತು ಬಾಹ್ಯಾಕಾಶ ಆಧಾರಿತ ಸೇವೆಗಳನ್ನು ಒದಗಿಸುತ್ತದೆ. ಇದರ ಆದಾಯವು 2021-22 ಹಣಕಾಸು ವರ್ಷದಲ್ಲಿ 321.77 ಕೋಟಿ ರೂಪಾಯಿಯಿಂದ 2024-25 ಹಣಕಾಸು ವರ್ಷದಲ್ಲಿ 3,000 ಕೋಟಿ ರೂಪಾಯಿಗೂ ಹೆಚ್ಚು ಏರಿಕೆಯಾಗಿದ್ದು ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಬೆಳೆಯುತ್ತಿರುವ ವಾಣಿಜ್ಯೀಕರಣವನ್ನು ಪ್ರತಿಬಿಂಬಿಸುತ್ತದೆ. ಇಂದಿನವರೆಗೆ ಇಸ್ರೋ ಬಾಹ್ಯಾಕಾಶ ಇಲಾಖೆಯಲ್ಲಿ ಅಭಿವೃದ್ಧಿಪಡಿಸಲಾದ 83 ತಂತ್ರಜ್ಞಾನಗಳನ್ನು ಭಾರತೀಯ ಉದ್ಯಮಕ್ಕೆ ಹಸ್ತಾಂತರಿಸಲು ಎನ್ಎಸ್ಐಎಲ್ 118 ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದಗಳಿಗೆ ಸಹಿ ಹಾಕಿದೆ. ಇನ್ಸ್ಪೇಸ್ ಏಕಗವಾಕ್ಷಿ ವ್ಯವಸ್ಥೆಯ ಮೂಲಕ ಖಾಸಗಿ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಸಾಧ್ಯವಾಗಿಸುತ್ತದೆ. ಇದು 31 ಜನವರಿ 2026 ಹೊತ್ತಿಗೆ ಉದ್ಯಮಗಳು ಮತ್ತು ಸ್ಟಾರ್ಟ್ಅಪ್ಗಳಿಗೆ ಇಸ್ರೋದ 71 ತಂತ್ರಜ್ಞಾನ ವರ್ಗಾವಣೆಗಳನ್ನು ಸುಗಮಗೊಳಿಸಿದೆ. ಫೆಬ್ರವರಿ 2024 ಬಾಹ್ಯಾಕಾಶ ಕ್ಷೇತ್ರಕ್ಕಾಗಿ ವಿದೇಶಿ ನೇರ ಹೂಡಿಕೆ ನಿಯಮಗಳನ್ನು ಸಡಿಲಗೊಳಿಸಲಾಯಿತು. ಉಪಗ್ರಹ ತಯಾರಿಕೆ ಮತ್ತು ಕಾರ್ಯಾಚರಣೆಗಳಿಗೆ ಶೇಕಡ 74%, ಉಡಾವಣಾ ವಾಹನಗಳು ಮತ್ತು ಸ್ಪೇಸ್ ಪೋರ್ಟ್ಗಳಿಗೆ ಶೇಕಡ 49%, ಹಾಗೂ ಉಪಗ್ರಹ ಮತ್ತು ಗ್ರೌಂಡ್ ಸೆಗ್ಮೆಂಟ್ ಘಟಕಗಳಿಗೆ ಶೇಕಡ 100% ಎಫ್ಡಿಐಗೆ ಸ್ವಯಂ ಚಾಲಿತ ಮಾರ್ಗದಲ್ಲಿ ಅನುಮತಿ ನೀಡಲಾಗಿದೆ. ನಾಮ್ಸ್ ಗೈಡ್ಲೈನ್ಸ್ ಮತ್ತು ಪ್ರೊಸೀಜರ್ಸ್ 2024 ಪಾರದರ್ಶಕ ಅಧಿಕಾರ ಮತ್ತು ಅನುಸರಣೆ ಅಗತ್ಯಗಳನ್ನು ಸ್ಥಾಪಿಸಿತು. ಈ ಚೌಕಟ್ಟು ನಿಯಂತ್ರಕ ಮುನ್ಸೂಚನೆ ಮತ್ತು ಸುಲಭ ವ್ಯವಹಾರವನ್ನು ಹೆಚ್ಚಿಸುತ್ತದೆ. ಗುರಿ ಆಧಾರಿತ ಹಣಕಾಸು ಬೆಂಬಲವು ಭಾರತದ ಖಾಸಗಿ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಇನ್ಸ್ಪೇಸ್ ಸೀಡ್ ಫಂಡ್ ಯೋಜನೆಯು ಆರಂಭಿಕ ಹಂತದ ಬಾಹ್ಯಾಕಾಶ ಸ್ಟಾರ್ಟ್ಅಪ್ಗಳನ್ನು ಬೆಂಬಲಿಸುತ್ತದೆ. 1,000 ಕೋಟಿ ರೂಪಾಯಿಗಳ ವೆಂಚರ್ ಕ್ಯಾಪಿಟಲ್ ಫಂಡ್ ಬೆಳವಣಿಗೆಯ ಬಂಡವಾಳವನ್ನು ಒದಗಿಸುತ್ತದೆ, ಹಾಗೂ 500 ಕೋಟಿ ರೂಪಾಯಿ ಟೆಕ್ನಾಲಜಿ ಅಡಾಪ್ಷನ್ ಫಂಡ್ ಬಾಹ್ಯಾಕಾಶ ತಂತ್ರಜ್ಞಾನಗಳ ವಿಶಾಲ ನಿಯೋಜನೆಯನ್ನು ಸಾಧ್ಯವಾಗಿಸುತ್ತದೆ. ಇದಲ್ಲದೆ ಉಪಗ್ರಹ ಬಸ್ ಸಾಮರ್ಥ್ಯಗಳ ಅಭಿವೃದ್ಧಿಯನ್ನು ಬೆಂಬಲಿಸಲು ಸ್ಯಾಟಲೈಟ್ ಬಸ್ ಆಸ್ ಎ ಸರ್ವಿಸ್ ಯೋಜನೆಗೆ 75 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಉಪಗ್ರಹ ಅಭಿವೃದ್ಧಿಯಿಂದ ಚಂದ್ರ, ಮಂಗಳ ಮತ್ತು ಸೌರ ಮಂಡಲದಾದ್ಯಂತ ಸಂಕೀರ್ಣ ಮಿಷನ್ಗಳವರೆಗೆ ಪ್ರಗತಿ ಸಾಧಿಸಿದೆ. ಸಾಧನೆಗಳು, ಪರಿಶೋಧನೆ, ದಿಕ್ಸೂಚಿ, ವಿಜ್ಞಾನ ಮತ್ತು ಸುಧಾರಿತ ಬಾಹ್ಯಾಕಾಶ ಕಾರ್ಯಾಚರಣೆಗಳಲ್ಲಿ ಬೆಳೆಯುತ್ತಿರುವ ಸಾಮರ್ಥ್ಯಗಳನ್ನು ಪ್ರದರ್ಶಿಸುತ್ತವೆ. ಭಾರತ 4 ಸ್ವದೇಶಿ ಉಡಾವಣಾ ವಾಹನಗಳನ್ನು ಕಾರ್ಯಾಚರಣೆಗೆ ತಂದಿದೆ. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ Mark 3 ಮತ್ತು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್. ಈ ಉಡಾವಣಾ ವಾಹನಗಳು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಗ್ರಾಹಕರ ವಾಣಿಜ್ಯ ಉಡಾವಣೆಗಳ ಹೊರತಾಗಿ ಭೂಪರಿವೀಕ್ಷಣೆ, ಸಂಪರ್ಕ, ದಿಕ್ಸೂಚಿ, ಬಾಹ್ಯಾಕಾಶ ವಿಜ್ಞಾನ ಮತ್ತು ಪರಿಶೋಧನೆಯನ್ನು ಬೆಂಬಲಿಸುತ್ತವೆ. ಕಳೆದ 3 ಭಾರತ 11 ರಾಷ್ಟೀಯ ಉಪಗ್ರಹಗಳು ಮತ್ತು ಅಂತಾರಾಷ್ಟೀಯ ಗ್ರಾಹಕರಿಗಾಗಿ 9 ಉಪಗ್ರಹಗಳನ್ನು ಹೊತ್ತೊಯ್ಯುವ ಮೂಲಕ 12 ಉಡಾವಣಾ ವಾಹನ ಮಿಷನ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಶ್ರೀಹರಿಕೋಟಾ ಪ್ರಸ್ತುತ 2 ಕಾರ್ಯಾಚರಣೆಯ ಉಡಾವಣಾ ವೇದಿಕೆಯನ್ನು ಹೊಂದಿದೆ ಮತ್ತು ಮುಂದಿನ ಪೀಳಿಗೆಯ ಉಡಾವಣಾ ವಾಹನಗಳಿಗಾಗಿ 3ನೆಯದನ್ನು ಸ್ಥಾಪಿಸಲಾಗುತ್ತಿದೆ. ತಮಿಳುನಾಡಿನ ಕುಲಶೇಖರ ಪಟ್ಟಿನಂ ಕೂಡ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ಸ್ ಮತ್ತು ಖಾಸಗಿ ವಲಯದ ಉಡಾವಣೆಗಳಿಗಾಗಿ ಭಾರತದ 2ನೇ ರಾಕೆಟ್ ಉಡಾವಣಾ ತಾಣವಾಗಿ ಹೊರಹೊಮ್ಮುತ್ತಿದೆ. 2008 ಚಂದ್ರಯಾನ 1 ಭಾರತದ ಮೊದಲ ಚಂದ್ರ ಮಿಷನ್ ಆಗಿದ್ದು ಚಂದ್ರನ ಮೇಲ್ಮೈನಲ್ಲಿ ನೀರಿನ ಅಣುಗಳು ಮತ್ತು ಹೈಡ್ರಾಕ್ಸಿಲ್ ಅನ್ನು ಪತ್ತೆಹಚ್ಚಿತು. ಇದು ಜಾಗತಿಕ ಚಂದ್ರ ವಿಜ್ಞಾನಕ್ಕೆ ಕೊಡುಗೆ ನೀಡಿದ ದೇಶವಾಗಿ ಭಾರತವನ್ನು ಸ್ಥಾಪಿಸಿತು. 2019 ಚಂದ್ರಯಾನ 2 100 ಕಿಲೋಮೀಟರ್ ಎತ್ತರದಿಂದ ಕಾರ್ಯಾಚರಣೆ ನಡೆಸಿತು ಮತ್ತು 30 ಸೆಂಟಿಮೀಟರ್ ವರೆಗಿನ ರೆಸಲ್ಯೂಷನ್ನಲ್ಲಿ ಚಂದ್ರನ ಚಿತ್ರಗಳನ್ನು ತೆಗೆಯಿತು. ಇದು ಚಂದ್ರನ ಆರ್ಬಿಟರ್ ಪ್ಲಾಟ್ಫಾರ್ಮ್ನಿಂದ ತೆಗೆಯಲಾದ ಅತ್ಯುನ್ನತ

ರೆಸಲ್ಯೂಷನ್ ಆಪ್ಟಿಕಲ್ ಚಿತ್ರಗಳಾಗಿವೆ. 2023ರ ಚಂದ್ರಯಾನ 3 ಭಾರತವನ್ನು ಚಂದ್ರನ ದಕ್ಷಿಣ ಧ್ರುವದ ಬಳಿ ಸಾಫ್ಟ್ ಲ್ಯಾಂಡ್ ಮಾಡಿದ ಮೊದಲ ದೇಶವನ್ನಾಗಿ ಮತ್ತು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡ್ ಮಾಡಿದ 4ನೇ ರಾಷ್ಟವನ್ನಾಗಿ ಮಾಡಿತು. ಚಂದ್ರಯಾನ 4 ಈ ಮಿಷನ್ ಚಂದ್ರನ ಮಾದರಿ ಸಂಗ್ರಹಣೆ, ಚಂದ್ರನ ಮೇಲ್ಮೈನಿಂದ ಮೇಲಕ್ಕೇರುವುದು ಮತ್ತು ಮಾದರಿಯನ್ನು ಭೂಮಿಗೆ ಮರಳಿ ತರುವುದನ್ನು ಧ್ಯೇಯವಾಗಿಸಿಕೊಂಡಿದೆ. ಈ ಮಿಷನ್ನ ಯೋಜಿತ ಸಮಯ 2027 ಆಗಿದೆ. ಚಂದ್ರಯಾನ 5 ಲುಪೆಕ್ಸ್ ಜಂಟಿ ಇಸ್ರೋ ಜಾಕ್ಸ್ ಮಿಷನ್ ಆಗಿದ್ದು ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದ ಬಳಿ ಚಂದ್ರನ ನೀರು

ಗ್ರಹಾಂತರ ಮಿಷನ್ ಆಗಿದೆ. ಈ ನೌಕೆಯು ಯೋಜಿತ 6 ತಿಂಗಳ ಅವಧಿಯನ್ನು ಮೀರಿ 8 ವರ್ಷಗಳಿಗೂ ಹೆಚ್ಚು ಕಾಲ ಕಾರ್ಯನಿರ್ವಹಿಸಿತು. ಆಸ್ಟ್ರೋಸ್ಯಾಟ್ ಎಕ್ಸ್ರೇ, ಆಪ್ಟಿಕಲ್ ಮತ್ತು ಯುವಿ ಸ್ಪೆಕ್ಟ್ರಲ್ ಬ್ಯಾಂಡ್ಗಳಲ್ಲಿ ಏಕಕಾಲದಲ್ಲಿ ಖಗೋಳ ಮೂಲಗಳನ್ನು ಅಧ್ಯಯನ ಮಾಡುವ ಉದ್ದೇಶವನ್ನು ಹೊಂದಿರುವ ಭಾರತದ ಮೊದಲ ಮೀಸಲಾದ ಖಗೋಳಶಾಸ್ತ್ರ ಮಿಷನ್ ಆಗಿದೆ. 2023 ಆದಿತ್ಯ L1 ಸೂರ್ಯನನ್ನು ಅಧ್ಯಯನ ಮಾಡಲು ಭಾರತದ ಮೊದಲ ಬಾಹ್ಯಾಕಾಶ ಆಧಾರಿತ ಮಿಷನ್ ಆಗಿದೆ. ಇದನ್ನು ಭೂಮಿಯಿಂದ ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ದೂರವಿರುವ ಸೂರ್ಯ ಭೂಮಿಯ I-1 ಬಿಂದುವಿನಲ್ಲಿ ಸ್ಥಾಪಿಸಲಾಗಿದೆ. 27 TBಗೂ ಹೆಚ್ಚು ಸೌರ ದತ್ತಾಂಶವನ್ನು ಸಾರ್ವಜನಿಕವಾಗಿ ಬಿಡುಗಡೆ ಮಾಡಲಾಗಿದೆ. ಜನವರಿ 2024 ಉಡಾವಣೆಗೊಂಡ ಎಕ್ಸ್ಪೋಸ್ಯಾಟ್ ಎಕ್ಸ್ರೇ ಧ್ರುವೀಕರಣ ಖಗೋಳಶಾಸ್ತ್ರದಲ್ಲಿ ಭಾರತದ ಸಾಮರ್ಥ್ಯವನ್ನು ವಿಸ್ತರಿಸಿತು. ಇದು ತೀವ್ರವಾದ ಬಾಹ್ಯಾಕಾಶ ಮೂಲಗಳ ವಿವರವಾದ ಅಧ್ಯಯನಗಳನ್ನು ಸಾಧ್ಯವಾಗಿಸುತ್ತದೆ. ಬಾಹ್ಯಾಕಾಶ ಡಾಕಿಂಗ್ ಪ್ರಯೋಗ ಜನವರಿ 2025 ಸ್ವಾಯತ್ತ ಬಾಹ್ಯಾಕಾಶ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಅನ್ನು ಪ್ರದರ್ಶಿಸಿದ 4ನೇ ದೇಶವಾಗಿ ಭಾರತವನ್ನು ಮಾಡಿತು. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ 25 ಜೂನ್ 2025 ಉಡಾವಣೆಯಾದ ಆಕ್ಸಿಯಂ 4 ಮಿಷನ್ನಲ್ಲಿ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ ಭಾರತದ ಮೊದಲ ಗಗನಯಾತ್ರಿಯಾಗಿದ್ದಾರೆ. ಅವರ ಭಾಗವಹಿಸುವಿಕೆಯು ಮಾನವ ಬಾಹ್ಯಾಕಾಶ ಯಾನ ಮತ್ತು ಸೂಕ್ಷ್ಮ ಗುರುತ್ವಾಕರ್ಷಣೆ ಸಂಶೋಧನೆಯಲ್ಲಿ ಭಾರತಕ್ಕೆ ಮೌಲ್ಯಯುತ ಅನುಭವವನ್ನು ನೀಡಿತು. ಆಕ್ಸಿಯಂ 4 ಮಿಷನ್ 15 ಜುಲೈ 2025 ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ನ್ಯಾವಿಗೇಷನ್ ವಿತ್ ಇಂಡಿಯನ್ ಕಾನ್ಸ್ಟೆಲೇಷನ್ ಭಾರತದಾದ್ಯಂತ ಮತ್ತು ಅದರ ಗಡಿಯಿಂದ 1,500 ಕಿಲೋಮೀಟರ್ ವರೆಗೆ ಸ್ಥಳೀಕರಣ, ನ್ಯಾವಿಗೇಷನ್ ಮತ್ತು ಸಮಯದ ಮಾಹಿತಿಯನ್ನು ಒದಗಿಸುತ್ತದೆ. 2ನೇ ತಲೆಮಾರಿನ ಮೊದಲ 2 ನಾವಿಕ್ ಉಪಗ್ರಹಗಳಾದ NVAS-1 ಮತ್ತು NVAS-2 ಅನುಕ್ರಮವಾಗಿ ಮೇ 2023 ಮತ್ತು ಜನವರಿ 2025 ಉಡಾವಣೆ ಮಾಡಲಾಯಿತು. NVAS-3 ಉಡಾವಣೆಗೆ ಸಿದ್ಧವಾಗಿದ್ದರೆ NVAS-4 ಮತ್ತು NVAS-5 ಮುಂದುವರೆದ ಹಂತದ ತಯಾರಿಕೆಯಲ್ಲಿವೆ. 2ನೇ ತಲೆಮಾರಿನ ಉಪಗ್ರಹಗಳು ವ್ಯವಸ್ಥೆಯ ನಂಬಿಕಾರ್ಹತೆ ಮತ್ತು ನಿರಂತರತೆಯನ್ನು ಹೆಚ್ಚಿಸುತ್ತವೆ. ನಾವಿಕ್ ವ್ಯವಸ್ಥೆಯನ್ನು ಪವರ್ ಗ್ರಿಡ್ ಸಿಂಕ್ರೊನೈಸೇಷನ್, ರಿಯಲ್ ಟೈಮ್ ರೈಲ್ ಟ್ರ್ಯಾಕಿಂಗ್, ಆಧಾರ್ ಜಿಯೋ ಟ್ಯಾಗಿಂಗ್ ಮತ್ತು ಮೊಬೈಲ್ ಚಿಪ್ ಸೆಟ್ಗಳಲ್ಲಿ ಸಂಯೋಜಿಸಲಾಗುತ್ತಿದೆ. ಇವು ದೇಶದ ತಾಂತ್ರಿಕ ಸಾಮರ್ಥ್ಯಗಳನ್ನು ಮತ್ತು ಬಾಹ್ಯಾಕಾಶ ರಂಗದಲ್ಲಿ ಜಾಗತಿಕ ಸ್ಥಾನಮಾನವನ್ನು ಬಲಪಡಿಸುತ್ತವೆ. ಭಾರತ ಮಾನವ ಬಾಹ್ಯಾಕಾಶಯಾನ, ಆಳವಾದ ಬಾಹ್ಯಾಕಾಶ ಪರಿಶೋಧನೆ ಮತ್ತು ಸುಧಾರಿತ ಬಾಹ್ಯಾಕಾಶ ಮೂಲಸೌಕರ್ಯಗಳ ಹೊಸ ಹಂತವನ್ನು ಪ್ರವೇಶಿಸುತ್ತಿದೆ. ಗಗನಯಾನ ಮಾನವ ಬಾಹ್ಯಾಕಾಶಯಾನ ಕಾರ್ಯಕ್ರಮಕ್ಕೆ ಜನವರಿ 2019 ಅನುಮೋದನೆ ನೀಡಲಾಯಿತು. ಇದರಲ್ಲಿ ವ್ಯಾಪ್ತಿಯನ್ನು ಸೆಪ್ಟೆಂಬರ್ 2024 ವಿಸ್ತರಿಸಿ ಒಟ್ಟು 8 ಮಿಷನ್ಗಳನ್ನು ಒಳಗೊಂಡಂತೆ 20,193 ಕೋಟಿ ರೂಪಾಯಿ ವೆಚ್ಚಕ್ಕೆ ಪರಿಷ್ಕರಿಸಲಾಯಿತು. ಇದರಲ್ಲಿ ಭಾರತೀಯ ಅಂತರಿಕ್ಷ ಸ್ಟೇಷನ್ನ ಆರಂಭಿಕ ಫ್ಲೈಟ್ಗಳು ಸೇರಿವೆ. ಇದು ಭಾರತೀಯ ಗಗನಯಾತ್ರಿಗಳ ತಂಡವನ್ನು 400 ಕಿಲೋಮೀಟರ್ ಕಕ್ಷೆಗೆ 3 ದಿನಗಳ ಮಿಷನ್ಗಾಗಿ ಉಡಾವಣೆ ಮಾಡುವ ಗುರಿಯನ್ನು ಹೊಂದಿದೆ. ವ್ಯೋಮ ಮಿತ್ರ, ಅರ್ಧ ಮಾನವ ರೂಪಿ ಸೇರಿದಂತೆ ವಿವಿಧ ತಂತ್ರಜ್ಞಾನಗಳನ್ನು ಪರಿಶೀಲಿಸಲು ಮೊದಲ ಸಿಬ್ಬಂದಿ ರಹಿತ ಪ್ರಯೋಗಾತ್ಮಕ ಮಿಷನ್ ಅನ್ನು 2026 4ನೇ ತ್ರೈಮಾಸಿಕದಲ್ಲಿ ಗುರಿಯಾಗಿಸಲಾಗಿದೆ. ಸಿಬ್ಬಂದಿ ಸಹಿತ ಮಿಷನ್ ಅನ್ನು 2027 ವೇಳೆಗೆ ಗುರಿಯಾಗಿಸಲಾಗಿದೆ. ಭಾರತದ ಯೋಜಿತ 5 ಮಾಡ್ಯೂಲ್ಗಳ ಬಾಹ್ಯಾಕಾಶ ನಿಲ್ದಾಣ ಭಾರತೀಯ ಅಂತರಿಕ್ಷ ಸ್ಟೇಷನ್ ಅನ್ನು 2035 ವೇಳೆಗೆ ಕಾರ್ಯಾಚರಣೆಗೆ ತರುವ ಗುರಿಯನ್ನು ಹೊಂದಿದೆ ಮತ್ತು BAS-1 2028 ವೇಳೆಗೆ ಉಡಾವಣೆ ಮಾಡಲು ಯೋಜಿಸಲಾಗಿದೆ. ಭವಿಷ್ಯದ ಚಂದ್ರಯಾನ 4, ಗಗನಯಾನ ಮತ್ತು BAS ಮಿಷನ್ಗಳಿಗಾಗಿ ಕಕ್ಷೀಯ ಡಾಕಿಂಗ್ ತಂತ್ರಜ್ಞಾನಗಳನ್ನು ಮುನ್ನಡೆಸಲು ಈ ಮಿಷನ್ಗಳನ್ನು ಅಧ್ಯಯನ ಮಾಡಲಾಗುತ್ತಿದೆ. ಇವು ಬಾಹ್ಯಾಕಾಶ ನೌಕೆಯ ಡಾಕಿಂಗ್, ಮಾದರಿ ವರ್ಗಾವಣೆ, ಸಿಬ್ಬಂದಿ ವರ್ಗಾವಣೆ ಹಾಗೂ ವಿದ್ಯುತ್, ದ್ರವ ಮತ್ತು ಇಂಧನ ವರ್ಗಾವಣೆಯಂತಹ ಸಾಮರ್ಥ್ಯಗಳನ್ನು ಸಾಧ್ಯವಾಗಿಸುತ್ತವೆ. ಮಾರ್ಚ್ 2028 ಉಡಾವಣೆಗಾಗಿ ಗುರಿಯಿಡಲಾಗಿದ್ದ ಈ ಮಿಷನ್ ಶುಕ್ರ ಗ್ರಹದ ಭೂವಿಜ್ಞಾನ, ವಾತಾವರಣ ಮತ್ತು ಆಯಾನು ಮಂಡಲವನ್ನು ಅಧ್ಯಯನ ಮಾಡುತ್ತದೆ. ಇದು ಸುಧಾರಿತ ಏರೋ ಬ್ರೇಕಿಂಗ್ ಮತ್ತು ಥರ್ಮಲ್ ಮ್ಯಾನೇಜ್ಮೆಂಟ್ ತಂತ್ರಜ್ಞಾನಗಳನ್ನು ಪ್ರದರ್ಶಿಸುತ್ತದೆ. ಇಸ್ರೋ 200 ಟನ್ ಥ್ರಸ್ಟ್ ಸಾಮರ್ಥ್ಯವಿರುವ ಸೆಮಿ ಕ್ರಯೋಜೆನಿಕ್ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಹೆಚ್ಚು ಶಕ್ತಿಶಾಲಿ ಉಡಾವಣಾ ವಾಹನವನ್ನು ಮತ್ತು ಹೆಚ್ಚಿನ ಪೇಲೋಡ್ ಸಾಮರ್ಥ್ಯವನ್ನು ಸಾಧ್ಯವಾಗಿಸಲಿದೆ. ಉಡಾವಣಾ ವಾಹನ ಮಾರ್ಕ್-3 ಸೆಮಿ ಕ್ರಯೋಜೆನಿಕ್ ಬೂಸ್ಟರ್ ಹಂತವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದು LVM-3 ಪೇಲೋಡ್ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಇಸ್ರೋ ಲಿಕ್ವಿಡ್ ಆಕ್ಸಿಜನ್ ಮೀಥೇನ್ ಚಾಲನೆಯನ್ನು ಬಳಸಿಕೊಂಡು ಭಾಗಶಃ ಮರುಬಳಕೆ ಮಾಡಬಹುದಾದ ಮುಂದಿನ ಪೀಳಿಗೆಯ ಉಡಾವಣಾ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನ ಕಾರ್ಯಕ್ರಮಕ್ಕಾಗಿ ಇಸ್ರೋ ರೆಕ್ಕೆಗಳಿರುವ ಆರ್ಬಿಟಲ್ ಮರುಪ್ರವೇಶ

0: ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಇದು ಮರುಬಳಕೆ ಮಾಡಬಹುದಾದ ಬಾಹ್ಯಾಕಾಶ ಸಾರಿಗೆಗಾಗಿ ಕಕ್ಷೀಯ ಮರುಪ್ರವೇಶ ಮತ್ತು ರನ್ವೇ ಲ್ಯಾಂಡಿಂಗ್ ಅನ್ನು ಪ್ರದರ್ಶಿಸಲಿದೆ. ಇಸ್ರೋ ಗಾಳಿಯನ್ನು ಬಳಸಿಕೊಂಡು ಚಲಿಸುವ ಪ್ರೊಪಲ್ಷನ್ ವ್ಯವಸ್ಥೆಯನ್ನು ಮತ್ತು ತಂತ್ರಜ್ಞಾನ ಪ್ರದರ್ಶನ ವಾಹನವನ್ನು ಅಭಿವೃದ್ಧಿಪಡಿಸುತ್ತಿದೆ. ಈ ತಂತ್ರಜ್ಞಾನವು ಹೆಚ್ಚು ಸಮರ್ಥವಾದ ವಾತಾವರಣದ ಹಾರಾಟವನ್ನು ಮತ್ತು ಮುನ್ನಡೆದ ಮರುಬಳಕೆ ಮಾಡಬಹುದಾದ ಉಡಾವಣಾ ವ್ಯವಸ್ಥೆಯನ್ನು ಸಾಧ್ಯವಾಗಿಸಲಿದೆ. ಮುಂದಿನ ಹಂತ ಮಾನವ ಬಾಹ್ಯಾಕಾಶಯಾನ. ಗ್ರಹಗಳ ಪರಿಶೋಧನೆ ಮತ್ತು ಸುಧಾರಿತ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತದ ಪಾತ್ರವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ. ಈ ಪ್ರಯತ್ನಗಳು ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಶಕ್ತಿಯಾಗುವ ಭಾರತದ ಆಕಾಂಕ್ಷೆಗೆ ಬೆಂಬಲ ನೀಡುತ್ತವೆ. ಇದುವರೆಗೂ ಪ್ರಚಲಿತ ವಿದ್ಯಮಾನ ಕೇಳಿದಿರಿ. ವಿಷಯ ಬಾಹ್ಯಾಕಾಶ ನಾಯಕತ್ವದತ್ತ ಭಾರತದ ಹೆಜ್ಜೆ. ಬರಹ ಕೃಪೆ, ಕೇಂದ್ರ ವಾರ್ತಾ ಶಾಖೆ, ಬೆಂಗಳೂರು. ಓದಿದವರು ಎಚ್ ಚೇತನಾ ರಾಜೇಂದ್ರ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಕೊಡುಗೆ.
1: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕ್ರೀಡಾಲೋಕ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ. ಕೇಳುಗರೆ, ಕ್ರೀಡಾ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ
3: ನಮ್ಮ ದೇಶದ ಆಟೋ ನಮ್ಮಿಂದ ಅದು ಫ್ಲಾಗ್ ನ ನಾವು ನ್ಯಾಷನಲ್ ಅಂತ ಪ್ಲೇ ಮಾಡಿದ್ಮೇಲೆ ಫ್ಲಾಗ್ ನ ಇದು ಮಾಡೋದು ನಮ್ಗೆಲ್ಲರಿಗೂ ಅದೊಂದು ಆಸೆ ಇರುತ್ತೆ. ಆಮೇಲೆ ಅದು ಫ್ಲಾಗ್ ಏರ್ಬೇಕಾದ್ರೆ ಖಂಡಿತ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಎಷ್ಟೊಂದು ಜನ ಅಳ್ತಾರೆ.

0: ಅಂತಾರಾಷ್ಟ್ರೀಯ ಪ್ಯಾರಾ ಫೆನ್ಸಿಂಗ್ ಕ್ರೀಡಾಪಟು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ರಾಘವೇಂದ್ರ ಪಿ ಜೊತೆಗೆ ಸಂವಾದ.
1: ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ, ಇತ್ತೀಚೆಗೆ ನೈಜೀರಿಯಾದಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನ ಟೀಮ್ ಇವೆಂಟ್ನಲ್ಲಿ ಬಂಗಾರದ ಪದಕ ಪಡೆದ ಹಾಗೂ ಏಕಲವ್ಯ ಪ್ರಶಸ್ತಿ ವಿಜೇತರಾದ ಪ್ಯಾರಾ ಫೆನ್ಸರ್ ರಾಘವೇಂದ್ರ ಪಿ ಅವರು. ರಾಘವೇಂದ್ರ ಪಿ ಅವರೇ, ಕ್ರೀಡಾ ಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್.
1: ಮೊದಲಿಗೆ ಅಭಿನಂದನೆಗಳು ಸರ್, ನಮ್ಮ ನಾಡಿಗೆ ಕೀರ್ತಿಯನ್ನ ತಂದಿದ್ದೀರಿ.
2: ಥ್ಯಾಂಕ್ ಯು ಸೋ ಮಚ್ ಮೇಡಮ್.

0: ಲಂಡನ್ನಲ್ಲಿ ನಡೆದ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿಯ ಪದಕ ಹಾಗೂ ಅದೇ ವರ್ಷ ಏಷ್ಯನ್ ಲಾನ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಗಳಿಸಿದ ದೇಶದ ಮೊತ್ತ ಮೊದಲ ಪ್ಯಾರಾ ಅಥ್ಲೀಟ್ ನೀವು. ಇಂತಹ ಅತ್ಯುನ್ನತ ಸಾಧನೆಯ ಹಿಂದಿನ ನಿಮ್ಮ ಶ್ರಮದ ಕುರಿತಾಗಿ ಮಾತನಾಡಿ ಸರ್. ಅದು ಗಾಲಿ ಕುರ್ಚಿಯ ಮೇಲೆ ಕತ್ತಿ ವರಸೆ ಅಂದ್ರೆ ಸಾಮಾನ್ಯದ ವಿಷಯ ಅಲ್ಲ.
1: ಇದು ಏನಾಗುತ್ತೆ, ಫೆನ್ಸಿಂಗ್ ಅನ್ನೋದು ಬಹಳ ಒಂದು ಟಫೆಸ್ಟ್ ಈವೆಂಟ್ ಅದು. ನಾವೆಲ್ಲ ವೇರ್ ಮಾಡಬೇಕು, ಒಂದು ಮಾಸ್ಕ್ ಇಂದ ಹಿಡಿದು ಗ್ಲೌಸ್ ಜಾಕೆಟ್ಸ್ ಅದೆಲ್ಲ ವೇರ್ ಮಾಡಿ ನಾವು ವೀಲ್ ಚೇರ್ ಅಲ್ಲಿ ಆಡೋದು. ನಾರ್ಮಲ್ ಆದ್ರೆ ಫೆನ್ಸಿಂಗ್ ನ ಸ್ಟ್ಯಾಂಡಿಂಗ್ ಅಲ್ಲಿ ಆಡ್ತಾರೆ, ಸೊ ಅಷ್ಟು ಪ್ರಾಬ್ಲಮ್
0: ಕಾಲಿನ ಆಧಾರನೂ ಇರ್ತದೆ.
1: ಹೌದು, ನಮ್ಗೆ ಇಲ್ಲಿ ಏನು ಫ್ರೀಡಮ್ ಇರೋದಿಲ್ಲ, ನಮ್ನ ಲಾಕ್ ಮಾಡಿರ್ತಾರೆ, ವೀಲ್ ಚೇರ್ ಅಲ್ಲೇ ಕುಂತು ವೀಲ್ ಚೇರ್ ಅಲ್ಲೇ ಆಡಬೇಕು. ಸೊ ನಮ್ಮ ಬಾಡಿ ತುಂಬಾ ಸ್ಟ್ರೈನ್ ತಗೊಳುತ್ತೆ, ನಾರ್ಮಲ್ ಪ್ಲೇಯರ್ಸ್ಗಿಂತ ವೀಲ್ ಚೇರ್ ಫೆನ್ಸರ್ಸ್ಗೆ ತುಂಬಾ ಸ್ಟ್ರೈನ್ ತಗೊಳುತ್ತೆ. ಸೊ ಇದೆಲ್ಲ ಒಂದು ನಡುವೆ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಡ್ಯೂಟಿಗೂ ಹೋಗಿ ಆಫೀಸ್ ವರ್ಕು ಮುಗಿಸಿ ಪ್ರಾಕ್ಟೀಸ್ ಟೈಮ್ ಕೊಡೋದು ಬಹಳ ಕಷ್ಟ ನಮಗೆ. ಸೊ ಅಂತದ್ರಲ್ಲೂ ನಾನು ಟೈಮ್ ನ ಅಡ್ಜಸ್ಟ್ ಮಾಡಿಕೊಂಡು ಆಫೀಸ್ ವರ್ಕ್ ಜೊತೆಗೆ ಕ್ರೀಡಾ ಚಟುವಟಿಕೆಗಳನ್ನು ನಾನು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಓಸಲ್ಲಿ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಲಂಡನ್ ಅಲ್ಲಿ ಸಿಂಗಲ್ ಈವೆಂಟ್ ಅಲ್ಲಿ ಒಂದು ಸಿಲ್ವರ್ ಮೆಡಲ್, ಗ್ರೂಪ್ ಇವೆಂಟ್ ಅಲ್ಲಿ ಒಂದು ಸಿಲ್ವರ್ ಮೆಡಲ್, ಟೋಟಲ್ 2 ಸಿಲ್ವರ್ ಮೆಡಲ್ ಲಂಡನ್ ಅಲ್ಲಿ. ಬಟ್ ಫೇರ್ ಅಪ್ಸ್ ಇಂದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಮೆಡಲ್ ಆಗಿದ್ದು ಲಂಡನ್ ಅಲ್ಲಿ.
0: ಈ ಕತ್ತಿ ವರಸೆ ಅನ್ನೋ ಕ್ರೀಡೆ ಇದೆಯಲ್ಲ, ಅದರಲ್ಲೂ ನೀವು ಆರಿಸಿಕೊಂಡಂತಹ ಎಪಿ ವಿಭಾಗದಲ್ಲಿ ಕತ್ತಿ ಭಾರವಾಗಿರ್ತದೆ, ನೀವು ವೀಲ್ ಚೇರ್ ನಲ್ಲಿ ಕುಳಿತು ಆಡುವಾಗ ನಿಮಗೆ ಬಲ ಸಾಲುತ್ತಾ ಸರ್?
1: ಸಾಲೋದಿಲ್ಲ ಮೇಡಮ್, ಯಾಕಂದ್ರೆ ಅದು ವೆಯ್ಟ್ ಇರುತ್ತೆ, ಆಮೇಲೆ ನಮ್ಗೆ ಕಾಲ್ ಸ್ಟ್ರೆಂತ್ ಇರೋದ್ರಿಂದ ಮೂವ್ಮೆಂಟ್ ಮಾಡ್ಬೇಕಾಗುತ್ತೆ ವಿತ್ ಎಲ್ಲಾ ವೆಪನ್ಸ್ ವಿತ್ ಎಲ್ಲಾ ಇಕ್ವಿಪ್ಮೆಂಟ್ಸ್ ಹಾಕೊಂಡು ನಾವು ಜಾಕೆಟ್ಸ್ ಹಾಕೊಂಡು ವೇರ್ ಮಾಡ್ಕೊಂಡು ನಾವು ಪ್ರಾಕ್ಟೀಸ್ ಮಾಡೋದು, ನಮ್ ಮೇಲೆ ಇನ್ನೊಂದು ಭಾರ ಕುಂತಂಗಾಗಿರುತ್ತೆ, ಅದು ವೆಯ್ಟ್ ಜಾಸ್ತಿ ಇರುತ್ತೆ. ಸೊ ಅದ್ರ ಜೊತೆಗೆ ಮೂವ್ಮೆಂಟ್ ಮಾಡ್ಬೇಕು ನಾವು ಪಾಯಿಂಟ್ಸ್ ತಗೋಬೇಕಾರೆ, ಅದು ಬಹಳ ಡಿಫಿಕಲ್ಟ್ ಮೇಡಮ್ ನಮ್ಗೆ ಅದು.
0: ಸರ್ ಹೇಳಿ ನಿಮ್ಮ ಹಿನ್ನೆಲೆಯ ಕುರಿತಾಗಿ. ಯಾಕಂದ್ರೆ ಈ ಗಾಲಿ ಕುರ್ಚಿ ವೀಲ್ ಚೇರ್ ನಿಮ್ಮ ಬದುಕಿಗೆ ಅನಿವಾರ್ಯ ಆಗಿದ್ದು ಹೇಗೆ, ಈ ಸ್ಥಿತಿಗೆ ಬರಲು ಕಾರಣ ಏನು?

0: ಆಕ್ಚುಲಿ ನಾನು ಬೈ ಬರ್ತ್ ನಾರ್ಮಲ್ ಅಪ್ ಟು 8 ಇಯರ್ಸ್ ವರೆಗೂ ನಾನು ನಾರ್ಮಲ್. ಸೊ 8 ಇಯರ್ಸ್ ಆದ್ಮೇಲೆ ಒಂದ್ ದಿವಸ ಐ ಫಿಯರ್ ಜ್ವರ ಬರುತ್ತೆ ನನಗೆ. ಐ ಫಿಯರ್ ಜ್ವರ ಬಂದಾಗ ನಮ್ಮ ತಂದೆ ಏನ್ ಮಾಡ್ತಾರೆ, ಡಾಕ್ಟರ್ ಶಾಪ್ ಕರ್ಕೊಂಡು ಹೋಗ್ತಾರೆ. ಅವ್ರೇನ್ ಮಾಡ್ತಾರೆ, ಡಾಕ್ಟರ್ ಪೆನ್ಸಿಲ್ ಇಂಜೆಕ್ಷನ್ ನ ಚಾಯ್ಸ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಅವ್ರ ಯಾರಿಗಾರು ಕೊಡ್ಬೇಕಾದ್ರೆ ಪೆನ್ಸಿಲ್ ಇಂಜೆಕ್ಷನ್ ಒಂದು ಡೋಸ್ ಕೊಟ್ಟು
1: ಟೆಸ್ಟ್
0: ಮಾಡಿ ರಿಯಾಕ್ಷನ್ ಆಗ್ಲಾಂದ್ರೆ ಆಮೇಲೆ ಫುಲ್ ಇಂಜೆಕ್ಟ್ ಮಾಡ್ತಾರೆ. ಅವ್ರೇನ್ ಮಾಡ್ಬಿಟ್ರು, ಡಾಕ್ಟರ್ ಐ ಫಿಯರ್ ಜ್ವರಕ್ಕೆ ಒಂದೇ ಸಾರಿ ಫುಲ್ ಡೋಸ್ ನ ತಗೊಂಡು ಇಂಜೆಕ್ಟ್ ಮಾಡ್ಬಿಟ್ರು. ನೈಟ್ ಕೊಟ್ಟಿದ್ದಷ್ಟೇ, ಮಾರ್ನಿಂಗ್ ನಮ್ ತಂದೆ ಸ್ಕೂಲ್ಗೆ ಎಬರಿಸ್ತಾ ಇದ್ರೆ ನನಗೆ ಕತ್ತು ಬಿಟ್ಟು ಇನ್ ಯಾವ ಭಾಗನೂ ಸ್ವಾಧೀನ ಇಲ್ಲ.
1: ಸಂಪೂರ್ಣವಾದ ದೇಹ ಸ್ವಾಧೀನ ಕಳೆದುಕೊಂಡ್ಬಿಟ್ಟಿದೆ.
0: ಸಂಪೂರ್ಣವಾಗಿ ನನ್ನ ದೇಹದಲ್ಲಿ ಯಾವ ಒಂದು ಇದನ್ನು ವರ್ಕ್ ಮಾಡ್ತಾ ಇಲ್ಲ. ಸೊ ಆಮೇಲೆ ನಮ್ ತಂದೆ ಎತ್ತಿ ಹಿಂಗೆ ಕುಣಿಸ್ತಾರೆ, ಕುಣಿಸಿದ ತಕ್ಷಣ ತಿರ್ಗಾ ನಾನು ಹಂಗೆ ಬಿದ್ದೋಗ್ತೀನಿ ಕೆಳಗಡೆ. ಸೊ ಗಾಬರಿಯಾಗಿ ಆಗ ಒಂದು ವರ್ಷ ಸಂಜೋನ್ ಹಾಸ್ಪಿಟಲ್ ಮಡಿವಾಳ, ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ನಾನಾ ತರದ ಟ್ರೀಟ್ಮೆಂಟ್, ಎಲ್ಲರೂ ಮೇಲ್ಗಡೆ ನರಕ ನೋಡಿದೀವಿ ಅಂತಾರೆ. ನಾನು ಭೂಮಿಲಿ ನರಕ ನೋಡ್ದಂಗಾಯ್ತು. ಒಂದ್ ವರ್ಷ ಟ್ರೀಟ್ಮೆಂಟ್ ಕೊಟ್ಟಮೇಲೆ
1: ವೈದ್ಯರ ನಿರ್ಲಕ್ಷ್ಯ,
0: ಹೌದು ಪಕ್ಕ ವೈದ್ಯರ ನಿರ್ಲಕ್ಷ್ಯ.
1: ಏನ್ ಹೇಳಿದ್ರು ಸರ್ ಆಮೇಲೆ?
0: ಆಗ ಒಂದು 35 ಇಯರ್ಸ್ ಬ್ಯಾಕ್ ಮೇಡಮ್, ಅದು ನಮ್ಮಲ್ಲಿ ಅವಾಗ ಬಿಟ್ಬಿಟ್ರೆ ಆಕ್ಚುಲಿ ಬಿಡಬಾರ್ದಾಯ್ತು. ನನ್ನಂತವ್ರು ಎಷ್ಟೋ ಜನಕ್ಕೆ ಅದು ಕೊಟ್ಟು ಆತರ ಮಿಸ್ಗೈಡ್ ಆಗಿ ಈಗ ನನ್ಗೆ ಲೈಫ್ ಲಾಂಗ್ ಸಫರ್ ಪಡ್ತಾ ಇದೀವಿ. ಸೊ ಇನ್ನು ಎಷ್ಟು ಜನಕ್ಕೆ ಆತರ ಆಗಿದೆಯೋ ಗೊತ್ತಿಲ್ಲ. ನಾವು ಅವತ್ತೇ ಅವ್ರನ್ನ ಒಂದು ಪನಿಷ್ ಮಾಡಿಸ್ಬೇಕಾಯ್ತು. ಅವಾಗ ಹಿಂಗಾದ್ಮೇಲೆ ಇನ್ನೇನು ಅವ್ನು ಕೇಳೋದು ಅಂತ ನಮ್ಮ ಮನೇಲೂ ಬಿಟ್ಬಿಟ್ರು.
1: ಸೊ ಅದ ಲೈಫ್ ಲಾಂಗ್ ನೀವು
0: ನಾನ್ ಸಫರ್ ಪಡ್ತಾ ಇದೀವಿ. ಹಾಗಾಗಿ ಅದಾದ್ಮೇಲೆ ಒಂದು ಛಲ ಇತ್ತು ಮೇಡಮ್ ನನಗೆ, ಏನಾದ್ರು ಒಂದು ಸಾಧಿಸಬೇಕು ಲೈಫ್ ಅಲ್ಲಿ. ಯಾಕಂದ್ರೆ ಫಿಸಿಕಲಿ ಚಾಲೆಂಜ್ ಆದ್ಮೇಲೆ ನಮ್ಗೆ ಅಷ್ಟು ಸಪೋರ್ಟ್ ಆಗ್ಲಿ ವ್ಯಾಲ್ಯೂಸ್ ಅಲ್ಲಿ ಇರೋದಿಲ್ಲ ಅಂದ್ರೆ, ಕೇವಲ ನೋಡ್ತಾ ಇವ್ರ ಕೈಲಿ ಇನ್ನೇನು ಆಗೋದಿಲ್ಲ ಅನ್ನೋ ಒಂದು ಮನೋಭಾವ ಜಾಸ್ತಿ ಇರುತ್ತೆ. ಬಟ್ ನನಗೆ ಕ್ರೀಡೆ ಅಂದ್ರೆ ಚಿಕ್ಕ ವಯಸ್ಸಿಂದ ಬಹಳ ಹುಚ್ಚು.
1: 8ನೇ ವಯಸ್ಸಿನಲ್ಲಿ ಹೀಗಾಯ್ತು ನಿಮ್ಗೆ, ಏನಾಗಿದೆ ಅನ್ನೋ ಒಂದು ಪರಿಜ್ಞಾನನೂ ಇರಲ್ಲ.
0: ಹೌದು,
1: ಅಂತ ವಯಸ್ಸಿನಲ್ಲಿ ನಿಮ್ಗೆ ಹೀಗಾಯ್ತು. ನಂತರ ನಿಧಾನವಾಗಿ ಬುದ್ಧಿ ಬಂದ ನಂತರ ಬೇರೆಯವ್ರನ್ನೆಲ್ಲ ನೋಡುವಾಗ ಏನ್ ಅನಿಸ್ತಿತ್ತು ಸರ್ ಶಾಲೆಯಲ್ಲಿ?
0: ಅದೇ ತುಂಬಾ ಫೀಲ್ ಆಗೋದು ಮೇಡಮ್, ಅದು ನನಗೆ ಯಾಕೆ ದೇವ್ರ ಈ ತರ ಆಯ್ತು. ಈಗ ಎಲ್ಲಾರು ಆಟ ಆಡ್ಬೇಕಾದ್ರೆ ಸ್ಕೂಲ್ಗಳಲ್ಲಿ ಗ್ರೌಂಡ್ ಅಲ್ಲಿ ಆಗ್ಲಿ ಆಟ ಆಡ್ಬೇಕಾರೆ ಓಡಾಡ್ಬೇಕಾರೆ ಎಲ್ಲಾ ಫೀಲ್ ಆಗೋದು, ನನಗೆ ಆಗ್ತಾ ಇರ್ಲಿಲ್ಲ. ಅದ್ ಯಾವಾಗ್ಲೂ ದೇವ್ರಿಗೆ ಬೈಕೊಂತ ಇದೆ ನಾನು, ಎಲ್ಲಾರನ್ನೂ ಈಗಿಟ್ಟು ನನಗೆ ಯಾಕೆ ಹಿಂಗಾಯ್ತು. ಯಾಕಂದ್ರೆ ನನಗೆ ಕ್ರೀಡೆಲಿ ಬಹಳ ಹುಚ್ಚಿದ್ರಿಂದ, ಆಸಕ್ತಿ ಇದ್ರಿಂದ ನಮ್ ಸ್ಕೂಲ್ ಲೈಫ್ ಇಂದ ನಾನು ಯಾವ ಸ್ಪೋರ್ಟ್ಸ್ ಆಡಕ್ ಆಗ್ತಿರ್ಲಿಲ್ಲ. ನಾನು ಒಂದ್ ಕಡೆ ಸುಮ್ನೆ ಕುತ್ಕೊಬೇಕಾಯ್ತು, ಎಲ್ಲಾರು ಆಟ ಆಡ್ತಾ ಇರೋ ನಾನು ನೋಡ್ಬೇಕಾಯ್ತು. ಅದು ನನಗೆ ಬಹಳ ಹಿಂಸೆ ಆಗ್ತಾ ಇತ್ತು. ಅದು
1: ಸಂಪೂರ್ಣ ದೇಹ ಸ್ವಾಧೀನ ಕಳೆದುಕೊಂತು ಅಂತ ಹೇಳಿದ್ರೆ, ಅದು ಹೇಗೆ ನಿಧಾನವಾಗಿ ನಿಮ್ಗೆ ಕಾಲ್ ಅಷ್ಟೇ ಸ್ವಾಧೀನ ಕಳೆದುಕೊಳ್ಳುವ ಸ್ಥಿತಿಗೆ ಬಂತು ಅಂತ?
0: ಅಲ್ಲಿ ಟ್ರೀಟ್ಮೆಂಟ್ ತಗೊಂಡಲ್ಲ ಮೇಡಮ್, 1 ಇಯರ್ ನಾನು ಹಾಸ್ಪಿಟಲ್ ಇದ್ದಾಗ ಟ್ರೀಟ್ಮೆಂಟ್ ಎಲ್ಲ ಆದ್ಮೇಲೆ ಅಪ್ಪರ್ ಬಾಡಿಗೆ ಸ್ಲೋ ಆಗಿ ಸ್ಟ್ರೆಂತ್ ವರ್ಕ್ ಸ್ಟಾರ್ಟ್ ಆಯ್ತು 1 ಇಯರ್ ಟ್ರೀಟ್ಮೆಂಟ್ ಆದ್ಮೇಲೆ. 1 ಇಯರ್ ಆದ್ಮೇಲೆ ನಾನು ಮನೆಯಲ್ಲೇ ಸ್ವಲ್ಪ ನಾನು ವಾಕ್ ಮಾಡಕ್ ಆಗ್ತಿರ್ಲಿಲ್ಲ, ನಾನು ಹಿಂಗೆ ಬಕ್ಕೊಂಡೆ ಓಡಾಡಬೇಕಾಯ್ತು, ನಾನು ನಿಂತ್ಕೊಳಕ್ ಆಗ್ತಿರ್ಲಿಲ್ಲ.
1: 1 ಇಯರ್ ಬಟ್ ಹಾಸಿಗೆಯಲ್ಲೇ ನೀವು?
0: 1 ಇಯರ್ ಪೂರ್ತಿ ಹಾಸ್ಪಿಟಲ್ ಫುಲ್ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಅಪ್ಪರ್ ಬಾಡಿಗೆ ಒಂದ್ ಸ್ವಲ್ಪ ಒಂದು 40% ಸ್ಟ್ರೆಂತ್ ಬಂತು. ಅದಾದ್ಮೇಲೆ ಡಿಸ್ಚಾರ್ಜ್ ಮಾಡಿ ಮನೆ ಕಳಿಸಿದ್ರು. ಮನೇಲಿ ಒಂದ್ ವರ್ಷ ಎಲ್ಲ ನಾನು ರೆಸ್ಟ್ ಮಾಡಿದ್ಮೇಲೆ ಸೊ ರಿಕವರಿ ಆಗಿ ಅಪ್ಪರ್ ಬಾಡಿ ಸ್ಟ್ರೆಂತ್ ಬಂತು. ಆಮೇಲೆ ಕಾಲಕ್ ಬರಲಿಲ್ಲ, ಅವಾಗ ಇದ ಕಾಲ ಇದೇ ತರ ಸ್ಟ್ರೆಂತ್ ಇಲ್ದಂಗೆ ಹಿಂಗೆ ವಾಕ್ ಮಾಡ್ಕೊಂಡು ಓಡಾಡ್ತಾ ಇದ್ದೆ.
1: 5 ವರ್ಷಗಳ ಕಾಲ ರಾಜ್ಯ ದೇಹದ್ರಾಢ್ಯ ಸ್ಪರ್ಧೆಯ ಚಾಂಪಿಯನ್ ನೀವು. ಆರಂಭಿಕ ಹಂತದಲ್ಲಿ ನೀವು ಬಾಡಿ ಬಿಲ್ಡರ್ ಅಥವಾ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಇದ್ರಾ ನೀವು?
0: ಇಲ್ಲ ಮೇಡಮ್, ನನಗೆ ಬೇರೆ ಯಾವ ಸ್ಪೋರ್ಟ್ಸ್ ಗೊತ್ತಿರಲಿಲ್ಲ. ಬಟ್ ನಮ್ ತಂದೆಯವ್ರು ಏನ್ ಮಾಡಿದ್ರು ಅಂದ್ರೆ, ನನಗೆ ಕಾಲಿಗೆ ಆದ್ಮೇಲೆ ನಾನಾ ತರ ಟ್ರೀಟ್ಮೆಂಟ್, ಇಂಗ್ಲಿಷ್ ಮೆಡಿಸಿನ್ಸ್, ಆಯುರ್ವೇದಿಕ್ಸ್, ದೇವರು ಅದು ಇದು ಏನೇನೋ ನಮ್ ತಂದೆ ಟ್ರೈ ಮಾಡಿದ್ರು, ಏನು ಆಗಲಿಲ್ಲ. ಬಟ್ ಒಬ್ರು ಸಜೆಷನ್ ಮಾಡಿದ್ರು, ಡೈಲಿ ಅವನಿಗೆ ವ್ಯಾಯಾಮ ಮಾಡಿಸಿ ದೇಹಕ್ಕೆ ಸ್ಟ್ರೆಂತ್ ಬರಲಿ, ಕೈ ಕಾಲ್ಗೆಲ್ಲ ಸ್ಟ್ರೆಂತ್ ಬರಲಿ. ಯಾಕಂದ್ರೆ ಎಲ್ಲ ಸ್ಟ್ರೆಂತ್ ಹೋಗ್ಬಿಟ್ಟಿತ್ತು. ನಮ್ ತಂದೆ ರೆಗ್ಯುಲರ್ ಆಗಿ ಡೈಲಿ 6 to 8 o'clock ನನಗೆ ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡಿಸೋರು. ಆಮೇಲೆ ಆ ಮೀನೆಣ್ಣೆ ಅಂತ ಬರುತ್ತೆ, ಆತರ ಎಲ್ಲ ಪ್ರಯತ್ನ ಪಟ್ರು.
1: ಯಾರ್ಯಾರು ಏನೇನ್ ಹೇಳ್ತಾರೆ, ಯಾವ್ದರಿಂದ ಆದ್ರೂ ಆರಾಮಾಗ್ಲಿ ಅನ್ನೋದು ಅವರ ಭಾವನೆ.
0: ಹೌದು, ಹೆಂಗಾರು ನನ್ನ ಮಗ, ನಾನು ಒಬ್ಬನೇ ಮಗ ನಮ್ಮ ತಂದೆಗೆ. ಸೊ ಅವ್ರಿಗೆ ಏನು ಅಂದ್ರೆ, ಮಗ ರಿಕವರಿ ಆಗ್ಲಿ, ಎಲ್ಲರಂತೆ ನಾರ್ಮಲ್ ಆಗಿ ಆಗ್ಲಿ ಅನ್ನೋ ಉದ್ದೇಶ ಆಸೆ ಅವರಿಗೆ. ಬಟ್ ಏನೋ ಟ್ರೈ ಮಾಡಿ, ಬಟ್ ಡೈಲಿ ನನಗೆ ಮೀನೆಣ್ಣೆ ಉಜ್ಜಿ ಎಕ್ಸಸೈಸ್ ಗಳು ಮಾಡಿಸಿ, ಅವಾಗಿಂದ ನಾನು ಎಕ್ಸಸೈಸ್ ಚೆನ್ನಾಗಿ ಎಕ್ಸಸೈಸ್ ಮಾಡ್ತಾ ಬಂದೆ. ಸೊ ಹಾಗಾಗಿ ತುಂಬಾ ಫಿಟ್ಟು ಇದ್ದೆ ನಾನು. ಆಮೇಲೆ ಒಂದು ನನಗೆ 2008 ಅಲ್ಲಿ ನನ್ನ ಫ್ರೆಂಡ್, ನನ್ನ ಬಾಲ್ಯ ಸ್ನೇಹಿತ ಹವಿ ಅಂತ, ಅವನೊಂದು ಜಿಮ್ ಓಪನ್ ಮಾಡ್ತಾನೆ. ಅವನು ನನ್ನ ಫಿಟ್ನೆಸ್ ನೋಡಿ, ನೀನು ನೆಕ್ಸ್ಟ್ ಈ ತರ ಕಾಂಪಿಟೇಷನ್ ಎಲ್ಲ ಇರುತ್ತೆ ಬಾಡಿ ಬಿಲ್ಡಿಂಗ್, ನೀನು ಟ್ರೈ ಮಾಡು ಅಂತ ಅವನು ಸಜೆಸ್ಟ್ ಮಾಡಿ, ಅವನೇ ಕೋಆಪರೇಟ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಜಿಮ್ ವರ್ಕೌಟ್ ಸ್ಟಾರ್ಟ್ ಮಾಡಿಸ್ತಾನೆ. ಆಲ್ರೆಡಿ ಸ್ವಲ್ಪ ಬಿಲ್ಡ್ ಇತ್ತು ನನ್ನ ಬಾಡಿ, ಅಂದ್ರೆ ಬೇಸಿಕಲಿ ಸ್ಟ್ರೆಂತ್ ವರ್ಲಿಂದ ಮಾಡ್ಕೊಂಡಿದ್ ನಾನು ವರ್ಕೌಟ್ ಎಲ್ಲ ಮಾಡಿಸಿ ರೆಡಿ ಮಾಡಿ. ದೊಡ್ಡಬಳ್ಳಾಪುರದವರೊಂದು ಕಾಂಪಿಟೇಷನ್ ನಡೀತು ಬಾಡಿ ಬಿಲ್ಡಿಂಗ್, ನವಚೇತನ ಅಂತ ನಮಗೆ ಟೈಟಲ್ ಕೊಡ್ತಾರೆ ಆ ಬಾಡಿ ಬಿಲ್ಡಿಂಗ್. ಅದ್ರಲ್ಲಿ ಫಸ್ಟ್ ಟೈಮ್ ನನಗೆ ಸಿಲ್ವರ್ ಮೆಡಲ್ ಆಯ್ತು.
1: ಸೊ ಅವಾಗಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಯ್ತು ಅಂತ ಹೇಳಿ?
0: ಖಂಡಿತ, ಅವಾಗಿಂದ ನನಗೆ ಬಹಳ ಇನ್ನೂ ಇಂಟ್ರೆಸ್ಟ್ ಬಂತು, ಸ್ಫೂರ್ತಿ ಬಂತು. ಜನಗಳೆಲ್ಲ ನಮಗೆ ಕೂಗೋದು, ಚಪ್ಪಾಳೆ, ಅಭಿನಂದನೆಗಳು ಸಲ್ಲಿಸ. ಇನ್ನು ಏನಾದ್ರು ನಾನು ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಮಾಡಬೇಕು ಸ್ಪೋರ್ಟ್ಸ್ ಇಂದ ಈ ರೂಟ್ ಇಂದ ಅಂತ ಅಲ್ಲಿ ನಾನು ಟ್ರಾವೆಲ್ ಸ್ಟಾರ್ಟ್ ಆಯ್ತು ಸ್ಪೋರ್ಟ್ಸ್. ಅದಾದ್ಮೇಲೆ ಒಂದು 5 times 5 years ಸ್ಟೇಟ್ ಚಾಂಪಿಯನ್ ಆದೆ. ನನಗೆ ಈ ಪ್ಯಾರಾಒಲಿಂಪಿಕ್ಸ್ ಇರೋದು ನಾಲೆಜ್ ಇರಲಿಲ್ಲ. ಸೊ ಅದ್ರ ಮಾಹಿತಿನೂ ಇರಲಿಲ್ಲ ನನಗೆ, ಈ ತರ ಪ್ಯಾರಾಒಲಿಂಪಿಕ್ಸ್ ಇದೆ ಡಿಸೇಬಲ್ಸ್ಗೆ ನನಗೆ ಮಾಹಿತಿ ಇರಲಿಲ್ಲ. ಇದ್ದೀರಾ ನಾನು ಆಗ್ಲೇ ಈ ಪ್ಯಾರೆಂಟ್ಸ್ಗೆ ಎಂಟ್ರಿ ಕೊಡ್ತಾ ಇದ್ದೆ.

0: ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ನಾನು ಸರ್ಕಾರಿ ನೌಕರ ಆಗಿರೋದ್ರಿಂದ ನಮ್ದು ಕ್ರೀಡಾಕೂಟ ನಡೀತಾ ಇತ್ತು ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ. ನಾನು ಅದನ್ನ ನೋಡ್ಲಿಕ್ಕೆ ಬಂದಿದ್ದೆ. ಆಗ ನನ್ನ ಜೊತೆ ಬಾಡಿ ಬಿಲ್ಡಿಂಗ್ ಮಾಡಿರೋರೆಲ್ಲ ಅಲ್ಲಿ ಓಡಾಡ್ತಾ ಇರು. ನಾನು ಏನ್ ಇಷ್ಟೊಂದ್ ಜನ ಹ್ಯಾಂಡಿಕ್ಯಾಪ್ಸ್ ಈ ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ಅನ್ಬಿಟ್ಟು ಹೋಗಿ ಅಲ್ಲಿ ಕಮಿಟಿ ಏನೋ ಕುಂತಿದ್ರು. ಕೇಳಿದೆ ಏನ್ ಸರ್ ಇದು ಅಂತ. ಈ ತರ ಪ್ಯಾರಾಲಿಂಪಿಕ್ಸ್ ಅಂದ್ರೆ ಏನು? ಪ್ಯಾರಾಲಿಂಪಿಕ್ಸ್ ಅಂದ್ರೆ ಈ ತರ ಡಿಸೇಬಲ್ಸ್ ಗೆಲ್ಲ ಅಥ್ಲೆಟಿಕ್ಸ್ ಎಲ್ಲ ಇವೆಂಟ್ಸ್ ಇರುತ್ತೆ ಅಂದ್ರೆ ಅವಾಗ ನನಗೆ ಅದು ಗೊತ್ತಾಗಿದೆ, ಅವೇರ್ನೆಸ್ ಬಂದಿದ್ದು ಈ ತರ ಪ್ಯಾರಾಲಿಂಪಿಕ್ಸ್ ಇದೆ ಡಿಸೇಬಲ್ಸ್ ಗೆ ಅಂತ. ಆಮೇಲೆ ಕೇಳಿದೆ ಅವ್ರನ್ನ, ನಾನು ಈ ತರ ಪಾರ್ಟಿಸಿಪೇಟ್ ಮಾಡೋದು ಮಾಡಬಹುದು ಅಂದ್ರು. ಪ್ಯಾರಾಲಿಂಪಿಕ್ಸ್ ಬಗ್ಗೆ ಐಡಿಯಾನು ಇಲ್ಲ, ಶಾರ್ಟ್ ಬಿಟ್ಟು ನಂಗೆ ಹೆಂಗೆ ಹೋಲ್ಡ್ ಮಾಡಬೇಕು ಅದು ಟೆಕ್ನಿಕ್ಸ್ ಏನು ಗೊತ್ತಿಲ್ಲ. ನಾನು ಎಂಟ್ರಿ ಕೊಟ್ಟು ಎಂಟ್ರಿ ಎಲ್ಲ ಆದ್ಮೇಲೆ 2 ಡೇಸ್ ಆಮೇಲೆ ಇತ್ತು. ಆಮೇಲೆ ಹೋಗಿ ಬೆಳಗಿಂದ ಸಾಯಂಕಾಲ ಗಂಟು ನೋಡಿದೆ ನಾನು 2 ಡೇಸ್ ಇವೆಂಟ್ ನಡೀತಾ ಇತ್ತು. ಯಾರು ಯಾವ ತರ ಥ್ರೋ ಮಾಡ್ತಾರೆ, ಡಿಸ್ಕಸ್ ಹೆಂಗ್ ನಿಲ್ಸಿದ್ದಾರೆ, ನಮ್ಮ ಡಿಸೇಬಲ್ಸ್ ಯಾಕೆ ಕುತ್ಕೊಂಡು ಥ್ರೋ ಮಾಡ್ತಾರೆ, ಅದು ನನಗೆ ನಾಲೆಜೇ ಇಲ್ಲ. ಅದು ನಾನು ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ಅಂತ ವೆರೈಟಿ ಡಿಸಬಿಲಿಟೀಸ್ ನೋಡಿದೆ. ನಾನು ಎಷ್ಟೋ ಸಲ ಬೇಜಾರಾಗ್ತಿತ್ತು, ನಾನು ಹಿಂಗಿದ್ದೀನಿ ಅಂತ ಮುಜುಗರ ಇರ್ತಿತ್ತು. ಅಲ್ಲಿ ನನಗೆ ಅವತ್ತು ಮುಜುಗರ ಹೋಯಿತು, ಯಾಕಂದ್ರೆ ನನಗಿಂತ ತೀರಾ ಡಿಸಬಿಲಿಟಿ ಇರೋರು ತಮ್ಮ ಕೆಲಸ ತಾವೇ ಮಾಡ್ಕೊಳಕ್ ಆಗದಂತ ಡಿಸಬಿಲಿಟೀಸ್ ನೆಲ್ಲ ನೋಡಿ ಮೇಲೆ ನಾನು ದೇವರಲ್ಲಿ ನನ್ನ ದೇವರು ಎಷ್ಟೋ ನನ್ನ ಚೆನ್ನಾಗಿಟ್ಟು ಅವತ್ತು ಒಂದು ಹೌದು ಅವತ್ತು ನನಗೆ ಒಂದು ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಬಂತು. ನಾನು ಇನ್ನು ಈ ಕ್ಷೇತ್ರದಲ್ಲಿ ಏನಾದ್ರು ಮಾಡಿ ನಮ್ಮ ದೇಶಕ್ಕೆ ಇದೆ ರಾಜ್ಯಕ್ಕೆ ಅಲ್ಲಿ ಚಾನ್ಸ್ ಇದೆ, ನೆಕ್ಸ್ಟ್ ದೇಶಕ್ಕೆಲ್ಲ ಹೋಗಕ್ಕೆ ಬೇರೆ ರಾಜ್ಯದಲ್ಲೂ ಪಾರ್ಟಿಸಿಪೇಟ್
1: ಮಾಡ್ತೀನಿ.
0: ಸೊ ಹಾಗಾಗಿ ಇದು ಒಂದು ದಾರಿ ಸಿಕ್ತು ಅಂತ ನಾನು ಅದನ್ನ ಅಲ್ಲಿಂದ 2013 ಇಂದ ನಾನು ಪ್ಯಾರಾ ಅಥ್ಲೆಟಿಕ್ಸ್ ಗೆ ನಾನು ಎಂಟ್ರಿ ಕೊಟ್ಟಿದ್ದು.
1: ಪ್ಯಾರಾ ಸ್ಪೋರ್ಟ್ಸ್ ಜಾವ್ಲಿನ್ ಥ್ರೋ, ಡಿಸ್ಕಸ್ ಥ್ರೋ, ಶಾರ್ಟ್ ಪುಟ್ ನಲ್ಲೂ ಕೂಡ 3 ವರ್ಣದ ಪದಕಗಳನ್ನ ಪಡೆದಿದ್ದೀರಿ. ಇಷ್ಟೊಂದು ಕ್ರೀಡೆಯಲ್ಲಿ ದಣಿ ಮರೆಯದೆ ಉತ್ಸಾಹದಿಂದ ತೊಡಗಿಸಿಕೊಂಡಿದ್ದು ಹೇಗೆ ನೀವು ಅಂತ, ನಿಮ್ಮ ಚುರುಕುತನದ ಗುಟ್ಟೇನು ಅಂತ.
0: ಕಾಂಪಿಟೇಷನ್ ಹೋದಾಗ ಮೇಡಮ್ ಆ ಇಯರ್ ಅಲ್ಲೇ ಎಚ್ ಎನ್ ಗಿರೀಶ್ ಅಂತ ಅವರು ಒಲಿಂಪಿಕ್ ಅಲ್ಲಿ ಮೆಡಲಿಸ್ಟ್, 2012 ಅಲ್ಲಿ ಅವರು ಮೆಡಲ್ ಆಗಿತ್ತು. 2013 ಅವರೇ ಅಥ್ಲೆಟಿಕ್ಸ್ ಆರ್ಗನೈಸ್ ಮಾಡಿದ್ರು, ಅದು ನನಗೆ ಗೊತ್ತಿಲ್ಲ. ಸೊ ಅವತ್ ಗಿರೀಶ್ ಅವರು ಕ್ರೌಡ್ ತುಂಬಾ ಓಡಾಡ್ತಿದ್ರು, ಎಲ್ಲರಿಗೂ ಪ್ರಶಸ್ತಿ ನೀಡ್ತಿದ್ರು ಮೆಡಲ್ ಗೆದ್ದವರಿಗೆ. ಆವಾಗ ನಾನು ಕೇಳಿದೆ ಯಾರು ಇವರು ಗಿರೀಶ್ ಅಂದಾಗ, ಇವರು ಒಲಿಂಪಿಕ್ ಮೆಡಲಿಸ್ಟ್, ಅರ್ಜುನ ಅವಾರ್ಡಿ, ನಮ್ಮ ದೇಶಕ್ಕೆ ಒಲಿಂಪಿಕ್ ಅಲ್ಲಿ ಮೆಡಲ್ ತಂಗ. ಅವಾಗ ಇನ್ಸ್ಪೈರ್ ಆಯ್ತು ನನಗೆ. ಸೊ ನಾನು ಗಿರೀಶ್ ಅವ್ರ ತರ ಒಂದು ದೇಶಕ್ಕೆ ಏನಾದ್ರು ಸಾಧನೆ ಮಾಡೋಕ್ಕೂ ಗಿರೀಶ್ ಅವ್ರದ್ದು ಇನ್ಸ್ಪಿರೇಷನ್ ಸಿಕ್ತು ನನಗೆ ರೋಲ್ ಮಾಡೆಲ್ ಆಗಿ. ಸೊ ಹಾಗಾಗಿ ಅವತ್ತಿಂದ ಏನಾದ್ರು ಅಚೀವ್ ಮಾಡಬೇಕು ಅಂತ ತುಂಬಾ ಆಸಕ್ತಿ ಬಂದು ಆಮೇಲೆ ಕಂಟ್ರೋಲ್ ಸ್ಟೇಡಿಯಂ ಮೇಲೆ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ನಮಗೆ ಸತ್ಯನಾರಾಯಣ ಅಂತ ಇದಾರೆ ಪ್ಯಾರಾಲಿಂಪಿಕ್ ಕಮಿಟಿ ಆಫ್ ಇಂಡಿಯಾ ಚೀಫ್ ಕೋಚ್ ಅವರು, ಅವರು ಬಹಳ ಬ್ಯಾಕ್ ಗ್ರೌಂಡ್ ಇಂದ ನಮಗೆ ಸಪೋರ್ಟ್ ಮಾಡಿದ್ಮೇಲೆ ಸೊ ನಾನು ಸ್ಟಾರ್ಟೆಡ್ ಪ್ರಾಕ್ಟೀಸ್ ಇನ್ ಕಂಟ್ರೋಲ್ ಸ್ಟೇಡಿಯಂ. ಸೊ ಅದಾದ್ಮೇಲೆ ಆ ಪರ್ಫಾರ್ಮೆನ್ಸ್ ಮೇಲೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ನನ್ನ ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಗೆ ಸೆಲೆಕ್ಟ್ ಮಾಡಿದ್ರು ನ್ಯಾಷನಲ್ ಪರ್ಫಾರ್ಮೆನ್ಸ್ ಮೇಲೆ.
1: ಸರ್ ಯಾವ ವಿಭಾಗ ಸರ್? ಡಿಸ್ಕಸ್ರು
0: ಜಾವ್ಲಿನ್ ಎರಡು ಸೆಲೆಕ್ಟ್ ಆಯ್ತು, ಶಾರ್ಟ್ ಪುಟ್ ಆಗಿಲ್ಲ. ಡಿಸ್ಕಸ್ ಜಾವ್ಲಿನ್ ಆಯ್ತು. ಜಾವ್ಲಿನ್ ಅಲ್ಲಿ ನನಗೆ ಅಲ್ಲಿ ಏನಾಯ್ತು ಅಂದ್ರೆ ದುಬೈಲಿ 2 ಇವೆಂಟ್ ಇತ್ತು, ಒಂದು ಶಾರ್ಜಾದಲ್ಲಿ ಇನ್ನೊಂದು ದುಬೈದಲ್ಲಿ. ಆರ್ಗನೈಸರ್ಸ್ ಬೇರೆ ಬೇರೆ, ಕಾಂಪಿಟೇಷನ್ ಬೇರೆ ಬೇರೆ, ಅಂದ್ರೆ ಅಟ್ ಎ ಟೈಮ್ ಹಿಂದೆ ಮುಂದೆನೆ ಇತ್ತು. 3 ಡೇಸ್ ಜಾಯಿಂಟ್ಲಿ ಇತ್ತು ಅದು. ದುಬೈಲ್ ನಡೆದಾಗ ನನಗೆ ಜಾವ್ಲಿನ್ ಅಲ್ಲಿ ಬ್ರಾಂಜ್ ಮೆಡಲ್ ಆಯ್ತು. ಸೊ ಇನ್ 3 ಡೇಸ್ ಬಿಟ್ಟು ಶಾರ್ಜಾದವರು ಇನ್ನೊಂದು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ರು. ಆವಾಗ ನಾನು ಒಂದು ಅನ್ಕೊಂಡೆ, ನಮ್ಮ ದೇಶಕ್ಕೆ ಏನಾದ್ರು ಒಂದು ಗೋಲ್ಡ್ ಮೆಡಲ್ ತರಬೇಕು, ನಾನು ಬ್ರಾಂಜ್ ತಂದಿನಿ, ಬೇರೆ ದೇಶದ್ದು ಫ್ಲಾಗ್ ಹಾಕಿ ನ್ಯಾಷನಲ್ ಅಂತ ಹಾಕುವಾಗ ಬೇಜಾರಾಗ್ತಿತ್ತು. ಅಯ್ಯೋ ನಮ್ಮ ದೇಶದ್ದು ಇನ್ನು ಆವಾಗ ಇನ್ನು ಯಾರ್ದು ಮೆಡಲ್ ಆಗಿರಲಿಲ್ಲ ನಮ್ಮ ಇಂಡಿಯಾದವ್ರದ್ದು. ಸೊ ಅದರಲ್ಲಿ ಎಸ್ಪೆಷಲಿ ಕರ್ನಾಟಕದಿಂದ ಒಬ್ಬರಿಗೂ ಆಗಿರಲಿಲ್ಲ. ಸೊ ನನಗೆ ಒಬ್ಬನಿಗೆ ಬ್ರಾಂಜ್ ಆಗಿತ್ತು. ನಾನು ನಮ್ಮ ಕೋಚ್ ಗೆ ಎಲ್ಲ ಮೀಟಿಂಗ್ ಮಾಡ್ಬೇಕು, ಹೇಳಿ ಸರ್ ಏನಾರು ಮಾಡಿ ಸರ್ ಗೋಲ್ಡ್ ತರ್ತೀನಿ ಸರ್ ಅಂತ ಅವರೆಲ್ಲ ಪ್ರೇರಣೆ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಮಾಡು ಅಂದಾಗ ನನಗೆ ಒಂದು ಛಲ ಇತ್ತು. ನಾನು ನನ್ನಿಂದ ನನ್ನ ದೇಶಕ್ಕೆ ಒಂದು ನ್ಯಾಷನಲ್ ಅಂತ ಮಾಡಿಸ್ಬೇಕು, ದುಬೈಲಿ ನಮ್ಮ ಫ್ಲಾಗ್ ಟಾಪ್ ಅಲ್ಲಿ ಇರಬೇಕು ಅಂತ. ಅವತ್ತೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಪ್ರೆಷರ್ ಹಾಕಿ ಶಾರ್ಜಾದಲ್ಲಿ ಇನ್ನೊಂದು ಕಾಂಪಿಟೇಷನ್ ಅಟೆಂಡ್ ಮಾಡಿದಾಗ ಅಲ್ಲೇ ಗೋಲ್ಡ್ ಮೆಡಲ್ ಆಯ್ತು ನನಗೆ.
1: ನೋಡಿ, ಅಭಿನಂದನೆಗಳು. ಅದೊಂಥರ ಪ್ರೇರಣೆ ಆಗಿರ್ಬೇಕಂದ್ರೆ ಎಲ್ಲರೂ ನ್ಯಾಷನಲ್ ಆಂಥಮ್ ತಮ್ಮ ದೇಶದ್ದು ಹೇಳುವಾಗ, ಹಾಗೆ ದೇಶ ಧ್ವಜ ಹಾರುವಾಗ ನಮ್ದು ತ್ರಿವರ್ಣ ಹಾರಬೇಕು ಅಂತ ನಿಮ್ಮಲ್ಲಿ ಛಲ ಹುಟ್ಟಿತು.
0: ಎಲ್ಲರಿಗೂ ಛಲ ಇರುತ್ತೆ ಮೇಡಮ್, ನಮ್ಮ ದೇಶದ ಬಾಟ ನಮ್ಮಿಂದ ಅದು ಫ್ಲಾಗ್ ನ ನಾವು ನ್ಯಾಷನಲ್ ಆಂಥಮ್ ಪ್ಲೇ ಮಾಡಿದ್ಮೇಲೆ ಫ್ಲಾಗ್ ನ ಇದು ಮಾಡೋದು ನಮ್ಗೆಲ್ಲರಿಗೂ ಅದೊಂದು ಆಸೆ ಇರುತ್ತೆ. ಆಮೇಲೆ ಅದು ಫ್ಲಾಗ್ ಏರ್ಬೇಕಾದ್ರೆ ಖಂಡಿತ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಅಳ್ತಾರೆ, ನೀವು ಕಾಮನ್ ಆಗಿ ನೋಡ್ತೀರ,
1: ನೀವು ಈಗ ಹೇಳುವಾಗ ಸಹಿತ ಕಣ್ಣಲ್ಲಿ ನೀರು ಜಿನಕ್ತಾ ಇದೆ.
0: ಅವಾಗ ಅದ್ ಏನಕ್ಕೆ ಬರುತ್ತೆ ಅಂದ್ರೆ ಮೇಡಮ್, ನಾವ್ ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ವಿ, ಎಷ್ಟೆಷ್ಟು ಕಷ್ಟಪಟ್ಟಿದ್ವಿ ಆ ಮೆಡ್ಲ್ ಗೆಲ್ಬೇಕಾದ್ರೆ,
1: ಅದೆಲ್ಲ ಕಣ್ಣು ಮುಂದೆ
0: ಬಂದಾಗ ಅದು ಸಾರ್ಥಕತೆ ಆಯ್ತು. ಆಮೇಲೆ ನಮ್ಮಿಂದ ಒಂದು ಸಾಸಿವೆ ಕಾಳಗಿಂತ ಸಾಸಿವೆ ಕಾಳಷ್ಟು ಒಂದು ದೇಶ ಸೇವೆ ಮಾಡಿದೀವಿ ಅನ್ನೋ ಒಂದು ಆತ್ಮತೃಪ್ತಿ ನಮ್ಮಲ್ಲಿ ಅವತ್ತು ಕಾಡುತ್ತೆ. ಅದು ಅದೇ ಅವೆಲ್ಲ ಕಣ್ಮುಂದೆ ಬಂದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮ್ಗೆ ಕಣ್ಣೀರ್ ಬರುತ್ತೆ.
1: ಅದೊಂಥರ ಹೆಮ್ಮೆಯ ವಿಷಯ, ದೇಶಕ್ಕೂ ಕೂಡ ನೀವು ಹೆಮ್ಮೆ ಅಂತ ಹೇಳಬಹುದು.
0: ಇಡೀ ನಮ್ಮ ಟೀಮೇ ಖುಷಿ ಪಟ್ಟು ಬಿಡ್ತು ಮೇಡಮ್, ಯಾಕಂದ್ರೆ ಇನ್ ಮೆಡಲ್ ಯಾರಿಗೂ ಇನ್ನು ಆಗಿರ್ಲಿಲ್ಲ. ನನ್ನ ಮೆಡಲ್ ಆದಾಗ, ನನ್ನ ಮೆಡಲ್ ಆದ್ಮೇಲೆ ಸುಮಾರು ಜನಕ್ಕೆ ಸ್ವಲ್ಪ ಜನ ನಾರ್ತ್ ಅವ್ರಿಗೆ ಆಯ್ತು, ಸೌತ್ ಇಂಡಿಯಾಗ ಒಂದು ಮೆಡಲ್ ಇಲ್ಲ, ನಂದೇ ಫಸ್ಟ್ ಮೆಡಲ್ ಆಗಿದ್ದು. ಸೊ ಹಾಗಾಗಿ ನಮ್ ಸೌತ್ ಇಂಡಿಯಾ ನಮ್ ಟೀಮ್ ಕೋಚ್ ಎಷ್ಟು ಖುಷಿ ಪಟ್ರು ಅಂದ್ರೆ, ಆ ಖುಷಿ ಅದ್ ನೋಡಿದಾಗ ನಮ್ಗೆ ಇನ್ನೂ ಅದಕ್ಕಿಂತ ಖುಷಿ ಆಗೋದು. ನನ್ನಿಂದ ಇಷ್ಟು ಖುಷಿ ಆಯ್ತಲ್ಲ, ನಮ್ ದೇಶಕ್ಕೆ ನಮ್ಮ ಸೌತ್ ಇಂಡಿಯನ್ಸ್ ಗೆ ಮೆಡಲ್ ಬಂದಾಗ ಎಷ್ಟು
1: ಸಾರ್ಥಕತೆಯ ಮನೋಭಾವ.
0: ಹೌದು, ಬಹಳ ಖುಷಿ ಆಯ್ತು. ಅದಾದ್ಮೇಲೆ ನಾನು 3 ಏಷ್ಯನ್ ಗೇಮ್ಸ್, ವರ್ಲ್ಡ್ ಚಾಂಪಿಯನ್ಶಿಪ್, ಕಾಮನ್ವೆಲ್ತ್, ಏಷ್ಯನ್ ಚಾಂಪಿಯನ್ಶಿಪ್.
1: ಸೊ ನೀವು ಇಷ್ಟೆಲ್ಲಾ ಕ್ರೀಡೆಯಲ್ಲಿ

0: ಆಗಿದ್ದು. ಫೆನ್ಸಿಂಗ್ ಯಾವಾಗ ಆಯ್ಕೆ ಮಾಡ್ಕೊಂಡ್ರಿ, ಮತ್ತೆ ಇದೊಂದು ಸಮರ ಕಲೆ ಅಂತ ಹೇಳ್ಬೋದು, ಇದು ಕ್ರೀಡೆಯಾಗಿದ್ದು ಹೇಗೆ ಅಂತ?
1: ಅಥ್ಲೆಟಿಕ್ಸ್ ಅಲ್ಲಿ ಫೆನ್ಸಿಂಗ್ ಅಲ್ಲಿ ಯಾರು ಇರಲಿಲ್ಲ ನಮ್ ಕರ್ನಾಟಕದಿಂದ, ಒಬ್ಬರೇ ಒಬ್ಬರೇ ಇದ್ರು. ಸೊ ಫೆನ್ಸಿಂಗ್ ಅಲ್ಲಿ ನಂದು ಹ್ಯಾಂಡ್ಸ್ ಎಲ್ಲ ತುಂಬಾ ಉದ್ದ ಇರೋದ್ರಿಂದ ಫೆನ್ಸಿಂಗ್ ಎಷ್ಟು ನಾವು ಉದ್ದ ಇರುತ್ತೋ ನಮ್ಗೆ ಹ್ಯಾಂಡ್, ಸೊ ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಫೆನ್ಸಿಂಗ್ ಅಲ್ಲಿ. ಸೊ ಅಲ್ಲೊಬ್ರು ತಿಮ್ಮಣ್ಣ ಅಂತ ಇದ್ರು, ಅವರು ರಾಘು ನೀನ್ ಅಥ್ಲೆಟಿಕ್ಸ್ ಗಿಂತ ಫೆನ್ಸಿಂಗ್ ಅಲ್ಲಿ ನಿನಗೆ ಬಹಳ ಅಡ್ವಾಂಟೇಜ್ ಇದೆ, ನಿಂದು ಲಾಂಗ್ ಇರೋದ್ರಿಂದ ಹ್ಯಾಂಡ್ಸ್, ಸೊ ಬೇಗ ರೀಚ್ ಆಗುತ್ತೆ, ಪಾಯಿಂಟ್ಸ್ ಗಳು ಬರುತ್ತೆ, ಇದನ್ನು ಮಾಡಿದ್ರು. ಆಮೇಲೆ ನಾನೇನ್ ಮಾಡಿದೆ, ಸೈಮಿಂಟೇಸ್ಲಿ ಒಂದ್ 3 ಡೇಸ್ ಅಥ್ಲೆಟಿಕ್ಸ್, ಒಂದ್ 3 ಡೇಸ್ ಫೆನ್ಸಿಂಗ್, ಕಂಟಿನ್ಯೂಸ್ಲಿ ಮಾಡ್ಕೊಂಡ್ ಬರ್ತಾ ಇದೆ. ಅಂದ್ರೆ ಮೈನ್ ಫೋಕಸ್ ನಾನು ಅಥ್ಲೆಟಿಕ್ಸ್ ಅಲ್ಲೇ ಇದ್ದೆ, ಅಡಿಷನಲ್ ಆಗಿ ಫೆನ್ಸಿಂಗ್ ಮಾಡ್ಕೊಂಡ್ ಬರ್ತಾ ಇದೆ, ಅಷ್ಟು ಫೋಕಸ್ ಆಗಿರಲಿಲ್ಲ ನಾನು. ಆಮೇಲೆ ಒಂದ್ ಸ್ವಲ್ಪ ಒಂದು 5-6 ಇಯರ್ಸ್ ಆದ್ಮೇಲೆ ನನಗೆ ಏಷ್ಯನ್ ಗೇಮ್ಸ್ ಅಲ್ಲಿ ಶೋಲ್ಡರ್ ಇಂಜುರಿ ಆಗೋದು. ಸೊ ಶೋಲ್ಡರ್ ಇಂಜುರಿ ಆದ್ಮೇಲೆ ಏನ್ ಮಾಡ್ ನಮ್ ಕೋಚ್, ಇಲ್ಲ ಇನ್ನ ಇದು ಕ್ವಿಟ್ ಮಾಡ್ಬಿಡು, ಯಾಕಂದ್ರೆ ಶೋಲ್ಡರ್ ಇಂಜುರಿಯಿಂದ ಆ ಪರ್ಫಾರ್ಮೆನ್ಸ್ ಆಗಲ್ಲ ಅಂತ ಹೇಳಿ ನಾನು ಕ್ವಿಟ್ ಮಾಡ್ಬಿಟ್ಟೆ. ಆಕ್ಚುಲಿ ಇದು ಹ್ಯಾಂಡ್ ಬ್ಯಾಗ್ ಎತ್ತಿ ಆಡೋಂಗಿಲ್ಲ, ಈ ಮೂಮೆಂಟ್ ಅಲ್ಲಿ ಆಡ್ಬೇಕು ಫೆನ್ಸಿಂಗ್. ಕೆಲವ್ರು ಏನ್ ಮಾಡ್ತಾರೆ, ಈ ನ್ಯಾಷನಲ್ಸ್ ಅಲ್ಲಿ ಬ್ಯಾಕಿಂದ ಎತ್ತಿ ಹಿಂಗೆ ಜೋರಾಗಿ ಬೀಟ್ ಮಾಡ್ಬಿಡ್ತಾರೆ, ಅವಾಗ ಏನಾಗುತ್ತೆ, ಈ ಬಾಗ್ಗಳಿಗೆಲ್ಲ ಏಟ್ ಆದ್ರೆ ಸೊ ನಿಮ್ಗೆ ಸಿಕ್ಕಾಬಟ್ಟೆ ಹೇಟ್ ಆಗುತ್ತೆ, ಆಮೇಲೆ ಎಲ್ಲ ಓಪನ್ ಆಗ್ಬಿಡುತ್ತದೆ. ನಿಯಮಗಳಿದೆ, ಇದೆ ಇದೆ. ಅದೇ ಅವ್ರಿಗೆ ಆ ಟೈಮ್ ಅಲ್ಲಿ ಎಲ್ಲ ಕಾರ್ಡ್ ರೆಡ್ ಕಾರ್ಡ್ ತೋರಿಸ್ತಾರೆ, ಬಟ್ ಅಷ್ಟಲ್ಲಿ ನಾವು ವೀಕ್ ಆಗ್ಬಿಟ್ಟಿರ್ತೀವಿ, ಯಾಕಂದ್ರೆ ಏಟ್ ಆಗಿರುತ್ತೆ ನಮ್ಗೆ.
0: ಮುಂದೆ ನಿಮ್ಮ ಕ್ರೀಡಾ ಭವಿಷ್ಯನೇ ಹಾಳಾಗುತ್ತೆ,
1: ಕ್ರೀಡಾ ಭವಿಷ್ಯ. ಮತ್ತೆ ಆ ಕಾಂಪಿಟೇಷನ್ ತಿರ್ಗಾ ಮೆಡಲ್ ಮಾಡಕ್ ಕಷ್ಟ, ಪಾಯಿಂಟ್ಸ್ ತೆಗಿಯಕ್ಕೆ ಆಗಲ್ಲ, ಯಾಕಂದ್ರೆ ಬಾಡಿ ಪೇನ್ ಆಗ್ಬಿಟ್ರೆ. ಅದಕ್ಕೆ ತುಂಬಾ ಫ್ಲೆಕ್ಸಿಬಲ್ ಇರ್ತದೆ, ಅದೇನೋ ಜೋರಾಗಿ ಹೊಡೆದಾಗ ಏನಾಗುತ್ತೆ, ಆಟೋಮೆಟಿಕ್ ಪೇನ್ ಸೀಳ್ಕೊಂಡು ಇಲ್ಲೆಲ್ಲ ಹಾಕಿರ್ತೀವಿ, ಆದ್ರೂ ವೇಟ್ ಆಗುತ್ತೆ. ಈ ಹ್ಯಾಂಡ್ ಬಾಗ್ಗಳಲ್ಲಿ ಏನಾದ್ರು ಬಿತ್ತು ಅಂದ್ರೆ ಅದು ನಾವು ಪೇನ್ ತಡೆಯೋದಕ್ಕೆ ಆಗೋದಿಲ್ಲ, ಯಾಕೆ ಇಲ್ಲೆಲ್ಲ ಹೋದ್ರೆ ನಾವು ತಿರುಗಿ ಹೋಲ್ಡ್ ಮಾಡಕ್ ಕಷ್ಟ ಆಗುತ್ತೆ. ಸೊ ಅಷ್ಟು ಆಟೋಮೆಟಿಕ್ ಪಾಯಿಂಟ್ಸ್ ನಾವು ತೆಗಿಯಕಲ್ಲ, ಆಟೋಮೆಟಿಕ್ ಆಪೋಸಿಟ್ ಹೋಗ್ಬಿಡುತ್ತೆ ಅಪೋನೆಂಟ್ ಗೆ. ಸೊ ಈ ತರ ಎಲ್ಲ ಇದೆ. ಬಟ್ ನನಗೆ ಫೆನ್ಸಿಂಗ್ ಕತ್ತಿ ವರ್ಷ ಅಲ್ಲ ಮೇಡಮ್, ಹಾಗಾಗಿ ಅದು ಏನೋ ಒಂಥರ ಇಂಟ್ರೆಸ್ಟ್ ಜಾಸ್ತಿ. ಕತ್ತಿ ವರ್ಷ ಒಂದು ನಾವು ಯುದ್ಧ ಮಾಡದಂಗೆ ಇರುತ್ತದೆ ಕತ್ತಿ ವರ್ಷ ಅಂದ್ರೆ, ಸಮರ ಕಲೆ. ಹೌದು, ಕರೆಕ್ಟ್. ಹಾಗಾಗಿ ಅದ್ರ ಮೇಲೂ ಇಂಟ್ರೆಸ್ಟ್ ಇತ್ತು. ಸೊ ಅದಾದ್ಮೇಲೆ ಇದು ಕ್ವಿಟ್ ಮಾಡಿ ನಾನು ಫೆನ್ಸಿಂಗ್
0: ಸಂಪೂರ್ಣವಾಗಿ
1: ಫೆನ್ಸಿಂಗ್ ಅಲ್ಲೇ ತೊಡಸ್ಕೊಂಡ್ವಿ. ಈಗ 2022 ಕಾಮನ್ವೆಲ್ತ್ ಅಲ್ಲೂ ಪ್ರತಿಷ್ಠಿತ ಅದು 4 ಇಯರ್ಸ್ ಅನ್ಸ್ ನಡೆಯುತ್ತೆ ಮೇಡಮ್ ಕಾಮನ್ವೆಲ್ತ್. ನಮ್ದು ಮತ್ತೆ ಏಬಲ್ ಬಾಡಿ ಒಟ್ಟಿಗೆ ನಡೆಯುತ್ತೆ ಯಾವಾಗಲೂ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್. ಈ ಬಾರಿಯೂ ಅಷ್ಟೇ, ನಾನು ನೈಜೀರಿಯಾದ ಹೋದಾಗಲೂ ನಮ್ಮ ಇಂಡಿಯಾದಿಂದ ಸುಮಾರು ನಾರ್ಮಲ್ ಫೆನ್ಸರ್ಸ್, ಡಿಸೇಬಲ್ ಫೆನ್ಸರ್ಸ್ ಎಲ್ಲ ಒಟ್ಟಿಗೆ ನಡೀತು ಕಾಂಪಿಟೇಷನ್.
0: ಹೇಗೆ ಸರ್ ಈ ಕ್ರೀಡೆ ಅಂದ್ರೆ, ಎಷ್ಟು ವಿಭಾಗ ಇದೆ ಇದರಲ್ಲಿ?
1: ಮೇಡಮ್ ಇದರಲ್ಲಿ 3 ವೆರೈಟಿ ವೆಪನ್ಸ್ ಬರುತ್ತೆ. ಒಂದು ಸೆಬರ್, ಇನ್ನೊಂದು ಇಪ್ಪಿ, ಇನ್ನೊಂದು ಫಾಯಿಲ್ ಅಂತ. 3 ವೆರೈಟೀಸ್ ವೆಪನ್ಸ್ ಬರುತ್ತೆ. ನಾನು ಇಪ್ಪಿ ಸಬರ್ ನಂದು ಮೇನ್ ಫೇವರೇಟ್. ಸೊ ಇಪ್ಪಿಲಿ ನನಗೆ ಕಂಟಿನ್ಯೂಸ್ಲಿ ಮೆಡಲ್ ಆಗ್ತಿತ್ತು ಮೇಡಮ್, ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ಸ್.
0: ರಾಘವೇಂದ್ರ ಅವರೇ, ನಿಮ್ಮ ಮೊದಲ ಫೆನ್ಸಿಂಗ್ ಸ್ಪರ್ಧೆ ನೆನಪಿಸಿಕೊಳ್ಳೋದಾದ್ರೆ ಈಗ
1: 2013 ಅಲ್ಲೇ ಮೇಡಮ್, ಅದನ್ನು ಅದು ಫಸ್ಟ್ ನ್ಯಾಷನಲ್ಸ್. ಅವತ್ತು ಕೂಡ ನಾನೇ ಫಸ್ಟ್ ಗೋಲ್ಡ್ ಮೆಡಲ್ ನ್ಯಾಷನಲ್ಸ್ ಅಲ್ಲಿ.
0: ಮೊದಲಿಗೆ ಗೋಲ್ಡ್ ಮೆಡಲ್
1: ಟೀಮ್ ಅಲ್ಲಿ ಫಸ್ಟ್ ಬ್ರಾಂಜ್ ಆಗಿತ್ತು ಇಂಡಿವಿಜುವಲ್, ಅದಾದ್ಮೇಲೆ ಗೋಲ್ಡ್ ಆಯ್ತು ಮೇಡಮ್. ಸೊ ಅಲ್ಲೂ ನಾನೇ ಫಸ್ಟ್ ಆ ನ್ಯಾಷನಲ್ಸ್ ಅಲ್ಲಿ ಗೋಲ್ಡ್ ಮಾಡಿದ್ದು. ಅದು ಅಂತ ನಮ್ಗೆ ಮರೆಯಲಾಗದಂತ ದಿನ ಅದು, ಯಾಕಂದ್ರೆ ಫಸ್ಟ್ ಮೆಡಲ್ ಅಲ್ಲ ನಮ್ಗೆ.
0: ಫೆನ್ಸಿಂಗ್ ಆಯ್ದುಕೊಂಡ ನಂತರ ಮೊದಲ ಪದಕ ಅದು?
1: ಹೌದು, ಖಂಡಿತ. ನಮ್ಗೆ ದಬಾನ್ ಸಿಂಗ್ ಅಂತ ಕಂಟ್ರೋಲ್ ಸ್ಟೇಡಿಯಂ ಅಲ್ಲಿ ಇದಾರೆ, ಅವರು ನಮ್ಗೆ ತುಂಬಾ ಅದ್ಭುತವಾದಂತ ಕೋಚಿಂಗ್ ಕೊಟ್ರು. ಅವ್ರ ಕೋಚಿಂಗ್ ಸಪೋರ್ಟ್ ಮಾಡಿದ್ರಿಂದ ನಾನು ಫೆನ್ಸಿಂಗ್ ಅಲ್ಲಿ ಚಿನ್ನದ ಪದಕ ಪಡಲಿಕ್ಕೆ ಸಾಧ್ಯವಾಯ್ತು.
0: ಸರ್, ಇಲ್ಲಿವರೆಗೆ ಎಷ್ಟು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಫೆನ್ಸಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸಿದ್ರಿ, ಅದರಲ್ಲಿ ಅಚ್ಚಳಿಯದೆ ನೆನಪುಳಿಯುವಂತ ಸ್ಪರ್ಧೆ ಯಾವುದು?
1: ನನಗೆ ಅಚ್ಚಳಿಯದಂತ ಸ್ಪರ್ಧೆ ಅಂದ್ರೆ ಕಾಮನ್ವೆಲ್ತ್ 2022 ಮೇಡಮ್. ಯಾಕಂದ್ರೆ ಅದಕ್ಕೆ ನಾವು ಎಷ್ಟು ನಾನು ಎಫರ್ಟ್ ಹಾಕಿದ್ರೆ, ಯಾವುದೇ ಒಂದು ಕಾಂಪಿಟೇಷನ್ ಒಬ್ಬ ಪ್ಲೇಯರ್ ಹೋಗ್ಬೇಕು ಅಂದ್ರೆ, ನಾವು ಮಿಡಲ್ ಕ್ಲಾಸ್ ಪೀಪಲ್ ಆಗಿರೋದ್ರಿಂದ ಪ್ರತಿಯೊಂದು ಕಾಂಪಿಟೇಷನ್ ಒಂದೊಂದು ಸ್ಟೋರಿ ಇರುತ್ತೆ. ಪ್ರತಿಯೊಂದು ಕಾಂಪಿಟೇಷನ್ ಒಂದು ನಾನಾ ತರ ನಾವು ಪ್ರಾಬ್ಲಮ್ ನ ಫೇಸ್ ಮಾಡಿ ಆ ಕಾಂಪಿಟೇಷನ್ ಹೋಗಿರ್ತೀವಿ. ನಾವು ಇಲ್ಲಿಂದ ಫ್ಲೈಟ್ ಹತ್ತಿ ತಿರುಗಿ ವಾಪಸ್ ಬರೋವರೆಗೂ ನಮಗೆ ದೊಡ್ಡ ಸಮಸ್ಯೆಗಳಿರುತ್ತೆ, ಅವನ್ನೆಲ್ಲ ಮೆಟ್ಟಿ ನಿಂತ್ರೇನೆ ಈಗ ನೋಡಿ
0: ಸಾಧನೆ.
1: ಹೌದು, ಈ ಫೆನ್ಸಿಂಗ್ ಅನ್ನೋದು ಬಹಳ ಒಂದು ಕಾಸ್ಟ್ಲಿ ಗೇಮ್. ಯಾಕಂದ್ರೆ ನಮಗೆ ಮಾಸ್ಕ್, ಗ್ಲೌಸ್, ವೆಪನ್ಸ್, ಕಿಟ್ಸ್, ನೀವು ಇಂಟರ್ನ್ಯಾಷನಲ್ ಕಿಟ್ ತಗೋಬೇಕು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಹೋಗ್ಬೇಕಂದ್ರೆ. ಆ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಹೋಗ್ಬೇಕಾದ್ರೆ ಆ ಕಿಟ್ ಮಿನಿಮಮ್ 4-5 ಲ್ಯಾಕ್ಸ್ ಆಗುತ್ತೆ. ಸೊ ನಾವೇ ಓನ್ ಆಗಿ ಬೇರ್ ಮಾಡಿದ್ದು.
0: ಸ್ಪಾನ್ಸರ್ ಯಾರಾದ್ರೂ ಇದು ಮಾಡ್ತಾರೆ?
1: ಇಲ್ಲ ಮೇಡಮ್.
0: ಮುಂದೆ ಬರಲ್ಲ ಅಲ್ವಾ? ಏನಾದ್ರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಡಲ್ ಮಾಡಿದಾಗ ಸ್ವಲ್ಪ ಸ್ಪಾನ್ಸರ್ ಗಳು ಮುಂದೆ ಬರ್ತಾರೆ?
1: ಇಲ್ಲ ಮೇಡಮ್, ನಮ್ಮ ರಾಜ್ಯದಲ್ಲಿ ಕಮ್ಮಿ ಮೇಡಮ್ ಸ್ಪಾನ್ಸರ್. ಸೊ ನೀವು ತಮಿಳುನಾಡು, ಹರಿಯಾಣ, ಡೆಲ್ಲಿ ಈ ಕಡೆ ಎಲ್ಲ ಅವ್ರಿಗೆ ತುಂಬಾ ಸ್ಪಾನ್ಸರ್ ಇದ್ದಾರೆ.
0: ಹೌದು, ಅವ್ರು ರಾಷ್ಟ್ರ ಮಟ್ಟಕ್ಕೆ ಪದಕ ತಂದ್ರೆ ಸಾಕು, ಅವರಿಗೆ ರಾಜ್ಯ ಸರ್ಕಾರಗಳೇ ಅವ್ರಿಗೆ ಹೆಲ್ಪ್ ಮಾಡ್ತದೆ.
1: ನಮ್ಮ ಅವರಷ್ಟು ನಮ್ಮ ರಾಜ್ಯ ಸರ್ಕಾರದಲ್ಲಿ ಕ್ಯಾಶ್ ಅವಾರ್ಡ್ ಹೈಕ್
0: ಅಂತ ಹೇಳ್ಬೋದು.
1: ನಮ್ಮ ರಾಜ್ಯದಲ್ಲಿ ಒಂದು ನ್ಯಾಷನಲ್ ಗೋಲ್ಡ್ ಮೆಡಲ್ ಗೆ 2 ಲಕ್ಷ, ಸಿಲ್ವರ್ 1 ಲಕ್ಷ, ಬ್ರಾಂಜ್ ಗೆ 50,000.
0: ಪ್ಯಾರಾ ಅಥ್ಲೀಟ್ಸ್ ಗಳಿಗೆ
1: ಎಲ್ಲ ಏಬಲ್ ಪ್ಯಾರಾ ಇಬ್ಬರಿಗೂ ಅಷ್ಟೇ. ಬಟ್ ಬೇರೆ ರಾಜ್ಯದಲ್ಲಿ 5 ಲ್ಯಾಕ್ಸ್, 3 ಲ್ಯಾಕ್ಸ್, 2 ಲ್ಯಾಕ್ಸ್ ಈ ತರ ಇದೆ ಒಂದ್ ಮೆಡಲ್ ಗೆ.
0: ನಿಮ್ಮ ಮೊದಲ ಅಂತಾರಾಷ್ಟ್ರೀಯ ಪಂದ್ಯಾವಳಿ ಯಾವುದು? ಅದಕ್ಕೆ ಹೇಗೆ ಆಯ್ಕೆ ಆದ್ರಿ ನೀವು ಫೆನ್ಸಿಂಗ್ ನಲ್ಲಿ?
1: ಫೆನ್ಸಿಂಗ್ ನಲ್ಲಿ ನಂದು ಮೊದಲ ಕಾಂಪಿಟೇಷನ್ ಥೈಲ್ಯಾಂಡ್ ಮೇಡಮ್. ಥೈಲ್ಯಾಂಡ್ ಅಲ್ಲಿ ನಾನು ಅದೇ ಫಸ್ಟ್ ನಂದು ಇಂಟರ್ನ್ಯಾಷನಲ್. ಸ್ವಲ್ಪ ಅನುಭವನೂ ಕಮ್ಮಿ ಇತ್ತು ನನಗೆ ಇಂಟರ್ನ್ಯಾಷನಲ್

0: ಟೀಚಿಂಗ್. ನನಗೆ ತುಂಬಾ ಅನುಭವ ಆಗಿದ್ದು ಅಂದ್ರೆ ಅದೇ ನಾನು ಹೇಳಿದಾಗ ಲಂಡನ್ ಕಾಮನ್ವೆಲ್ತ್ ಅಲ್ಲಿ, ಯಾಕಂದ್ರೆ ಆ ಟೈಮಲ್ಲಿ ಇಂಟರ್ನ್ಯಾಷನಲ್ ಕಿಟ್ ಅದು ಅವಶ್ಯಕತೆ ಇತ್ತು ನಮಗೆ. ಸೊ ಏನಂದ್ರೆ ಬೇಸಿಕ್ ನಮ್ಮನೆಯಲ್ಲಿ ನಾನೇ ಮನೆ ಮೇಂಟೈನ್ ಮಾಡಿಕೊಂಡು ಸ್ಪೋರ್ಟ್ಸ್ ನೋಡೋದು ಬಹಳ ಕಷ್ಟ. ರಾಜ್ಯ ಸರ್ಕಾರಿ ನೌಕರಾದ್ರೂ ನನ್ನ ಸಂಬಳ ನನ್ನ ಮನೆಗೆ ಸೀಮಿತ ಆಗಿರೋದು. ಇದು ಅಡಿಷನಲ್ ನಮಗೆ ಸ್ಪೋರ್ಟ್ಸ್ ಕಿಟ್ ಇಂದ ಹಿಡಿದು ಟ್ರೈನಿಂಗ್ ಇಂದ ಹಿಡಿದು ಎಲ್ಲ ಫ್ಲೈಟ್ ಚಾರ್ಜು ಅಕಾಮಡೇಷನ್ ಏನೇನು ಬರುತ್ತೋ ಫೇರ್ ಅವೆಲ್ಲ ನಾವೇ ಬೇರ್ ಮಾಡಬೇಕು. ಸೊ ಇದು ನನಗೆ ಅಡಿಷನಲ್, ನನ್ನ ಸಂಬಳ ನಮ್ಮ ಮನೆಗೆ ಓಕೆ ಆಗುತ್ತೆ, ಬಟ್ ಇದು ಅಡಿಷನಲ್ ಇಂದ ನಮಗೆ ಹೊರೆ ಜಾಸ್ತಿ
1: ಆಗುತ್ತೆ.
0: ನನ್ನ ವೈಫ್ ಬೇಜಾರು ಮಾಡ್ಕೊಂಡ್ರೆ, ಯಾಕಂದ್ರೆ ನನ್ನ ಮನೆ ಗೋಲ್ಡ್ಸ್ ನೆಲ್ಲ ನಾನು ಪ್ಲೆಡ್ಜ್ ಮಾಡಿ ಆ ಕಾಂಪಿಟೇಷನ್ ಹೋಗಿದ್ದು. ಆಕ್ಚುಲಿ ಫ್ಲೈಟ್ ಟಿಕೆಟ್ ಅವತ್ತಿನ ದಿವಸಕ್ಕೆ ಲಂಡನ್ಗೆ 1.5 ಲಕ್ಷ ರೂಪಾಯಿ ನಾನು ಕೊಟ್ಟಿದ್ದು. ಅದ್ರ ಜೊತೆಗೆ ಕಿಟ್ಟೆ 4-5 ಲ್ಯಾಕ್ಸ್ ನಾನು ಇನ್ವೆಸ್ಟ್ ಮಾಡಬೇಕಾಯ್ತು. ಮನೆಯಲ್ಲಿ ಸ್ವಲ್ಪ ವೈಫ್ ಬೇಡ ನೀವು ಆಟ ನಿಲ್ಲಿಸ್ಬಿಡಿ, ಇಷ್ಟೊಂದು ನಾವು ಖರ್ಚು ಮಾಡಿ
1: ಈಗಲೇ ಖರ್ಚು ಮಾಡಿದ್ರೆ ಮುಂದಿನ ಬದುಕಿಗೆ
0: ಆಮೇಲೆ ಅದನ್ನ ತೀರಿಸೋದು ಹೇಗೆ, ಅದನ್ನ ಲೋನ್ ನಾವು ಹೇಗೆ ಕ್ಲಿಯರ್ ಮಾಡೋದು, ಕಷ್ಟ ಆಗುತ್ತೆ ಬೇಡ ಅಂತ. ನನ್ನ ಕಾಂಪಿಟೇಷನ್ ಹೋಗಿನ ಮುಂಚೆ ಮನೆಯಲ್ಲಿ ಅದು ಸ್ವಲ್ಪ ಸಮಸ್ಯೆ ಆಗಿ ನಮ್ಮ ವೈಫ್ ಬೇಡ ಅಂತ, ಆದ್ರೆ ನಮ್ಗೆ ಅದು ಇಂಟ್ರೆಸ್ಟ್ ಬಿಡಕ್ ಆಗೋದಿಲ್ಲ. ಅದು ದೊಡ್ಡ ಗೇಮ್ ಸೆಲೆಕ್ಟ್ ಆಗಿದೀನಿ, ಕಾಮನ್ವೆಲ್ತ್ ಗೇಮ್ಸ್. ಸೊ ಅದ್ರಲ್ಲಿ ನಮ್ಗೊಂದು ಪದಕಾದ್ರೆ ನಮ್ಗೊಂದು ತುಂಬಾ ಹೈಕ್ ವ್ಯಾಲ್ಯೂಸ್ ಇರುತ್ತೆ ಅಂತ ನನಗೆ.
1: ನಾನು ಈಗ ಪದಕಗಳನ್ನೆಲ್ಲ ಪಡೆದು ಎಲ್ಲರೂ ನಿಮ್ಮನ್ನ ಗುರುತಿಸ್ತಾರೆ.
0: ಹೌದು, ಖಂಡಿತ.
1: ಈಗ ಏನ್ ಹೇಳ್ತಾರೆ ನಿಮ್ಮ ಪತ್ನಿ?
0: ಅದೇ ಈಗ್ಲೂ ಖುಷಿ ಇದೆ ಅವರಿಗೆ ಪದಕ ಗೆಲ್ಲದು, ಅದು ಬಹಳ ಹೆಮ್ಮೆ ಅವರಿಗೆ. ನನಗೆ ಗೊತ್ತಿದ್ದಂಗೆ ಅವರು ಎಲ್ಲಾ ಕಡೆ ಹೇಳ್ಕೊಂಡ್ ಬರ್ತಾರೆ, ಎಷ್ಟೊಂದು ಜನ ಹೇಳಿದ್ರೆ ವೈಫ್ ಹೇಳಿದ್ರು ಅಂತ ಖುಷಿ ಪಡ್ತಾರೆ. ಬಟ್ ಏನಾಗ್ತಾ ಇದ್ರೆ ಫೈನಾನ್ಶಿಯಲಿ ನಾವು ಬೇರ್ ಮಾಡ್ತಾರೆ, ಅವ್ರಿಗೆ ಬೇಜಾರು, ಯಾಕೆ ಇಷ್ಟೊಂದು ನಾವು ಖರ್ಚು ಮಾಡಬೇಕು, ಹೊರೆ ಆಗುತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ.
1: ಇಲ್ಲಿವರೆಗೂ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ಪದಕಗಳನ್ನ ಪಡೆದಿದ್ದೀರಿ, ಈಗಲೂ ಕೂಡ ನಿಮ್ಗೆ ಸ್ಪಾನ್ಸರ್ ಸಿಗ್ಲೇ ಇಲ್ವಾ?
0: ಖಂಡಿತ ಮೇಡಮ್, ನಮ್ಗೆ ಯಾವ್ದು, ನಾನೆಲ್ಲೂ ಸ್ಪಾನ್ಸರ್ ಕೇಳಿಲ್ಲ, ಅದು ಸಿಕ್ಕೂ ಇಲ್ಲ ನಮಗೆ. ಆಲ್ಮೋಸ್ಟ್ ನಾನೆಲ್ಲ ನಮ್ಮ ಆಫೀಸ್ ಲೋನ್ಸ್, ಗೋಲ್ಡ್ಸ್ ಪ್ಲೆಡ್ಜ್ ಹಿಂಗ್ ಮಾಡೇ ನಾನು ಕಾಂಪಿಟೇಷನ್ಸ್ಗೂ ಇರೋದು. ರೀಸೆಂಟ್ ಆಗಿ ಬಲ್ಡೇಟರ್ ನನಗೊಂದು 80,000 ಸ್ಪಾನ್ಸರ್ ಮಾಡಿದ್ದಾರೆ.
1: ನೀವು ದೇಶದ ಹೆಮ್ಮೆ ಅಂತ ಹೇಳ್ಬೋದು, ಅದರಲ್ಲೂ ನಮ್ಮ ಕರ್ನಾಟಕಕ್ಕೆ ಕೀರ್ತಿಯನ್ನ ತಂದಿದ್ದೀರಿ. ಅದನ್ನ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಅಥವಾ ಖಾಸಗಿ ಸಂಸ್ಥೆಗಳು ಗಮನ ಹರಿಸಬೇಕು. ಅಂದ್ರೆ ಇಂತಹ ಒಂದು ಕ್ರೀಡಾ ಸಾಧನೆ ಮಾಡ್ಲಿಕ್ಕೆ, ಹಾಗೆ ಕ್ರೀಡಾಸಕ್ತರು ಮುಂದೆ ಬರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ.
0: ಹೌದು, ಖಂಡಿತ. ನನಗೆ ರಾಜ್ಯದ ಕ್ರೀಡಾಪಟುಗಳು ಎಷ್ಟೋ ಒಳ್ಳೊಳ್ಳೆ ಕ್ರೀಡಾಪಟುಗಳಿದ್ದಾರೆ, ಸಮಸ್ಯೆ ಅಂದ್ರೆ ಫೈನಾನ್ಶಿಯಲಿ ಪ್ರಾಬ್ಲಮ್ ಆಗಿ ಎಷ್ಟೋ ಜನ ಆಟನ ಕ್ವಿಟ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಮನೆ
1: ಕ್ರೀಡಾ ಪ್ರತಿಭೆಗಳು ಹಾಗೆ ನಶಿಸಿ ಹೋಗ್ಲಿಕ್ಕೆ ಕಾರಣ ಇದೆ ಅಂತ ಮುಖ್ಯ ಕಾರಣ.
0: ಹೌದು ಮೇಡಮ್, ಈಗ ನಾನಾದ್ರೂ ಎಂಪ್ಲಾಯ್ ಆಗಿರೋದ್ರಿಂದ ನಾನು ಅಲ್ಲಿ ಇಲ್ಲಿ ಲೋನ್ಸ್ ತಗೊಂಡು ಏನೋ ಒಂದು ಕಾಂಪಿಟೇಷನ್ ಹೋಗ್ಬಲ್ಲೆ, ಬಟ್ ವರ್ಕ್ ಹಿಂಗೆಲ್ಲ ಇಲ್ಲ ಅಂದ್ರೆ ಯಾರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ?
1: ನಿಜ ಸರ್. ಈಗ ನೀವು ಒಬ್ರು ರಾಜ್ಯ ಸರ್ಕಾರದ ನೌಕರರು ಕೂಡ ಹೌದು, ಹಾಗೆ ಕ್ರೀಡಾಸಕ್ತಿಯಿಂದ ನೀವು ಅನೇಕ ಪಂದ್ಯಾವಳಿಯಲ್ಲಿ ಭಾಗವಹಿಸಿದ್ದೀರಿ, ಹೇಗೆ ಸರಿದೂಗಿಸ್ತೀರಿ ಸರ್ ಇಷ್ಟೊಂದು ಬಿಜಿ ಶೆಡ್ಯೂಲ್ ಹೇಗೆ ಅಂತ ನಿಮ್ಮ ದಿನಚರಿ?
0: ಮಾರ್ನಿಂಗ್ 6-8:30, 9 o'clock ವರೆಗೂ ನಂದು ಪ್ರಾಕ್ಟೀಸ್ ಸ್ಟಾರ್ಟ್. ಸಾಯಿಲೇ ಮಾಡ್ತಾ ಇದೆ. ಆಗ ಅಥ್ಲೆಟಿಕ್ಸ್ ಅಲ್ಲಿ ಇದ್ದಾಗ ಸುರ್ಜಿತ್ ಸಿಂಗ್ ಅಂತ ಸಾಯಿ ಕೋಚ್ ಆಗಿದ್ದಾರೆ ಅವರು. ಅವರು ನನಗೆ ಬೆಳಿಗ್ಗೆ 6-9 ಗಂಟೆವರೆಗೂ 3 hours ನಾನು ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡಿಕೊಂಡು ಅನಂತರ ನಾನು ಆಫೀಸ್ಗೆ ತೆರಳ್ತಾ ಇದ್ದೆ. ತಿರ್ಗಿ ಡ್ಯೂಟಿ ಮುಗಿಸ್ಕೊಂಡು 5:30 ಮೇಲೆ ಬಂದು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋದು. 1.5 hours ಈವ್ನಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ. ಬಟ್ ಡಿಫಿಕಲ್ಟ್ ಅಂದ್ರೆ, ಯಾಕಂದ್ರೆ ಬೆಳಿಯಿಂದ ಆಫೀಸ್ ವರ್ಕ್ ಮಾಡಿ ನಾವು ಮಾರ್ನೈಸ ಮಾಡೋದಾಗ್ಲಿ ಈವ್ನಿಂಗ್ ಮಾಡೋದಾಗ್ಲಿ ನಮ್ಗೆ ಅದು ಡಿಫಿಕಲ್ಟ್.
1: ಸಾಮಾನ್ಯರಿಗೆ ಅಸಾಧ್ಯ.
0: ಹೌದು,
1: ಒಂದು ದಿನಚರಿ ಅಂತದ್ರಲ್ಲೂ ನೀವು ಅದನ್ನ ಹೇಗೆ ಸರಿದೂಗಿಸ್ಕೊಂಡು ಹೋಗ್ತೀರಿ ಅಂತ.
0: ಅಲ್ಲ, ತುಂಬಾ ಕಷ್ಟ ಆಗುತ್ತೆ ಮೇಡಮ್, ಅದನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ. ಬಟ್ ನಮ್ಮಲ್ಲಿ ಒಂದು ಛಲ ಇರುತ್ತಲ್ಲ ಏನಾದ್ರು ಅಚೀವ್ ಮಾಡಬೇಕು ಅಂತ. ಸೊ ಹಾಗಾಗಿ ನನಗೆ ಅದೆಷ್ಟೇ ಪ್ರಾಬ್ಲಮ್ ಇದ್ರೂ ಅಡ್ಡಿ ಆಗ್ತಿರಲಿಲ್ಲ ನನಗೆ. ಹೋಗಿ ರೆಗ್ಯುಲರ್ ಏನೇ ಪ್ರಾಬ್ಲಮ್ಸ್ ಇದ್ರು ಮಾರ್ನಿಂಗ್ ಸೆಷನ್, ಮಾರ್ನಿಂಗ್ ಏನ್ ವರ್ಕ್ಔಟ್ ಮಾಡಿಸಬೇಕು, ಥ್ರೋಸ್ ಮಾಡಬೇಕು, ಅದು ಮಾಡ್ತಾನೆ ಇದ್ದೆ. ಆಕ್ಚುಲಿ ನಾವಿರೋದು ಬಸವೇಶ್ವರ ಹತ್ರ, ಕರುಣಾನಗರ. ಸೊ ಪ್ರಾಕ್ಟೀಸ್ಗೋಸ್ಕರನೇ ನಾನು ಬಾಪುಜಿನವರ ಅಂತ ಇದ್ದೆ, ವಿಜಯನಗರ ಹತ್ರ ಸಾಯಿಗೆ ಹತ್ರ ಆಗುತ್ತದೆ. ಸಾಯಿಗೆ ನಮ್ಮ ಆಫೀಸ್ಗೂ ಸೆಂಟ್ರಲ್ ಪ್ಲೇಸ್. ನಾನು ಬಾಡಿಗೆ ಮನೆ ಮಾಡಿಕೊಂಡು 5-6 years ಅಲ್ಲಿಂದ ಅಲ್ಲಿ ಟ್ರಾವೆಲ್ ಮಾಡಿ. ಸೊ ನಾವು ಇಷ್ಟು ಡೆಡಿಕೇಶನ್ ಮಾಡಬೇಕಾಗುತ್ತೆ ಬ್ಯಾಕ್ಗ್ರೌಂಡ್ ಅಲ್ಲಿ, ಎಷ್ಟೋ ಜನಕ್ಕೆ ಅದು ಗೊತ್ತಾಗಲ್ಲ.
1: ಸಮಸ್ಯೆಗಳನ್ನ ಸವಾಲುಗಳನ್ನ ಎದುರಿಸಿಕೊಂಡೇ ಬಂದಿದ್ದೀರಿ.
0: ಹೌದು, ಈಗಲೂ ಎಷ್ಟೊಂದ್ ಜನ ನಾರ್ತ್ ಅವ್ರಿಗೆ ಅದೇ ಡೌಟ್. ನಾವು ಪೂರ್ತಿ ಪ್ರಮಾಣವಾಗಿ ಫುಲ್ ಫ್ಲೆಡ್ಜ್ ಅಲ್ಲಿ ನಾವು
1: ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲಿ ಇದ್ಕೊಂಡು ಮಾಡ್ತಾರೆ.
0: ಬೆಳಿಗ್ಗೆ ಸಾಯಂಕಾಲ ಅದೇ ಕೆಲಸ ನಮಗೆ, ಪ್ರಾಕ್ಟೀಸ್ ಮಾಡೋದು, ನೀನು ಡ್ಯೂಟಿನೂ ಮಾಡ್ಕೊಂಡು
1: ನೋಡ್ಕೊಂಡು
0: ಆಫೀಸು ಸಂಸಾರ ಎಲ್ಲ ನೋಡ್ಕೊಂಡು ಸ್ಪೋರ್ಟ್ಸ್ ಮಾಡ್ಕೊಂಡು ನ್ಯಾಷನಲ್ಸ್ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಎಲ್ಲಾ ಇವ್ರನ್ನ ಬೀಟ್ ಮಾಡ್ತಿದ್ದೆ ನಾನು. ಒಳ್ಳೊಳ್ಳೆ ಕ್ರೀಡಾಪಟುಗಳಿದ್ದಾರೆ, ಅವ್ರನ್ನೆಲ್ಲ ಬೀಟ್ ಮಾಡ ಅವ್ರ ಅದೇ ಆಶ್ಚರ್ಯ. ನಾವು ಇಷ್ಟು ಪರ್ಫಾರ್ಮೆನ್ಸ್ ಮಾಡಕ್ಕೆ
1: ಪ್ರಮಾಣದ ಕ್ರೀಡಾಪಟುಗಳಾಗಿದ್ರು ಕೂಡ ಅವರಿಗೆ ನಿಮ್ಮ ಸಾಧನೆಯ ಹಂತ ತಲುಪಲಿಕ್ಕೆ ಆಗ್ತಾ ಇರಲಿಲ್ಲ.
0: ಯಾಕಂದ್ರೆ ನನ್ನ ಥ್ರೋಸ್ ಅವ್ರ ಥ್ರೋಸ್ ಬಹಳ ಡಿಫ್ರೆನ್ಸ್, ಮೀಟರ್ಸ್ ಹೆಚ್ಚು ಕಮ್ಮಿ ಇರ್ತಿತ್ತು. ಅವ್ರ ಅದೇ ಆಶ್ಚರ್ಯ, ನಾವು ಇಷ್ಟು ಪ್ರಾಕ್ಟೀಸ್ ಮಾಡಿ ನಮ್ದು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ನೀನ್ ಮಾಡೋದೇ 2-1 hours ಮಾರ್ನಿಂಗ್ ಸಾಯಂಕಾಲ. ಯಾಕಂದ್ರೆ ಮೇಡಮ್, ಒಂದು ಸ್ಪೋರ್ಟ್ಸ್ ಅಂದ್ರೆ ಬೇಸಿಕಲಿ ಅವರು ಪೂರ್ತಿ ಪ್ರಮಾಣಕ್ಕೆ ಪ್ರಾಕ್ಟೀಸ್ ಮಾಡಬೇಕು, ರೆಸ್ಟ್ ಮಾಡಬೇಕು, ಸಪ್ಲಿಮೆಂಟ್ಸ್ ತಗೋಬೇಕು, ಅಂದ್ರೆ ಪ್ರಾಪರ್ ಚಾನಲ್ ಇರುತ್ತೆ,
1: ಡಯಟ್
0: ನಮ್ಗೆ ಏನು ಇಲ್ಲ. ಸುಮ್ನೆ ಸಪ್ಲಿಮೆಂಟ್ಸ್ ತಗೋತೀನಿ ಅಂದ್ರೆ

0: ಪರ್ ಮಂತ್ ಮಿನಿಮಮ್ 30-40,000 ಅದಕ್ಕೆ ಬೇಕು. ನನ್ನ ಸಂಬಳನೇ ಅಷ್ಟು ಬರಲ್ಲ ಸರ್ಕಾರದಲ್ಲಿ. ಸೊ ಆಗ ನಾನು ಪ್ರೋಟೀನ್ಗೆ ಅಷ್ಟು ಇನ್ವೆಸ್ಟ್ ಮಾಡ್ರೆ ಮನೆ ಬ್ಯಾಲೆನ್ಸ್ ಹೇಗೆ, ನನ್ನ ಕಾಂಪಿಟೇಷನ್ ಹೇಗೆ. ಹಾಗಾಗಿ ನನಗೆ ತುಂಬಾ ಕಷ್ಟ. ಓನ್ಲಿ ಪ್ರಾಕ್ಟೀಸ್ ಅಷ್ಟೇ, ಮಾರ್ನಿಂಗ್ ಪ್ರಾಕ್ಟೀಸ್, ಆಫೀಸು ಪ್ರಾಕ್ಟೀಸ್,
1: ಫುಡ್ ಎಲ್ಲ ನಾರ್ಮಲ್
0: ನಾರ್ಮಲ್ ಫುಡ್. ಯಾಕೆ ನಮ್ ಟೈಮು ಸಿಗ್ತಿರ್ಲಿಲ್ಲ, ಆಮೇಲೆ ಅಷ್ಟು ಇನ್ವೆಸ್ಟ್ ಮಾಡಕ್ಕೂ ಆಗ್ತಿರ್ಲಿಲ್ಲ.
1: ಸರ್, ಇತ್ತೀಚೆಗೆ ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನ ಪುರುಷರ ಎಪಿಇ ಟೀಮ್ ವಿಭಾಗದಲ್ಲಿ ಸ್ವರ್ಣವನ್ನ ಗೆದ್ದಿದ್ರಿ. ಈ ಸಾಧನೆ ಸಾಧ್ಯ ಆಗಿದ್ದು ಹೇಗೆ? ಎಷ್ಟು ರಾಷ್ಟ್ರಗಳು ಭಾಗವಹಿಸಿದ್ರು, ಹಾಗೆ ಆ ರಾಷ್ಟ್ರಗಳನ್ನೆಲ್ಲ ಹಿಂದಿಕ್ಕಿ ನೀವು ಚಾಂಪಿಯನ್ ಆಗಿದ್ದು ಹೇಗೆ?
0: ಆಕ್ಚುಲಿ ನಾನೀಗ ಎಂಪ್ಲಾಯ್ ಆಗಿ 1 ಇಯರ್ ಆಯ್ತು. ನಾನು ಬಳ್ಳಾರಿ ಟ್ರಾನ್ಸ್ಫರ್ ಆಗಿ. ಸೊ ನನಗೆ ಮಾರ್ಗದರ್ಶನ ನೀಡಿ ಪ್ರಾಕ್ಟೀಸ್ ಮಾಡು ಅಂತ ಹೇಳಿ ಮಾರ್ಗದರ್ಶನ ಕೊಟ್ಟು ನನ್ನ ಪ್ರೋತ್ಸಾಹಿಸಿತು ನಮ್ಮ ಸತ್ಯನಾರಾಯಣ ಸರ್. ಯಾಕಂದ್ರೆ ಬೆಂಗಳೂರಲ್ಲೇ ಫೆಸಿಲಿಟೀಸ್ ಕಮ್ಮಿ ಅಂತ. ನಾನು ಹೊಸಪೇಟೆ ವಿಜಯನಗರಲ್ಲಿ ನಾನು ಟ್ರಾನ್ಸ್ಫರ್ ಆಗಿರೋದು. 350 ಕಿಲೋಮೀಟರ್ ದೂರ ಇದ್ದೀನಿ. ಅಲ್ಲಿ ಇಷ್ಟು ಪ್ರಾಕ್ಟೀಸ್ ಅಲ್ಲಿ ಒಬ್ಬನೇ ಪ್ರಾಕ್ಟೀಸ್ ಮಾಡಿಕೊಂಡು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಲ್ಲೇ ಪ್ರಾಕ್ಟೀಸ್ ಮಾಡಿಕೊಂಡು ಅವ್ರ ಮಾರ್ಗದರ್ಶನ ಅಂತ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದು ಡೈರೆಕ್ಟ್ ನನ್ನ ಆಫೀಸಿಂದ ಡೈರೆಕ್ಟ್ ಇಲ್ಲಿಂದ ಬೆಂಗಳೂರು ಬಂದು ನಾನು ಕಾಂಪಿಟೇಷನ್ಗೆ ಹೋಗಿದ್ದು. 2 ಡೇಸ್ ಆಫ್ಟರ್ ನಾನು ಕಾಂಪಿಟೇಷನ್ಗೆ ಹೋಗ್ತೇನೆ, 2 ಡೇಸ್ ಬಿಫೋರ್ ಬೆಂಗಳೂರು ಬಂದು. ಸೊ ನನ್ನ ಲಗೇಜ್ ಎಲ್ಲ ರೆಡಿ ಮಾಡ್ಕೊಂಡು ಸ್ಪೋರ್ಟ್ಸ್ ಕಿಟ್ಟು, ನಮಗೆ ಸ್ಪೋರ್ಟ್ಸ್ ವೀಲ್ ಚೇರ್ ಸಪರೇಟ್ ಇರುತ್ತೆ, ಅಲ್ಲಿ ರೆಗ್ಯುಲರ್ ಆಗಿ ಯೂಸ್ ಮಾಡೋಕ್ಕೆ ವೀಲ್ ಚೇರ್ ಇರುತ್ತೆ, ಸ್ಪೋರ್ಟ್ಸ್ ಕಿಟ್ಟು, ಲಗೇಜು, ಇಷ್ಟು ಒಬ್ಬನೇ ಕ್ಯಾರಿ ಮಾಡಬೇಕಾಯ್ತು. ಯಾಕಂದ್ರೆ ಕರ್ನಾಟಕದಿಂದ ಒಬ್ಬನೇ ಸೆಲೆಕ್ಟ್ ಆಗಿದ್ರಿಂದ ಇಲ್ಲಿ ಯಾರೂ ಇರಲಿಲ್ಲ ಸಪೋರ್ಟ್ ಆಗಿ, ಎಲ್ಲ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇದ್ರು. ಎಲ್ಲ ಡೆಲ್ಲಿಯಿಂದ ನಾವು ಡಿಪಾರ್ಚರ್ ಆಗಿದ್ದು, ಡೆಲ್ಲಿ ಹೋಗಿ ಅಲ್ಲಿ ಟೀಮ್ ಜೊತೆ ಸೇರ್ಕೊಂಡು ನಾನು ನೈಜೀರಿಯಾ ಹೋಗಿ
1: ಬಂಗಾರದ ಪದಕವನ್ನು.
0: ಖಂಡಿತ.
1: ಈಗ ಏನ್ ಹೇಳುತ್ತೆ ಸರ್ಕಾರ?
0: ಸದ್ಯಕ್ಕೆ ಯಾರು ಬಂದಿಲ್ಲ, ಬಟ್ DYS ಅವರು ಎಲ್ಲ ಕಡೆ ಪೋಸ್ಟರ್ ಹಾಕಿ ಈ ತರ ಅಭಿನಂದನೆ ಸಲ್ಲಿಸಿದ್ರು. ಅದು ಬಹಳ ಖುಷಿ ಆಯ್ತು. ಈಗ ನನ್ನ ಜೊತೆ ಬಂದು ಭಾಗವಹಿಸಿದವರು ಅವರು ರಾಜ್ಯದಲ್ಲಿ ಏರ್ಪೋರ್ಟ್ ಅಲ್ಲಿ ಇಳಿದಾಗ ಸುಮಾರು ಜನ ಬಂದು ರಿಸೀವ್ ಮಾಡಿ
1: ಏರ್ಪೋರ್ಟ್ ನಲ್ಲಿ ಸ್ವಾಗತ ಸಿಗ್ತದೆ.
0: ನಮ್ಮ ರಾಜ್ಯದಲ್ಲಿ ನನಗೆ ಆತರ ಅದು ಇನ್ನು ಸಿಕ್ಕಿಲ್ಲ, ಮುಂದಕ್ಕೆ ನೋಡ್ಬೇಕು.
1: ಸರ್, ಫೆನ್ಸಿಂಗ್ ಕ್ರೀಡೆಯ ಸ್ಥಿತಿಗತಿ ಹೇಗಿದೆ ನಮ್ಮ ರಾಜ್ಯದಲ್ಲಿ, ಹಾಗೆ ನಮ್ಮ ಭಾರತದಲ್ಲಿ? ಅಂದ್ರೆ ಕಡಿಮೆ ಇದೇನೇನೋ ಅನಿಸುತ್ತೆ.
0: ಹೌದು ಮೇಡಮ್, ಯಾಕಂದ್ರೆ ಅದು ಕಾಸ್ಟ್ಲಿ ಗೇಮ್ ಆಗಿರೋದ್ರಿಂದ ಬೇರ್ ಮಾಡೋದು ತುಂಬಾ ಕಷ್ಟ ಮೇಡಮ್. ನ್ಯಾಷನಲ್ ಗೆ ಸಪರೇಟ್ ಕಿಟ್ ಪರ್ಚೇಸ್ ಮಾಡಬೇಕು, ಇಂಟರ್ನ್ಯಾಷನಲ್ ಗೆ ಬೇರೆ ಪರ್ಚೇಸ್ ಮಾಡಬೇಕು. ಅದು ಒಂದೊಂದು ಬ್ಲೇಡ್ ನಿಮ್ಗೆ ಮುರಿದ್ರೆ 20,000 rupees ಅದು. ಸೊ ಪಾಪ ನಮ್ಮ ರಾಜ್ಯದ ಕ್ರೀಡಾಪಟುಗಳಿಗೆ ಅಷ್ಟು ಬೇರ್, ಯಾಕಂದ್ರೆ ಅವ್ರಿಗೇನು ಸೋರ್ಸ್ ಇರೋದಿಲ್ಲ. ಸೊ ಅವ್ರ ಹೇಗ್ ಬೇರ್ ಮಾಡ್ತಾರೆ? ಹಾಗಾಗಿ ಫೆನ್ಸಿಂಗ್ ಅಂತಾನೆ ಅಲ್ಲ, ಸುಮಾರು ಗೇಮ್ಸ್ ಏನಿದಾವೆ ಅದಕ್ಕೆ ಯಾರು ಹೋಗೋದಿಲ್ಲ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ ಅಲ್ಲಿ.
1: ದುಬಾರಿ ಗೇಮ್
0: ನಿಮ್ಗೆ ಅಥ್ಲೆಟಿಕ್ಸ್ ಒಂದೇ ನಮ್ಗೆ, ಅದೇನೋ ಬಡವರ ಕಡಲೆಕಾಯಿ ಅಂದಂಗೆ ಅಥ್ಲೆಟಿಕ್ಸ್ ಒಂದೇ, ನಾವು ಏನು ಇನ್ವೆಸ್ಟ್ ಮಾಡದೆ ಡಿಸ್ಕಸ್ ಅಷ್ಟು ಶಾರ್ಟ್ ಪಟೇಕ ತಗೋಬಹುದು.
1: ಸರ್, ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ಸಾಧನೆಯ ಮೂಲಕ ಉತ್ತರವನ್ನ ನೀಡ್ತಾ ಬಂದಿದ್ದೀರಿ ನೀವು.
0: ಹೌದು,
1: ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಅಂಜಿ ತಪ್ಪು ಹೆಜ್ಜೆ ಇಡುವ ಇಂದಿನ ಯುವ ಜನಾಂಗಕ್ಕೆ ನಿಮ್ಮ ಕಿವಿ ಮಾತು ಏನು?
0: ಮೇಡಮ್, ಈಗಿನ ಕಾಲದ ಮಕ್ಕಳು ಹೇಗೆ ಅಂದ್ರೆ, ನೀವು ನೋಡಿದಂಗೆ ಬರೀ ಮೊಬೈಲ್ಸ್ TV ಇದರಲ್ಲೇ ಅವ್ರು ಸಂಪೂರ್ಣ ಕಾಲನ ಕಳೀತಾರೆ. ಆಕ್ಚುಲಿ ಫಿಸಿಕಲ್ ಆಟಗಳನ್ನ ಆಡಬೇಕು ಮಕ್ಕಳು, ಯಾರು ಆಡೋದಿಲ್ಲ. ನನ್ನ ರಿಕ್ವೆಸ್ಟ್ ಏನಂದ್ರೆ, ಯಾವ್ದೇ ಕ್ಷೇತ್ರ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಸಂಗೀತ, ಕಲೆ, ಯಾವ್ದಾದ್ರು ಆಗಿದ್ರು ಆಸಕ್ತಿ ವಹಿಸಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಮೆಡಲ್ಗಳನ್ನ ತರಬೇಕು.
1: ಶಾಲೆಗಳಲ್ಲಿ ಗ್ರೌಂಡ್ಸ್ ಗಳೇ ಇಲ್ಲ ಆಡ್ಲಿಕ್ಕೆ, ಬರೀ ಓದು ಓದು ಅಂತ.
0: ಅದೊಂದು ಮೇಡಮ್, ಅದ ಓದು ಮುಖ್ಯ, ಅದ್ರ ಜೊತೆಗೆ ಮಕ್ಕಳಿಗೆ ಫಿಸಿಕಲ್ ಇವೆಂಟ್ಸ್ ಇದ್ರೆ ಅವರು ಆಕ್ಟಿವ್ ಆಗೂ ಇರ್ತಾರೆ.
1: ಅಂದ್ರೆ ದೈಹಿಕವಾದ ಒಂದು ಕಸರತ್ತನ್ನ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು.
0: ಹೌದು, ಹೆಲ್ತಿ ಆಗಿರ್ತಾರೆ ಮೇನ್. ಮಕ್ಕಳಿಗೆ ಓದು ಜೊತೆಗೆ ಫಿಸಿಕಲ್ ಆಕ್ಟಿವಿಟೀಸ್ ಕಳಿಸಬೇಕು. ಏನಾದ್ರು ಒಂದು ಆಕ್ಟಿವಿಟೀಸ್ ಮಾಡ್ಬೇಕು ಮೇಡಮ್. ಈಗ ಓದ್ರ ಜೊತೆಗೆ ಎಲ್ಲ ಬ್ಯಾಡ್ಮಿಂಟನ್, ರನ್ನಿಂಗ್, ಮನೆ ಹತ್ರ ಯಾವ್ದಾದ್ರು ಒಂದು ಆಕ್ಟಿವಿಟೀಸ್, ಫಿಸಿಕಲ್ ಆಟ ಯಾವ್ದಾದ್ರು ಸರಿ, ಇಂಥದೇ ಅಂತಲ್ಲ, ಒಂದು ಆಟನ ಅವರು ಕಂಟಿನ್ಯೂ ಆಗಿ ಇಟ್ಕೊಂಡ್ರೆ, ಓದು ಜೊತೆಗೆ ಅದು ಮಾಡ್ರೆ, ಅವರು ಫಿಟ್ ಆಗಿರ್ತಾರೆ, ಹೆಲ್ತಿ ಆಗಿರ್ತಾರೆ, ಎಜುಕೇಶನ್ ಕಂಟಿನ್ಯೂ ಆಗುತ್ತೆ.
1: ಅಂದ್ರೆ ದೈಹಿಕವಾಗಿ ಚಟುವಟಿಕೆಯಿಂದ ಕೂಡಿರೋದ್ರಿಂದ ನಮಗೆ ಬುದ್ಧಿಮಟ್ಟನು ಹೆಚ್ಚಾಗುತ್ತೆ ಅಂತ.
0: ಹೌದು, ಮೈಂಡ್
1: ಆಸಕ್ತಿ ಬರುತ್ತೆ.
0: ಹೌದು, ಮೈಂಡ್ ರಿಫ್ರೆಶ್ ಆಗುತ್ತೆ. ನೀವು ಓದರಿಂದ ಈಚೆ ಬಂದು ಸ್ವಲ್ಪ ಹೊತ್ತು ನೀವು ಆಟ ಆಡಿದಾಗ ಫಿಸಿಕಲ್ ಆಟಗಳು, ಮೈಂಡ್ ರಿಫ್ರೆಶ್ ಆಗುತ್ತೆ, ತಿರ್ಗಾ ನಿಮ್ಗೆ ಓದೋಕ್ಕೂ ಅನುಕೂಲ ಆಗುತ್ತೆ.
1: ಸರ್, ನೀವು ಏಷ್ಯನ್ ಗೇಮ್, ಕಾಮನ್ವೆಲ್ತ್ ಗೇಮ್ಸ್ ಎಲ್ಲದರಲ್ಲೂ ಭಾಗವಹಿಸಿದ್ರಿ, ಮುಂದಿನ ಗುರಿ ಏನು ಅಂತ?
0: ಅದೇ ಮುಂದಿನ ಗುರಿ ಮೇಡಮ್, ಈಗ 2030 ತಿರ್ಗಾ ಕಾಮನ್ವೆಲ್ತ್ ಏಷ್ಯನ್ ಗೇಮ್ಸ್ ಇದೆ. ಸೊ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ಅಲ್ಲಿ ಮೆಡಲ್ ಗೆಲ್ಲಬೇಕು ಅನ್ನೋದು ನನ್ನ ಒಂದು ಟಾರ್ಗೆಟ್ ಇದೆ ಮೇಡಮ್.
1: ಪ್ಯಾರಾಒಲಿಂಪಿಕ್ ಅಲ್ಲಿ
0: ಅದಕ್ಕೂ ಟಾರ್ಗೆಟ್ ಇದೆ. ಈಗ ಫಸ್ಟ್ ನಾವು ಏಷ್ಯನ್ ಗೇಮ್ಸ್ ಗೆ ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ. ಕಾಮನ್ವೆಲ್ತ್ ಗೇಮ್ಸ್ ಇದೆ, ನಮ್ಮ ಇಂಡಿಯಾದಲ್ಲೇ ಇದೆ ನೆಕ್ಸ್ಟ್ ಕಾಮನ್ವೆಲ್ತ್ ಗೇಮ್. ಹಾಗಾಗಿ ಅದ್ರ ಮೇಲೆ ಜಾಸ್ತಿ ಮೇನ್ ಫೋಕಸ್ ಮಾಡ್ತಾ ಇದ್ದೀವಿ.
1: ಒಳ್ಳೇದು ರಾಘವೇಂದ್ರ ಪಿ ಅವರೇ, ನಿಮ್ಮ ಕ್ರೀಡಾ ಸಾಧನೆ ನಮ್ಮ ಯುವ ಸಮೂಹಕ್ಕೆ ಸ್ಫೂರ್ತಿದಾಯಕವಾಗಲಿ, ಹಾಗೆ ನಿಮ್ಮ ಮುಂದಿನ ಗುರಿ ಸಹಕಾರವಾಗಲಿ ಅನ್ನೋದು ನಮ್ಮ ಹಾರೈಕೆ. ನಿಮ್ಮ ಕ್ರೀಡಾ ಬದುಕಿನ ಕುರಿತು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್.
0: ಥ್ಯಾಂಕ್ ಯು ಸೋ ಮಚ್. ನನಗೂ ಈ ಕಾರ್ಯಕ್ರಮ ಇನ್ವೈಟ್ ಮಾಡಿದ್ದು ಬಹಳ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್.
2: ಅಂತಾರಾಷ್ಟ್ರೀಯ ಪ್ಯಾರಾ ಫೆನ್ಸಿಂಗ್ ಕ್ರೀಡಾಪಟು ಹಾಗೂ ಏಕಲವ್ಯ ಪ್ರಶಸ್ತಿ ಪುರಸ್ಕೃತರಾದ ರಾಘವೇಂದ್ರ ಪಿ ಜೊತೆಗಿನ ಸಂವಾದವನ್ನ ಕೇಳಿದ್ರಿ. ಇವರನ್ನ

ಮಾತನಾಡಿಸಿದವರು ಭಾರತಿ ನಾಗರಮಠ್, ನಿರ್ವಹಣೆ ಜ್ಯೋತಿ ದಾಸ್. ಇದಾಗಿತ್ತು ಕ್ರೀಡಾಲೋಕ ಕಾರ್ಯಕ್ರಮ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಾವು ನಿರಂತರವಾಗಿ ಕಾರ್ಯಶೀಲರಾಗಿದ್ದರೆ ನಮ್ಮನ್ನು ಮೆಚ್ಚುತ್ತಾ ಇರುತ್ತದೆ ಜಗತ್ತು. ಕಲಿಯುವ ಉತ್ಸಾಹ ತೋರಿದರೆ ಪ್ರೋತ್ಸಾಹಿಸುತ್ತಾ ಬೆಳೆಸುತ್ತದೆ ನಮ್ಮ ವೃತ್ತಿ ಜಗತ್ತು. ಅದೇ ಜಗತ್ತು ನಮ್ಮಲ್ಲಿ ಉತ್ಸಾಹ ಕುಂದಿದಾಗ ಕುಂದಿದ ಅದೇ ಕ್ಷಣದಿಂದಲೇ ನಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತದೆ. ಹಾಗಾಗಿ ಎಂದೆಂದಿಗೂ ಉತ್ಸಾಹದಿಂದ ಕಾರ್ಯಶೀಲರಾಗಿರೋಣ.

ಸಮಯ 10 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ವಿದುಷಿ ಗಂಗೂಬಾಯಿ ಹಾನಗಲ್ ಅವರ ಗಾಯನದ ಧ್ವನಿ ಮುದ್ರಣವನ್ನು ಪ್ರಸಾರ ಮಾಡುತ್ತಿದ್ದೇವೆ. ತಬಲಾ ಸಾಥ್ ನೀಡುತ್ತಾರೆ ಶೇಷಗಿರಿ ಹಾನಗಲ್. ಕೇಳೋಣ ಈಗ ವಿದುಷಿ ಗಂಗೂಬಾಯಿ ಹಾನಗಲ್ ಅವರ ಗಾಯನದ ಧ್ವನಿ ಮುದ್ರಣ, ರಾಗ್ ಶುದ್ಧ ಕಲ್ಯಾಣ್.

ಇದುವರೆಗೆ ವಿದುಷಿ ಗಂಗೂಬಾಯಿ ಹಾನಗಲ್ ಅವರ ಗಾಯನದ ಧ್ವನಿ ಮುದ್ರಣವನ್ನು ಕೇಳಿದಿರಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ತಬಲಾ ಸಾಥ ನೀಡಿದವರು ಶೇಷಗಿರಿ ಹಾನಗಲ್. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 10:30. ಗೀತಚಂದ್ರಿಕೆ ಮೆಲೋಡಿ ಟೈಮ್. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಗೀತಚಂದ್ರಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ವಿಜಯಪ್ರಕಾಶ್ ಅವರ ದನಿಯಲ್ಲಿ ಕೇಳೋಣ ರಾಜಕುಮಾರ ಚಿತ್ರದ ಗೀತೆಯನ್ನು. ಸಂತೋಷ್ ಆನಂದರಾಮ್ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಹರಿಹರನ್ ಘನಶ್ಯಾಮ್ ವಾಸ್ವನಿ, ಪ್ರತಿಮಾ ರಾವ್, ಸಂತೋಷ್ ತಿವಾರಿ ಅವರ ಕಂಠಸ್ವರಗಳಲ್ಲಿ ಕೇಳ್ತಾ ಇದ್ರ ಹಮ್ ಸಾಥ್ ಸಾಥ್ ಹೇ ಚಿತ್ರದ ಗೀತೆಯನ್ನು. ರವೀಂದ್ರ ರಾವಲ್ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ರಾಮಲಕ್ಷ್ಮಣ್.

ದೀಪು ಹಾಗೂ ಶ್ವೇತಾ ಮೋಹನ್ ಅವರ ಕಂಠಸಿರಿಗಳಲ್ಲಿ ಕೇಳ್ತಾ ಇದ್ದೀರಾ ಪೃಥ್ವಿ ಚಿತ್ರದ ಗೀತೆಯನ್ನು. ಕವಿರಾಜ್ ಅವರ ಗೀತರಚನೆಗೆ ಮಣಿಕಾಂತ್ ಕದ್ರಿ ಅವರ ಸಂಗೀತವಿದೆ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮುಂದಿನ ಗೀತೆ ಹಮ್ ದಿಲ್ ದೇ ಚುಕೆ ಸನಮ್ ಚಿತ್ರದ ಗೀತೆಯನ್ನು ಕೇಳೋಣ. ಕವಿತಾ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರ ದನಿಗಳಲ್ಲಿ ಮೆಹಬೂಬ್ ಅವರ ಗೀತರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಇಸ್ಮಾಯಿಲ್ ದರ್ಬಾರ್.

ಸಮಯ 10:54 ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ರೋಜಾ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಮಿನ್ಮಿನಿ ಅವರು. ಪಿ ಕೆ ಮಿಶ್ರಾ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

0: इसके साथ ही ये समाचार बुलेटिन समाप्त हुआ।
1: ಆಕಾಶವಾಣಿ ಕಾರವಾರ, ಸಮಯ 11:05. ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ನಾಳೆಯ ಪ್ರಸಾರ ಕಾರ್ಯ ಬೆಳಿಗ್ಗೆ 5:53 ಆರಂಭವಾಗುವುದು. ಕೇಳುಗರಿಗೆಲ್ಲ ಶೀತಲ್ ನಾಯ್ಕ್ ಕೋರುವ ಶುಭರಾತ್ರಿ. ಜೈ ಹಿಂದ್.